ಆಕಾಶವಾಣಿ ಮೈಸೂರು. ನಮ್ಮಲ್ಲೆಲ್ಲ ಇಂದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 21 ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಏಕಾದಶಿ. 2026 ಇಸ್ವಿ ಜೂನ್ ತಿಂಗಳ 11 ತಾರೀಖು ಗುರುವಾರ. ಈಗ ವೇಳೆ ಸರಿಯಾಗಿ 5:58:37. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ಎನ್ಎಂ ಗಿರಿಜಾಪತಿ ಅವರಿಂದ, 6:35 ದೈಹಿಕ ದೀಕ್ಷೆ ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಕಾರ್ಯಕ್ರಮದ ಮರುಪ್ರಸಾರ 6:10. ಈ ಬೆಳಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆಗಳು 6:50, 7:15 ಭಾವಗೀತೆಗಳು, 7:30 ಸೇವಾ ವಾಹಿನಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 7:45, ಮಧ್ಯಾಹ್ನ 12:45, 2:40 ಹಾಗೂ ಮತ್ತೆ ರಾತ್ರಿ 7:45. ಇಂದು ಬೆಳಗ್ಗೆ 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಮಾಂಬಲಂ ಎಂಕೆಎಸ್ ಶಿವ ಹಾಗೂ ಸಂಗಡಿಗರ ನಾದಸ್ವರ ವಾದನ. 10:30 ಹಾಗೂ ಮಧ್ಯಾಹ್ನ 3:00 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಅರ್ಚನಾ ಆರ್ಯ ಹಾಗೂ ಚಂದನಾ ಸಿ. 12:05 ವನಿತಾ ವಿಹಾರ. ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೊಟ್ರಂಗಡ ಸಜಿನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ, ನಂತರ ಮಡಿಕೇರಿಯ ಮೇಘಾಭಟ್ ಅವರಿಂದ ಸಂಗೀತ ವೈವಿಧ್ಯ ಕೇಳಬಹುದು. ಇದು ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಸ್ನೇಹ ಹೆಚ್ಎಸ್ ಮತ್ತು ಸಹನ ಹೆಚ್ಎಸ್ ಅವರು ಹಾಡಿರುವ ಭಕ್ತಿಗೀತೆಗಳು. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಕೇಳಬಹುದು. ಇದು ಧಾರವಾಡ ಕೇಂದ್ರದ ಕೊಡುಗೆ. 1:20 ಹರ್ಷಿತಾ ಮತ್ತು ನಿಶ್ಚಲ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ನಿಮ್ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. ಜನಪದ ಸಂಗೀತ 4:00 ಬಸವನಹಳ್ಳಿ ದೊಡ್ಡರಾಜಪ್ಪ ಹಾಗೂ ಸಂಗಡಿಗರಿಂದ ಕುರುಬೇಗೌಡನ ಸಾಲು. 4:30 ರಸಮಂಜರಿ, ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ, ವಿಶಿಷ್ಟ ಅವಧಾನ ಕಲೆಯ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರ್, ಪ್ರಸ್ತುತಿ ಸುರಭಿ ತಾತಾಚಾರ್. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ, ಬಾಳೆ ಸಸಿ ಕೃಷಿ ಹಾಗೂ ಮಾರಾಟ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಆರ್ ಮನುಕುಮಾರ್ ಹಾಗೂ ಮೈಸೂರಿನ ಪಿಜಿಆರ್ ಫಾರಂನ ಎನ್ ಮಹದೇವ್ ಪ್ರಸಾದ್, ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ. ರಾತ್ರಿ 8:00 ಯುವವಾಣಿ, ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆ ಕುರಿತು ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ, ಪ್ರಸ್ತುತಿ ಎಚ್ ನಿವೇದಿತ. 9:30 ನಿಲಯದ ಕಲಾವಿದರಿಂದ ವಾದ್ಯವೃಂದ, ನಿರ್ದೇಶನ ಎಂ ವೈ ಶ್ಯಾಮಶಾಸ್ತ್ರಿ. 10:00 ನಾಟಕ ಆ ಭಾನುವಾರ, ರಚನೆ ಸುಬ್ರಾಯ ಜಿ ಭಟ್, ನಿರ್ಮಾಣ ಉಮೇಶ್ ಎಸ್ ಎಸ್. 10:30 ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯ ಕುರಿತ ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಇವಿಷ್ಟು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇಂದು ಗುರುವಾರ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ನಿತ್ಯ ನೂತನ ಸತ್ಯವಾಗಲಿ, ರಚನೆ ಡಾಕ್ಟರ್ ಬುದ್ದಣ್ಣ ಹಿಂಗಮೇರೆ ಅವರದು.

0: ಗೀತಾರಾಧನಾ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ವೇಳೆ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
2: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣಾಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ವೇಳೆ ಸರಿಯಾಗಿ 6:35.05.
3: ಆಕಾಶವಾಣಿ ಮೈಸೂರು. ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
4: ಕೆಲ ದಿನಗಳ ಹಿಂದೆ ಓಪಿಡಿಯಲ್ಲಿರುವಾಗ ನಮ್ಮ ಆಸ್ಪತ್ರೆಯ ಆಡಳಿತ ವಿಭಾಗದ ಹುಡುಗರು ಕೆಲವರು ಹಾಳೆಗಳನ್ನು ಎತ್ಕೊಂಡು ಸಹಿ ಸಂಗ್ರಹಣೆಗಾಗಿ ಬಂದರು. ವೈದ್ಯಕೀಯ ಸೇವೆಯನ್ನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ನಿಂದ ಕೈಬಿಡಲು ಕೋರಿ ಸಹಿ ಸಂಗ್ರಹಣೆ ನಡೆಸ್ತಾ ಇದ್ದೇವೆ ಅಂತ ಹೇಳಿದರು. ಇದರಿಂದ ಏನಾದರೂ ಪ್ರಯೋಜನವಾದರೆ ಖಂಡಿತ ಆಗಲಿ ಅಂತ ಸಹಿ ಹಾಕಿಕೊಟ್ಟು ಕಳಿಸಿದೆ. ವರ್ಷ 1995 ಸರ್ಕಾರಿ ಆಡಳಿತ ವೈದ್ಯಾಧಿಕಾರಿಯಾಗಿ ವೃತ್ತಿಯಲ್ಲಿದ್ದ ನನ್ನ ತಂದೆ ಮನೆಯಲ್ಲಿ ಸರ್ಕಾರದ ಹೊಸ ಯೋಜನೆಯ ಬಗ್ಗೆ ಬೇಸರ ಪಟ್ಟುಕೊಂಡಿದ್ದರು. ರೋಗಿ ಹಾಗೂ ವೈದ್ಯರ ನಡುವಿನ ಸಂಬಂಧವನ್ನ ಒಬ್ಬ ಗ್ರಾಹಕ ಹಾಗೂ ಸೇವಾದಾರನ ನಡುವಿನ ಸಂಬಂಧವಾಗಿ ಮಾರ್ಪಾಡುಪಡಿಸಲಿತ್ತು ಈ ಹೊಸ ಕಾಯ್ದೆ. ಇಡೀ ವೈದ್ಯಕೀಯ ಸಮುದಾಯ ಆಘಾತಕ್ಕೊಳಗಾಗಿತ್ತು. ಹಲವಾರು ದೇಶವ್ಯಾಪಿ ಪ್ರತಿಭಟನೆಗಳು ನಡೆದವು. ಏನು ಬದಲಾವಣೆ ಸಾಧ್ಯವಾಗಲಿಲ್ಲ. 1995 ವೈದ್ಯಕೀಯ ಸೇವೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಡಿ ಬರುವ ಹಾಗಾಯಿತು. ವೈದ್ಯರು ರೋಗಿಯ ರಕ್ಷಣೆಗಾಗಿ ತಮ್ಮ ಜ್ಞಾನ ಕೌಶಲ್ಯ ಹಾಗೂ ಅನುಭವಗಳನ್ನು ಬಳಸುತ್ತಾರೆ. ಆದರೆ ವೃತ್ತಿಯಲ್ಲಿ ವೈದ್ಯರ ಕೈಮೀರಿದ ಕೆಲವು ಘಟನೆಗಳು ನಡೆದು ಹೋಗಬಹುದು, ನಿಜ. ಎಷ್ಟಾದರೂ ನಾವು ಸಾಧಾರಣ ಮನುಷ್ಯರೇ.

0: ಅಲ್ಲವೇ? ಈ ಹಿನ್ನೆಲೆಯಲ್ಲಿ ಒಂದು ಕೇಸಿನ ತೀರ್ಪಿನ ಆಧಾರದ ಮೇಲೆ ವೈದ್ಯಕೀಯ ಸೇವೆಯನ್ನು ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ವ್ಯಾಪ್ತಿಗೆ ಒಳಪಡಿಸಲಾಯಿತು. ರೋಗಿಯನ್ನು ಗ್ರಾಹಕ ಅಂತ ಕರೆಯಲಾಯಿತು. ವೈದ್ಯಕೀಯ ಮೊಕದ್ದಮೆಗಳ ಭಯದಲ್ಲಿ ವೈದ್ಯರು ಅಗತ್ಯಕ್ಕಿಂತ ಹೆಚ್ಚು ಪರೀಕ್ಷೆ ಸಲಹೆ ಮಾಡುವ ಪ್ರವೃತ್ತಿ ಹೆಚ್ಚಾಗಿದೆ. ಇದರ ವೆಚ್ಚ ಅದರ ಬಿಸಿ ತಾಗುವುದು ರೋಗಿಗೆ. ಇಲ್ಲಿ ವೈದ್ಯರು ಎಂದಾದರೂ ಬಂದೊದಗಬಹುದಾದ ಗ್ರಾಹಕ ಕಾಯ್ದೆಯ ವಿಷಯದಲ್ಲಿ ವಿವರಣೆ ಕೊಡಲು ಎಲ್ಲ ಬಗೆಯ ಪರೀಕ್ಷೆಗಳನ್ನು ಮಾಡಿ ನಂತರ ಚಿಕಿತ್ಸೆ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಹಿಂದೆಲ್ಲ ವೈದ್ಯ ರೋಗಿ ನಡುವಿನ ಸಂಬಂಧ ಪರಸ್ಪರ ವಿಶ್ವಾಸದ ಮೇಲೆ ಆಧಾರಿತವಾಗಿತ್ತು. ಈಗ ಅದು ಗ್ರಾಹಕ ಹಾಗೂ ಸೇವಾದಾರರ ಸಂಬಂಧದಂತೆ ಮಾರ್ಪಾಡಾಗಿದೆ. ಪ್ರತಿ ವೈದ್ಯಕೀಯ ಫಲಿತಾಂಶವು ಯಶಸ್ವಿಯಾಗುವುದಿಲ್ಲ, ಆದರೆ ಪ್ರತಿಕೂಲ ಪರಿಣಾಮಗಳು ಕಂಡುಬಂದಾಗ ವೈದ್ಯರು ಕಾನೂನು ಹೋರಾಟ ಎದುರಿಸಬೇಕಾಗುವ ಭಯದಲ್ಲಿರ್ತಾರೆ. ಇದು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತೆ. ಕೆಲವು ಸಂದರ್ಭಗಳಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯ ಇಲ್ಲದಿದ್ದರೂ ಚಿಕಿತ್ಸೆ ಫಲಿತಾಂಶ ನಿರೀಕ್ಷೆಯಂತೆ ಬಾರದ ಕಾರಣ ದೂರುಗಳು ದಾಖಲಾಗ್ತವೆ. ಈ ಅನಗತ್ಯ ಅವೈಜ್ಞಾನಿಕ ದೂರುಗಳಿಂದಾಗಿ ವೈದ್ಯರು ಸಮಯ ಮತ್ತು ಸಂಪನ್ಮೂಲಗಳನ್ನು ಕಾನೂನು ಪ್ರಕ್ರಿಯೆಯಲ್ಲಿ ವ್ಯಯ ಮಾಡಬೇಕಾಗುತ್ತೆ. ಕೆಲವು ವೈದ್ಯರು ಜಟಿಲ ಅಥವಾ ಅಪಾಯಕಾರಿ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಹಿಂಜರಿಯಬಹುದು. ಕಾರಣ, ಯಾವುದೇ ಅನಿರೀಕ್ಷಿತ ಫಲಿತಾಂಶವು ಕಾನೂನು ವಿವಾದಕ್ಕೆ ಎಡೆಮಾಡಿಕೊಡಬಹುದು ಎಂಬ ಆತಂಕ. ಇಲ್ಲಿ ಕೂಡ ಪಾಪ ನಷ್ಟ ರೋಗಿಯದ್ದೆ. ವೈದ್ಯಕೀಯ ವೃತ್ತಿಯ ಮಾನವೀಯತೆ ಮತ್ತು ಸೇವಾ ಮನೋಭಾವದ ಮೌಲ್ಯಗಳು ದಿನದಿನಕ್ಕೆ ಕುಗ್ಗಿ ನೆಲಕಚ್ಚುತ್ತಿವೆ. ವೈದ್ಯಕೀಯ ಸೇವೆಯನ್ನು ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ವ್ಯಾಪ್ತಿಗೆ ತರಬೇಕೆಂಬ ಉದ್ದೇಶ ವೈದ್ಯರನ್ನು ಶಿಕ್ಷಿಸುವುದಲ್ಲ, ಬದಲಾಗಿ ರೋಗಿಗಳಿಗೆ ನ್ಯಾಯ ದೊರಕುವ ವ್ಯವಸ್ಥೆಯನ್ನು ಕಲ್ಪಿಸುವುದಾಗಿದೆ. ವೈದ್ಯ ವಿಜ್ಞಾನದಲ್ಲಿ 100% ಯಶಸ್ಸು ಎಂದಿಗೂ ಖಚಿತವಲ್ಲ. ಆದ್ದರಿಂದ ವೈದ್ಯಕೀಯ ನಿರ್ಲಕ್ಷ್ಯ ಹಾಗೂ ಚಿಕಿತ್ಸಾ ವೈಫಲ್ಯಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಗುರುತಿಸುವುದು ಅತ್ಯಂತ ಮುಖ್ಯ. ನನ್ನ ಒಬ್ಬರು ಮಹಿಳಾ ವೈದ್ಯ ಸಹೋದ್ಯೋಗಿ ಹಾಗೂ ಸ್ನೇಹಿತೆ ಸದಾ ಒಂದೇ ಸೀರೆಯನ್ನು ಉಟ್ಟು ಗರ್ಭಿಣಿಯ ಚಿಕಿತ್ಸೆಗೆ ತಪಾಸಣೆಗೆ ಬರ್ತಾ ಇದ್ದ ಒಬ್ಬ ಹೆಣ್ಣುಮಗಳನ್ನು ಮಾತನಾಡಿಸಿದಾಗ ಸಿಕ್ಕ ಉತ್ತರ, ಆಕೆಗೆ ಹರಿದು ಹೋಗಿರದೇ ಇದ್ದದ್ದು ಅದೊಂದೇ ಸೀರೆ ಎಂದು. ನನ್ನ ಆ ಸಹೋದ್ಯೋಗಿ ಕೂಡಲೇ 8 ಬೇರೆ ಬೇರೆ ಸೀರೆಗಳನ್ನು ಪ್ರೀತಿಯಿಂದ ಕೊಟ್ಟು ಕಳಿಸಿದ್ರು. ಆ ಕ್ಷಣಕ್ಕೆ ಆ ರೋಗಿಯ ಮನದಲ್ಲುಂಟಾಗುವ ಭಾವನೆಗೂ ಆ ವೈದ್ಯ ಮನಸ್ಸಿನಲ್ಲಿ ಮೂಡುವ ಸಂತೃಪ್ತಿಗೂ ಬೆಲೆ ಕಟ್ಟಲಾಗದು. ಆಪರೇಷನ್ ಥಿಯೇಟರ್ನ ಒಳಗಡೆ ಕೆಲವು ರೋಗಿಗಳಿಗೆ ಉಪಯೋಗವಾಗದೇ ಹೋಗುವ ಸಾಧನಗಳನ್ನೆಲ್ಲ ಸೇರಿಸಿ ಅದನ್ನು ಆಟೋಕ್ಲೇವ್ ಮಾಡಿ ಬಡ ರೋಗಿಗಳು ಬಂದಾಗ ಅವರಿಗಾಗಿ ಅದನ್ನು ಉಚಿತವಾಗಿ ಉಪಯೋಗಿಸುವುದು ಎಲ್ಲ ಶಸ್ತ್ರಚಿಕಿತ್ಸಾ ಕೋಣೆಗಳಲ್ಲಿ ನಡೆಯುವ ಒಂದು ಮಾನವೀಯ ಕೃತ್ಯ. ಬಹುಶಃ ಯಾವುದೇ ಕಾಯ್ದೆಗಳು ಇದನ್ನು ಪರಿಗಣಿಸುವುದೂ ಇಲ್ಲ. ನನ್ನ ಮತ್ತೊಬ್ಬ ಸ್ನೇಹಿತರಿದ್ದಾರೆ, ಕೀಲು ಮೂಳೆ ತಜ್ಞರಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಮ್ಮ ಕಡು ಬಡವರಾದ ರೋಗಿಗಳಿಗೆ ಮನೆ ತಲುಪಲು ಅವಶ್ಯಕವಾದಷ್ಟು ಹಣವನ್ನ ಕೈಗಿಟ್ಟು ಕಳಿಸ್ತಾರೆ. ಈ ಸುಂದರ ಸಂಬಂಧದಲ್ಲಿ ಯಾವ ಕಾಯಿದೆ, ಯಾವ ನಿಯಮ? ನಮ್ಮಿಂದಾಗುವ ಒಳ್ಳೆ ಕೆಲಸವನ್ನ ಹೇಳಿಬಿಟ್ಟು ಮಾಡಿದರೆ ಅದಕ್ಕೆ ಅರ್ಥವೂ ಇಲ್ಲ, ಬೆಲೆಯೂ ಇಲ್ಲ. ಕೆಲವರಾದರೂ ಇದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ ಅಂತ ಅನ್ಕೊಳ್ತೇನೆ. ನಮ್ಮ ಸಹಿ ಸಂಗ್ರಹಣೆ ಯಾವ ಹಂತದಲ್ಲಿದೆಯೋ ಗೊತ್ತಿಲ್ಲ. ಈ ಬಗೆಯ ಪ್ರಯತ್ನಗಳಿಂದ ಏನಾದರೂ ಬದಲಾವಣೆ ಬರಬಹುದಾ? ಕಾದು ನೋಡಬೇಕು. ಆದರೆ ಸಂಬಂಧ ಯಾವುದೇ ಕಾಯ್ದೆ ಹಾಗೂ ಅದರ ತರ್ಕಕ್ಕೆ ನಿಲುಕುವಂಥದ್ದಲ್ಲ. ಅದು ಇಬ್ಬರು ಮನುಷ್ಯರ ನಡುವೆ ಮೂಡಬಹುದಾದ ಅತೀತವಾದ ಒಂದು ನಂಬಿಕೆ ಹಾಗೂ ವಿಶ್ವಾಸದ ಬುನಾದಿಯ ಮೇಲೆ ಕಟ್ಟಲ್ಪಡುವ ಕಲಾಕೃತಿ.
1: ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10 ವೇಳೆ ಸರಿಯಾಗಿ 6:40:10
3: ಆಕಾಶವಾಣಿ
4: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
3: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್. ಪದಪರಿಚಯ.
5: ಮೊದಲನೆಯ ಪದ ಅಧರ. ಇದೊಂದು ಸಂಸ್ಕೃತ ಶಬ್ದ. ಇದಕ್ಕೆ ಕೆಳದುಟಿ ಎಂದು ಅರ್ಥ. ಮೇಲಿನ ತುಟಿಯನ್ನು ಓಷ್ಠವೆಂದು, ಕೆಳಗಿನ ತುಟಿಯನ್ನು ಅಧರವೆಂದು ಕರೆಯುತ್ತಾರೆ. ಈ ಶಬ್ದವನ್ನು ಶೃಂಗಾರ ರಸ ವರ್ಣನೆಯ ಸಂದರ್ಭದಲ್ಲಿ ಬಳಸಿದ ಕವಿಗಳು ಅಧರ ಚುಂಬನ, ಅಧರಪಾನ ಮುಂತಾದ ಶಬ್ದಗಳನ್ನು ಸೃಷ್ಟಿಸಿದ್ದಾರೆ. ಎರಡನೆಯ ಪದ ಅನಿಮಿಷ. ಇದನ್ನು ಅನಿಮೇಷ ಎಂದೂ ಬಳಸಲಾಗುತ್ತದೆ. ಇದರ ಅರ್ಥ ಕಣ್ಣು ರೆಪ್ಪೆಯ ಚಲನೆ ಇಲ್ಲದಿರುವುದು. ಅಂದರೆ ಕಣ್ಣು ಮುಚ್ಚುವುದು ತೆರೆಯುವುದು ಇಲ್ಲದ ಎಂದು. ದೇವತೆಗಳು ಹಾಗೂ ಮೀನು ಅನಿಮಿಷ ಎನ್ನಲಾಗುತ್ತದೆ. ವಿಶೇಷಾರ್ಥದಲ್ಲಿ ವಿಷ್ಣು ನಾರಾಯಣ ಎಂಬ ಪದಕ್ಕೂ ಅನಿಮಿಷ ಸಮಾನಾರ್ಥಕವಾಗಿದೆ.
3: ತಪ್ಪು ಒಪ್ಪು.
5: ಧಾರಾವಾಹಿ ಧಾರಾವಾಹಿ. ಇಲ್ಲಿ ಧಾರಾವಾಹಿ ಎಂಬುದು ಸಂಸ್ಕೃತದ ಧಾರಾವಾಹಿನ್ ಎಂಬ ಪದದ ತದ್ಭವ. ಎಡೆಬಿಡದೆ ಮುಂದುವರಿಯುವುದು ಎಂದು ಇದರ ಅರ್ಥ. ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ, ಈ ವಾಕ್ಯದಲ್ಲಿ ಮಳೆ ಎಡೆಬಿಡದೆ ಸುರಿಯುತ್ತಿದೆ ಎಂಬ ಅರ್ಥವೇ ಇದೆ. ಪತ್ರಿಕೆಗಳಲ್ಲಿ ಕಾದಂಬರಿಗಳು ಧಾರಾವಾಹಿ ರೂಪದಲ್ಲಿ ಪ್ರಕಟವಾಗಿ ಪ್ರಸಿದ್ಧಿಯನ್ನು ಪಡೆಯುತ್ತಿದ್ದವು. ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿ ದೂರದರ್ಶನ ವಾಹಿನಿಗಳ ಮೂಲಕ ಅತ್ಯಂತ ಜನಪ್ರಿಯವಾಗಿದೆ. ವಾಡಿಕೆಯಲ್ಲಿ ಇವುಗಳನ್ನು ಧಾರಾವಾಹಿ ಎಂದೇ ಕರೆಯಲಾಗುತ್ತದೆ. ಇದು ತಪ್ಪು ಪ್ರಯೋಗವಾಗಿದ್ದು ಧಾರಾವಾಹಿ ಎಂಬುದು ಸರಿಯಾದ ಪದವಾಗಿದೆ.
3: ಸುಮಧುರ.
5: ಅಂಬಿಕಾ ತನಯದತ್ತ ಕಾವ್ಯನಾಮದ ವರಕವಿ ದರಾ ಬೇಂದ್ರೆಯವರ ಸುಪ್ರಸಿದ್ಧ ಕವನ ಸಂಕಲನ ನಾಕುತಂತಿಯಲ್ಲಿಯ ಕವಿತೆ ಇದು.

0: ನಾಕು ತಂತಿ ಕವಿತೆಯಲ್ಲಿ ನಾಲ್ಕು ಭಾಗಗಳಿವೆ, 15 ನುಡಿಗಳಿವೆ. ಕಾವ್ಯದ ಭಾವ ಸಂದರ್ಭ ಸೂಚಿಯಲ್ಲಿ ಕವಿ ಬೇಂದ್ರೆಯವರು ಹೀಗೆ ಹೇಳಿದ್ದಾರೆ: ನಾಕು ತಂತಿಯ ನಾಲ್ಕು ಭಾಗಗಳು ಒಂದೇ ಭಾವದ ನಾಲ್ಕು ಮಗ್ಗುಲು. ಒಂದರಲ್ಲಿ ಧ್ವನಿ ಪ್ರಬಲವಾದರೆ ಎರಡರಲ್ಲಿ ಪ್ರತಿಮೆಗಳ ಸಾಲಿವೆ. ಮೂರನೆಯದರಲ್ಲಿ ಒಂದು ಸವಾಲು ಜವಾಬು ಇದೆ. ನಾಲ್ಕನೆಯ ವಿಭಾಗ ಮೊದಲನೆಯದರ ಧ್ವನಿಗೆ ವಾಗರ್ಥ ದಾಂಪತ್ಯವನ್ನು ಕಿಂಚಿತ್ ಒಡೆದೇ ಹೇಳುತ್ತದೆ. ಅವು ನಾಲ್ಕು ತಂತಿ. ಪ್ರತಿ ತಂತಿಯನ್ನು ಮೀಟಿದಾಗಲೂ ಹೊಮ್ಮಿದ ನಾದವನ್ನು ಕವಿ ಲಿಪಿಬದ್ಧಗೊಳಿಸಿದ್ದಾನೆ. ಭಾಗ ಒಂದರಲ್ಲಿ 5 ನುಡಿಗಳಿವೆ. ಕವಿ ಮೊದಲ ನುಡಿಯಲ್ಲಿ ಕಾಮಧೇನುವಾದ ಈ ಜಗತ್ತು ಎಂಬ ಆವು ಅಂದರೆ ಗೋವು ಈದದ್ದರಿಂದ ನಾವು ನೀವು ಆಗಿದ್ದೇವೆ. ಈ ನಾವು ನೀವುಗಳು ಆನುವಾದ ಪರಮಾತ್ಮ ಮತ್ತು ತಾನುವಾದ ಜೀವಾತ್ಮಗಳ ಶ್ರುತಿ ಹಿಮ್ಮೇಳದಂತಿದೆ ಎಂದಿದ್ದಾರೆ. ಕವಿ ಮೊದಲ ತಂತಿಯನ್ನು ನಾಲ್ಕು ಸಲ ಮೀಟಿದಾಗ ಅವನಿಗೆ ನಾಲ್ಕು ಶಬ್ದಗಳು ಕೇಳಿಸಿದವು. ಅವೇ ಆವು, ಈವು, ನಾವು, ನೀವು. ನಾನು ಮತ್ತು ನೀನು ಇವೆರಡೂ ಅಹಂಕಾರದ ಶಬ್ದಗಳು. ಪ್ರತಿಯೊಬ್ಬನೂ ಜಾಣತನದಿಂದ ನಾನು ಶ್ರೇಷ್ಠ, ನೀನು ಕನಿಷ್ಠ ಎಂಬುದನ್ನು ಸೂಚಿಸುವ ಅಹಂಕಾರದಲ್ಲಿಯೇ ತೊಡಗಿರುತ್ತಾನೆ. ಇದನ್ನು ಕವಿ ಬೇಂದ್ರೆಯವರು ಮಾನವೀಯತೆಯ ಬೇನೆ ಎಂದಿದ್ದಾರೆ. ಅಹಂಕಾರದಿಂದ ಬಿಡುಗಡೆ ಹೊಂದದೆ ಬದುಕಿನ ಮಹತಿಯನ್ನು ಅರಿಯಲು ಸಾಧ್ಯವಿಲ್ಲ. ಚಾರುತಂತ್ರಿ ಅಂದರೆ ಸುಂದರವಾದ ಚರಣ ಚರಣವು ಘನೀಭೂತವಾದ ಅರ್ಥಸ್ಪಷ್ಟತೆಯನ್ನು ಹೊಂದಿದ ಮಹತ್ವದ ನಾಲ್ಕು ಧ್ವನಿಯಾಗಿವೆ. ಅವೇ ಪರಾ, ಪಶ್ಯಂತಿ, ಮಧ್ಯಮ ಮತ್ತು ವೈಖರಿ ಎಂಬ ನಾಲ್ಕು ನೆಲೆಗಳು ಎನ್ನಬಹುದು. ಕವಿಯು ಪರಾವಾಣಿಯ ಚತುರಸ್ವನಕ್ಕೆ ಕಿವಿಗೊಟ್ಟು ವೈಖರಿಯಲ್ಲಿ ಅಭಿವ್ಯಕ್ತಿಸುತ್ತಾನೆ. ಇದು ಋಷಿಕಾವ್ಯ. ಇದು ಆಹತವೋ ಅನಾಹತವೋ ಎಂಬ ಪ್ರಶ್ನೆಗೆ ಕವಿ ಏನೇ ಇದ್ದರೂ ಅದು ರಸಿಕನಾದ ಸಹೃದಯನಿಗೆ ಹಿತವಾದದ್ದು, ಸಂತೋಷದಾಯಕವಾಗುವುದು ಮುಖ್ಯ ಎನ್ನುತ್ತಾರೆ. ಮೂರನೆಯ ಭಾಗ ಸವಾಲು ಜವಾಬಿನಂತಿದೆ. ಇಲ್ಲಿ ಸ್ವಾಮಿಯ ಮಗಳಾದ ಜ್ಞಾನಕನ್ಯೆ, ಭಾವಿಯ ಮಗಳಾದ ಮೋಕ್ಷಕನ್ಯೆಯರ ಮಾತಿನ ಮೋಡಿಗೆ ಜೀವಿಯಾದ ಕವಿ ನೀಡಿರುವ ಉತ್ತರವಿದೆ. ಸೃಷ್ಟಿತತ್ವವನ್ನು ವರ್ಣಿಸುವ ಕವಿ, ಈ ಜಗ ಅಂದರೆ ಬ್ರಹ್ಮಾಂಡವು ಅಪ್ಪ ಅಮ್ಮಂದಿರಾದ ಶಿವಶಕ್ತಿಯರ ಅಥವಾ ಪ್ರಕೃತಿ ಪುರುಷರ ಮಗ. ಪ್ರಕೃತಿಯಲ್ಲಿ ಪುರುಷನ ಮುಖವಿದ್ದರೆ ಪುರುಷನ ಕುತ್ತಿಗೆಯ ಮೇಲೆ ಪ್ರಕೃತಿಯ ನಿಯಂತ್ರಣದ ನೊಗವಿದೆ. ಇದನ್ನೇ ಕವಿ ಅಮ್ಮನೊಳಗ ಅಪ್ಪನ ಮೊಗ, ಅಪ್ಪನ ಕತ್ತಿಗೆ ಅಮ್ಮನ ಮೊಗ ಎಂದಿದ್ದಾರೆ. ಇವರಿಂದಲೇ ಜಗತ್ತಿನ ನಾವು ನೀವು. ಈ ಭಾಗದ ಮೊದಲನೆಯ ನುಡಿ ನಿಸರ್ಗ ಪ್ರತಿಮೆಯನ್ನು ಕಟ್ಟಿಕೊಟ್ಟರೆ ಎರಡನೆಯ ನುಡಿ ಕೌಟುಂಬಿಕ ಪ್ರತಿಮೆಯ ನಿದರ್ಶನವಾಗಿದೆ. ಕವನದ ನಾಲ್ಕನೆಯ ತಂತಿಯ ವಿಸ್ತಾರ 13 ಸಾಲುಗಳಲ್ಲಿದೆ. ನಾಲ್ಕು ತಂತಿಗಳಿಗೆ ನಾನು, ನೀನು, ಆನು, ತಾನು ಎಂದು ಕವಿ ಕರೆದಿದ್ದಾರೆ. ನಾನು ಮತ್ತು ನೀನು ಎಂಬ ಅಹಂಕಾರದ ಬಿಡುಗಡೆಯ ಮೊದಲ ನುಡಿಯ ಸೂತ್ರವಾದರೆ ಆನು ಮಗು ಕವನದ ಸೃಷ್ಟಿ ಮತ್ತು ಅದರ ಭವಿಷ್ಯತ್ತನ್ನು ವರ್ಣಿಸುವ ಕವನದ ಎರಡು ಮತ್ತು ಮೂರನೆಯ ಭಾಗದ ಸೂತ್ರವಾಗಿದೆ. ತಾನು ಎಂಬುದು ಗಣಪತಿ ಎಂದು, ಅವನೇ ಸೃಷ್ಟಿಯ ದೇವತೆಯೆಂದೂ ಪ್ರತಿಪಾದಿಸಲು ಬಳಕೆಯಾಗಿದೆ. ಬೇಂದ್ರೆಯವರೇ ಒಂದೆಡೆ ಟಿಪ್ಪಣಿಯಲ್ಲಿ ನಾನು, ನೀನು, ಆನು, ತಾನುಗಳನ್ನು ಅನುಕ್ರಮವಾಗಿ ಅಹಂನ ವಿಶೇಷ, ದೇಹ, ಬ್ರಹ್ಮ, ಆತ್ಮ ಎಂದು ಗುರುತಿಸಿದ್ದಾರೆ. ನಾಲ್ಕು ತಂತಿಗಳು ಶಬ್ದ, ಅರ್ಥ, ಸಂಕೇತ ಮತ್ತು ಕೃತಿಯ ಮೂಲಕ ಸೃಜನೆಯ ರಹಸ್ಯವನ್ನು ಹೇಳಿದರೆ ಇಚ್ಛಾ, ಕ್ರಿಯಾ, ಜ್ಞಾನ, ಸಂವಿತ್ತಿನ ಮೂಲಕ ಜೀವದ ಅರಳುವಿಕೆಯನ್ನು ಸೂಚಿಸಿವೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥಗಳ ದ್ಯೋತಕವೂ ಆಗುವ ಈ ನಾಲ್ಕು ತಂತಿಗಳು ಅಭ್ಯಾಸ, ಪ್ರತಿಭೆ, ಪ್ರಜ್ಞೆ ಮತ್ತು ವ್ಯುತ್ಪತ್ತಿಯ ಮೂಲಕ ಸೃಷ್ಟಿಶೀಲತೆಯ ರಹಸ್ಯವನ್ನು ಅರಹುತ್ತವೆ. ಇವೆಲ್ಲವನ್ನೂ ಬೇಂದ್ರೆಯವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಸೂಚಿಸಿದ್ದಾರೆ. ಇವು ಕವಿ ಬೇಂದ್ರೆಯವರ ತಂತ್ರ ಚತುಷ್ಟಯಗಳು, ಚತುರ್ಮುಖ ಸಿದ್ಧಾಂತದ ಬಹುಮುಖಿ ಸಾಧ್ಯತೆಗಳು. ಈ ಕವಿ ಚತುರ್ಮುಖನ ಅಂತರಂಗ ಪ್ರವೇಶಕ್ಕೆ ಸಹೃದಯನೂ ಚತುರ್ಮುಖನಾಗಬೇಕು. ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭಾವಗಳು ಕವಿಯಂತೆ ಸಹೃದಯನಲ್ಲೂ ಇರಬೇಕಾದ ಚತುರ್ಮುಖಗಳು.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆತ್ಮೀಯ ಶ್ರೋತೃಗಳೇ, ಇಂದು ಸಂಜೆ 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಚಿತ್ತೈಕಾಗ್ರ್ಯಂ ಅಂದ್ರೆ ಮನಸ್ಸಿನ ಏಕಾಗ್ರತೆ. ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಅದನ್ನ ನಾವು ಒಂದು ವಸ್ತುವಿನಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಿದ್ರೆ ಏಕಾವಧಾನ, 4 ವಸ್ತುಗಳಲ್ಲಿ ಸಾಧಿಸಿದ್ರೆ ಚತುರವಧಾನ, 8 ವಸ್ತುಗಳಲ್ಲಿ ಸಾಧಿಸಿದ್ರೆ ಅಷ್ಟಾವಧಾನ, 100 ವಸ್ತುಗಳಲ್ಲಿ ಸಾಧಿಸಿದ್ರೆ ಶತಾವಧಾನ.
2: ಅವಧಾನ ಕಲೆಯ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರ್ ಅವರು. ಮರೆಯದೆ ಕೇಳಿ, ಇಂದು ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
3: ವೇಳೆ ಸರಿಯಾಗಿ 6:50 ಆಕಾಶವಾಣಿ ಮೈಸೂರು. ಈಗ ರೈತರಿಗೆ ಸಲಹೆಗಳು.
4: ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಬಗೆಯ ಬೆಳೆಗಳನ್ನು ರೈತರು ಬೆಳ್ಕೋತಾರೆ. ಈ ಬೆಳೆಯನ್ನು ಬೆಳೆಯೋದಕ್ಕಿಂತ ಮುಂಚಿತವಾಗಿ ಬೆಳೆಯನ್ನು ಬಿತ್ತನೆ ಮಾಡೋದಕ್ಕೆ ಬಿತ್ತನೆ ಬೀಜಗಳನ್ನೇನು ತೆಗೆದುಕೊಂಬರ್ತಾರಲ್ಲ, ಅದನ್ನು ಉಪಚಾರ ಮಾಡೋಲ್ಲ. ಈ ಬೀಜೋಪಚಾರ ಅಂದರೆ ರೈತರಿಗೆ ಮುಂಚಿನಿಂದಲೂ ಒಂದು ರೀತಿ ಅಸಡ್ಡೆ. ಬಿತ್ತನೆ ಬೀಜವನ್ನು ನೀವೇನು ಖರೀದಿ ಮಾಡ್ಕೊಂಡು ಬರ್ತೀರಲ್ಲ, ಒಂಥರಹ ನೆಂಟರು ನಿಮ್ಮ ಮನೆ ಬಂದಾಗೆ. ಈಗ ನೆಂಟರುಗಳು ನಿಮ್ಮ ಮನೆಗೆ ಬಂದಾಗ ನೀವು ಅವ್ರನ್ನ ಸರಿಯಾಗಿ ಉಪಚರಿಸ್ಲಿಲ್ಲ ಅಂದರೆ ನೀವು ಅವ್ರ ಮನೆಗೆ ಹೋದಾಗ ಅವರು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ನಿಮ್ಮನ್ನ. ಹಾಗಾಗಿ ಇದನ್ನು ಒಂದು ರೀತಿ ಹಬ್ಬದ ರೀತಿ ಆಚರಣೆ ಮಾಡಬೇಕು. ಯಾವತ್ತಿಗೂ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಬೀಜ ಚೆನ್ನಾಗಿದ್ದರಷ್ಟೇ ಬೆಳೆ ಚೆನ್ನಾಗಿರುತ್ತೆ. ಮಣ್ಣು, ಮಣ್ಣಿನ ಆರೋಗ್ಯ, ಮಣ್ಣಿನ ಫಲವತ್ತತೆ, ಮಣ್ಣಿಗೆ ನೀವು ಹಾಕುವಂತಹ ಗೊಬ್ಬರ, ಬೆಳೆ ಪರಿಸರ, ಈ ಎಲ್ಲವೂ ಮುಖ್ಯ ಇಲ್ಲ ಅಂತಲ್ಲ. ಆದರೆ ಬೀಜದ ಗುಣಮಟ್ಟವೇ ಚೆನ್ನಾಗಿಲ್ಲ ಅಂದರೆ ಉಳಿದಿರೋ ಎಲ್ಲ ಕೆಲಸಗಳನ್ನು ನೀವು ಸಮರ್ಥವಾಗಿ ಮಾಡಿದ್ರೂ ಉತ್ತಮವಾದ ಇಳುವರಿಯನ್ನು ನೀವು ತೆಗೆದುಕೊಳ್ಳೋದಕ್ಕೆ ಆಗದಲೇ ಹೋಗ್ಬೋದು. ಹಾಗಾಗಿ ಮಾರುಕಟ್ಟೆಯಿಂದ ನೀವು ಬೀಜವನ್ನು ಖರೀದಿ ಮಾಡಿ ತರ್ತಿರೋ ಅಥವಾ ನಿಮ್ಮ ಮನೆಯಲ್ಲೇ ಇರುವಂತಹ ಬಿತ್ತನೆ ಬೀಜವನ್ನು ಬಳಕೆ ಮಾಡ್ತಿರೋ, ಯಾವುದಾದರೂ ಸರಿ, ನಿಮ್ಮ ಮನೆಯಲ್ಲಿ ಇರೋದಾದರೂ ಸರಿ, ಇಲ್ಲ ಹೊರಗಿನಿಂದ ನೀವು ತರೋ ಬಿತ್ತನೆ ಬೀಜ ಆದರೂ ಸರಿ, ಅದನ್ನು ದಯವಿಟ್ಟು ಉಪಚಾರ ಮಾಡಿ. ಪ್ರೀತಿಯಿಂದಲೇ ಉಪಚಾರ ಮಾಡಬೇಕು. ನೋಡಿ, ಸಾಮಾನ್ಯವಾಗಿ ಬೀಜೋಪಚಾರವನ್ನು ಬಹಳಷ್ಟು ಬಗೆಯ ರಾಸಾಯನಿಕಗಳನ್ನು ಬಳಕೆ ಮಾಡಿ ಮಾಡಲಾಗತ್ತೆ, ಜೀವಾಣು ಗೊಬ್ಬರವನ್ನು ಬಳಕೆ ಮಾಡಿ ಮಾಡಲಾಗತ್ತೆ. ಉದಾಹರಣೆಗೆ ನೀವು ಭತ್ತದ ಬೀಜವನ್ನೇ ತೆಗೆದುಕೊಂಡ್ರೆ ಉಪ್ಪು ನೀರಿನ ದ್ರಾವಣದಲ್ಲಿ ಭತ್ತದ ಬೀಜವನ್ನು ಬೀಜೋಪಚಾರ ಮಾಡಲಾಗತ್ತೆ. ಈಗ ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು, ನೀವೇನು ಬಿತ್ತನೆ ಬೀಜವನ್ನು ಖರೀದಿ ಮಾಡಿ ಬಿತ್ತನೆ ಮಾಡ್ತೀರಿ, ಏಕದಳ ಧಾನ್ಯವನ್ನು ಬಿತ್ತನೆ ಮಾಡುವಾಗ ಅಜಿಟೋಬ್ಯಾಕ್ಟರ್ ಅನ್ನುವಂತಹ ಸೂಕ್ಷ್ಮಾಣು ಜೀವಿಯನ್ನು ನೀವು ಬಳಕೆ ಮಾಡಬೇಕು. ದ್ವಿದಳ ಧಾನ್ಯದ ಬೆಳೆಗಳನ್ನು ಬಿತ್ತನೆ ಮಾಡುವಾಗ ರೈಸೋಬಿಯಮನ್ನು ಬಳಕೆ ಮಾಡಬೇಕು. ಬಹಳಷ್ಟು ಬಿತ್ತನೆ ಬೀಜಗಳ ಸಮೇತನೇ ಈ ಬೀಜೋಪಚಾರದ ಔಷಧಿಗಳು ಕೂಡ ಬಂದ್ಬಿಡುತ್ತವೆ. ಈಗ ಮುಂಗಾರಿನಲ್ಲಿ ಭತ್ತವನ್ನು ಬಿತ್ತುತ್ತೀರಿ, ಭತ್ತದ ಬಿತ್ತನೆಯ ಜೊತೆಗೇ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಶಿಲೀಂಧ್ರನಾಶಕ ಬಂದಿರುತ್ತೆ. ಪ್ರತಿ ಕಿಲೋಗ್ರಾಮ್ಗೆ 4 ಗ್ರಾಮ್ ರೀತಿಯಲ್ಲಿ ತಾವು ಬಳಕೆ ಮಾಡಬೇಕು. ಆದರೆ ಬೀಜ ಮಾತ್ರ ಆಯ್ಕೆ ಮಾಡ್ಕೋತಾರೆ ಎಷ್ಟೋ ಜನ ರೈತರು, ಅದರ ಜೊತೆಗಿರೋ ಪಾಕೆಟನ್ನು ತೆಗೆದು ಹೊರಗಡೆ ಹಾಕ್ತಾರೆ. ನೀವು ದ್ವಿದಳ ಧಾನ್ಯದ ಬೆಳೆಗಳನ್ನು ಮುಂಗಾರಿನಲ್ಲಿ ಬಿತ್ತನೆ ಮಾಡೋದಾದರೆ ರೈಸೋಬಿಯಂ ಜೀವಾಣುವಿನಿಂದ ನೀವು ಉಪಚರಿಸಬೇಕು. ಈಗೆಲ್ಲ ಮಾರುಕಟ್ಟೆಯಲ್ಲಿ ಬಹಳಷ್ಟು ಸೂಕ್ಷ್ಮ ಜೀವಿಗಳು ಬಂದಿದ್ದಾವೆ. ಉದಾಹರಣೆಗೆ ಶಿಲೀಂಧ್ರ ರೋಗಗಳನ್ನು ತಡೆಗಟ್ಟೋದಕ್ಕೆ ಉಪಯುಕ್ತವಾದ ಟ್ರೈಕೋಡರ್ಮಾ ಶಿಲೀಂಧ್ರ ಇದೆ. ಹಾಗೆ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳನ್ನು ತಡೆಗಟ್ಟೋದಕ್ಕೆ ಅಜಿಟೋಬ್ಯಾಕ್ಟರ್ ಬ್ಯಾಸಿಲಸ್ ಮುಂತಾದಂತಹ ಉಪಯುಕ್ತ ಜೀವಾಣುಗಳು ಸಿಗ್ತವೆ. ಒಂದು ವಿಚಾರ ಏನಪ್ಪ ಅಂತಂದರೆ, ನೀವು ಬೀಜವನ್ನು ಉಪಚರಿಸೋದು ಬಹಳ ಸುಲಭ, ಯಾಕೆಂದರೆ ಅದರ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. 1 ಎಕರೆಗೆ ಬೇಕಾದಂತಹ ಬಿತ್ತನೆ ಬೀಜದ ಪ್ರಮಾಣ ಯಾವತ್ತೂ ಕಡಿಮೆ. ಆದರೆ ಒಮ್ಮೆ ನೀವು ಅದನ್ನು 1 ಎಕರೆ ಜಮೀನಿನಲ್ಲಿ ಬಿತ್ತನೆ ಮಾಡಿದ ಮೇಲೆ ಆ ಬೀಜದಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಗೊತ್ತಾದರೆ 1 ಎಕರೆಗೆ ಪೂರ್ತಿ ನೀವು ಔಷಧಿಯನ್ನು ಬಳಕೆ ಮಾಡಬೇಕು. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಇದನ್ನು ನೀವು ಬೀಜದ ಮಟ್ಟದಲ್ಲೇ ಪರಿಹರಿಸ್ಕೊಂಬಿಟ್ರೆ ಬೀಜದಿಂದ ಬರುವಂತಹ ಕಾಯಿಲೆಯನ್ನು, ಬೀಜದಲ್ಲಿರುವಂತಹ ಕೀಟವನ್ನು ನೀವು ಬೀಜದ ಮಟ್ಟದಲ್ಲೇ ಹತೋಟಿ ಮಾಡಿದ್ರೆ ಬಿತ್ತನೆ ಮಾಡಿದಾಗ ನಿಮಗೆ ಆಗುವಂತಹ ಖರ್ಚು ಕಡಿಮೆ ಆಗುತ್ತೆ. ಮತ್ತು ಬೀಜದ ಗುಣಮಟ್ಟ ಉತ್ತಮವಾಗತ್ತೆ, ಮೊಳಕೆ ಪ್ರಮಾಣ ಉತ್ತಮವಾಗತ್ತೆ, ಬೀಜದಿಂದ ಬರುವಂತಹ ರೋಗಗಳು ಕೂಡ ಹತೋಟಿಯಾಗತ್ತೆ. ಹಾಗಾಗಿ ಬೀಜವನ್ನು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಚರಿಸಿ ನಂತರ ಬಿತ್ತನೆ ಮಾಡಿಕೊಳ್ಳಿ.
3: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದರೆ. ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಬಾಳೆ ಸಸಿ ಕೃಷಿ ಹಾಗೂ ಮಾರಾಟ ಕುರಿತು ಸಂವಾದ ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HR ಮನುಕುಮಾರ್ ಹಾಗೂ ಮೈಸೂರಿನ PGR ಫಾರ್ಮ್ನ ಎನ್ ಮಹದೇವ್ ಪ್ರಸಾದ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
5: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾಃ. अथ वार्ताः. प्रधानमन्त्री नरेन्द्र मोदी अद्य नवदेहल्याः राष्ट्रपति भवनस्य सांस्कृतिक केन्द्रे नीति आयोगस्य एकादशे शासी परिषदो उपवेशने अध्यक्षतां विधास्यति. विकसित भारताय प्रधानमन्त्रिणः टीम इंडिया इति संकल्पानुगुणम् अस्य वर्षस्य मुख्य विषयो विकसित भारतम् @2047 इत्यस्य कृते समावेशी मानव विकासः इन्क्लूसिव ह्यूमन डेवलपमेंट फॉर विकसित भारत @2047 इति अस्ति. विषयोयम् आयु क्षेत्र लिंग सामाजिक आर्थिक पृष्ठभूमिकायाः भेदं विनैव प्रत्येकं भारतीयस्य कल्याणाय विकासाय च केन्द्रीकृतो वर्तते. उपवेशने अस्मिन् अस्य लक्ष्यस्य प्राप्तये दृष्टिं समेत्य देशस्य प्रत्येकं नागरिकं प्रति अस्य सुदृढमापनयोग्यपरिणामेषु परिवर्तनस्य विषये गभीरं मन्थनं भविष्यति. अस्मिन् महत्वपूर्णे उपवेशने समावेशी मानव विकास प्रारूपस्य विषये चर्चां कर्तुं सर्वे मुख्यमन्त्रिणः केन्द्रशासित प्रदेशानाम् उपराज्यपालाः च एकत्रिताः भविष्यन्ति. प्रधानमन्त्री नरेन्द्र मोदी आश्वासितवान् यत् देशस्य 44,00,000 नागरिकाणाम् आकांक्षाः निश्चप्रचं पूरयिष्यन्ते. तेन समुदीरितं यत् राष्ट्रिय जनतांत्रिक गठबंधन दलं सदैव राष्ट्रस्य विश्वासं सुदृढं कृतवत् अस्ति. अत्रावधेयं यत् श्रीमोदी गतरात्रौ नवदेहल्याः भारत मण्डपे आयोजितं NDA सम्मेलनं संबोधितवान्. प्रधानमन्त्रिणा भणितं यत् देशस्य प्रत्येकमपि नागरिकः विकसित भारतस्य स्वप्नेन पूरितो वर्तते. एषः स्वप्नः इदानीं कस्यापि एकस्य व्यक्तिविशेषस्य प्रशासनस्य वा राजनीतिकदलस्य परिधौ सीमितो नैवास्ति.
6: आज देश का हर नागरिक विकसित भारत के सपने से भरा हुआ है. विकसित भारत का सपना अब किसी एक व्यक्ति का नहीं रहा, किसी सरकार का नहीं रहा, किसी दल का नहीं रहा. देश के जन जन का सपना बन चुका है, संकल्प बन चुका है. और इस सपने की पूर्ति के लिए हमें अपना हर पल समर्पित करना है. NDA के 12 वर्षों की एक बड़ी सफलता ये भी है कि देश कांग्रेस के कूचक्र से आजाद हुआ है.
5: अस्मिन् अवसरे NDA घटक दलैः प्रधानमन्त्रिणः मोदिनः ऐतिहासिक उपलब्धेः श्लाघनाय एकः संकल्प प्रस्तावः स्वीकृतः. एतदनन्तरं सम्पूर्ण विश्वतः प्रधानमन्त्रिणे अभिनन्दन सन्देशाः आगच्छन्तः सन्ति. अमेरिकादेशस्य राष्ट्रपतिः डोनाल्ड ट्रम्पः यूरोपीय आयोगस्य अध्यक्षा उर्सुला वॉन डेर लेयन, इटली देशस्य प्रधानमन्त्री जॉर्जिया मेलोनी, जर्मनी देशस्य चांसलर फेडरिक मर्स, इजराइल देशस्य प्रधानमन्त्री बेंजामिन नेतन्याहू, कनाडा देशस्य प्रधानमन्त्री मार्क कॉर्नी सहैव दक्षिण कोरिया देशस्य राष्ट्रपतिः ली जे म्यूंग इत्यादयः प्रमुख वैश्विक नेतारः श्रीमोदिनं प्रति वर्धापनं प्रेषितवन्तः. संस्कृति मन्त्रालयेन गतवर्षस्य कृते संगीत नाटक अकादमी पुरस्काराः अथ च उस्ताद बिस्मिल्ला खान युवा पुरस्काराः घोषिताः. अकादमी संघस्य सामान्य परिषदा ಸಂಗೀತ ನೃತ್ಯ ರಂಗಮಂಚ ಪಾರಂಪರಿಕ ಲೋಕ ಜನಜಾತೀಯ ಕಲಾ ವೈವಿಧ್ಯೇಭ್ಯ ಕಲಾಮಂಚಂ ಯಾವತ್ ವಿವಿಧ ಕ್ಷೇತ್ರೇಭ್ಯ ಅಷ್ಟೋತ್ತರೈಕಶತ ಪ್ರಸಿದ್ಧಾ ಕಲಾಕಾರಾಃ ಚತುರ್ವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ಅಥ ಚ ಪಂಚವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ಅಕಾದೆಮಿ ಪುರಸ್ಕಾರಾರ್ಥಂ ಚಿತಾಃ. ಏತೆ ಚಿತಾಃ ಪುರಸ್ಕಾರ ವಿಜೇತಾರಃ ಅಶೇಷಸ್ಯ ಹಿ ದೇಶಸ್ಯ ಪ್ರತಿನಿಧಿತ್ವಂ ಕುರ್ವಂತಿ. ये विभिन्न राज्येभ्यः केन्द्रशासित प्रदेशेभ्यः च सम्बद्धाः सन्ति. बैडमिंटन प्रतिस्पर्धायां सिडनी नगरे प्रचल्यमानायाः ऑस्ट्रेलियन ओपन स्पर्धायाः महिलानां वर्गे पीवी सिंधु तन्वी शर्मा च सफलताम् अवाप्य द्वितीय चक्रं प्रति प्रविष्टवत्यौ. इति वार्ताः.
3: आकाशवाणी मैसूरु ವೇಳೆ ಸರಿಯಾಗಿ 7:05.
7: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
8: ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ ಸಾಂಸ್ಕೃತಿಕ ಕೃಷಿ ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
9: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ
7: ಪ್ರತಿ ಗುರುವಾರ ಬೆಳಗ್ಗೆ 11:00-12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
8: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಇಂದು ಬೆಳಗ್ಗೆ 10 ಗಂಟೆಗೆ ಮಾಂಬಳಂ ಎಂಕೆಎಸ್ ಶಿವ ಹಾಗೂ ಸಂಗಡಿಗರ ನಾದಸ್ವರ ವಾದನ ಕೇಳಬಹುದು. ಆಕಾಶವಾಣಿ ಮೈಸೂರು, ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ಆ ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
3: ಆಕಾಶವಾಣಿ, ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ, ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ವಾರ್ತೆಗಳ ವಿವರ. ಖಾತೆ ಹಂಚಿಕೆ ಕುರಿತು ಉಂಟಾಗಿರುವ ಅಸಮಾಧಾನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು, ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪ ಹಾಗೂ ಪ್ರಕರಣಗಳು ಇಲ್ಲದೆ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಮತ್ತು ಸವಾಲುಗಳ ನಡುವೆಯೂ ದೇಶದ ಮೂಲಸೌಕರ್ಯ, ಕೃಷಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅಭಿವೃದ್ದಿ ಪಥದತ್ತ ಕೊಂಡೊಯ್ಯುತ್ತಿರುವ ಧೀಮಂತ ನಾಯಕ. ಇದರ ಪರಿಣಾಮವಾಗಿ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಕನಸನ್ನು ಈಡೇರಿಸುವ ನಿಟ್ಟನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪ್ರಧಾನಿಯೋರ್ವರು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುವ ಮೂಲಕ ದೇಶದ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಪಡುವಂತೆ ಮಾಡಿದ ಕ್ಷಣ ಇದು ಎಂದು ಅವರು ಹೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂಬರುವ ಆಗಸ್ಟ್ 21ರಿಂದ 23ರವರೆಗೆ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲಾ ಇಲಾಖೆಗಳಿಗೆ ಮಹತ್ವದ ನಿರ್ದೇಶನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಸಲ್ಲಿಸಿರುವ ಮನವಿಯ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲಾ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲಾ ಇಲಾಖೆಯ ಮುಖ್ಯಸ್ಥರು ತಮ್ಮ ಇಲಾಖೆಗಳಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಉಚಿತ ಲೋಕ ಅದಾಲತ್ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತು ಕೈಗೊಂಡ ಕ್ರಮಗಳ ವರದಿಯನ್ನು 3 ದಿನಗಳ ಒಳಗೆ ನೇರವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದರ ಪ್ರತಿಯನ್ನು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗೆ ಕಳುಹಿಸಬೇಕೆಂದು ಎಲ್ಲಾ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರ ಭಾನುವಾರದಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಗೂ ಮೇಲ್ಪಟ್ಟು ಪೋಲಿಯೋ ಮುಕ್ತ ರಾಷ್ಟವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಗೂ ಭಾರತದ ನೆರೆ ರಾಷ್ಟಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಭಾರತ ತಜ್ಞ ಸಲಹಾ ಗುಂಪಿನ ಶಿಫಾರಸ್ಸಿನ ಅನ್ವಯ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಗಳ ಸಹಕಾರವನ್ನು ಆರೋಗ್ಯ ಇಲಾಖೆ ಬಯಸುತ್ತದೆ. ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಹನಿಗಳನ್ನು ಹಾಕಿಸಿ ಸಹಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಆರ್ಎಎಲ್ನ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ ಎಂದರು. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಉಪನಗರ ರೈಲು ಯೋಜನೆ ಸೇರಿದಂತೆ ರಾಜ್ಯದ ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳ ಅಭಿವೃದ್ದಿ ಹಾಗೂ ಇತರೆ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮೂಲಸೌಲಭ್ಯ ಅಭಿವೃದ್ದಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವರಾದ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಅನುಷ್ಠಾನ ಸ್ಥಿತಿಯನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯ ವಿನಿಮಯ ನಡೆಸಲಾಯಿತು.

0: ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಎಂದಿದ್ದಾರೆ. ಬಾಲಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಕಾರ್ಮಿಕ ಪದ್ದತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಅವಕಾಶ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಜಾಥಾ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 8:30ಕ್ಕೆ ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಮಾದಕ ವಸ್ತುಗಳು ಹಾಗೂ ಡ್ರಗ್ಸ್ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಆಹಾರ ಪದಾರ್ಥಗಳಲ್ಲಿ ಫಾಸ್ಟ್ಫುಡ್ ಮಾರಾಟಗಾರರು ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಗಮನಹರಿಸಬೇಕು. ಆಗಾಗ್ಗೆ ರಸ್ತೆ ಬದಿ ಆಹಾರ ಮಾರಾಟಗಾರರ ಕ್ಯಾಂಟೀನ್ಗಳ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿ ತಪ್ಪಿದ್ದಲ್ಲಿ ದಂಡ ವಿಧಿಸಿ ಪ್ರಕರಣ ದಾಖಲಿಸಬೇಕು ಎಂದು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಅಕ್ಕಿಯನ್ನು ಪಡಿತರ ಚೀಟಿದಾರರಿಗೆ ಮೇ ಹಾಗೂ ಜೂನ್ ಮಾಹೆಯ 2 ತಿಂಗಳ ಅಕ್ಕಿಯನ್ನು ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಅದರಂತೆ ಅಂತ್ಯೋದಯ ಕಾರ್ಡ್ ಹೊಂದಿದ 4 ಸದಸ್ಯರಿರುವ ಪಡಿತರ ಚೀಟಿಗೆ ಮೇ ಮತ್ತು ಜೂನ್ ತಿಂಗಳ ತಲಾ 5 ಕೆಜಿ ಸೇರಿ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುವುದು. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಕಾರ್ಡುದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಹೆಬ್ಬೆಟ್ಟಿನ ಗುರುತು ನೀಡುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಹತ್ವದ ಸಭೆ ಬಾಗಲಕೋಟೆ ನಗರದ ಕಚೇರಿಯಲ್ಲಿ ನಡೆಯಿತು. ಯೋಜನೆಯ ವಿವಿಧ ಹಂತಗಳ ಅನುಷ್ಠಾನ, ಪುನರ್ವಸತಿ ಕಾರ್ಯಗಳ ಪ್ರಗತಿ ಹಾಗೂ ಬಾಕಿ ಉಳಿದಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಕಲ್ಪಿಸಲಾಗುತ್ತಿರುವ ಪುನರ್ವಸತಿ ಸೌಲಭ್ಯಗಳು, ನಿವೇಶನ ಹಂಚಿಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ದಿ, ಪರಿಹಾರ ವಿತರಣೆ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ ಹಾಗೂ ಆರೋಗ್ಯ ಸೇವೆಗಳ ವ್ಯವಸ್ಥೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲ ಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:15. ಈಗ ಭಾವಗೀತೆಗಳು. ಮೊದಲಿಗೆ ದೊಡ್ಡರಂಗೇಗೌಡ ಅವರ ಗೀತೆಯೊಂದನ್ನು ಕೇಳೋಣ. ನೀಲಿಯ ಬಾನು ರಂಗೋಲಿ ಬರೆದಾಗಲೇ. ಹಾಡಿದ್ದಾರೆ ಬಿ ಆರ್ ಛಾಯಾ.

ಇನ್ನು ಮುಂದೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕವಿತೆ ಬರುವನೇನೆ ಸಖೇ ಚೆಲುವ ಹಾಡಿದ್ದಾರೆ ಸುನಿತಾ ಎಸ್.

0: ಇದುವರೆಗೂ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತಿದ್ದರೆ ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 7:30. ಈಗ ಸೇವಾ ವಾಹಿನಿ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889. ಈಗ ಸೇವಾ ವಾಹಿನಿ. 2026-27 ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮಂಜೂರಾತಿಗಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ https://ssp.postmetric.karnataka.gov.in ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಪೋಷಕರ ವಾರ್ಷಿಕ ಆದಾಯ ಮಿತಿ 1-8 ತರಗತಿ ವಿದ್ಯಾರ್ಥಿಗಳಿಗೆ 6 ಲಕ್ಷ ರೂಪಾಯಿಗಳು, 9 ಮತ್ತು 10 ತರಗತಿ ವಿದ್ಯಾರ್ಥಿಗಳಿಗೆ 2.5 ಲಕ್ಷ ರೂಪಾಯಿಗಳು. ಅರ್ಜಿ ಸಲ್ಲಿಸಲು ಅವಶ್ಯವಿರುವ ದಾಖಲಾತಿಗಳು ವಿದ್ಯಾರ್ಥಿಯ ಸ್ಯಾಟ್ಸ್ ಐಡಿ, ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ, ವಿದ್ಯಾರ್ಥಿಯ ಆರ್ಡಿ ಸಂಖ್ಯೆ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು, ಪೋಷಕರ ಮೊಬೈಲ್ ಸಂಖ್ಯೆ, ಪೋಷಕರು ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿದ್ದಲ್ಲಿ ಸಂಬಂಧಿಸಿದ ಗುರುತಿನ ಚೀಟಿ. ಗಮನಿಸಿ, ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ, ಪುರಸಭೆ ಅಥವಾ ನಗರಸಭೆ ಅಥವಾ ಮಹಾನಗರ ಪಾಲಿಕೆಯಿಂದ ಇದನ್ನು ಪಡೆದಿರಬೇಕು. ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಅವರ ಬ್ಯಾಂಕ್ ಖಾತೆಯೊಂದಿಗೆ ಕಡ್ಡಾಯವಾಗಿ ಸೀಡ್ ಆಗಿರಬೇಕು ಮತ್ತು ವಿದ್ಯಾರ್ಥಿಯ ಸ್ಯಾಟ್ಸ್ ಹಾಗೂ ಆಧಾರ್ ಕಾರ್ಡ್ನಲ್ಲಿ ನಂಬರ್ 1 ಆಗಿರಬೇಕು. 9 ಮತ್ತು 10 ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವ ಪೋಷಕರು ಅವರ ಮಕ್ಕಳು ಕಡ್ಡಾಯವಾಗಿ NSP OTR ವ್ಯಾಲಿಡೇಷನ್ ಮಾಡಿಸಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹಾಯಕ ನಿರ್ದೇಶಕರು, Grade 1 ಇವರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಬಾಬು ಜಗಜೀವನರಾಮ್ ಕಟ್ಟಡ, ಆದಿಪಂಪ ರಸ್ತೆ, ಪಡುವಾರಹಳ್ಳಿ, ಮೈಸೂರು. ಮೊಬೈಲ್ ಸಂಖ್ಯೆ 8880942. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ PUC ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ 2026-27 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಮಿತಿ ಪ್ರವರ್ಗ 1 SC ಮತ್ತು ST ಅಭ್ಯರ್ಥಿಗಳಿಗೆ 2.5 ಲಕ್ಷ ರೂಪಾಯಿಗಳು, ಪ್ರವರ್ಗ 2A, 2B, 3A, 3B ಪೋಷಕರಿಗೆ 1 ಲಕ್ಷ ರೂಪಾಯಿಗಳು. ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಗಮನಿಸಿ, ಅರ್ಜಿ ಸಲ್ಲಿಸಲು ಇದೇ ತಿಂಗಳ 15 ಕೊನೆಯ ದಿನಾಂಕವಾಗಿರುತ್ತದೆ. ತಾಲೂಕುವಾರು ವಿದ್ಯಾರ್ಥಿಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ಅಧಿಕೃತ ವೆಬ್ಸೈಟನ್ನು ನೋಡಬಹುದು. ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ bcwdhthelpline@gmail.com ಈಮೇಲ್ಗೆ ಪತ್ರವನ್ನು ಬರೆದು ತಮ್ಮ ದೂರನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050777000. ಸೇವಾ ವಾಹಿನಿ ಕೇಳುತ್ತಿದ್ದರೆ. ಸಮಯ 7:34 ಈ ನಮ್ಮದ ಪ್ರಕಟಣೆ. ಆನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಸಮಯ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಸುಮಾರು 42 ಲಕ್ಷ ಮನೆಗಳಿಗೆ ಪ್ರಯೋಜನವನ್ನು ನೀಡಿದೆ. ಅಲ್ಲದೆ ನಾಗರಿಕರನ್ನು ಗ್ರಾಹಕರಿಂದ ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿದ್ಯುತ್ ಬಿಲ್ಗಳನ್ನು ಸರಾಸರಿ ಶೇಕಡ 71ರಷ್ಟು ಕಡಿಮೆ ಮಾಡಲಾಗಿದೆ. ಅನೇಕ ಫಲಾನುಭವಿಗಳು ಶೂನ್ಯ ವಿದ್ಯುತ್ ಬಿಲ್ಗಳನ್ನು ದಾಖಲಿಸಿದ್ದಾರೆ ಎಂದರು. ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ಪಿಎಂ ಕುಸುಮ್ನಂತಹ ಉಪಕ್ರಮಗಳು ನವೀಕರಿಸಬಹುದಾದ ಇಂಧನ ಪ್ರವೇಶವನ್ನು ವಿಸ್ತರಿಸಲು ಹಾಗೂ ಸುಸ್ಥಿರ ಅಭಿವೃದ್ಧಿಯ ಮೂಲಕ ನಾಗರಿಕರನ್ನು ಸಬಲೀಕರಣಗೊಳಿಸುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪವನ ಜಲ ಸೌರ ಯೋಜನೆಗಳು ಸೇರಿದಂತೆ ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಸುಸ್ಥಿರ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಇದೇ ವೇಳೆ ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಗಳಿಗಾಗಿ ಆನ್ಲೈನ್ ಪೋರ್ಟಲ್ಗೆ ಸಚಿವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟೀಯ ಸೌರಶಕ್ತಿ ಸಂಸ್ಥೆ ಮತ್ತು ಮಿಲಿಟರಿ ಎಂಜಿನಿಯರಿಂಗ್ ಸೇವೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದೇಶದ 140 ಕೋಟಿ ನಾಗರಿಕರ ಆಕಾಂಕ್ಷೆಗಳು ಎಲ್ಲ ರೀತಿಯಲ್ಲೂ ಈಡೇರಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಿನ್ನೆ ನಡೆದ ಎನ್ಡಿಎ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಅವರು, ಎನ್ಡಿಎ ಯಾವಾಗಲೂ ದೇಶದ ವಿಶ್ವಾಸವನ್ನು ಬಲಪಡಿಸಿದೆ ಎಂದು ಹೇಳಿದರು. ಕಾಂಗ್ರೆಸ್ ದ್ರೋಹ ಮಾಡಿದ ನಂತರ ದೇಶದ ಜನರು ವಿಶ್ವಾಸದಿಂದ ಎನ್ಡಿಎ ಸರ್ಕಾರಕ್ಕೆ ಬಲ ನೀಡಿದ್ದಾರೆ. 2014ರಲ್ಲಿ ಉದಯಿಸುತ್ತಿದ್ದ ಭರವಸೆಯ ಸೂರ್ಯ ಇಂದು ನವೀಕೃತ ವಿಶ್ವಾಸದ ಕಿರಣವಾಗಿ ರೂಪಾಂತರಗೊಂಡಿದೆ ಎಂದು ಅವರು ಪ್ರತಿಪಾದಿಸಿದರು. ಸರಿಯಾದ ಉದ್ದೇಶದಿಂದ ಸರ್ಕಾರ ನಡೆಸಿದಾಗ ಅಭಿವೃದ್ಧಿಯು ತ್ವರಿತಗತಿಯಲ್ಲಿ ನಡೆಯುತ್ತದೆ ಎಂಬುದನ್ನು ದೇಶದ ಜನರು ಮೊದಲ ಬಾರಿಗೆ ನೋಡಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಪಂಚದಾದ್ಯಂತ ಪ್ರಮುಖ ದೇಶಗಳ ಆರ್ಥಿಕತೆಗಳು ಸಂಕಷ್ಟದಲ್ಲಿರುವ ಸಮಯದಲ್ಲಿ ಭಾರತ 2025-26ರಲ್ಲಿ ಶೇಕಡ 7.7ರಷ್ಟು ಬೆಳವಣಿಗೆ ದರವನ್ನು ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಆಯೋಜಿಸಿದ್ದ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸಲು ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಹಾಗೂ ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಸೋಫಿಯಾದಲ್ಲಿ ಬಲ್ಗೇರಿಯಾ ಪ್ರಧಾನಿ ರುಮೆನ್ ರಾದೇವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ದೃಢವಾದ ದ್ವಿಪಕ್ಷೀಯ ಸಂಬಂಧಗಳು ಬಲಿಷ್ಠವಾಗುತ್ತಿರುವ ಭಾರತ ಬಲ್ಗೇರಿಯಾ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಸೃಷ್ಟಿಯಾದ ಇತ್ತೀಚಿನ ಅವಕಾಶಗಳು ಮತ್ತು ಅಸ್ಥಿರ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಅಪಾಯಗಳನ್ನು ತಗ್ಗಿಸಲು ನಿಕಟ ದ್ವಿಪಕ್ಷೀಯ ಸಹಕಾರದ ಅಗತ್ಯವನ್ನು ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ, ಪ್ರವಾಸೋದ್ಯಮ ಮತ್ತು ಸೃಜನಶೀಲ ಮನರಂಜನಾ ಉದ್ಯಮದಲ್ಲಿ ಎರಡೂ ದೇಶಗಳ ನಡುವಿನ ಸಹಯೋಗದ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಅಲ್ಲದೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಇದಕ್ಕೂ ಮುನ್ನ ಡಾ ಎಸ್ ಜೈಶಂಕರ್ ಸೋಫಿಯಾದಲ್ಲಿರುವ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ

0: ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024 ಮತ್ತು 25ನೇ ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಜೊತೆಗೆ 2024-25ನೇ ಸಾಲಿನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕಾಗಿ 106 ಯುವ ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರದೊಂದಿಗೆ 25,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಅಕಾಡೆಮಿ ಫೆಲೋಶಿಪ್ 3,00,000 ರೂಪಾಯಿ ನಗದು ಬಹುಮಾನ ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ಪುರಸ್ಕಾರದೊಂದಿಗೆ 1,00,000 ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ವಿತರಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ದೇಶಾದ್ಯಂತ ರೈಲು ನಿಲ್ದಾಣಗಳಲ್ಲಿ ಅಗ್ನಿ ಸುರಕ್ಷತಾ ಲೆಕ್ಕ ಪರಿಶೋಧನೆ ಆರಂಭಿಸಿದೆ. ಅಸ್ತಿತ್ವದಲ್ಲಿರುವ ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಹಾಗೂ ಸುಧಾರಣೆ ಅಗತ್ಯವಿರುವ ಕ್ಷೇತ್ರಗಳನ್ನು ಗುರುತಿಸುವುದು ಈ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇದರಿಂದ ಪ್ರಯಾಣಿಕರ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ರೈಲ್ವೆ ಆಸ್ತಿಗಳ ರಕ್ಷಣೆಯೂ ಖಾತ್ರಿಯಾಗಲಿದೆ. ಈ ಕುರಿತು ಮಾಹಿತಿ ನೀಡಿರುವ ರೈಲ್ವೆ ಸಚಿವಾಲಯ, ರೈಲು ನಿಲ್ದಾಣಗಳಲ್ಲಿನ ಕಟ್ಟಡಗಳು, ವಿದ್ಯುತ್ ವ್ಯವಸ್ಥೆ, ಹವಾನಿಯಂತ್ರಣ ವ್ಯವಸ್ಥೆ, ತುರ್ತು ನಿರ್ಗಮನ ಮಾರ್ಗಗಳು ಹಾಗೂ ಅಗ್ನಿಶಾಮಕ ಸಾಧನಗಳು ಸೇರಿದಂತೆ ಎಲ್ಲಾ ಪ್ರಮುಖ ಸುರಕ್ಷತಾ ಮೂಲಸೌಕರ್ಯ ಪರಿಶೀಲನೆ ನಡೆಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಅಗ್ನಿ ಅವಘಡ ಸೇರಿದಂತೆ ಯಾವುದೇ ತುರ್ತು ಪರಿಸ್ಥಿತಿಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವ ಸನ್ನದ್ದತೆ ರೈಲು ನಿಲ್ದಾಣಗಳಲ್ಲಿ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಈ ಲೆಕ್ಕ ಪರಿಶೋಧನೆಯ ಉದ್ದೇಶವಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೆಸ್ ಕ್ಯಾಸ್ಟಿಲ್ಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೆಯ ಚಿಯೋಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಇಂದು ನಡೆಯಲಿರುವ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೋದ್ ಅವರೊಂದಿಗೆ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ದ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:45:20. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಭಕ್ತ ಜ್ಞಾನ ದೇವ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ ಸಾಹಿತ್ಯ ಜೆ ಉದಯಶಂಕರ್ ಅವರದು, ಜಿಕೆ ವೆಂಕಟೇಶ್ ಅವರಿಂದ ಸಂಗೀತ ನಿರ್ದೇಶನ.

0: ಜಾಗದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ KSL ಸ್ವಾಮಿಯವರ ಗೀತೆ ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಲ್ ಆರ್ ಈಶ್ವರಿ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2461

ಹುಣಸೂರು ಕೃಷ್ಣಮೂರ್ತಿಯವರು ಬರೆದಿರುವ ಭಕ್ತ ಕುಂಬಾರ ಚಿತ್ರದ ಗೀತೆ ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್. ಜಾನಕಿ ಹಾಗೂ ಸಂಗಡಿಗರು.

0: that when someone fell ill, people either had to sell their land or some expensive household item to arrange money for operations and other treatment. But ever since Modi ji launched the Ayushman Bharat scheme, there is no longer the case across the country.
1: Over 10 crore 55 lakh women have been provided free LPG gas connections under the Pradhan Mantri Ujjwala Yojana, freeing them from the health hazards of traditionally cooking fuels. Meanwhile, under the PM Swanidhi scheme, more than 1 crore 12 lakh loans have already been disbursed to street vendors so far. India's social protection coverage has risen sharply from 19% in 2015 to more than 64% in 2025, covering nearly 94 crore citizens under the government welfare schemes. Around 25 crore people have been lifted out of poverty, reflecting a significant shift towards inclusive growth and welfare-driven governance. With Dipendra Kumar, Suparna Saikia, Akashwani News, Delhi.
2: This is Akashwani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. The Indian Chamber of Commerce plans to facilitate investments worth 1 lakh crore rupees in West Bengal through its member companies, reflecting growing industry confidence in the state's economic potential and growth prospects. The proposal was discussed during a meeting in New Delhi between the Indian Chamber of Commerce delegation led by its president Brij Bhushan Agarwal and Union Minister Jitendra Singh. External Affairs Minister Dr. S. Jaishankar met Bulgaria's Prime Minister Ruman Radev in Sofia yesterday. Dr. Jaishankar highlighted India's robust bilateral ties, recent opportunities created by the strengthening India-Bulgaria strategic partnership, and the imperative for closer bilateral cooperation to de-risk and diversify in an increasingly volatile world. He will visit Finland today to attend the 14th edition of the Kultaranta talks. The U.S. military launched another round of strikes on multiple targets in Iran yesterday, saying the attacks were in response to Iran's continued aggression as tensions escalated in West Asia despite efforts to revive negotiations to end the war. The second day of American strikes came hours after Iran launched attacks toward Bahrain, Kuwait and Jordan, which host U.S. troops. Iranian media also reported explosions in Bandar Abbas, Sirik, Minab and Keshem Island in the south of the country. Prime Minister Narendra Modi has praised the performances of Indian sportspersons and urged the nation to set ambitious targets for the Olympics. Speaking at the NDA conclave in New Delhi, Mr. Modi highlighted the achievements of young athletes and the rapid growth of sports in India while stressing the need to aim higher on the global stage.
3: Bharat duniya ki biggest sport league ki dharti banta ja raha hai. Aane wale saalon mein hamari ye khati aur buland hogi. ओलंपिक्स के लिए हमारी तैयारियां भी भारतीय एस्पिरेशन का ही प्रतिबिंब है हमें छोटा नहीं सोचना है हमें लक्ष्य ऊंचे रखने हैं और उन्हें प्राप्त करने के लिए पूरी ताकत लगा देनी है
2: The world's biggest football tournament 2026 FIFA World Cup begins today and will run through July 19th across the United States, Canada and Mexico. The tournament is the largest in World Cup history, featuring 48 teams compared with 32 teams in previous editions. In this edition, a record 104 matches will be played, including 72 in the group stage and 32 in the knockout rounds. The final is scheduled for July 19th. The India Meteorological Department has forecast heavy rainfall today in places over Arunachal Pradesh, Assam, Meghalaya, Kerala and Mahi, Odisha, Sub-Himalayan West Bengal and Sikkim. Rainfall conditions are also expected during the day over Andaman and Nicobar Islands, Bihar, coastal Andhra Pradesh and Karnataka, Gangetic West Bengal, Konkan, Goa, Tamil Nadu and Northeast India. Thunderstorms are also likely to occur today over Bihar, Chhattisgarh, Gangetic West Bengal, Jharkhand, Odisha and Uttarakhand. And now for a look at today's newspapers, it's over to Subhadra Ramachandran.
4: Thank you, Shagun. All the dailies lead with PM Modi becoming the longest serving elected Prime Minister and congratulatory wishes pouring in from around the world for this historic milestone in the journeys of Indian democracy. Modi 12.0 One Vision Nation First. In a document titled Nation First, the core mantra issued to mark 12 years of the current government. The centre emphasized its vision of Rashtra Pratham and asserted that it is no longer just the sentiment, but the lifeblood of India leads the pioneer. For the first time in its dealings with the Trump administration, India summoned a top US diplomat in New Delhi following an attack earlier in the day by American forces on a commercial ship off the coast of Oman, cites the Indian Express under the headline, Three Indians Missing After Attack, Delhi Summons US Diplomat. Army Chief General Upendra Dwivedi reviews the operational readiness of troops, reports the Asian Age, announcing the first build to suit data center capacity in India for Meta, the Financial Express mentions. Reliance Meta deepened ties with AI data center deal. Pact highlights new infra model for AI build out. The Times of India in its editorial piece titled Control Shift, AI is not destroying the job market but changing it. There will be jobs aplenty if you update your skills. In white collar circle, this is the best of times. And finally, human contribution to global warming highest ever in 2025, says an annual study called Indicators of Global Climate Change. The findings are a further reminder to the rapidly rising global temperatures, writes the Indian Express. And with that, it's back to you, Shagun.
2: Thank you, Subhadra. And now, before we end the bulletin, the headlines once again. Prime Minister Narendra Modi to chair 11th Governing Council meeting of Niti Aayog in New Delhi today. Prime Minister says lifting more than 25 crore people out of poverty during past 12 years of NDA government shows that its policies are correct and moving in right direction. Indian Chamber of Commerce plans to channel investments worth 1 lakh crore rupees into West Bengal. IMD forecasts heavy rainfall in places over northeast, sub-Himalayan West Bengal, Odisha, Kerala and Mahi today. US military strikes multiple targets in Iran in latest escalation of tensions in West Asia. And Prime Minister Modi praises performance of Indian sportspersons and urges the nation to set ambitious targets for Olympics. For details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
5: ವೇಳೆ ಸರಿಯಾಗಿ 8:30 ಆಕಾಶವಾಣಿ ಮೈಸೂರು. ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ. ಯೋಗ ಶಿಕ್ಷಕ ಡಾಕ್ಟರ್ ಪಿಎನ್ ಗಣೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಿವಾಕರ ಹೆಗಡೆ.
6: ಎಲ್ಲ ಕೇಳುಗರಿಗೆ ನಮಸ್ಕಾರ. ಯೋಗದತ್ತ ಜಗತ್ತು ಸರಣಿಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ನಮ್ಮೊಂದಿಗೆ ಸಂವಾದದಲ್ಲಿದ್ದಾರೆ ಯೋಗ ಶಿಕ್ಷಕರಾದಂಥ ಡಾಕ್ಟರ್ ಪಿಎನ್ ಗಣೇಶ್ ಕುಮಾರ್ ಅವರು. ಅವರಿಗೆ ಈ ಸರಣಿಗೆ ಸ್ವಾಗತವನ್ನು ಹೇಳ್ತೇನೆ.
7: ನಮಸ್ಕಾರ ಸರ್.
6: ಡಾಕ್ಟರ್ ಪಿಎನ್ ಗಣೇಶ್ ಕುಮಾರ್ ಅವರು ಮೂಲತಃ ಮೈಸೂರಿನ ಹತ್ತಿರದ ಪೂರಿಗಾಲಿಯವರು. ಬಿಕಾಂ, LLB, ಎಂಪೆಡ್ ಮುಂತಾದ ಶಿಕ್ಷಣದ ಬಹುವಿಧ ಪರಿಣತಿಯನ್ನು ಹೊಂದೋದರ ಸಂಗಡ ಯೋಗ ಶಿಕ್ಷಕರಾಗಿ ಬೆಳೆದವರು. ಅದೇ ವಿಷಯದಲ್ಲಿ PhD ಪ್ರಬಂಧವನ್ನು ಕೂಡ ಮಂಡಿಸಿದವರು. ವೃತ್ತಿಯಿಂದ ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಮೈಸೂರು ತಾಲೂಕಿನಲ್ಲಿದ್ದಾರೆ. ಕಳೆದ 38 ವರ್ಷಗಳ ಅನುಭವ ಅವರದ್ದು. ಮೈಸೂರು ಡಿಸ್ಟ್ರಿಕ್ಟ್ ಯೋಗ ಸ್ಪೋರ್ಟ್ಸ್ ಫೌಂಡೇಶನ್ ಸ್ಥಾಪಿಸಿದವರು. ಯೋಗ ಫೆಡರೇಷನ್ ಆಫ್ ಮೈಸೂರಿನ ಪ್ರಧಾನ ಕಾರ್ಯದರ್ಶಿಗಳು ಹೌದು. ಗಣೇಶ್ ಕುಮಾರ್ ಅವರೇ, ನೀವು ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿ ಹತ್ತತ್ರ 4 ದಶಕಗಳ ಅನುಭವ ಇದ್ದವರು. ಶಾಲಾ ಮಕ್ಕಳಿಗೆ ಈ ಯೋಗ ಶಿಕ್ಷಣವನ್ನು ಒಂದು ಪಠ್ಯದ ಭಾಗವಾಗಿಸಬೇಕು ಅಂತ ಅನಿಸಿದ್ದಿದೆಯಾ?
7: ಹೌದು ಸರ್. ಯೋಗ ಅನ್ನುವಂಥದ್ದ ಒಂದು ವೈವಿಧ್ಯತೆನೇ ಅದು. ಭಾರತದ ಪುರಾತನ ಈ ಒಂದು ಯೋಗ ಶಾಸ್ತ್ರ ಏನಿದೆ, ಇದೊಂದು ಯೋಗ ವಿಜ್ಞಾನ ಅಂತ ಕರಿಬೋದು, ಇದು ಒಂದು ಜೀವನದ ವಿಜ್ಞಾನ ಅಂತ ಕರಿಬೋದು. ಹಾಗಾಗಿ ನಮ್ಮ ಒಂದು ಶಾಲಾ ಪಠ್ಯಕ್ರಮದಲ್ಲಿ ಆ ಒಂದು ಯೋಗ ವಿಜ್ಞಾನದ ಬಹುಮುಖ್ಯವಾದಂಥ ಅಂಶಗಳನ್ನು ಸೇರ್ಪಡೆ ಮಾಡಿದ್ರೆ ಖಂಡಿತವಾಗೂ ಮಕ್ಕಳ ಉನ್ನತವಾದಂಥ ಒಂದು ವಿಕಾಸಕ್ಕೆ ಕಾರಣವಾಗತ್ತೆ ಅಂತ ನಾನಾದರೂ ಭಾವಿಸ್ತೀನಿ ಸರ್.
6: ಅದರದ್ದು ಪ್ರಯತ್ನ ನಡೆದಿದೆಯಾ?
7: ಖಂಡಿತ, ಸರ್ಕಾರದ ಒಂದು ಪ್ರಯತ್ನದಿಂದಾಗಿ ಈಗ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ವಿವಿಧ ಹಂತಗಳಲ್ಲಿ ಯೋಗ ಶಿಕ್ಷಣಕ್ಕೆ ಬೇಕಾದಂಥ ವಿವಿಧ ಅಂಶಗಳನ್ನು, ಇದು ಯೋಗ ಅಂದ ತಕ್ಷಣವೇ ಹೆಚ್ಚು ಜನ ಭಾವಿಸೋದು ಒಂದು 4-6 ಆಸನಗಳನ್ನು ಮಾಡೋದು ಅನ್ನುವಂಥ ಭಾವನೆ ಇದೆ. ಆದರೆ ಇದು ಒಂದು ಪರಿಪೂರ್ಣತೆಯನ್ನು ಸಾಧಿಸಬೇಕು ಅಂತಂದರೆ ಅದರಲ್ಲಿರುವಂಥ ಎಲ್ಲ ಹಂತಗಳ ಒಂದು ಪರಿಕಲ್ಪನೆ ಮಗುವಿಗೆ ಮುಟ್ಟಬೇಕಾಗತ್ತೆ. ಆ ಹಂತದಲ್ಲಿ ಏನು ಅಷ್ಟಾಂಗ ಯೋಗ ಅಂತ ಏನು ಕರಿತೀವಿ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ, ಈ 8 ಹಂತಗಳ ಪರಿಪೂರ್ಣ ವಿಚಾರಗಳನ್ನು ಹಂತಂತವಾಗಿ ಒಂದು 6ನೇ ತರಗತಿಯಿಂದ ಸೇರ್ಪಡೆ ಮಾಡಿದ್ದಾರೆ ಸರ್ಕಾರದವರು.
6: ಇದನ್ನ ಒಂದು ಥಿಯರಿಯಾಗಿ ತಾತ್ವಿಕವಾಗಿ ಈ 8 ಹಂತಗಳನ್ನು ಪರಿಚಯಿಸೋದು ಬೇರೆ, ಆದರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಇಷ್ಟು ಆಸನಗಳನ್ನ ಧ್ಯಾನದ ಪ್ರಕಾರಗಳನ್ನ ಅಳವಡಿಸಿದ್ದೀಯಾ?
7: ಹೌದು, ಈ ಒಂದು 3ನೇ ಹಂತನೇ ಆಸನ, ಯೋಗಾಸನ ಅಂತ ಕರಿತೀವಿ ಅಷ್ಟಾಂಗ ಯೋಗದಲ್ಲಿ. 4ನೇ ಹಂತ ಪ್ರಾಣಾಯಾಮ ಮತ್ತು 7ನೇ ಹಂತ ಧ್ಯಾನ, ಈ 3 ಅಂಶಗಳನ್ನು ಪ್ರಾಯೋಗಿಕವಾಗಿ ಅಲ್ಲಿ ನಾವೊಂದು ಪಠ್ಯಕ್ರಮದಲ್ಲಿ ಸೇರ್ಪಡೆ ಆಗಿದೆ. ಈಗ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಪ್ರತಿಯೊಂದು ಅಂಶವೂ ತಾತ್ವಿಕವಾಗಿ ಏನು ವಿಚಾರ ಅನ್ನುವಂಥದ್ದು ತಿಳಿಸ್ಕೊಟ್ಟು ಅದನ್ನು ಪ್ರಾಯೋಗಿಕವಾಗಿ ಕಲಿಸುವಂಥ ವಿಚಾರವನ್ನು ಈಗಾಗಲೇ ಸ್ಪಷ್ಟವಾಗಿ ಅದನ್ನು ಜಾರಿಗೆ ತಂದಿದೆ. ಹಾಗೆ ಯೋಗದಲ್ಲೂ ಆ ಒಂದು ತಾತ್ವಿಕ ಹಾಗೆ ಪ್ರಾಯೋಗಿಕ 2 ಅಂಶಗಳನ್ನು ಸೇರ್ಪಡೆ ಮಾಡಿದ್ದಾರೆ.
6: ಇದನ್ನು ಮಕ್ಕಳು ಗ್ರಹಿಸ್ತಾ ಇದ್ದಾರೆ ಮತ್ತು ಅದರ ಅಧ್ಯಯನದಿಂದ ಅವರಿಗೆ ಅದು ಅನುಕೂಲ ಆಗ್ತಾ ಇದೆ ಅನ್ನೋದು ನಿಮ್ಮ ಅನುಭವಕ್ಕೆ ಬಂದಿದೆಯಾ?
7: ಹೌದು, 100%-100% ಅಂತ ನಾನು ಹೇಳ್ಬೋದು. ಯಾಕೆಂದರೆ ಮಗುವಿಗೆ ಈ ಒಂದು ಯೋಗ ಅನ್ನುವಂಥದ್ದರಿಂದ ಮನಸ್ಸಿಗೆ ತುಂಬ ಹಿತವಾದಂಥ, ಮನಸ್ಸನ್ನು ಅವರ ಆತ್ಮವಿಕಾಸವನ್ನು ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡುವಂಥ ಅಂಶಗಳಿದೆ. ಅದರಲ್ಲಿ ಪೂರಕವಾದಂಥ ಬಹಳ ಮುಖ್ಯವಾದಂಥ ಅಂಶ ಅಂತಂದರೆ ಈ ಒಂದು ಯೋಗಾಸನದ ಅಭ್ಯಾಸ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲರೂ ಹೆಚ್ಚು ದೈಹಿಕ ಶ್ರಮದಿಂದ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ಹಾಗಾಗಿ ಯೋಗಾಸನದ ಮೂಲಕ ನಮ್ಮ ಒಂದು ದೇಹದ ಪ್ರತಿಯೊಂದು ಅಂಗವ್ಯೂಹಗಳ ಒಂದು ಕಾರ್ಯ ನಿರ್ವಹಣೆಗೆ ಸರಿಯಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅದು ಮಗುವಿಗೆ ಸಹಕಾರಿ ಆಗ್ತಾ ಇದೆ. ಇದಕ್ಕೆ ಮಗುವಿಗೆ ಯಾವುದೇ ಖರ್ಚು ಬೀಳ್ತಾ ಇಲ್ಲ, ಯಾವುದೇ ಒಂದು ಸಮಯ ಹೆಚ್ಚು ಬೇಕಾಗಿರಲ್ಲ. ಹಿಂದೆ ಇರುವಂಥ ಗ್ರಾಮದಲ್ಲೂ ಸಹ ಆ ವಿದ್ಯಾರ್ಥಿ ಅಭ್ಯಾಸ ಮಾಡುವಂಥ ರೀತಿಯ ವ್ಯವಸ್ಥೆ ಇದೆ. ಹಾಗಾಗಿ ಯೋಗ ಮತ್ತು ಯೋಗದಲ್ಲಿರುವಂಥ ಅದರಲ್ಲೂ ಮುಖ್ಯವಾಗಿ ಪ್ರಾಣಾಯಾಮದ ಅಭ್ಯಾಸ, ಯಾಕೆಂದರೆ ಈ ಒಂದು ಪ್ರಾಣಶಕ್ತಿ ಎನ್ನುವಂಥದ್ದು ಬಹಳ ಮುಖ್ಯ ಮಗುವಿಗೆ. ಮಗು ಯಾವಾಗ ಆ ಒಂದು ಎನರ್ಜಿ ಫ್ಲೋ, ಸರಿಯಾದಂಥ ಉಸಿರಾಟದ ಕ್ರಮವನ್ನು ತಿಳ್ಕೊಂಡು ಆ ಮಗು ಅಧ್ಯಯನ ಮಾಡುವಂಥ ಪ್ರಾರಂಭ ಆದಾಗ ಅವರ ಒಂದು ಮಾನಸಿಕ ಶಕ್ತಿ ಜಾಸ್ತಿ ಆಗುತ್ತೆ. ಇದರಿಂದ ಗ್ರಹಿಸಿದ್ದನ್ನು ಉಳಿಸ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಇರುತ್ತೆ, ಉಳಿಸ್ಕೊಂಡದನ್ನು ಮತ್ತೆ ನೆನೆಸ್ಕೊಳ್ಳುವಂಥ ಶಕ್ತಿ ಆಗುತ್ತೆ. ಹಾಗಾಗಿ ಮಗುವಿಗೆ ಬಹಳ ಮುಖ್ಯವಾದಂಥ ಪರೀಕ್ಷೆ, ಅದನ್ನು ಎದುರಿಸುವಂಥ ವಿಧಾನ ಮತ್ತು ತನಗೆ ಗೊತ್ತಿರುವಂಥ ವಿಷಯವನ್ನು ಸರಿಯಾದ ರೀತಿ ವ್ಯಕ್ತಪಡಿಸುವಂಥ ವಿಧಾನವನ್ನು ಈ ಒಂದು ಯೋಗದಿಂದ ಕಲಿತಾ ಇದ್ದಾರೆ ಅಂತ ನಾನು ಪ್ರಾಯೋಗಿಕವಾಗಿ ಕಂಡುಕೊಂಡಿದ್ದೀನಿ ಸರ್.
6: ಪ್ರಗತಿಯ ಬಗ್ಗೆ ವಿಚಾರ ಮಾಡುವಾಗ, ಅದರ ಬಗ್ಗೆ ಮಾತಾಡುವಾಗ ಎಲ್ಲ ನಾವು ಗ್ರಾಮ ಕುಗ್ರಾಮ ಅಂತೆಲ್ಲ ಹೇಳ್ತೀವಿ. ಆದರೆ ಪ್ರಾಣಾಯಾಮ ಧ್ಯಾನದಂತಹ ಸಂದರ್ಭದಲ್ಲಿ ನಾವು ಯಾವುದನ್ನು ಕುಗ್ರಾಮ ಅಂತೀವೋ ಅಲ್ಲಿಯ ಹವೆ ಪರಿಸರ ಇನ್ನೂ ಚೆನ್ನಾಗಿರ್ತದೆ. ಆದ್ದರಿಂದ ಅಲ್ಲಿರುವವರು ಆ ಮಟ್ಟಿಗೆ ತುಂಬ ಸೌಲಭ್ಯವಂತರು ಅಂತ ಹೇಳೇ ಹೇಳಬೇಕು.
7: ಹೌದು ಹೌದು ಸರ್.
6: ಯೋಗ ಆಸನ ಪ್ರಾಣಾಯಾಮದಂಥದ್ದು ಒಂದು ವೈಯಕ್ತಿಕವಾದಂತಹ ಸಾಧನೆ ಸಿದ್ಧಿ ಅಂತ ಹೆಚ್ಚು ಬಾರಿ ಅಂದುಕೊಳ್ತೀವಿ. ಆದರೆ ನೀವು ಶಿಕ್ಷಕರಾಗಿ ಸಾಮೂಹಿಕವಾಗಿ ಕಲಿಸಿದವರು, ಅದೇ ರೀತಿ ಮೈಸೂರಿನಲ್ಲಿ ಈ ಶಾಲಾ ಶಿಕ್ಷಣದಿಂದ ಆಚೆ ಕೂಡ ಅನೇಕ ಸಾಮೂಹಿಕವಾದ ಯೋಗಾಭ್ಯಾಸ ಯೋಗ ಪ್ರದರ್ಶನಗಳಲ್ಲಿ ತೊಡಕೊಂಡವರು, ಅದರ ಅನುಭವ ಹೇಗೆ?
7: ಹೌದು, ಇದು ನಮ್ಮ ಮೈಸೂರು ಅಂತಂದರೆ ಇದು ನಮ್ಮ ರಾಜರ ಕಾಲದಿಂದನೂ ನಮಗೆ ಯೋಗಕ್ಕೆ ಹೆಚ್ಚು ಬೆಂಬಲ ಸಿಕ್ಕಿದಂಥ ಒಂದು ನಾಡು. ಹಾಗಾಗಿ ನಾವು ಮೈಸೂರಿನಲ್ಲಿ ಕಳೆದ ಒಂದು 40 ವರ್ಷಗಳಿಂದ ಸಾಮೂಹಿಕ ಯೋಗ ಅಭ್ಯಾಸಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ವಿ. ನಮ್ಮ ಮೈಸೂರಿನಲ್ಲಿ ಕನ್ಯಾಕುಮಾರಿಯ ವಿವೇಕಾನಂದ ಕೇಂದ್ರ ಅಂತ ಅದು ಪ್ರಥಮವಾದಂಥ ಶಾಖೆ ಇದೆ. ಅಲ್ಲಿ ಹೆಚ್ಚಿನ ಈ ಒಂದು ವ್ಯಕ್ತಿತ್ವ ವಿಕಸನ ಶಿಬಿರ ಅನ್ನೋದ್ರ ಮೂಲಕ ನಾವು ಹೆಚ್ಚು ಈ ಕಾರ್ಯದಲ್ಲಿ ತೊಡಗಿಸ್ಕೊಂಡು, ಆನಂತರ ಪ್ರತಿ ವರ್ಷಕ್ಕೊಮ್ಮೆ ರಥಸಪ್ತಮಿಯಂದು ಈ ಒಂದು ಸಾಮೂಹಿಕ ಸೂರ್ಯನಮಸ್ಕಾರಕ್ಕೆ ಎಲ್ಲರನ್ನ ಒಟ್ಟು ಸೇರಿಸುವಂಥ ಒಂದು ಪ್ರಯತ್ನ ನಿರಂತರವಾಗಿ ಸಾಗಿ ಬಂತು. ಹಾಗೆ ಮಕ್ಕಳಿಗೆ ಯುವಕರಿಗೆ ಹೆಚ್ಚು ಆಕರ್ಷಣೀಯವಾದಂಥ ಯೋಗ ಸ್ಪರ್ಧೆಗಳನ್ನು ನಡೆಸುವಂಥ ಒಂದು ಅವಕಾಶ ಆಯಿತು. ಮತ್ತು ನಮ್ಮ ಒಂದು ರಾಜ್ಯ ಸರ್ಕಾರದ ಬೆಂಬಲದೊಂದಿಗೆ ಯೋಗ ದಸರಾ ಅಂತ ಯೋಗಕ್ಕೆ ಸ್ಪರ್ಧೆಗಳು ಮತ್ತು ವಿಚಾರಗಳನ್ನು ತಿಳಿಸುವಂಥ ಮನೆ ಮನೆ ಮುಟ್ಟಿಸುವಂಥ ಒಂದು ಕಾರ್ಯಕ್ಕೆ ಹೆಚ್ಚಿನ ನಮಗೆ ಶಕ್ತಿಯನ್ನು ತುಂಬಿದ್ರು ಸರ್ಕಾರದವರು. ಅದ್ರ ಜೊತೆಗೆ ಈಗ ಪಠ್ಯಕ್ರಮದಲ್ಲೂ ಯೋಗ ಸೇರಿಕೊಂಡಿರೋದ್ರಿಂದ, ಮತ್ತು ಈ ಒಂದು ಬಹಳ ಮುಖ್ಯವಾಗಿ ನರೇಂದ್ರ ಮೋದಿಗಳು ಕಳೆದ 2015ರಿಂದ ನಮಗೆ ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವ ಅಂತ ನಮಗೆ ಸೇರಿಸ್ತರು. ಇದು ವಿಶ್ವಕ್ಕೆ ಒಂದು ಮಾರ್ಗದರ್ಶನ ಆಯಿತು. ವಿದ್ಯಾರ್ಥಿಗಳು ಇದರಿಂದ ಹೆಚ್ಚಿನ ಆಕರ್ಷಣೆಗೆ ಒಳಗಾಗಿ ಈಗ ಯೋಗ ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಅದು ಈ ಒಂದು ಕರೋನಾ ಅಂತ ಸಂದರ್ಭದಲ್ಲೂ ಮಕ್ಕಳುಗಳು ತಮ್ಮ ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಮತ್ತು ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳಿಕ್ಕೆ ಹಾಗೆ ಪ್ರಾಣಾಯಾಮದ ಮೂಲಕ ಅವರ ಒಂದು ಆರೋಗ್ಯ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಕಾರಣ ಆಗಿದೆ.
6: ಮಕ್ಕಳು ಯೋಗಾಭ್ಯಾಸ ಮಾಡಿದ್ರು, ಯೋಗಾಸನ ಧ್ಯಾನದಲ್ಲಿ ತೊಡಗಿಕೊಂಡ್ರು, ಅದರ ಪರಿಣಾಮ ಅವರ ಮನೆಗಳಲ್ಲಿ ಕಂಡು ಬಂದಿದ್ದಿದೆಯಾ? ಯಾಕಂದ್ರೆ ನೀವು ಶಾಲೆಯ ಒಳಗೂ ಹೊರಗೂ ಕೂಡ ಯೋಗ ಶಿಕ್ಷಕರಾಗಿಯೇ ಪರಿಚಿತರು, ಹಾಗೆ ಮಕ್ಕಳಿಂದಾಗಿ ತಂದೆ ತಾಯಿಗಳು ಯೋಗಕ್ಕೆ ಬಂದರು ಅನ್ನುವಂಥ ಅನುಭವ ಯಾವ್ದಾದ್ರು ಇದೆಯಾ?
7: ಬಹಳಷ್ಟಿದೆ, ಬಹಳಷ್ಟಿದೆ. ಈಗ ಏನಾಗಿದೆ ಅಂತಂದ್ರೆ, ಮಗುವನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಪೋಷಕರಿಗೆ ಏನು ಅಂತಂದ್ರೆ, ನನ್ನ ಮಗು ಯಾವ್ದಲ್ಲಾರು ಒಂದು ಮುಂದೆ ಬರಬೇಕು ಅಂತಂದು ಹಂಬಲ ಇರುತ್ತೆ. ಹಾಗಾಗಿ ಅದರಲ್ಲೂ ತಾಯಿ ಮೊದಲು ಆ ಮಗುವನ್ನ ಎಲ್ಲರೂ ಒಂದು ಕಡೆ ಯೋಗ ಕಲಿಸ್ಲಿಕ್ಕೆ ಅಂತ ಕರ್ಕೊಂಬರ್ತಾರೆ. ಕರ್ಕೊಂಡ್ ಬಂದಾಗ ಅವರು ಒಂದು ಗಂಟೆ ಅವಧಿನಲ್ಲಿ ಮಗು ಬಿಟ್ಟು ಹೋಗಕ್ಕಾಗಲ್ಲ ಅವರು. ಹಾಗಾಗಿ ಅವರು ಸಾವಿರ ನಾವು ಆ ಯೋಗ ಕಲಿಬಹುದಾ ಅಂತ ಒಂದು ಮೊದಲನೇ ಒಂದು ಇದನ್ನು ಕೊಡ್ತಾರೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ತಾಯಿಗೆ ಅಥವಾ ತಂದೆಗೆ ಅಥವಾ ತಾತ ಜೊತೆಲಿ ಬರ್ತಾರೆ, ಕೆಲಸದ ಅಜ್ಜಿ ಜೊತೆ ಬರ್ತಾರೆ. ಹಾಗಾಗಿ ಅವರು ಮಗು ಜೊತೆಗೆ ಅವರು ಕಲೀಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಆ ಒಂದು ಮಗುವಿನ ಜೊತೆಗೆ ಅವರ ಕುಟುಂಬದವರು ಯೋಗದಲ್ಲಿ ಹೆಚ್ಚು ಆಸಕ್ತಿಯನ್ನು, ಮತ್ತು ಆಗಿಂದಾಗಿ ಅವರಿಗೆ ಉಚಿತವಾದಂಥ ಶಿಬಿರಗಳನ್ನು ಏರ್ಪಡಿಸುವಂಥದ್ದು, ಅದರಲ್ಲೂ ಈಗಿನ ಸಮಸ್ಯೆಗಳೇನಿದೆ, ಡಯಾಬಿಟಿಸ್ ಇರ್ಬೋದು, ಬಿ ಪಿ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಒಬೆಸಿಟಿ, ಇಂಥದಕ್ಕೆ ಸರಳವಾದಂಥ ಅಭ್ಯಾಸ ಕ್ರಮಗಳನ್ನು ಅವ್ರಿಗೆ ಉಚಿತವಾಗಿ ಕಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಹಾಗಾಗಿ ಮಗುವಿಗೆ ಜೊತೆಗೆ ಅವರ ಪೋಷಕರಿಗೂ ಇದು ಹೆಚ್ಚು ತಲುಪಿದೆ.
6: ಸಾಮೂಹಿಕವಾದ ಯೋಗಾಭ್ಯಾಸದ ಅನೇಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಏರ್ಪಡಿಸ್ತಾ ಬಂದಿದ್ದೀರಿ, ಹಾಗೆ ನಿಮಗೆ ವಿದೇಶಿ ವಿದ್ಯಾರ್ಥಿಗಳು ಕೂಡ ಸಿಕ್ಕಿರಬಹುದು ಯೋಗ ಕಲಿಸುವಲ್ಲಿ, ಅವರ ಕಲಿಕೆಯ ಕ್ರಮ ಮತ್ತು ಅದರ ಆಸಕ್ತಿ ಬಗ್ಗೆ ಏನನ್ಸುತ್ತೆ?
7: ನಮ್ಮ ಒಂದು ಕಲಿಕೆಯ ಒಂದು ಆಸಕ್ತಿ ಮತ್ತು ದೃಢತೆಗೆ ಕಂಪೇರ್ ಮಾಡಿದ್ರೆ ನಮ್ಮ ವಿದೇಶಿ ವಿದ್ಯಾರ್ಥಿಗಳಲ್ಲಿ ಆ ಒಂದು ಆಸಕ್ತಿ ಮತ್ತು ದೃಢತೆ ಜಾಸ್ತಿ ಇದೆ. ನಾವು ಏನಾದರೂ ಒಂದು ವಿಚಾರವನ್ನು ಅವರಿಗೆ ಹೇಳಿದ್ರೆ ಅಥವಾ ಕಲಿಸ್ತಾರೆ, ಅವರು ಆ ವಿಚಾರವನ್ನು ನಾವು ಮುಂದಿನ ತರಗತಿಗೆ ಬರೋಕ್ಕೆ ಮುಂಚೆ ಅವರು ಪ್ರಾಯೋಗಿಕವಾಗಿ ಮತ್ತು ಪರಿಪೂರ್ಣ ತೊಡಗಿಸ್ಕೊಂಡು ಮುಂದೆ ಬರ್ತಾ ಇದ್ರು ಅವರು. ಈಗ ನಮ್ಮ ಶಿಕ್ಷಣ ಕ್ರಮದಲ್ಲಿ ನಾವೇನು ಮಾಡ್ತೀವಿ, ಯಾವುದೋ ಒಂದು ಪರೀಕ್ಷೆ ದೃಷ್ಟಿಯಿಂದ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರನ್ನ ಚೆಕ್ ಮಾಡಲಿಕ್ಕೆ ಹೋಗ್ತೀವಿ. ಈ ಮಗು ನಾ ಅವರ ವಿದೇಶಿಗಳೇನು ಅಂತಂದರೆ ಇವತ್ತು ಕಲಿಸಿದ್ದು ಇವತ್ತೇ ಪರ್ಫೆಕ್ಟಾಗಿ ನಾಳೆ ತರಗತಿಗೆ ಬರುವಂಥ ವ್ಯವಸ್ಥೆಯನ್ನು ನಾನು ಅವರಲ್ಲಿ ನೋಡಿದ್ದೀನಿ. ಅದು ಬಹಳ ಮುಖ್ಯವಾದಂಥ ಒಂದು ಅಂಶ.
6: ಅಂದರೆ ಅವರ ಆಸಕ್ತಿ ದೊಡ್ಡದು, ಈ ಕುರಿತಾದ ಅವರ ಆಕರ್ಷಣೆಯೂ ದೊಡ್ಡದು.
7: ಹೌದು, ಇದೇನು ಅಂತಂದರೆ ನಮ್ಮ ಯೋಗ ಅನ್ನುವಂಥದ್ದು ಭಾರತದ ಪರಂಪರೆಯಲ್ಲಿ ಬಂದದ್ದು. ಇದು ವಿದೇಶಗಳಲ್ಲಿ ಮುಟ್ಟಿ ಅದರ ಒಂದು ಅನುಭವ ಮಹತ್ವ, ಅದು ನಮಗಿಂತ ಹೆಚ್ಚಾಗಿ ವಿದೇಶಿಯರು ಅದನ್ನು ಮನಗಂಡು ಅವರು ಹೆಚ್ಚು ಇದರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಮುಂದೆ ಬಂದರು. ಹಾಗಾಗಿ ಮೈಸೂರಿನಲ್ಲಿ ನಮ್ಮ ಪಟಾಬಿ ಜೋಯಿಸರ್ ಇರ್ಬೋದು, ಕೃಷ್ಣಮಾಚಾರ್ಯ ಇರ್ಬೋದು, ಬಿ ಕೆ ಸೈಂಗರ್ ಅವರು, ಅವರ ಒಂದು ಪ್ರಯತ್ನದಿಂದಾಗಿ ಇಡೀ ವಿಶ್ವದಲ್ಲಿ ಯೋಗ ಹರಡಲಿಕ್ಕೆ ಸಾಧ್ಯ ಆಯಿತು.
6: ನೀವು ಮೈಸೂರು ಡಿಸ್ಟ್ರಿಕ್ಟ್ ಯೋಗ ಸ್ಪೋರ್ಟ್ಸ್ ಫೌಂಡೇಶನ್ನು ಮತ್ತು ಯೋಗ ಫೆಡರೇಷನ್ ಆಫ್ ಮೈಸೂರು ಇವೆರಡೂ ಸಂಘಟನೆಗಳಲ್ಲಿ ನಿರಂತರವಾಗಿ ತೊಡಕೊಂಡಿದ್ದೀರಲ್ಲ, ಈ ದೃಷ್ಟಿಯಿಂದ ಏನು ಸಿದ್ಧತೆ ನಡೆದಿದೆ?
7: 2016 ಒಂದು 15,000 ಮಟ್ಟಕ್ಕೆ, ಮತ್ತು 2017 ಜಿಲ್ಲಾಧಿಕಾರಿಗಳ ಬೆಂಬಲದೊಂದಿಗೆ 55,504 ಮಂದಿ ವಿಶ್ವದಾಖಲೆ ಮಾಡೋಕ್ಕೆ ಕಾರಣ ಆಯಿತು. ಅದರಲ್ಲಿ ಮೂಲವಾಗಿ ನಾವು ತೊಡಗಿಸ್ಕೊಳ್ತೀವಿ. ಹೇಗೆ ಅಂತಂದರೆ, ಒಂದು 2021 ಮುಗುತ್ತು, 20 ಮುಗುತ್ತು ಅಥವಾ 19 ಮುಗುತ್ತು ಅಂದರೆ ಆ ಒಂದು ದಿನದಿಂದನೇ ಮುಂದಿನ ವರ್ಷದ ತಯಾರಿಯನ್ನು ಪ್ರಾರಂಭ ಮಾಡ್ತೀವಿ ನಾವು. ಹಾಗಾಗಿ ಏನಾಗ್ತಾ ಇತ್ತು ಅಂದರೆ, ನಾವು ಸರ್ಕಾರ ಅವರು ಏನೇನು ಒಂದು ನಿರ್ಧಾರಗಳು ತೆಗೆದುಕೊಂಡ್ರು, ನಾವು ಮನೆಗಳಿಗೆ ಮತ್ತು ಜನಗಳಿಗೆ ಮುಟ್ಟುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದ್ದು. ಹಾಗಾಗಿ ಆನ್ಲೈನ್ ಮೂಲಕ ಮನೆ ಮನೆಗೆ ತಲುಪಿಸುವಂಥದ್ದು, ಮತ್ತು ಪ್ರತಿ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಮತ್ತು ಬೇರೆ ಬೇರೆ ಎಕ್ಸ್ಟೆನ್ಷನ್ಗಳಲ್ಲಿ ಯೋಗ ಶಿಕ್ಷಕರುಗಳಿಗೆ ತರಬೇತಿ ನೀಡುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದು, ಹೀಗಾಗಿ ಏನಾಗ್ತಾ ಇತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಏನು ಪಠ್ಯಕ್ರಮ ಇದೆ 45 ಅದು ಎಲ್ಲರೂ ಒಂದು ಈಸಿಯಾಗಿ ಮಾಡುವಂಥ ಮನೋಭಾವ ಮತ್ತು ಅದಕ್ಕೆ ಬೇಕಂತ ಒಂದು ನಾಲೆಡ್ಜ್ ಅವರಲ್ಲಿ ಇದೆ ಅಂತ ನಾನಾದರೂ ಭಾವಿಸ್ತೇನೆ.
6: ಯೋಗ ಅಂದರೆ ಜೋಡಿಸೋದು, ಕೂಡಿಸೋದು ಅನ್ನೋ ಅರ್ಥದಲ್ಲಿ ಅನಂತದೊಡನೆ ಈ ಶಾಂತವಾದ ವ್ಯಷ್ಟಿಯನ್ನು ಬೆಸೆಯೋದಕ್ಕಿರುವಂಥ ಒಂದು ವಿದ್ಯೆ. ಹಾಗೆ ಸಾಮೂಹಿಕವಾಗಿ ಯೋಗವನ್ನು ಮಾಡುವಾಗ ನಾವು ಒಂದೇ ಗಾಳಿಯನ್ನು ಉಸಿರಾಡಿಸ್ತಾ ಇದ್ದೇವಲ್ಲ, ಯಾಕಂದರೆ ಉಸಿರಾಟವನ್ನು ಬಹಳ ಲಕ್ಷ್ಯಗೊಟ್ಟು ಮಾಡೋದರಿಂದ ಅದರಿಂದ ಎಂಥದ್ದೊಂದು ಸಾಮರಸ್ಯ ಸಾಧ್ಯ?
7: ಹೌದು, ಇದು ಯೋಗ ಅನ್ನುವಂಥದ್ದು ಈ ಒಂದು ದೇಹ ಮನಸ್ಸು ಮತ್ತು ನಮ್ಮ ಒಂದು ಆತ್ಮದ ಒಂದು ಸಮ್ಮಿಲನ ಅಂತ ಹೇಳೋದು. ಇಟ್ಸ್ ಎ ಹಾರ್ಮೋನಿ ಬಿಟ್ವೀನ್ ಬಾಡಿ ಮೈಂಡ್ ಆ್ಯಂಡ್ ದ ಸ್ಪಿರಿಟ್. ಹಾಗಾಗಿ ಇಲ್ಲಿ ಆ ಒಂದು ಇದರಲ್ಲಿ ಮೊದಲು ದೇಹ ಅಂತಂದಾಗ ದೇಹದ ಜೊತೆಗೆ ನಮ್ಮ ಪ್ರಾಣಶಕ್ತಿಯ ಒಂದು ಸಮ್ಮಿಲನ ಆಗಬೇಕು. ಹಾಗಾದ್ರೇ ನಮಗೆ ಚಟುವಟಿಕೆ ಸಾಧ್ಯ. ಮೊದಲನೇದಾಗಿ ನಾವು ನಮ್ಮಲ್ಲಿ ಪರಸ್ಪರ ಹೊಂದಾಣಿಕೆಯನ್ನು ಪಡಿಬೇಕಂತ ಹಲವಾರು ಸಂದರ್ಭ ಬರುತ್ತೆ. ಮತ್ತು ಜೊತೆಗೆ ನಾವು ಇಂಥ ಯೋಗದ ಕಾರ್ಯಕ್ರಮಗಳನ್ನು ಮಾಡಿದಾಗ ನಮಗೆ ಸಮಾಜದಲ್ಲಿ ಇರುವಂಥ ಎಲ್ಲ ವರ್ಗದ ಜನಗಳನ್ನು ಒಂದು ಪ್ಲ್ಯಾಟ್ಫಾರ್ಮ್ಗೆ ತರುವಂಥ ಅವಕಾಶ ಆಯಿತು. ಏನು ಅಂತಂದರೆ, ಈ ಒಂದು ಮಂಗಳಮುಖಿಯರು ಅಂತ ಇರ್ತಾರೆ, ಅವ್ರನ್ನು ಈ ಯೋಗದಕ್ಕೆ ಸೇರಿಸ್ಬೇಕು ಅಂತ ಅವ್ರಿಗೊಂದು ತರಬೇತಿ, ಮತ್ತು ಏಡ್ಸಿಂದ ಸಮಸ್ಯೆಯನ್ನು ಬಳಸ್ತಿರುವಂಥ ಮಕ್ಕಳುಗಳು ಅವ್ರಿಗೊಂದು ತರಬೇತಿ, ಆಟೋ ಡ್ರೈವರ್ಗಳಿಗೆ ಒಂದು ತರಬೇತಿ, ಹಾಗೆಯೇ ಈ ಒಂದು ಕಾರ್ಪೊರೇಷನ್ನಲ್ಲಿ ನಮಗೆ ಸ್ವಚ್ಛತಾ ಕಾರ್ಯ ಮಾಡ್ತಾ ಅವ್ರಿಗೆ ಯೋಗವನ್ನು ತರಬೇಕು, ಅವ್ರನ್ನೆಲ್ಲನೂ ಈ ಒಂದು ಒಂದೇ ಪ್ಲ್ಯಾಟ್ಫಾರ್ಮ್ಗೆ ತರಬೇಕು ಅಂತ ನಾವು ಯೋಗದ ಮೂಲಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ.
6: ಕೆಲವರೇ ಸಾಮಾಜಿಕ ಸಾಮರಸ್ಯಕ್ಕೂ ಕೂಡ ಯೋಗದ ಒಂದು ಸಾಮೂಹಿಕ ಅಭ್ಯಾಸ ಕಾರಣವಾಗುತ್ತದೆ ಅಂಥದ್ದೊಂದು ಸಿದ್ಧಿ ಸಾಧ್ಯ ಅನ್ನೋದನ್ನು ಯೋಗ ಶಿಕ್ಷಕರಂಥ ಡಾಕ್ಟರ್ ಪಿ ಎನ್ ಗಣೇಶ್ ಕುಮಾರ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.
7: ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.
5: ಯೋಗ ಶಿಕ್ಷಕ ಡಾಕ್ಟರ್ ಪಿ ಎನ್ ಗಣೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದಿವಾಕರ ಹೆಗಡೆ.

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದಿರಿ.
1: ನಡೆಯುವ ಮುಂದೆ ಮುಂದೆ ನಡೆಯುವ
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 8:43. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.

ಮುದ್ದಿನ ಕಣ್ಮಣಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನು ಇದೀಗ ಕೇಳಿದಿರಿ. ಸಾಹಿತ್ಯ ಗೀತಪ್ರಿಯ ಅವರದು, ಎಸ್ ಪಿ ವೆಂಕಟೇಶ್ ಸಂಗೀತ ನಿರ್ದೇಶಕರು. ಇನ್ನು ಮುಂದೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಧರ್ಮಾತ್ಮ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಜಿ ಉದಯ ಶಂಕರ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಹಾಗೂ ನಾಗೇಂದ್ರ.

0: ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಡಾಕ್ಟರ್ ಕೃಷ್ಣ ಚಿತ್ರಕ್ಕಾಗಿ ವಿ ಮನೋಹರ್ ಅವರು ಬರೆದಿರುವ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಚಿತ್ರ ಹಾಗೂ ಸಂಗಡಿಗರು.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ
3: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00
4: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
1: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆಯನ್ನ ರಾಜ್ಕೋಟಿ ಅವರ ಸಂಗೀತ ನಿರ್ದೇಶನದಲ್ಲಿ ಗೃಹಲಕ್ಷ್ಮಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಇಲ್ಲೊಂದು ಪ್ರಕಟಣೆ ಇದೆ, ಗಮನಿಸಿ. ಸಮಗ್ರ ಆರೋಗ್ಯ, ಕ್ಷೇಮ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಇಂದು ಜಾಗತಿಕ ಆಂದೋಲನವಾಗಿ ಹೊರಹೊಮ್ಮಿದೆ. ಈ ಸಾಮೂಹಿಕ ಪ್ರಯತ್ನದ ಸಂದರ್ಭದಲ್ಲಿ ಆಯುಷ್ ಸಚಿವಾಲಯವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಅಂಗವಾಗಿ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಇದರ ಭಾಗವಾಗಿ ಆಯುಷ್ ಸಚಿವಾಲಯವು ಹ್ಯಾಬಿಲ್ಟ್ ಹೆಲ್ತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥೆ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಗಿನ್ನೀಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತಿದೆ. ಇದೇ 14 ಜೂನ್ 2026 ಮುಂಜಾನೆ 6:15 7:35 ಆಯುಷ್ ಸಚಿವಾಲಯದ ಯೂಟ್ಯೂಬ್ ಪ್ಲಾಟ್ಫಾರಂ ಮೂಲಕ ಆನ್ಲೈನ್ ಯೋಗ ಅವಧಿಯಲ್ಲಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಭಾಗವಹಿಸಿ ಐತಿಹಾಸಿಕ ದಾಖಲೆ ನಿರ್ಮಿಸುವುದು. ಗಮನಿಸಿ, ಇದೇ 14 ತಾರೀಖು. ಆಸಕ್ತರು ಮೊದಲಿಗೆ ಟೋಲ್ ಫ್ರೀ ಸಂಖ್ಯೆ 1800-315-7008 ಮಿಸ್ಡ್ ಕಾಲ್ ಕೊಡುವ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಣಿಯಾದ ನಂತರ ಭಾಗವಹಿಸುವವರಿಗೆ ಯೋಗ ಅವಧಿಯ ಲಿಂಕ್ ಒಳಗೊಂಡ ವಾಟ್ಸಪ್ ಸಂದೇಶ ಬರುತ್ತದೆ. ಗಮನಿಸಿ, ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದ ದಿನದಂದು ಪ್ರತಿಯೊಬ್ಬ ಭಾಗಿಯೂ ತಮ್ಮ ಸ್ವಂತ ಸಾಧನ ಅಂದರೆ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಮೂಲಕ ಪ್ರತ್ಯೇಕವಾಗಿ ಲಾಗಿನ್ ಆಗಬೇಕಾಗುತ್ತದೆ. ಏಕೆಂದರೆ ಲಾಗಿನ್ ಆಗುವ ಪ್ರತಿಯೊಂದು ನೋಂದಾಯಿತ ಸಾಧನವನ್ನು ಮಾತ್ರ ಅಧಿಕೃತ ದಾಖಲೆಗಾಗಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಎಲ್ಲ ಅಧಿಕಾರಿಗಳು, ಉದ್ಯೋಗಿಗಳು, ಸಂಯೋಜಿತ ಸಂಸ್ಥೆಗಳು, ಯೋಗಪಟುಗಳು ಹಾಗೂ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸಾಧನಗಳ ಮೂಲಕ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಈ ಐತಿಹಾಸಿಕ ಯೋಗ ಆಂದೋಲನವನ್ನು ಯಶಸ್ವಿಗೊಳಿಸಲು ನಿಮ್ಮ ಸಕ್ರಿಯ ಬೆಂಬಲ ಹಾಗೂ ಗರಿಷ್ಠ ಸಹಭಾಗಿತ್ವವನ್ನು ಆಯುಷ್ ಸಚಿವಾಲಯ ಕೋರುತ್ತಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ

ಗುಣ ನೋಡಿ ಹೆಣ್ಣು ಕೊಡು ಚಿತ್ರಕ್ಕಾಗಿ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ಬರೆದಿರುವ ಗೀತೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಬೆಂಗಳೂರು ಲತಾ.

0: ಆತ್ಮೀಯ ಶ್ರೋತೃಗಳೇ, ಇಂದು ಸಂಜೆ 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಚಿತ್ತೈಕಾಗ್ರ್ಯಂ ಅಂದ್ರೆ ಮನಸ್ಸಿನ ಏಕಾಗ್ರತೆ. ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಅದನ್ನು ನಾವು ಒಂದು ವಸ್ತುವಿನಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಿದರೆ ಏಕಾವಧಾನ, 4 ವಸ್ತುಗಳಲ್ಲಿ ಸಾಧಿಸಿದರೆ ಚತುರವಧಾನ, 8 ವಸ್ತುಗಳಲ್ಲಿ ಸಾಧಿಸಿದರೆ ಅಷ್ಟಾವಧಾನ, 100 ವಸ್ತುಗಳಲ್ಲಿ ಸಾಧಿಸಿದರೆ ಶತಾವಧಾನ.
0: ಅವಧಾನ ಕಲೆಯ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರ್ ಅವರು. ಮರೆಯದೆ ಕೇಳಿ, ಇಂದು ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
2: ಹುಡುಗಾಟ ಚಿತ್ರಕ್ಕಾಗಿ ನರೇಶ್ ಅಯ್ಯರ್ ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಜಯಂತ್ ಕಾಯ್ಕಿಣಿಯವರ ಗೀತೆ ಜೆಸ್ಸಿ ಗಿಫ್ಟ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689. ಹೃದಯ ಸಂಗಮ ಚಿತ್ರಕ್ಕಾಗಿ ಜೆ ಉದಯಶಂಕರ್ ಅವರು ಬರೆದಿರುವ ಗೀತೆ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಲ್ ಆರ್ ಈಶ್ವರಿಯೇ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.
1: ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿ ಇರುವ ಹೃದಯದವ.
0: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6
2: ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಚಿತ್ರಕ್ಕಾಗಿ RN ಜಯಗೋಪಾಲ್ ಅವರು ಬರೆದಿರುವ ಗೀತೆ ಪೀಟರ್ JK ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಚಿತ್ರ ಹಾಗೂ SP ಬಾಲಸುಬ್ರಹ್ಮಣ್ಯಂ.

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ ಗಮನಿಸಿ. ಮೈಸೂರಿನ ರುಟ್ಜೆಟ್ ಸಂಸ್ಥೆಯವರು ಎನ್ಆರ್ಎಲ್ಎಂ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಆರಂಭಿಸಲಿದ್ದಾರೆ. ಬ್ಯೂಟಿ ಪಾರ್ಲರ್ ನಿರ್ವಹಣೆ ಇದೇ ತಿಂಗಳ 16ನೇ ತಾರೀಕಿನಿಂದ ಜುಲೈ 20ರವರೆಗೆ, ಎಂಬ್ರಾಯ್ಡರಿ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಇದೇ 18ರಿಂದ ಜುಲೈ 18ರವರೆಗೆ, ಕಂಪ್ಯೂಟರ್ ಟ್ಯಾಲಿ ಇದೇ ತಿಂಗಳ 24ರಿಂದ ಜುಲೈ 31ರವರೆಗೆ ಹಾಗೂ ಮೊಬೈಲ್ ರಿಪೇರಿ ಸರ್ವಿಸ್ ಜುಲೈ 6ರಿಂದ ಆಗಸ್ಟ್ 6ರವರೆಗೆ. ವಯೋಮಿತಿ 18ರಿಂದ 50 ವರ್ಷಗಳು, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು, ಸ್ವ ಉದ್ಯೋಗ ಮಾಡಬೇಕೆಂಬ ಆಸಕ್ತಿಯನ್ನು ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರುಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ಬಿಪಿಎಲ್ ರೇಷನ್ ಕಾರ್ಡ್ ಇದರ ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ಹೇಳಿದ ಆರಂಭಿಕ ದಿನಾಂಕದ ಒಳಗೆ ಸಂಪರ್ಕಿಸಿ ರುಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದುಕೊಳ್ಳಬಹುದು. ಗಮನಿಸಿ, ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನೇರ ಸಂದರ್ಶನದ ಮೂಲಕ ನಡೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0821-251-9663 ಮೊಬೈಲ್ ಸಂಖ್ಯೆ 9844013948. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮುಗಿಯದ ಕಥೆ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಬರೆದಿರುವ ಗೀತೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6. ಮುಂದಿನ ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್, ಸಂಗೀತ ನಿರ್ದೇಶಕರು ಸತ್ಯಂ, ಚಿತ್ರ ಹೆಣ್ಣು ಹುಲಿ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ನನ್ನ ಎದೆ ಹಕ್ಕಿ ಹಾರಿ ನಿನ್ನ ಎದೆ ಗೂಡು ಸೇರಿ, ನನ್ನ ಎದೆ ಹಕ್ಕಿ ಹಾರಿ ನಿನ್ನ ಎದೆ ಗೂಡು ಸೇರಿ, ಹಾಡಿದೆ ದನಿ ಗುಡಿ
1: ತಂದೆ ದರ್ಶನ
0: ಅಂದ ಚಂದ ಹೆಣ್ಣಿಗಿಟ್ಟು ಕಂಡಿಗಾಸ ಕೊಟ್ಟು ಆ ಬ್ರಹ್ಮ ಕಂಟು.

0: ಶ್ರವಣ ದೋಷಗಳ ಯಾವುದೇ ಸಮಸ್ಯೆಗಳಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಿ. ರಾಷ್ಟ್ರೀಯ ಶ್ರವಣ ದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೆಂಪು ಗುಲಾಬಿ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಅವರು ಹಾಡಿರುವ ಗೀತೆ. ರಚನೆ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಗೆಳತಿಯರೇ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಖಿ ಸಂವಾದ ನೇರ ಫೋನಿನ್ ಕಾರ್ಯಕ್ರಮವಿದೆ. ವಿಷಯ ಏನಂದ್ರೆ ಪ್ಲಾಸ್ಟಿಕ್ ನಿರ್ಮೂಲನೆಯಲ್ಲಿ ಮಹಿಳೆಯರ ಪಾತ್ರ. ತಪ್ಪದೆ ಕೇಳಿ ಹಾಗೂ ಭಾಗವಹಿಸಿ. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ
1: ಮೊಳ್ಳಲ್ಲೂ ಒಂದು ಮಲ್ಲಿಗೆ ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ವಾಣಿ ಜೈರಾಮ್ ಹಾಗೂ ರಾಜ್ಕುಮಾರ್ ಭಾರತಿ.

ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ 10:30 ನೀವು ಹಿಂದೆ ಚಿತ್ರಗೀತೆಗಳನ್ನು ಕೇಳಬಹುದು. ವೇಳೆ ಸರಿಯಾಗಿ 10:00, ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಂಬಳಂ MKS ಶಿವ ಹಾಗೂ ಸಂಗಡಿಗರ ನಾದಸ್ವರ ವಾದನ. ಕಾರ್ಯಕ್ರಮದ ಆರಂಭಕ್ಕೆ ಪಾಪನಾಶಂ ಶಿವನ್ ಅವರ ಒಂದು ರಚನೆ, ಸಾಮಗಾನ ಲೋಲನೆ, ರಾಗ ಹಿಂದೋಳ, ಆದಿತಾಳ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಂಬಳಂ ಎಂಕೆಎಸ್ ಶಿವ ಅವರ ನಾದಸ್ವರ ವಾದನ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿ ಬಂತು. ವೇಳೆ ಸರಿಯಾಗಿ 10:31. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭಕ್ಕೆ ಸಲಾಮಿ ಚಿತ್ರದ ಈ ಹಾಡು.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದು ರೈತರ ಒಕ್ಕಲು.
0: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
1: ಸುತ್ತಮುತ್ತ

0: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
1: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೆ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಇನ್ನು ಮುಂದೆ ಸಾಥಿಯ ಚಿತ್ರದ ಈ ಹಾಡು.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ಮುಂದಿನ ಹಾಡು ಸಾಜನ್ ಚಿತ್ರದಿಂದ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆ. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ನಡೆಯುವಂಥ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಅರ್ಚನಾ ಆರ್ಯ ಹಾಗೂ ಚಂದನಾ ಸಿ.

0: ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೇವೆ. ಬಾನುಲಿ ಗೆಳತಿಯರಾದ ಚಂದನಾ ಹಾಗೂ
1: ಅರ್ಚನಾ,
0: ಕೇಳುಗರೆಲ್ಲ ಸೌಖ್ಯ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಅರ್ಚನಾ,
1: ಖಂಡಿತ ಕೇಳುಗರೆಲ್ಲರೂ ಕಾಯ್ತಾ ಇದ್ದಾರೆ. ಚಂದನ, ಏನ್ ಕೇಳಿಸ್ತಾರೆ ಇವತ್ತು? ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮ ಇದೆ, ನಾನು ಕೂಡ ಹೋಗ್ಬೇಕು. ಇವತ್ತು ಯಾವ ತಜ್ಞರನ್ನ ಮಾತಾಡಿಸ್ತಾರೆ, ಯಾವ ಪುಸ್ತಕ ಬಿಡುಗಡೆ ಇದೆ, ಮತ್ತೇನು ವಿಶೇಷ ಕಾರ್ಯಕ್ರಮ ಮೈಸೂರು ಮಂಡ್ಯ ಚಾಮರಾಜನಗರದಲ್ಲಿ ನಡೀತಾ ಇದೆ ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ದಾರೆ. ನಾವೂ ಅವರಿಗೆ ವಿಷಯಗಳನ್ನ ತಲುಪಿಸೋದಕ್ಕೆ ಅಂತ ಹೇಳಿ ಕಾಯ್ತಾ ಇದ್ದೀವಿ. ಯಾವಾಗ್ಲೂ ನಮ್ಮ ಕಾರ್ಯಕ್ರಮದ ಆರಂಭ ಹಾಡಿನ ಜೊತೆ ಮಾಡ್ತೀವಿ. ಇವತ್ತು ಕೂಡ ಅಂಥದೇ ಒಂದು ಸುಂದರವಾದ ಹಾಡಿನ ಜೊತೆಗೆ ಮಾಡ್ಬಿಡೋಣ.
0: ಹಾಡು ಕೇಳೋಕ್ಕೆ ಮುನ್ನ ಕೇಳುಗ್ರೆ, ನೀವು ನಿಮ್ಮ ಸುತ್ತಮುತ್ತ ನಡೆಯುವಂತಹ ವಿವಿಧ ರೀತಿಯ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಮಾಹಿತಿಯನ್ನ ತಲುಪಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನಮಗೆ ಪತ್ರ ಮುಖೇನ ಆಮಂತ್ರಣ ಪತ್ರಿಕೆಗಳನ್ನು ಕಳಿಸಬಹುದು. ನಮ್ಮ ವಿಳಾಸ ಹೀಗಿದೆ, ಗುರುತು ಮಾಡಿಕೊಳ್ಳಿ. ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 5700020. ಅಥವಾ ವಾಟ್ಸಪ್ ಕೂಡ ನೀವು ನಿಮ್ಮ ಆಹ್ವಾನ ಪತ್ರಿಕೆಯನ್ನು ತಲುಪಿಸ್ಬೋದು. ವಾಟ್ಸಪ್ ಸಂಖ್ಯೆ 9408585853. ಅಥವಾ ಮಿಂಚಂಚೆಯನ್ನು ಕೂಡ ಕಳಿಸ್ಬೋದು. ಮಿಂಚಂಚೆ ವಿಳಾಸ ಹೀಗಿದೆ, fmairmysuru@gmail.com.
1: ಇಷ್ಟೆಲ್ಲ ವಿಧಗಳಲ್ಲಿ ಅವರು ನಮ್ಮನ್ನು ತಲುಪಬಹುದು. ಅವು ಎಲ್ಲೆಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಅದನ್ನು ಎಲ್ರಿಗೂ ತಲುಪಿಸುವಂತಹ ಕಾರ್ಯವನ್ನು ಮಾಡಬಹುದು ಅಂತ ಈ ಮೂಲಕ ಹೇಳ್ತಾ ಕಾರ್ಯಕ್ರಮದ ಆರಂಭ ಈ ಸುಂದರವಾದ ಹಾಡಿನ ಜೊತೆಗೆ.

0: ಕೇಳಿದ್ರೆ ನೀವೆಲ್ಲರೂ ಕಾತುರರಾಗಿ ಸುತ್ತಮುತ್ತ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಅಂತ ಹೇಳಿ ಕಾಯ್ತಾ ಇದ್ದೀರಲ್ವಾ? ಇವತ್ತು ಮೊದಲಿಗೆ ಯಾವ ವಿಷಯದ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಕುತೂಹಲ ಇದೆ ಅಲ್ವಾ? ನಿಮ್ಮ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ಕನ್ನಡ ಸಂಶೋಧನಾ ಲೇಖನಗಳ ಆಹ್ವಾನ ಕರೀತಾ ಇದ್ದಾರೆ. ಯಾರು ಕರೀತಾ ಇದ್ದಾರೆ, ಯಾರೆಲ್ಲ ಸಂಶೋಧನಾ ಲೇಖನಗಳನ್ನು ಬರೀಬಹುದು, ಯಾವ ವಿಶೇಷ ಸಂದರ್ಭಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈಯವರು, ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳೋಣ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಹಾ ಸರ್, ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ಸಂಶೋಧನಾ ಲೇಖನಗಳ ಆಹ್ವಾನ ಮಾಡಿದ್ದೀರಾ, ಇದ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನ ನಮ್ಮೆಲ್ಲರ ಜೊತೆ ಹಂಚಿಕೊಳ್ಳಿ ಸರ್.
1: ಸುವರ್ಣ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ 3 ವರ್ಷಗಳ ಹಿಂದೆ ನಾವು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದಿಂದ 50 ಲೇಖನಗಳನ್ನ ಸೆಲೆಕ್ಟ್ ಮಾಡಿ ಒಂದು ಆಯ್ದ ಆಯುಷ್ ಫಾರ್ ಯು ಕನ್ನಡ ಸಂಚಿಕೆಯನ್ನು ಹೊರಗೆ ತಂದಿದ್ವಿ. ಅದು ಸುವರ್ಣ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ತಂದಿದ್ವಿ. ಅದರ ನಂತರ ಎಲ್ಲ ಬೋಧಕರು ಹಾಗೆ ನಮ್ಮ ಆಯುರ್ವೇದ ಅಭಿಮಾನಿಗಳು ಇದು ತುಂಬಾ ಉಪಯುಕ್ತವಾದಂತಹ ಸಂಚಿಕೆ, ಇದನ್ನು ಮುಂದುವರಿಸಿಕೊಂಡು ಬರಬೇಕು ಅಂತೇಳುವ ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ ಸುವರ್ಣೋತ್ತರ ಕರ್ನಾಟಕ ರಾಜ್ಯೋತ್ಸವ ಸಂಚಿಕೆ ಅಂತೇಳಿ ಹೋದ ವರ್ಷ 2025ರಲ್ಲಿ ಇದನ್ನು ತಂದ್ವಿ. 2026ರಿಂದ ಇದನ್ನ ನಾವು ಇನ್ನು ಪ್ರತಿ ವರ್ಷ ಮಾಡಬೇಕು ಅಂತೇಳುವ ಒಂದು ಮಹದಾಸೆಯಿಂದ ಈ ಕಾರ್ಯವನ್ನ ಮಾಡಿದ್ದೀವಿ. ಇದು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರದಿಂದ ಪ್ರಕಟ ಆಗುವಂತದ್ದು. ಇದಕ್ಕೆ ಯಾವುದೇ ವೆಚ್ಚ ಇರುವುದಿಲ್ಲ, ಯಾವುದೇ ಶುಲ್ಕ ಇರುವುದಿಲ್ಲ. ನೀವು ಯಾರು ಲೇಖನ ಬರಿಬೇಕು ಅಂತಿದ್ದಾರೋ ಆಯುರ್ವೇದದ ಬಗ್ಗೆ ಮಾತ್ರ ಬರಿಬೇಕು, ಬೇರೆ ಯಾವ್ದು ಬರೀಲಿಕ್ಕಿಲ್ಲ. ಆಯುರ್ವೇದ ಇರ್ಬೋದು, ಗಿಡಮೂಲಿಕೆ ಇರ್ಬೋದು, ಅದೇ ತರ ತಮ್ಮ ಅನುಭವಗಳಿರ್ಬೋದು. ಡಾಕ್ಟ್ರೇ ವೈದ್ಯರೇ ಬರಿಬೇಕು ಅಂತಿಲ್ಲ, ಆಯುರ್ವೇದದಲ್ಲಿ ತಮ್ಮ ಅನುಭವ ಇರ್ಬೋದು ಅಥವಾ ತಮಗೆ ಗೊತ್ತಿರುವಂತಹ ಅಡಿಗೆ ಮದ್ದು, ಇಲ್ಲಾಂದ್ರೆ ಕಿಚನ್ ರೆಮಿಡೀಸ್, ಹೌದು ಮನೆ ಮದ್ದು ತರ ಆ ತರದ್ದು, ಇಲ್ಲ ಅಂತಂದ್ರೆ ನೀವು ನಿಮ್ಮ ಅನುಭವಗಳನ್ನು ಕೂಡ ಹಂಚಿಕೊಳ್ಳಿಕ್ಕೆ ಇದೊಂದು ಪ್ಲಾಟ್ಫಾರ್ಮ್. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಯೂಶುವಲಿ 2 ಸೆಕ್ಷನ್ ಮಾಡ್ತೀವಿ. ಒಂದು ಸೆಕ್ಷನ್ ಕೇವಲ ವೈದ್ಯರಿಗೆ ಮಾತ್ರ, ಆ ವೈದ್ಯರ ಸೆಕ್ಷನ್ ನಲ್ಲಿ ವೈದ್ಯರುಗಳು ಅವ್ರು ನೋಡಿದ ಕೇಸ್ಗಳು ಅಂತಂದ್ರೆ ಅವರು ನೋಡಿದ ಚಿಕಿತ್ಸೆ ಮಾಡಿದಂತಹ ಕೇಸ್ಗಳ ಬಗ್ಗೆ ರಿಪೋರ್ಟ್ ಬರೀತಾರೆ. ಅದೇ ತರ ಕೆಲವು ರಿವ್ಯೂಸ್ ಬರೀತಾರೆ, ಯಾಕೆಂದ್ರೆ ಕೆಲವು ಪೇಷಂಟ್ ಗಳು ಹೇಳ್ತಾರೆ ತುಂಬಾ ಚೆನ್ನಾಗಾಯ್ತು, ಎಲ್ಲೂ ಹೋಗಿಲ್ಲ, ವಾಸಿ ಆಗಿಲ್ಲ, ಇಲ್ಲಿ ಆಯ್ತು ಅಂತ ಅವ್ರದೆಲ್ಲ ರಿವ್ಯೂಸ್ ತಗೊಂಡು ಆ ರಿವ್ಯೂಸ್ ಅನ್ನು ಬರೀತಾರೆ. ಅದೇ ತರ 10-20 ಡಾಕ್ಟರ್ಗಳು ಒಟ್ಟು ಸೇರಿ ಅವರೆಲ್ಲರ ಅನುಭವಗಳನ್ನು ಒಬ್ಬ ಡಾಕ್ಟರ್ ತಗೊಂಡು ಒಂದು 200 ಕೇಸು, 300 ಕೇಸು, 500 ಕೇಸು ಆ ತರದ ಮೆಟಾ ಅನಾಲಿಸಿಸ್ ಅಂತ ಹೇಳ್ತೀವಿ, ಆ ಮೆಟಾ ಅನಾಲಿಸಿಸ್ ಅನ್ನು ಮಾಡ್ತಾ ಇದ್ದಾರೆ. ಅಥವಾ ಪತ್ರಿಕೆಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಮೈಗ್ರೇನ್ ಅನ್ನೋ ಒಂದು 25 ಲೇಖನ ಬಂದಿರುತ್ತೆ, ಶಿರಶಿರ ಅಂತ ಒಂದು 25 ಲೇಖನ ಬಂದಿರುತ್ತೆ, ಆ ಎಲ್ಲ ಲೇಖನಗಳನ್ನ ಒಗ್ಗೂಡಿ

0: ರೀತಿ ಅದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದಿರುತ್ತೆ, ಇಲ್ಲ ಹಿಂದಿ ಪತ್ರಿಕೆಯಲ್ಲಿ ಬಂದಿರುತ್ತೆ, ಆ ಎಲ್ಲ ಲೇಖನಗಳನ್ನ ಒಗ್ಗೂಡಿಸಿ ಕನ್ನಡದಲ್ಲಿ ಸಿಸ್ಟಮ್ಯಾಟಿಕ್ ರಿವ್ಯೂ ಅಂತ ಹೇಳ್ತೀವಿ ಅದನ್ನ. ಅಂತಂದ್ರೆ ಸರಳೀಕೃತ ಒಂದು ಲೇಖನಗಳು, ಲೇಖನಗಳ ಗುಚ್ಛ, ಆ ಸರಳೀಕೃತ ಲೇಖನಗಳ ಗುಚ್ಛ, ಇದನ್ನು ಕೂಡ ನಾವು ಪ್ರಕಟ ಮಾಡ್ತೀವಿ. ಅದೇ ತರ ನಮ್ಮ ವೈದ್ಯರು, ನಮ್ಮ ವಿದ್ಯಾರ್ಥಿಗಳು ಸುಮಾರು ಸಂಶೋಧನೆ ಏನ್ ಮಾಡಿದ್ದಾರೆ, ಪ್ರತಿ ವರ್ಷ ಹೆಚ್ಚು ಕಮ್ಮಿ ಒಂದು 5,000-6,000 ಸಂಶೋಧನೆಗಳು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರ್ತದೆ ಆಯುರ್ವೇದದ ಮೇಲೆ. ಅವರು ಎಲ್ರಿಗೂ ಒಂದು ಅವಕಾಶ, ಅವರು ಅವರ ಸಂಶೋಧನೆ, ಯಾಕಂದ್ರೆ ಕನ್ನಡದಲ್ಲಿ ಬರೆಯೋದು ತುಂಬಾ ಕಷ್ಟ, ಈ ಸಂಶೋಧನಾ ಪ್ರಬಂಧಗಳು ಮಾಮೂಲಿ ಇಂಗ್ಲಿಷ್ನಲ್ಲಿ, ಯಾಕಂದ್ರೆ ವಿಶ್ವವಿದ್ಯಾಲಯಕ್ಕೆ ಅದನ್ನ ಇಂಗ್ಲಿಷ್ನಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಕನ್ನಡೀಕರಣಗೊಳಿಸಿ ಸರಳೀಕೃತ ಮಾಡಿ ಅದನ್ನ ಕನ್ನಡದ ಜನತೆಗೆ ಅರ್ಪಣೆ ಮಾಡುವಂತದ್ದೊಂದು ವಿಷಯ ಇದೆಯಲ್ಲ, ಅದಕ್ಕೆ ಕೂಡ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀವಿ. ಆಮೇಲೆ ಕೆಲವು ಪ್ರೋಟೋಕಾಲ್ಸ್ ಇರ್ತವೆ, ಅಂತಂದ್ರೆ ಒಂದೊಂದು ಕಾಯಿಲೆಗಳ ಬಗ್ಗೆ ನಿರ್ದಿಷ್ಟವಾದಂತಹ ಸಂಶೋಧನಾತ್ಮಕವಾಗಿ ನಿರ್ದಿಷ್ಟವಾದ ಚಿಕಿತ್ಸಾ ಕ್ರಮಗಳನ್ನು ಅಳವಡಿಸಿ ಇದನ್ನು ಯೂನಿಫಾರ್ಮ್ ಆಗಿ ಎಲ್ಲರೂ ಮಾಡಬೇಕು ಅಂತೇಳಿ ಈ ತರದ್ದು ಇರ್ತವೆ. ಕೆಲವು ಜನಪ್ರಿಯ ಲೇಖನಗಳಿರ್ತವೆ, ಜನಪ್ರಿಯ ಲೇಖನಗಳನ್ನು ಬರಿಬೇಕಾಗುತ್ತೆ. ಯಾಕಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ ಬಂತು, ಕೋವಿಡ್ ಬಂದಾಗ ಕೋವಿಡ್ ನ ವಿಷಯ ಮಾಹಿತಿ ಜನರಿಗೆ ಕೊಡಬೇಕು, ಈಗ ಎಬೋಲಾ ವೈರಸ್ ಬರ್ತದೆ, ಎಬೋಲಾ ವೈರಸ್ ನ ಮಾಹಿತಿ ಜನರಿಗೆ ಕೊಡಬೇಕಾಗುತ್ತೆ, ಅದನ್ನ ನಾವು ಜನಪ್ರಿಯ ವೈದ್ಯಕೀಯ ಲೇಖನ ಅಂತ, ಅದು ಬರೀದು ಬಹಳ ಕಷ್ಟ ಇದೆ ಕನ್ನಡದಲ್ಲಿ, ಅಂತದನ್ನ ವೈದ್ಯರಿಗೆ ಅಂತ ಇಟ್ಟಿದ್ದೀವಿ. ಮಾಮೂಲಿ ಜನಸಾಮಾನ್ಯರು ಕೂಡ ಅವ್ರಿಗೆ ಗೊತ್ತಿರೋದನ್ನ ಬರೀಲಿಕ್ಕೆ ಸೆಕ್ಷನ್ ಬಿ ಅಂತ ಇದೆ, ಆ ಸೆಕ್ಷನ್ ಬಿಯಲ್ಲಿ. ಮತ್ತೆ ಇದಕ್ಕೆ ನಮ್ಮ ಹತ್ರ ಇದು ಪುಟಗಳ ಮಿತಿ ಆಗ್ಲಿ ಅಥವಾ ಅಕ್ಷರಗಳ ಮಿತಿ ಆಗ್ಲಿ ಯಾವುದೂ ಇಲ್ಲ. ಲೇಖನ ಸತ್ಯಾಸತ್ಯತೆಯನ್ನ ಪರಿಶೀಲಿಸಲಿಕ್ಕೆ ಅದಕ್ಕೊಂದು ಕಮಿಟಿ ಅಂತಿದೆ, ಆ ಕಮಿಟಿಯಿಂದ ಇಂಪ್ರೂವ್ ಆಗ್ಬೇಕು. ದಟ್ ಇಸ್ ಕಾಲ್ಡ್ ಪಿಯರ್ ರಿವ್ಯೂ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅಂತಂದ್ರೆ ಒಂದು ಕಮಿಟಿ ಇದೆ, ಆ ಕಮಿಟಿಯನ್ನು ಅಲ್ಲಿ ಸುಳ್ಳು ಬರಬಾರ್ದು ಲೇಖನಗಳು, ಯಾವ್ದು ಸುಳ್ಳು ಬರೋದು ಅಥವಾ ಕಾಲ್ಪನಿಕ ಲೇಖನಗಳು ಅಥವಾ ಹೈಪ್ ಮಾಡಿದಂತ ಲೇಖನಗಳು ಇಂಥದ್ದು ಯಾವ್ದೊಂದು ನಾವು ತಗೊಳ್ಳೋದಿಲ್ಲ. ಸೊ ಆ ಕಮಿಟಿ ಎದುರುಗಡೆ ಇಡ್ತೀವಿ. ಆಮೇಲೆ ಇದರ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈ ಪುಸ್ತಕ ಕೇವಲ 5-10 ಪ್ರತಿ ಮಾತ್ರ ನಾವು ಪುಸ್ತಕ ರೂಪದಲ್ಲಿ ತಗೊಳ್ತೀವಿ, ಇದನ್ನ ನಾವು ಡಿಜಿಟಲ್ ರೂಪದಲ್ಲಿ ತಂದು ಎಲ್ಲರಿಗೂ ಕೂಡ ಸಿಗುವ ಹಾಗೆ, ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ಸಿಗುವ ಹಾಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ, ನಮ್ಮ ವೆಬ್ಸೈಟ್ ಅಲ್ಲಿ ಇರ್ಬೋದು, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಆಗ್ಬೋದು, ಆತರ ಸೋಷಿಯಲ್ ಮೀಡಿಯಾ ಅಂದ್ರೆ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ಆ ಲೇಖನಗಳನ್ನ ಬಿಡುಗಡೆ ಮಾಡ್ತೀವಿ.
1: ಈ ಲೇಖನಗಳನ್ನ ಕಳಿಸ್ಕೊಟ್ರೆ ಏನಾದ್ರೂ ಬಹುಮಾನ ಇದೆಯಾ ಸರ್?
0: ಆ ಲೇಖನಗಳಿಗೆ ಬಹುಮಾನ ಇಲ್ಲ, ಆದ್ರೆ ಕರ್ನಾಟಕ ಸರ್ಕಾರದ, ಯಾಕಂದ್ರೆ ಲೇಖನಕ್ಕೆ ಈಗ ನೀವು ಹೇಳಿದ್ಮೇಲೆ ನನಗೆ ಅನ್ಸಿತ್ತು, ಖಂಡಿತವಾಗಿ ಇದಕ್ಕೊಂದು ಕಮಿಟಿ ಮಾಡಿ ಒಂದು ನನಗೆ ಒಂದು 100 ಲೇಖನ ಬಂದಿರುತ್ತೆ, ಒಂದು 20 ಲೇಖನಗಳು, 20, ಯಾಕಂದ್ರೆ ನನಗೆ ಲೇಖನಗಳಿಗೆ ನಾವು ಖಂಡಿತವಾಗಿ ಈ ಸಲ ನೀವು ಹೇಳಿದ್ಮೇಲೆ ಅದಕ್ಕೆ ನಮ್ಮ ಹತ್ರ ನಾವು ಯೋಚನೆ ಮಾಡಿರ್ಲಿಲ್ಲ.
1: ಯಾಕೋ ಅನ್ನಿಸ್ತು ಅವರಿಗೆ ಒಂದು ಪ್ರೋತ್ಸಾಹ.
0: ಲೇಖನಗಳು ಸಾರ್ವಜನಿಕರಿಂದ ಬಂದ್ರೆ ನಾನು ಖಂಡಿತವಾಗಿ ಇದಕ್ಕೆ ಒಳ್ಳೆಯ ಪ್ರೈಸ್ ಕೊಡ್ತೀನಿ, ಇದು ಪ್ರೈಸ್. ಆಮೇಲೆ ಅವರಿಗೆ ಒಂದು ಸರ್ಟಿಫಿಕೇಟ್, ನನ್ನಿಂದ ಅಲ್ಲ, ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಸರ್ಟಿಫಿಕೇಟ್ ಕೊಡ್ತೀನಿ, ಒಂದು ಅಪ್ರಿಸಿಯೇಷನ್ ಲೆಟರ್ ಕೂಡ ಡಿಪಾರ್ಟ್ಮೆಂಟ್.
1: ಹೌದು, ಹೆಮ್ಮೆ ಅನ್ಸುತ್ತೆ ನಾವ್ ಇಂಥದೊಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಂಗೆ ಲೇಖನ ಬರೆದಿದ್ವಿ ಅಂತ ಭಾಗವಹಿಸುವವರಿಗೂ ಕೂಡ ತುಂಬಾ ಖುಷಿ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗತ್ತೆ ಸರ್.
0: ಅದೇ ಹೋದ ಸಲ ಹೆಚ್ಚು ಕಮ್ಮಿ ಒಂದು 40-45 ಲಕ್ಷ ಜನರಿಗೆ ಈ ಲೇಖನ ಮುಟ್ಟಿದೆ, ಯಾಕಂದ್ರೆ ನಮ್ಗೆ ಲೈಕ್ಸ್ ಅದು ಇದು ಬಂದಿದೆ, ಅದರಿಂದ ಇದಕ್ಕೆ ಸಿಕ್ಕಾಬಟ್ಟೆ ವೀಕ್ಷಕರು ಕೂಡ ಇದ್ದಾರೆ. ಯಾಕಂದ್ರೆ ಇದನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ನಾವು ಇದನ್ನ ಬಿಡುಗಡೆ ಮಾಡೋದ್ರಿಂದ, ಮತ್ತೆ ಈ ಪುಸ್ತಕವನ್ನ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯುಟಿ ಖಾದರ್ ಸಾಹೇಬ್ರೇ ಬಿಡುಗಡೆ ಮಾಡ್ತಾರೆ, ಅದನ್ನು ವಿಧಾನಸೌಧದಲ್ಲಿ ಬಿಡುಗಡೆ ಮಾಡುವಂತದ್ದೊಂದು ಇದಿದೆ. ಅಂದ್ರೆ ನಮ್ದು ಧನ್ವಂತರಿ ಜಯಂತಿಯಿಂದ ಬರುತ್ತೆ ಸೆಪ್ಟೆಂಬರ್ 23ಕ್ಕೆ, ಅದಾದ್ಮೇಲೆ ಅದರದ್ದು ಪ್ರೈಸ್ ಕೊಡುವ ಸ್ಪರ್ಧೆ ಇರ್ತದೆ, ನವೆಂಬರ್ ಅಲ್ಲಿ ನಡೀತದೆ. ನವೆಂಬರ್ 1-5 ಸನ್ಮಾನ್ಯ ಮಂತ್ರಿಗಳ ಒಂದು ದಿನಾಂಕವನ್ನ ತೆಗೆದುಕೊಂಡು ನಾವು ಅದನ್ನ ಮಂತ್ರಿಗಳ ಸಮ್ಮುಖದಲ್ಲಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಸಮ್ಮುಖದಲ್ಲಿ ಇದನ್ನು ಬಿಡುಗಡೆ ಮಾಡೋರಿದ್ದೀವಿ.
1: ಎಲ್ಲಿಗೆ ಸಲ್ಲಿಸಬೇಕು ಸರ್ ಈ ಲೇಖನಗಳನ್ನ? ವಿಳಾಸ
0: ನಾವು ಲಾಸ್ಟ್ ಡೇಟ್ ಕೊಟ್ಟಿರೋದು ನಮಗೆ ಅಂತಂದ್ರೆ ನವೆಂಬರ್, ಆದ್ರಿಂದ ಯಾಕಂದ್ರೆ ನಾವು ಬುಕ್ ಮಾಡಬೇಕು, ಅದನ್ನು ಡಿಜಿಟಲ್ ಮಾಡಬೇಕು, ಪೀರ್ ರಿವ್ಯೂ ಎಲ್ಲ ಆಗ್ಬೇಕಾದ್ರಿಂದ ಆಗಸ್ಟ್ 31ರವರೆಗೂ ಕೂಡ ನಾವು ಲೇಖನಗಳನ್ನು ತಗೊಳ್ತೀವಿ. ಅದನ್ನ ಅವರು ಫಿಸಿಕಲ್ ಕಾಪಿ ಕೊಡೋದು ಬೇಡ, ayushforyou@myyahoo.com. ಇನ್ನೊಮ್ಮೆ ನಾನು ರಿಪೀಟ್ ಮಾಡ್ತೀನಿ, AYUSH ಆಯುಷ್ 4 ಅಂತ ಬರಿಬೇಕು, ಫಾರ್ ಅಂದ್ರೆ FOR ಬರಿಬೇಡಿ, 4 ಆಯುಷ್ 4 ಯು ಆಯುಷ್ ಫಾರ್ ಯು ಎಟ್ myyahoo.com. ಇನ್ನೊಮ್ಮೆ ನಾನು ರಿಪೀಟ್ ಮಾಡ್ತೀನಿ, AYUSH ಆದ್ಮೇಲೆ 4 ಅಂತ ಬರೀರಿ, ಆಮೇಲೆ ಯು ಅಂತ ಬರೀರಿ, YOU ಅಂತ ಬರಿಬೇಡಿ, ಯು ಅಂತ ಬರೀರಿ. ಯಾಕಂದ್ರೆ ಅದು ಒಂಥರ ಜನರಿಗೆ ಟ್ಯಾಗ್ ಆಗಿ ಅಂತ ಬರ್ದಿದ್ವಿ, myyahoo.com.
1: ಓಕೆ ಸರ್,
0: ಇಲ್ಲಿ ಕಳಿಸ್ಬೇಕು
1: ಖಂಡಿತ ಸರ್.
0: ಆಮೇಲೆ ಐಸ್ ಬಾರಿಯು ಸಂಚಿಕೆ ಸುಮಾರು 14 ಸಂಚಿಕೆಗಳು ಇವತ್ತವರೆಗೆ ಬಂದಿದೆ, ಅವೆಲ್ಲವೂ ಇಂಗ್ಲಿಷ್ ಸಂಚಿಕೆಗಳು. ಪ್ರತಿ ತಿಂಗಳು ಮೂರ್ ತಿಂಗಳಿಗೆ ಒಂದು ಆಯುಷ್ ಪಾರಿ ಇಂಗ್ಲಿಷ್ ಸಂಚಿಕೆ ಬಿಡುಗಡೆ ಮಾಡ್ತೀವಿ. ಆದ್ರೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಕನ್ನಡದಲ್ಲಿ ಯಾಕೆ ಮಾಡಬಾರದು ಅಂತ ಎಲ್ಲ ಆಯುರ್ವೇದ ಅಭಿಮಾನಿಗಳು ಕೇಳಿದ್ರಿಂದ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದೀವಿ. ಕನ್ನಡೀಕರಣ ಆಯುರ್ವೇದವನ್ನು ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ಆಯುರ್ವೇದದ ಗ್ರಂಥಗಳೆಲ್ಲ ಇರೋದು ಸಂಸ್ಕೃತದಲ್ಲಿ, ಅದನ್ನ ಇಂಗ್ಲಿಷ್ಗೆ ತಗೊಂಡು ಅಥವಾ ಕನ್ನಡಕ್ಕೆ ತಗೊಳ್ಳೋದು ಬಹಳ ಕಷ್ಟ. ಅಂತದ್ರಲ್ಲಿ ಎಲ್ಲರೂ ಸೇರಿ ಈ ಒಂದು ಕೆಲಸವನ್ನು ಮಾಡಿದಿರಿ. 3 ವರ್ಷದಿಂದ ಸತತವಾಗಿ ನಾವು ಮಾಡ್ತಾ ಇದೀವಿ. ನಾವು ಈ ಸಲ 100 ಲೇಖನಗಳನ್ನು ಮಾಡಬೇಕು ನಮ್ಮ ತಲೆಯೊಳಗಿದೆ. ಸೊ 100 ಲೇಖನಗಳು ಆಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಆಕಾಶವಾಣಿ ಮಾಧ್ಯಮದ ಮೂಲಕ ನಾನು ಎಲ್ಲ ಕನ್ನಡ ತಾಯಿಯ ಭುವನೇಶ್ವರಿಯ ಪುತ್ರ ಪುತ್ರಿಯರಿಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ.
1: ಖಂಡಿತ ಸರ್, ನೀವು ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ನನಗೂ ಇವಾಗ ಲೇಖನ ಕಳಿಸ್ಕೊಡ್ಬೇಕು ಅಂತ ಅನ್ನಿಸ್ತಾ ಇದೆ. ನೋಡೋಣ, ಸಾಧ್ಯ ಆದರೆ ಖಂಡಿತ ಬರೆದು ಕಳಿಸುವಂತಹ ಪ್ರಯತ್ನವನ್ನ ನಾನು ಚಂದನ ಮಾಡ್ತೀವಿ. ಸರ್, ಇಲ್ಲಿವರೆಗೆ ತುಂಬಾ ವಿವರಗಳನ್ನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರಿ. ಖಂಡಿತ ಲೇಖನಗಳ ಏನು ಸರಮಾಲೆಯೇ ಹರಿದು ಬರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ಶುಭ ದಿನ, ನಮಸ್ಕಾರ.
0: ತುಂಬಾ ಥ್ಯಾಂಕ್ಸ್, ನಿಮಗೆ ಅಭಿನಂದನೆಗಳು ಮತ್ತು ಎಲ್ಲ ಜನರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ದಯವಿಟ್ಟು ನನಗೆ ಲೇಖನಗಳನ್ನು ಕಳಿಸ್ಕೊಡಿ. ಆಮೇಲೆ ಆಕಾಶವಾಣಿಯವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಬಾನುಲಿ ಕೇಳುಗರಿಗೆ ನನ್ನ ನಲ್ಮೆಯ ಪ್ರೀತಿಯ ನಮಸ್ಕಾರಗಳು.
1: ನಮಸ್ತೆ ಸರ್, ಧನ್ಯವಾದಗಳು.

0: ಯಾವತ್ತು ಶುರುವಾಗತ್ತೆ, ಎಲ್ಲಿವರೆಗೂ ಇರುತ್ತೆ, ಎಲ್ಲ ಮಾಹಿತಿಗಳನ್ನ ನಮ್ಮ ಕೇಳುಗರಿಗಾಗಿ ಮಾಡಿಕೊಡಿ.
1: ಓಕೆ ಮೇಡಮ್, ಇದು ನನ್ನ ಸಹಜ ಸಮೃದ್ಧ ಮತ್ತೆ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಮತ್ತೆ ಹಾಗೂ ಸಹಜ ಸೀಡ್ಸ್ ಮೂರು ಒಟ್ಟಿಗೆ ಸೇರ್ಕೊಂಡು ದಿನಾಂಕ 13 ಮತ್ತು 14 ಮುಂಗಾರು ದೇಸಿ ಬೀಜ ಮೇಳವನ್ನ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಆಯೋಜನೆ ಮಾಡಿದೀವಿ ಮೇಡಮ್. 2 ದಿನ ಇರುತ್ತೆ ಈ ಬೀಜ ಮೇಳದಲ್ಲಿ. ಸುಮಾರು 500ಕ್ಕಿಂತ ಹೆಚ್ಚು ಬೀಜ ದೇಸಿ ಬೀಜ ತಳಿಗಳನ್ನ ಪ್ರದರ್ಶನಕ್ಕೆ ಅಂತ ಇಡ್ತಾ ಇದೀವಿ. ರಾಜ್ಯದ ನಾನಾ ಭಾಗಗಳಿಂದ ಬೀಜ ಸಂರಕ್ಷಕರು ಮತ್ತೆ ಉತ್ತರ ಕರ್ನಾಟಕದ ಮಹಿಳಾ ಬೀಜ ಬ್ಯಾಂಕಿನ ಹೆಣ್ಮಕ್ಳು ಸದಸ್ಯರು ಅವರು ಬಂದು ಇಲ್ಲಿ ಪ್ರದರ್ಶನಕ್ಕೆ ಮತ್ತೆ ಮಾರಾಟ ಕೂಡ ಮಾಡ್ತಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಜೀವವೈವಿಧ್ಯ ಮಂಡಳಿ ಅಧ್ಯಕ್ಷರಾದ ಶ್ರೀ ವಡ್ನಾಳ್ ರಾಜಣ್ಣ ಅವರು ನಡ್ಕೊಡ್ಲಿದ್ದಾರೆ. ಹಾಗೇನೆ ಇಲ್ಲಿ ದೇಸಿ ತರಕಾರಿ ಬೀಜಗಳು, ಭತ್ತ, ಸಿರಿಧಾನ್ಯ, ಹಸಿರೆಲೆ ಗೊಬ್ಬರಗಳು, ಎಣ್ಣೆಕಾಳುಗಳು, ಹಾಗೆ ವಿವಿಧ ಜಾತಿಯ ಅಲಂಕಾರಿಕ ಸಸ್ಯಗಳು, ಹಣ್ಣಿನ ಗಿಡಗಳು ಮೇಳದ ಪ್ರಮುಖ ಆಕರ್ಷಣೆ ಆಗಿರುತ್ತೆ. ಜೊತೆಗೆ ಇದರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇರುವಂತ ಹಲಸಿನ ಸಸ್ಯಗಳು, ಜೊತೆಗೇನೆ ಜ್ಯೂಸ್ ಬಿಲ್ವ ಅಂತ ನೀವು ಕೇಳಿರ್ಬೋದು, ಆ ಜ್ಯೂಸ್ ಬಿಲ್ವದ ಸಸಿಗಳು ಕೂಡ ಇಲ್ಲಿ ಮಾರಾಟಕ್ಕೆ ಬರ್ತಿದೆ. ಹಾಗೆ ಮೇಳದ 2ನೇ ದಿನ ಅಂದ್ರೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ ಕೂಡ ಇರುತ್ತೆ. ಅಂದ್ರೆ
0: 12
1: ಸ್ಥಳದಲ್ಲೇ ಬಂದು ಚಿತ್ರ ಬಿಡಿಸುವಂತದ್ದು. 5 ರಿಂದ 12 ವರ್ಷದ ಮಕ್ಕಳು ಬಂದು ಅಲ್ಲಿ ಬಂದು ಚಿತ್ರ ಬಿಡಿಸಿ ಅವ್ರಿಗೆ ಸರ್ಟಿಫಿಕೇಟ್ ಕೂಡ ಇರುತ್ತೆ, ಗೆದ್ದವರಿಗೆ ಪ್ರೈಸ್ ಕೂಡ ಇರುತ್ತೆ.
0: ಯಾವ ಸಮಯಕ್ಕೆ ಸರ್? ಭಾನುವಾರ
1: ಬೆಳಿಗ್ಗೆ 10 ಗಂಟೆಗೆ ಇರುತ್ತೆ.
0: 10 ಗಂಟೆಗೆ ಚಿತ್ರಕಲಾ ಸ್ಪರ್ಧೆ, ಅದನ್ನು ಕೂಡ ಹಮ್ಮಿಕೊಂಡಿದ್ದೀರಾ?
1: ಹೌದು. ಹಾಗೇನೆ ಮಧ್ಯಾಹ್ನ 12 ಗಂಟೆಗೆ ಆಸಕ್ತಿ ಇರುವಂತ ರೈತರುಗಳಿಗೆ ದೇಸಿ ಬೀಜ ಸಂರಕ್ಷಣೆ ಹೇಗ್ ಮಾಡೋದು ಅಂತ ಕೂಡ ತರಬೇತಿ ಕಾರ್ಯಕ್ರಮ ಕೂಡ ಇರುತ್ತೆ. ಆಸಕ್ತ ರೈತರುಗಳಾಗಿರ್ಬೋದು, ಯಾರಾದ್ರೂ ಟೆರೆಸ್ ಗಾರ್ಡನ್, ಕಿಚನ್ ಗಾರ್ಡನ್ ಮಾಡೋರಾಗಿರ್ಬೋದು, ಅವರು ಕೂಡ ಬಂದು ಈ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಬಹುದು. ಹಾಗೆ ನಾವು ಫೋನ್ ನಂಬರ್ ಕೊಡ್ತೀವಿ, ಅದಕ್ಕೆ ಬರೋಕೆ ಮುಂಚೆ ಅವರು ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಾವು ಎಷ್ಟು ಜನ ಬರ್ತಾರೆ ಅಂತ ಕೇಳ್ಕೊಳ್ಳೋಕು ಅನುಕೂಲ ಆಗುತ್ತೆ.
0: ಇದಿರೋದು ಭಾನುವಾರ, ಅಂದ್ರೆ ಈ ಬರೋ 14ನೇ ತಾರೀಕು ಅಪರಾಹ್ನ ಮಧ್ಯಾಹ್ನದ ನಂತರ ನಡೆಯುವಂತ ಒಂದು ತರಬೇತಿ ಕಾರ್ಯಾಗಾರ. ಬೆಳಗ್ಗೆ ಚಿತ್ರಕಲೆ ಸ್ಪರ್ಧೆ, ಸ್ಪರ್ಧೆಗೆಲ್ಲ ಮಕ್ಕಳು ಏನು ಬೇಕು ಎಲ್ಲ ವಸ್ತುಗಳನ್ನ ಅವರೇ ತರಬೇಕಾಗತ್ತೆ ಅಂತ ಕಾಣುತ್ತೆ.
1: ಡ್ರಾಯಿಂಗ್ ಶೀಟ್ ಮಾತ್ರ ನಾವು ಕೊಡ್ತೀವಿ, ಅದಕ್ಕೆ ಬೇಕಾಗಿರುವಂತ ಕಲರ್ಸ್, ಪೆನ್ಸ್ ಇವೆಲ್ಲ ಅವರೇ ತರಬೇಕಾಗುತ್ತೆ.
0: ಶಾಲೆ ಮಕ್ಕಳಿಗೆ ಕೂಡ ಒಂದು ಒಳ್ಳೆ ಅವಕಾಶವನ್ನ ಕೊಡ್ತಾ ಇದ್ದೀರಾ, ಮತ್ತೆ ಅವರು ಕೂಡ ಅಲ್ಲಿ ಬಂದು ಚಿತ್ರಕಲೆ ಅಷ್ಟೇ ಅಲ್ಲದೆ ಎಲ್ಲ ವಿವಿಧ ರೀತಿಯ ಬೀಜಗಳನ್ನ ನೋಡೋದಾಗ್ಲಿ, ತರಕಾರಿ ಸಸಿಗಳನ್ನ ನೋಡೋದಾಗ್ಲಿ, ಅದನ್ನು ಕೂಡ ಒಂದು ಅವಕಾಶನ ಪಡ್ಕೋಬಹುದು. ಜೊತೆಗೆ ಅವ್ರ ತಂದೆ ತಾಯಿ ಪೋಷಕರು ಯಾರು ಮನೆಯಿಂದ ಬಂದೇ ಇರ್ತಾರೆ, ಹಾಗಾಗಿ ಅವರು ಕೂಡ ಈ ಮೇಳದಲ್ಲಿ ಅಡ್ಡಾಡಿ ಒಂದಷ್ಟು ಅರಿವನ್ನ ಮೂಡಿಸ್ಕೋಬಹುದು. ಹಾಗಾಗಿ ಬಹಳ ಒಳ್ಳೆ ಕೆಲಸಗಳನ್ನ ಹಮ್ಮಿಕೊಂಡಿದ್ದೀರಾ ಸರ್. ಮತ್ತೆ ಈ ಸಾಕಷ್ಟು ನಡೀತಾನೆ ಇದೆ ದೇಸಿ ಬೀಜ ಮೇಳಗಳು ಮೈಸೂರಿನಲ್ಲಿ ಇತ್ತೀಚೆಗೆ, ಹಾಗಾಗಿ ಇಲ್ಲಿ ಮಾರಾಟ ಮತ್ತೆ ಪ್ರದರ್ಶನ ಎರಡನ್ನೂ ಏರ್ಪಡಿಸಿದ್ದೀರಾ ಈ ಸಲ ಅಲ್ವಾ?
1: ಎರಡು ಇದೆ ಮೇಡಮ್, ಎರಡು ಇದೆ.
0: ಇದರ ಮೂಲ ಉದ್ದೇಶ ಏನು ಸರ್?
1: ಮೂಲ ಉದ್ದೇಶ ಅಂದ್ರೆ ಮೇಡಮ್, ಈಗ ಏನಾಗ್ತಿದೆ, ಈಗ ನಮ್ಮ ಯುದ್ಧ ಅಂತ ಒಂದು, ಈಗ ನಮ್ಗೆ ವರ್ತಮಾನ ಏನ್ ನಡೀತಿದೆ ಯುದ್ಧದ ಇದರಲ್ಲಿ, ಆ ಸಂದರ್ಭಗಳಲ್ಲಿ ನಮ್ಗೆ ಏನಾಗ್ತಿದೆ, ಈಗ ಗ್ಯಾಸ್ಗಳಿಗೆ ಕೊರತೆ ಆಯ್ತು, ಬೇರೆ ಬೇರೆ ಅಂದ್ರೆ ಆಮದು ಮಾಡ್ಕೊಳ್ಳುವಂತದ್ದು ಏನೇನ್ ನಾವು ಇದು ಇದೀವಿ, ಅದೇ ಪೆಟ್ರೋಲ್ ಆಗಿರ್ಬೋದು ಮತ್ತೆ ಗ್ಯಾಸ್ ಆಗಿರ್ಬೋದು, ಇದಕ್ಕೆ ಕೊರತೆ ನಾವು ತುಂಬಾ ಎದುರಿಸ್ತಾ ಇದೀವಿ. ಹಾಗೇನೆ ನಮ್ಮ ಭಾರತದಲ್ಲಿ 75% ಬೀಜ ಅಂದ್ರೆ ನಾವ್ ಏನು ಬಿತ್ತನೆ ಬೀಜಗಳು ನಾವು ಬಳಸ್ತಾ ಇದೀವಿ ನಮ್ಮ ದೇಶದಲ್ಲಿ, ಎಲ್ಲ ಹೊರಗಡೆಯಿಂದ ನಾವು ಇಂಪೋರ್ಟ್ ಮಾಡ್ಕೋತಿರೋದು 75%. ಸೊ ಈಗ ಏನಾಗ್ತಿದೆ ಅಂತಂದ್ರೆ, ನಾವು ಅವ್ರ ಮೇಲೆ ಡಿಪೆಂಡೆನ್ಸಿ ಆಗ್ತಾ ಹೋಗ್ತು ಅಂತಂದ್ರೆ, ಇನ್ನು ಫ್ಯೂಚರ್ ಅಲ್ಲಿ ಇದೇ ತರ ಏನಾದ್ರೂ ನಮ್ಗೆ ಬೀಜ ಉತ್ಪಾದನೆ ಬಗ್ಗೆ ಕೊರತೆ ಆಯ್ತು, ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಏನಾದ್ರು ಸ್ಟಾಪ್ ಆಯ್ತು ಅಂತಂದ್ರೆ, ನಮ್ಮ ರೈತರುಗಳ ಮೇಲೆ ಮತ್ತೆ ಈ ಆರ್ಥಿಕವಾಗಿ ನಮ್ಮ ದೇಶ ಏನಾಗಿದೆ ಅದ್ರ ಮೇಲೆ, ಕೃಷಿ ಮೇಲೆ ಡಿಪೆಂಡ್
0: ಆಗಿರುತ್ತೆ,
1: ಎಲ್ಲ ತುಂಬಾ ಹೊಡೆತ ಬೀಳುತ್ತೆ. ಸೊ ನಾವು ಇದ್ರಲ್ಲಿ ಸ್ವಾವಲಂಬಿಗಳಾಗಿ ರೈತರುಗಳು ತಮ್ಮ ಬೀಜಗಳನ್ನ ತಾವು ಉತ್ಪಾದನೆ ಮಾಡ್ಕೊಳ್ಳಲ್ಲ ಅಂತಂದ್ರೆ ತುಂಬಾ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗತ್ತೆ ನಮ್ಮ ಫ್ಯೂಚರ್ ಅಲ್ಲಿ. ಸೊ ಅದಕ್ಕೋಸ್ಕರ ದೇಸಿ ಬೀಜಗಳನ್ನ ಪ್ರಾಮುಖ್ಯತೆನ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಬೀಜ ಮೇಳನ ಮಾಡ್ತಾ ಇದ್ದೀನಿ.
0: ಅಂದ್ರೆ ಈಗ ದೇಸಿ ಬೀಜ ಮೇಳ ಕೊಂಡ್ಕೊಂಡು ಇಲ್ಲಿ ಬೀಜವನ್ನ ಯಾವ ಭಾಗದಲ್ಲಿ ಅದು ಉಳಿದು ಬೆಳೆಯುತ್ತೋ ಅಂಥದ್ದು ಎಲ್ಲ ಹವಾಮಾನಕ್ಕೆ ಹವಾಗುಣಕ್ಕೆ ಒಗ್ಗುವಂತಹ ಬೀಜಗಳೇ ಆಗಿರುತ್ತೆ ಅಲ್ವಾ?
1: ಹೌದು ಮೇಡಮ್.
0: ಈಗ ನಾವು ಮೈಸೂರವರು ಮೈಸೂರನ್ನು ಹಾಕ್ತೀವಿ, ಮೈಸೂರಲ್ಲಿ ಬೆಳಿತೀವಿ ಅಂದ್ರೆ ಅದು ಬೆಳೆಯುತ್ತೆ, ಇಲ್ಲ ಎಲ್ಲೋ ಇಲ್ಲಿಂದ ತಗೊಂಡು ಹೋಗಿ ಬೇರೆ ದಕ್ಷಿಣ ಕನ್ನಡ ಅಲ್ಲಿ ಅಲ್ಲಿ ಅಲ್ಲಿ ಕೂಡ ಅದು ಇರ್ಬೇಕಲ್ವಾ?
1: ಹೌದು, ಯಾಕಂದ್ರೆ ಈ ನಮ್ಮ ಈ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಿಂದ ರೈತರುಗಳು ಬಂದಿರೋದ್ರಿಂದ ಅಲ್ಲಿ ಆ ಬೆಳೆಯುವಂತ ಬೀಜಗಳನ್ನೇ ಅವ್ರು ತಂದಿರ್ತಾರೆ. ಸೊ ರೈತರುಗಳು ನೀವು ಬೀಜ ತಗೊಂಡ್ಬೇಕಾದ್ರೆ ಅವ್ರ ಜೊತೆ ಅವರು ಒಂದು ಡಿಸ್ಕಷನ್ ಮಾಡಿ, ನಮ್ಮಲ್ಲಿ ಇದು ಬರುತ್ತಾ, ಹೇಗ್ ಬರುತ್ತೆ,

0: ಬರುತ್ತೆ ಹೆಂಗ್ ಬರುತ್ತೆ, ಅವ್ರು ಯಾವ ತರ ಬೆಳೀತಾರೆ ಅದನ್ನೆಲ್ಲಾನು ಅವರು ನಿಮ್ಗೆ ಅದನ್ನ ತಗೊಳ್ಳೋರು ನಿಮ್ಮ ಬೀಜ ಸಂರಕ್ಷಣೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ
1: ಹೋಗ್ತಾರೆ.
0: ಇದೊಂಥರ ಹೆಂಗಿದೆ ಅಂತಂದ್ರೆ
1: ಬರೀ ಕೊಂಡ್ಕೊಳ್ಳೋದಷ್ಟೇ ಅಲ್ಲ, ಅದ್ರ ಜೊತೆಗೆ
0: ಏನು ಗೊತ್ತಿರಲ್ಲ ನಿಮ್ಗೆ ಬೀಜದ ಬಗ್ಗೆ. ಹೌದು, ಇದ್ರಾದ್ರೆ ಅವ್ರ ಜೊತೆ ಮಾತಾಡಿ ಅದ್ರ ಬಗ್ಗೆ ತಿಳ್ಕೊಂಡು ನಮ್ಮ ಅವಗಣ ಕುಗ್ಗುತ್ತಾ ಇದನ್ನೆಲ್ಲ ತಿಳ್ಕೊಂಡು ಆ ಬೀಜನ ಖರೀದಿ ಮಾಡಿ ಅವರ ಜಾಗಕ್ಕೆ ಏನ್ ಸೂಕ್ತವಾದ ಬೀಜೋತ್ಪಾದ ಬರುತ್ತೋ ಅದನ್ನ ಅವರು ತಗೊಂಡು ಖರೀದಿ ಮಾಡಿ ಬೆಳ್ಕೊಬಹುದು, ಮತ್ತೆ ಅದರಿಂದ ಬೀಜನೂ ಮಾಡ್ಕೊಬಹುದು.
1: ಮತ್ತೆ ಆ ಬೀಜನ ನೆಟ್ಟು ಸಸಿಯಾಗಿ ಮತ್ತೆ ಅದು ಫಲ ಕೊಟ್ಟು ತದನಂತರ ಅದರ ಮತ್ತೆ ಬೀಜವನ್ನ ನಾವು ಇಟ್ಕೊಂಡು ನಾವು ಕೂಡ ಸಂರಕ್ಷಕರ ಆಗಬಹುದು ಅಂತ ಹೇಳ್ತಾ ಇದ್ದೀರಾ.
0: ಖಂಡಿತ
1: ಆಗ್ಲಿ ಸರ್, ಪ್ರದರ್ಶನ ಮಾರಾಟ ವ್ಯವಸ್ಥೆ ಎಲ್ಲವನ್ನ ಮಾಡ್ಕೊಂಡಿದ್ದೀರಾ 2 ದಿನಗಳ ಕಾಲ. ಸಂಪರ್ಕ ಸಂಖ್ಯೆ ಏನಾದರೂ ಇದೆಯಾ ಸರ್? ಯಾಕಂದ್ರೆ ನೀವು ಒಂದು ಮಕ್ಕಳಿಗಾಗಿ ಚಿತ್ರಕಲೆ ಹಮ್ಮಿಕೊಂಡಿದ್ದೀರಾ, ಮತ್ತೆ ಮಧ್ಯಾಹ್ನ ಕೈದೋಟ ಹೂದೋಟ ಅದೆಲ್ಲ ಮಾಡುವಂತ ಆಸಕ್ತರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರಿ, ಹಾಗಾಗಿ ಸಂಪರ್ಕ ಸಂಖ್ಯೆ ಕೊಡಬಹುದಾ?
0: ಸಂಪರ್ಕ ಸಂಖ್ಯೆ ಕೊಡ್ತೀನಿ ಮೇಡಮ್.
1: ಹಾ ಹೇಳಿ ಸರ್.
0: 7090099944.
1: ಇನ್ನೊಮ್ಮೆ ಹೇಳ್ಬಿಡಿ ಸರ್.
0: 7090099944.
1: ಈ ಸಂಖ್ಯೆಗೆ ಕರೆ ಮಾಡಿ ಆಸಕ್ತರು ಹೆಸರನ್ನು ನೋಂದಾಯಿಸ್ಕೋಬಹುದು ಸ್ಪರ್ಧೆಗೆ, ಮತ್ತು ನೀವು ಏನು ತರಬೇತಿ ಅಂತ ಹೇಳಿದ್ರೆ ಅಲ್ಲ ಅದ್ರ ಸಲುವಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು ಅಂತ ಹೇಳ್ತಿದ್ದೀರಾ. ಆಗಲಿ ಸರ್. ಸಹಜ ಸಮೃದ್ಧ ಸಂಸ್ಥೆ ಮತ್ತು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಏನು ಹೇಳಿದ್ರಿ,
0: ಜೀವ ವೈವಿಧ್ಯ ಮಂಡಳಿ
1: ಇದೆರಡರ ಸಮ್ಮೇಳನ ಇದರಿಂದ ಒಂದು ದೇಸಿ ಬೀಜ ಮೇಳವನ್ನು ಹಮ್ಮಿಕೊಂಡಿದ್ದೀರಾ, ಬೀಜ ವೈವಿಧ್ಯದ ಸಂಭ್ರಮವನ್ನು ಮೈಸೂರಿನವರಿಗೆ ಉಣಬಡಿಸ್ತಿದ್ದೀರಾ. ಅದು 2 ದಿನಗಳ ಕಾಲ, ಎರಡೂ ದಿನಗಳು ಸಭಾಂಗಣ ಪೂರ್ತಿ ಭರ್ತಿಯಾಗಲಿ, ಮಾರಾಟ ಪ್ರದರ್ಶನ ಎಲ್ಲ ಯಶಸ್ವಿ ಆಗಲಿ ಅಂತ ಮೈಸೂರು ಆಕಾಶವಾಣಿಯಿಂದ ಕೂಡ ನಾವು ಹಾರೈಸ್ತೇವೆ ಸರ್.
0: ಥ್ಯಾಂಕ್ ಯು ಮೇಡಮ್.
1: ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೇಡಮ್. ಥ್ಯಾಂಕ್ ಯು.

0: ಕೇಳಿದ್ರೆ ದೇಸಿ ಬೀಜ ಮೇಳದ ಬಗ್ಗೆ ಕೇಳಿದ್ವಿ, ಚೆನ್ನಾಗಿರುವಂತಹ ಅಗ್ರಿಕಲ್ಚರ್ ಸಾಂಗು ಕೂಡ ಆಯಿತು. ಈಗ ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ನಿಜವಾಗ್ಲೂ ಒಂದು ಆರ್ಥಿಕವಾಗಿ ಏನದು ಸ್ವಾವಲಂಬಿ ಆಗಿರಬೇಕು. ಆ ಸ್ವಾವಲಂಬಿ ಯಾವಾಗ ಆಗ್ತೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಯಾವ್ದಾದ್ರು ಒಂದು ಕೌಶಲ ಅನ್ನೋಂಥದ್ದು ಇದ್ದಾಗ. ಆ ಥರದ ಒಂದು ಕೌಶಲ ಯಾವುದು ಅಂತ ಹೇಳಿದ್ರೆ ಹೊಲಿಯುವಂಥದ್ದು, ಹೊಲಿಗೆ ಕಲಿಯುವಂಥದ್ದು. ಹೊಲಿಗೆಯನ್ನು ಕಲಿಬೇಕು ಆದರೆ ಯಾರಿದ್ದಾರೆ ಹೇಳ್ಕೊಡೋದಕ್ಕೆ ಅನ್ನೋ ಸಮಸ್ಯೆ ಎದುರಾಗಬಹುದು. ಆದರೆ ಅದಕ್ಕೆ ನಮ್ಮ ಮೈಸೂರು ಆಕಾಶವಾಣಿ ಇವತ್ತು ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಿಮಗೊಂದು ಉತ್ತರವನ್ನು ಕೊಡ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ನಿರುದ್ಯೋಗಿ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ತರಬೇತಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾರು ಹಮ್ಮಿಕೊಂಡಿದ್ದಾರೆ, ಏನು ಅದರ ವಿಶೇಷ, ಎಷ್ಟು ತಿಂಗಳ ತರಬೇತಿ ಅದು ಅಂತ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಜೈ ಭೀಮ್ ಬಂಧು ಬಳಗ ಸಂಘ ಆಲನಹಳ್ಳಿ ಮೈಸೂರು ಇದರ ನಿರ್ದೇಶಕರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಸ್ನೇಹ ಸೌಹಾರ್ದ ಸಂಘದ ಸದಸ್ಯರಾದಂತಹ ಮೋಹನ್ ಕುಮಾರಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಹಾಂ, ನಿರುದ್ಯೋಗಿ ಮಹಿಳೆಯರಿಗೆ ಉಚಿತವಾಗಿ ಹೊಲಗಿ ತರಬೇತಿಯನ್ನ ಮಾಡ್ತಾ ಇದ್ದೀರಾ, ಎಷ್ಟು ದಿನಗಳ ತರಬೇತಿ, ಯಾರೆಲ್ಲ ಅದರಲ್ಲಿ ಭಾಗವಹಿಸಬಹುದು ಅಂತ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ತೀರಾ?
1: ಖಂಡಿತ ಮೇಡಮ್. ನಿರುದ್ಯೋಗಿ ಹೆಣ್ಮಕ್ಳಿಗೆ ಅಂತಾನೆ ಈ ಕಾರ್ಯಕ್ರಮ ನಡೆಸ್ತಾ ಇರೋದು. ಹಲೋ.
0: ಹಾ ಮ್ಯಾಮ್, ಹಾ ಹೇಳಿ.
1: ನಿರುದ್ಯೋಗಿ ಹೆಣ್ಮಕ್ಳಿಗೆ ಅಂತ ಆರ್ಥಿಕವಾಗಿ ಮುಂದೆ ಬರ್ಬೇಕು, ಸ್ವಾವಲಂಬಿ ಬದುಕಬೇಕು ಅನ್ನೋ ಒಂದು ಕಾರಣದಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು. ಇದರ ಮೊದಲಾಗಿ ಮೊದಲು ಕೂಡ ಜೈಬಿ ಬಂಧು ಬಳಗದಿಂದ ಒಂದು 35 ಮೆಂಬರ್ಸ್ ಗೆ ನಾವು ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೂಡ ಉಚಿತವಾಗಿ ಕೊಟ್ಟಿದ್ದೀವಿ. ಅದೇ ನಂತರದಲ್ಲಿ ಇನ್ನು ಮುಂದುವರೆದ ಕೆಲಸ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ನೇಹ ಸೌಹಾರ್ದ ಸಂಘದಿಂದ ಕೂಡ ಮುಂದುವರಿಸ್ತಾ ಇದೀವಿ ಅದೇ ಕೆಲಸನ. 3 ತಿಂಗಳು ಕೋರ್ಸಸ್ ಇರುತ್ತೆ ಮೇಡಮ್ ಅದರಲ್ಲಿ. ಬೇಸಿಕ್ ಏನಿರುತ್ತೆ ಕಂಪ್ಲೀಟ್ಲಿ, ಸೊ ಬೇಸಿಕಲಿ ಒಂದು ಕುಚ್ಚು ಬರುತ್ತೆ, ಒಂದು ಬ್ಲೌಸ್ ಬರುತ್ತೆ, ಅಂಡ್ ದೆನ್ ಹೆಮ್ಮಿಂಗ್, ಹುಕ್ಕು, ಪ್ರತಿಯೊಂದು ಬೇಸಿಕ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ತದನಂತರದಲ್ಲಿ ಸರ್ಟಿಫಿಕೇಟ್ ಕೊಡ್ತೀವಿ ಉಚಿತವಾಗಿ ನಮ್ಮ ಅಂಬೇಡ್ಕರ್ ಸ್ನೇಹ ಸೌಹಾರ್ದ ಸಂಘದಿಂದ. ತದನಂತರದಲ್ಲಿ ಮಿಷಿನ್ ಕೊಡುವ ವ್ಯವಸ್ಥೆ ಕೂಡ ಮಾಡ್ತೀವಿ ಮ್ಯಾಮ್.
0: ಇದನ್ನ ಕಲಿತ ಮೇಲೆ, ತರಬೇತಿ ಪಡ್ಕೊಂಡ ಮೇಲೆ ಅವರೇನೆ ಮನೆಗಳಲ್ಲಿ ಸ್ವ ಉದ್ಯೋಗ ಆರಂಭ ಮಾಡಬಹುದು, ಅಷ್ಟು ಸ್ವಾವಲಂಬಿಯಾಗಿ ಮಾಡ್ತೀರಿ ಅಲ್ವಾ ಮ್ಯಾಮ್ 3 ತಿಂಗಳಲ್ಲಿ?
1: ಖಂಡಿತ ಮೇಡಮ್, ಖಂಡಿತ. ಅದೇ ಉದ್ದೇಶ ಪೂರ್ವಕವಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಮೇಡಮ್.
0: ಇದು ಪೂರ್ತಿ ದಿನ ಇರುತ್ತಾ ಮ್ಯಾಮ್ ಅಥವಾ ಕೆಲವು ಗಂಟೆಗಳಿರುತ್ತಾ 3 ತಿಂಗಳ ಕಾರ್ಯಕ್ರಮ?
1: ಕೆಲವು ಗಂಟೆಗಳು ಮಾತ್ರ ಇರುತ್ತೆ ಮೇಡಮ್. ಅದನ್ನ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ, ಅರ್ಜಿಯನ್ನ ಸಲ್ಲಿಸ್ತಾರೆ, ಅದ್ರ ಮುಖಾಂತರ ಮತ್ತೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದಾರೆ ಅಥವಾ ಬೇಸಿಕ್ ಇದಾರ, ಅವ್ರಿಗೆ ಪ್ರಾರಂಭದಿಂದಲೇನೆ ಇದಾರ, ಅಡ್ವಾನ್ಸ್ ಆಗಿದಾರ, ಅದೆಲ್ಲ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ತಗೊಂಡು ಅವ್ರಿಗೆ ಇಂಟರ್ವ್ಯೂ ಮಾಡ್ತೀವಿ. 5th ಇಂಟರ್ವ್ಯೂ ಇದೆ ಜುಲೈ 5th. ಸೊ ಆ ಇಂಟರ್ವ್ಯೂ ನಲ್ಲಿ ಎಷ್ಟು ಅಪ್ಲಿಕೇಶನ್ ಇದೆ ಅದ್ರ ಸಪರೇಟ್ ಮಾಡ್ತೀವಿ, ಅಂದ್ರೆ ಬೇರ್ಪಡಿಸ್ತೀವಿ. ಬೇಸಿಕ್ ಯಾರಿಗೆ ಹೇಳ್ಕೊಡ್ಬೇಕು, ಆಗಿ ಯಾರಿಗೆ ಹೇಳ್ಕೊಡ್ಬೇಕು, ಯಾರು ಯಾವ್ದನ್ನ ಕಲೀಲಿಕ್ಕೆ ಆಸಕ್ತರಾಗಿದ್ದಾರೆ, ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಟ್ರೈನಿಂಗ್ ಕೊಡ್ಬೋದು ಅನ್ನೋದನ್ನ ನಾನು ಫಿಲ್ಟರ್ ಮಾಡ್ಕೊಂತೀನಿ. ಫಿಲ್ಟರ್ ಮಾಡಿ ತದನಂತರದಲ್ಲಿ ಇಂಟರ್ವ್ಯೂ ನಡೆಸ್ತೇವೆ 5th, ಜುಲೈ 5th.
0: ಆ ಇಂಟರ್ವ್ಯೂಗೆ ಬರ್ಬೇಕು ಅಂದ್ರೆ ಏನಾದ್ರು ತಯಾರಿ ಮಾಡ್ಕೊಂಡ್ ಬರ್ಬೇಕಾ ಅವರು, ಅಥವಾ ಏನಾದ್ರು ದಾಖಲಾತಿಗಳನ್ನ?
1: ಗೊತ್ತಿದೆ, ಅದು ಇರೋ ವಿಚಾರನ ಸತ್ಯವಾಗಿ ಹೇಳಿದ್ರೆ ಸಾಕು ಮ್ಯಾಮ್.
0: ಸರಿ ಮೇಡಮ್.
1: ಯಾಕೆಂದ್ರೆ ಬೇಸಿಕ್ ಅವ್ರಿಗೆ ಏನು ಕಂಪ್ಲೇಂಟ್ಸ್ ಇರಲ್ಲ, ಬೇರೆ ಕಡೆ ತಪ್ಪಾಗಿ ಕಲ್ತಿದಾರ ಸರಿಯಾಗಿ ಕಲ್ತಿದಾರ ನಮ್ಗೆ ಏನು ಅನ್ಸಲ್ಲ. ನಾನು ಏನ್ ಕಲ್ತಿದ್ದೀನಿ ಕಂಪ್ಲೀಟ್ ಆಗಿ ಕಲ್ತ್ಕೊಡ್ಬೋದು. ಸ್ವಲ್ಪ ಕಲ್ತಿರೋರಿಗೆ ಆಗ್ಬಿಟ್ರೆ ಅವ್ರಿಗೆ ಕನ್ಫ್ಯೂಷನ್ಸ್ ಇರುತ್ತೆ,
0: ಅಲ್ಲೊಂದ್ ಕಡೆ ಹಿಂಗ್ ಹೇಳ್ಕೊಟ್ಟಿದ್ರು,
1: ಅದು ಸ್ವಲ್ಪ ರಿಸ್ಕ್ ಆಗುತ್ತೆ.
0: ಸರಿ,
1: ಹಾಗಾಗಿ ಅವ್ರನ್ನ ಸಪರೇಟ್ ಆಗಿ ಮಾಡ್ಲಿಕ್ಕೋಸ್ಕರ ಈ ಇಂಟರ್ವ್ಯೂ ನಡೀತಾ ಇರೋದು ಮೇಡಮ್.
0: ಇದು ನಡೆಯುವಂತಹ ಜಾಗ ಮೇಡಮ್, ತರಬೇತಿಯನ್ನ ಯಾವ ಸ್ಥಳದಲ್ಲಿ ಕೊಡ್ತಾ ಇದೀರಾ?
1: ಆಲನಹಳ್ಳಿ ಬಸ್ ಸ್ಟ್ಯಾಂಡ್ ಇದೆ ಮೇಡಮ್, ದೊಡ್ಡ ಆಲದ ಮರ, ಅದು ಎದುರುಗಡೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಇದೆ, ಅದ್ರ ಮೇಲ್ಗಡೆ ನಮ್ಮ ಆಫೀಸ್ ಇದೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ನೇಹ ಸೌಹಾರ್ದ ಸಂಘ ರಿಜಿಸ್ಟರ್ ಅಂತ ಇದೆ. ಸೊ ಅಲ್ಲಿ ಅಪ್ಲಿಕೇಶನ್ ತಗೋಬಹುದು ಮಂಡೇ ಟು ಫ್ರೈಡೆ, ಸೋಮವಾರದಿಂದ ಶುಕ್ರವಾರ ತನಕ ಸಂಜೆ 5-6 ಗಂಟೆ ತನಕ ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ ಅಲ್ಲೇ ಫಿಲ್ ಮಾಡಿ ಕೊಡೋದು ಮೇಡಮ್.
0: ಖಂಡಿತ,
1: ಒಂದು ಫೋಟೋ ಸಮೇತ ಬಂದು ಇವಾಗ ಅಪ್ಲಿಕೇಶನ್ ಫಿಲ್ ಮಾಡಬಹುದು. ಈ ತಿಂಗಳು 30th ಕೊನೆಯ ದಿನಾಂಕ. ತದನಂತರದಲ್ಲಿ 5th ಇಂಟರ್ವ್ಯೂ ಇರುತ್ತೆ, ನಾವು ಅದೇ ಕಾಂಟ್ಯಾಕ್ಟ್ ನಂಬರ್ ಏನಿರುತ್ತೆ ಡಾಕ್ಯುಮೆಂಟ್ ಸಮೇತ ಇಂಟರ್ವ್ಯೂ ಅಟೆಂಡ್ ಮಾಡ್ಕೋಬೇಕು.
0: ಗರಿಷ್ಠ ಎಷ್ಟು ಜನರಿಗೆ ತರಬೇತಿ ಕೊಡೋ ವ್ಯವಸ್ಥೆ ಮಾಡ್ಕೊಂಡಿದೀರಾ ಈ ಬಾರಿ?
1: ಮೇಡಮ್ ಈ ಬಾರಿ ಒಂದು 25-30 ಮೆಂಬರ್ಸ್ ಅಂತ ಹಾಕೊಂಡಿದ್ದೆ ಅನ್ಕೊಂಡಿದ್ವಿ ಮ್ಯಾಮ್.
0: ಇದಕ್ಕೆ ವಯಸ್ಸಿನ ಮಿತಿ ಏನಾದ್ರು ಇದೆಯಾ ಮ್ಯಾಮ್, ಇಷ್ಟೇ ವಯಸ್ಸಿನ ಹೆಣ್ಮಕ್ಳು ಬರಬೇಕು ಅಂತ?
1: ಇದೆ, ಅವ್ರು ಹೇಗೆ ಆಸಕ್ತರಾಗಿದ್ದಾರೆ ಮತ್ತೆ ಇವ್ರಿಗೆ ಯಾವ ರೀತಿಯಲ್ಲಿ ಮಾಡ್ಬೇಕು ಅಂತ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಇದು, ಹೊಸ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗ್ತಾ ಇದೀವಿ. ಸೊ ಹಾಗಾಗಿ ಅವ್ರಿಗೆ ಅವ್ರ ಇಂಟ್ರೆಸ್ಟ್ ಇಂಟರ್ನಲಿ ನಾನು ಅದನ್ನೆಲ್ಲ ಚೆಕ್ ಮಾಡ್ಕೋತೀವಿ ಮೇಡಮ್.
0: ಹಾ ಸರಿ, ನಿಮ್ದೇ ಒಂದು ತಂಡ ಇದೆ, ಅದ್ ಯಾರ್ಯಾರಿಗೆ ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ತರಬೇತಿ ತಲುಪಲಿ ಅನ್ನುವಂಥದ್ದು ನಿಮ್ಮ ಸಂಘದ ಉದ್ದೇಶ.
1: ಮತ್ತೆ ಹೆಣ್ಮಕ್ಳಿಗೆ ಈಗಿನ ಕಾಲದಲ್ಲಿ ಸ್ವಲ್ಪ ಸ್ವಾವಲಂಬಿ ಆದ್ರೆ ಅನುಕೂಲ ಮೇಡಮ್.
0: ಹೌದು ಹೌದು,
1: ಮನೆ ಸಂಸಾರ ನೀಗಿಸ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅದು. ಓದಿರಲ್ಲ,
0: ಹೌದು,
1: ಅವ್ರಿಗೆ ನಾನು ಏನ್ ಮಾಡ್ಲಿಕ್ಕೆ ಆಗಲ್ಲ, ನಾವು ವೇಸ್ಟ್ ಮನೇಲಿ ಅನ್ನೋ ಮಟ್ಟಿಗೆ ಅವ್ರಿಗೆ ಅನ್ಸಿರುತ್ತೆ. ಅದು ಅನ್ಕೊಳ್ಳೋದ್ ಬೇಡ, ಅವ್ರ ಮನಸ್ಸಲ್ಲಿ ಬರೋದು ಬೇಡ ಆ ವಿಚಾರಗಳು.
0: ಈ ಮೂಲಕ ನೀವೊಂದು
1: ಬದುಕಲ್ಲೆ
0: ಆತ್ಮವಿಶ್ವಾಸ ತುಂಬತಾ ಇದ್ದೀರಾ?
1: ಹೌದು, ಖಂಡಿತ ಖಂಡಿತ. ನಾನು ಎಲ್ಲರಾಗೆ ಓದಿ ಕೆಲ್ಸಕ್ಕೆ ಹೊರಗಡೆ ಹೋಗೋ ಬದಲು ಮನೇಲಿ ಕುತ್ಕೊಂಡ್ ಮಾಡ್ಬಹುದು, ಸಂಪಾದನೆ ಮಾಡ್ಬಹುದು, ಪತಿ ದೇವರಿಗೆ ಸ್ವಲ್ಪ ಸಹಾಯ ಆಗುತ್ತೆ.
0: ಹೌದು ಹೌದು, ಮನೆಯಲ್ಲಿ ಸಹಭಾಗಿತ್ವ ಇದೆ ನಂದು ಅನ್ನುವಂತಹ ಜವಾಬ್ದಾರಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀರಾ ನೀವು?
1: ಖಂಡಿತ ಮೇಡಮ್, ಖಂಡಿತ. ಅದೇ ಉದ್ದೇಶದಿಂದ ಇದನ್ನ ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮನ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕು ಅನ್ನೋದಿದೆ.
0: ಖಂಡಿತ ಮ್ಯಾಮ್, ನಿಜವಾಗ್ಲೂ ತುಂಬಾ ಒಳ್ಳೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ. ಈ ತರಬೇತಿಗೆ ಅರ್ಹ ನಿರುದ್ಯೋಗಿ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಲಿ, ಅವರಿಗೆ ಸಿಗಲಿ, ಆ ಕುಟುಂಬ ನಿಜವಾಗ್ಲೂ ಸ್ವಾವಲಂಬಿಯಾಗಿ ಸಮಾಜದಲ್ಲಿ ತನ್ನದೇ ಒಂದು ಅಸ್ತಿತ್ವವನ್ನ ಕಂಡುಕೊಳ್ಳಿ ಅನ್ನೋಂಥದ್ದು ಮೈಸೂರು ಆಕಾಶವಾಣಿಯ ಉದ್ದೇಶ ಕೂಡ.
1: ಹೌದು ಮೇಡಮ್, ಮತ್ತೆ ಇದ್ರ ಜೊತೆ ಇನ್ನೊಂದು ಮಾಹಿತಿ ಕೊಡ್ಬೇಕು ಅಂತ ತಮ್ಗೆ, ಇದ್ರ ಜೊತೆನಲ್ಲಿ ಅವರು ಬರೀ ಟೈಲರಿಂಗ್ ಮಾತ್ರ ಅಲ್ಲ, ಕುಚ್ಚು ಹಾಕೋದು, ಕ್ರೋಶ ಅಂಡ್ ದೆನ್ ಈ ಸ್ಯಾರಿ ಹುಡ್ಸೋದೆಲ್ಲ ಬರುತ್ತೆ ಇವಾಗ.
0: ಹೌದು ಹೌದು, ಈಗ ಅದೊಂದು ದೊಡ್ಡ ಕಲೆ ಆಗೋಗಿದೆ, ದೊಡ್ಡ ಬಿಸ್ನೆಸ್ ಕ್ಷೇತ್ರ ಆಗೋಗಿದೆ ಅದು.
1: ಹೌದೌದು, ಆ ಬಿಸ್ನೆಸ್ ಇಂದ ಒಂದು ನೈಸರ್ಗಿಕವಾಗಿ ಹೇಗೆ ನಾವು ಬ್ಯೂಟಿ ಪಾರ್ಲರ್ ಮೆಡಿಸನ್ಸ್ ಯೂಸ್
0: ಮಾಡೋದು, ರಾಸಾಯನಿಕ ಮುಕ್ತವಾಗಿರುವಂತಹ.
1: ಖಂಡಿತ ಖಂಡಿತ.
0: ಓಕೆ ಮೇಡಮ್, ಓಕೆ. ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಮಾಹಿತಿಗೆ ನಿಮ್ಮ ಸಂಪರ್ಕ ಸಂಖ್ಯೆ ಕೊಡಬಹುದಾ?
1: ಖಂಡಿತ ಮೇಡಮ್, ನನ್ನ ಹೆಸರು ಮೋಹನ್ ಕುಮಾರ್ ರೆಡ್ಡಿ. 9739271188.
0: ಇನ್ನೊಂದ್ಸಲ ಹೇಳ್ಬಿಡಿ.
1: 9739371882.
0: ಖಂಡಿತ ಮ್ಯಾಮ್, ಖಂಡಿತ ನಿಮಗೆ ಕರೆಗಳ ಸರಮಾಲೆಯೇ ಹರಿದು ಬರಲಿದೆ. ಯಾರು ಅರ್ಹರಿದ್ರೆ ನೀವು ಖಂಡಿತ ಅವರನ್ನು ಆಯ್ಕೆ ಮಾಡಿ ತರಬೇತಿಯನ್ನು ಕೊಡಿ. ನಿಜವಾಗ್ಲೂ ನಿಮ್ಮ ಉದ್ದೇಶ ಸಫಲಗೊಳ್ಳಿ, ತರಬೇತಿ ಯಶಸ್ವಿಯಾಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ. ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ತೆ.
1: ತಮಗೂ ಕೂಡ ಧನ್ಯವಾದ ಮೇಡಮ್, ನಾನು ಅಭಿಮಾನಿ, ಆಕಾಶವಾಣಿ ಅಭಿಮಾನಿ ನಾನು.
0: ಖುಷಿ ಆಗತ್ತೆ ನಿಮ್ ಮಾತಲ್ಲೇ ಗೊತ್ತಾಗತ್ತೆ ಅಭಿಮಾನ
1: ಬರುತ್ತೆ ಅಂತ ಕನಸು ಕಂಡಿದ್ದೆ, ಆ ಕನಸು ಇವತ್ತು ನನಸಾಗಿದೆ.
0: ಖಂಡಿತ,
1: ಆಕಾಶವಾಣಿಯ ಎಲ್ಲಾ ಬಾಂಧವರಿಗೂ ಮತ್ತೆ ಕೇಳುತ್ತಿರುವ ಎಲ್ಲರಿಗೂ ನನ್ನ ಧನ್ಯವಾದಗಳು ಮೇಡಮ್.
0: ನಮಸ್ತೆ ಮೇಡಮ್, ಶುಭ ದಿನ.
1: ಓ ಥ್ಯಾಂಕ್ ಯು.

0: ಅರ್ಚನಾ, ಕಳೆದ ಸಾರಿ ನೀವು ಈಗಷ್ಟೇ ಹೊಲಿಗೆ ತರಬೇತಿಯವ್ರನ್ನ ಮಾತನಾಡಿಸಿದ್ರಿ.
1: ಹೌದು,
0: ಯುವತಿಯರಿಗೆ ಅಥವಾ ಹೆಣ್ಮಕ್ಳಿಗೆ ಸ್ವಾವಲಂಬಿ ನಿರುದ್ಯೋಗಿ ಆಗಿರೋರಿಗೆ ಅಂತ ಒಂದು ಅವಕಾಶವನ್ನ ಈ ಮೂಲಕ ನಾವು ವಿಷಯವನ್ನ ಮುಟ್ಟಿಸಿದ್ವಿ.
1: ಹೌದು, ಮತ್ತೆ ತರಬೇತಿಯ ಬಗ್ಗೆ ನೀವೊಂದು ಪತ್ರಿಕೆಯನ್ನ ಬೇರೆ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಯಾರನ್ನು ಮಾತಾಡಿಸ್ಲಿದ್ದೀರಾ ಅಂತ ಗೊತ್ತಾಗ್ತಾ ಇದೆ.
0: ಅದೇ ರೀತಿ ಇನ್ನೊಬ್ಬ ಅಧಿಕಾರಿಯನ್ನ ಮಾತನಾಡಿಸೋಣ, ಒಂದಷ್ಟು ವಿವರವನ್ನ ನಮ್ಮ ಕೇಳುಗರಿಗಾಗಿ ನೀಡೋಣ.
1: ಖಂಡಿತ.
0: ಹಲೋ ಆಕಾಶವಾಣಿ, ನಮಸ್ತೆ. ಹಲೋ, ಮೈಸೂರು ಆಕಾಶವಾಣಿ ಮೇಡಮ್, ಕೇಳಿಸ್ತಾ ಇದೆ ಅಲ್ವಾ?
2: ನಮಸ್ತೆ.
0: ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಮೇಡಮ್, ಈಗಾಗಲೇ ರುಟ್ಸೆಟ್ ಸಂಸ್ಥೆ ಮೈಸೂರು ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾನೆ ಬಂದಿದೆ. ಅಂಥದ್ದೇ ಒಂದು ತರಬೇತಿ ಕಾರ್ಯಕ್ರಮಗಳ ಒಂದು ಗುಚ್ಛ ಈ ಸಲ ಶುರುವಾಗ್ತಾ ಇದೆ. ಯಾವ್ಯಾವ ರೀತಿ ತರಬೇತಿಗಳು ನಡೆಯುತ್ತೆ ಮೇಡಮ್, ಯಾವ ದಿನಾಂಕದಿಂದ ನಡೆಯುತ್ತೆ, ಒಂದಷ್ಟು ಮಾಹಿತಿಯನ್ನು ಹಂಚ್ಕೋಬೇಕಾಗ ವಿನಂತಿ.
2: ಮೇಡಮ್, ನಮ್ಮದು ರೂಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ NRLM ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲಿಕ್ಕೆ ವಿವಿಧ ರೀತಿಯ ತರಬೇತಿಗಳನ್ನ ನೀಡ್ತಾ ಇರ್ತೀವಿ. ವರ್ಷಪೂರ್ತಿ ತರಬೇತಿಗಳು ಇರುತ್ತೆ ಮೇಡಮ್.
0: ಹೌದು.
2: ಈಗ ಅಂದ್ರೆ ಈ ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ಯಾವ್ದಾವ್ ತರಬೇತಿ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡ್ಲಿಕ್ಕೆ ಇಷ್ಟಪಡ್ತೀನಿ.
0: ಖಂಡಿತ ಮೇಡಮ್.
2: ಜೂನ್ ನಲ್ಲಿ ಬ್ಯೂಟಿ ಪಾರ್ಲರ್ ನಿರ್ವಹಣೆ ಅಂತ ಹೇಳಿ 16ನೇ ತಾರೀಕಿಂದ ಶುರುವಾಗಿ ಜುಲೈ 20 ತಾರೀಕ್ ತನಕ ನಡೀತಾ ಇದೆ. 35 ದಿನಗಳ ಕಾಲ ನಡೆಯುತ್ತೆ. ಇದು ಮಹಿಳೆಯರಿಗೆ ಮಾತ್ರ ಇರುತ್ತೆ ಮ್ಯಾಮ್, ಬ್ಯೂಟಿ ಪಾರ್ಲರ್.
0: ಸರಿ ಮೇಡಮ್. ನಂತರ
2: ಎಂಬ್ರಾಯ್ಡ್ರಿ ಮತ್ತೆ ಫ್ಯಾಬ್ರಿಕ್ ಪೇಂಟಿಂಗ್ ಜೂನ್ 18ರಿಂದ ಶುರುವಾಗಿ ಜುಲೈ 18ರವರೆಗೆ ಅಂದ್ರೆ 31 ದಿನಗಳ ಕಾಲ ನಡೆಯುತ್ತೆ. ಮೂರನೇದು ಕಂಪ್ಯೂಟರ್ ಟ್ಯಾಲಿ, ಇದು ಜೂನ್ 24ರಿಂದ ಜುಲೈ 31ನೇ ತಾರೀಕು ಅಂದ್ರೆ 38 ದಿನಗಳ ಕಾಲ ನಡೆಯುತ್ತೆ. ಮೊಬೈಲ್ ರಿಪೇರ್ ಮತ್ತೆ ಸರ್ವಿಸಸ್ ಜುಲೈ 6ನೇ ತಾರೀಕಿಂದ ಶುರುವಾಗಿ ಆಗಸ್ಟ್ 5ರವರೆಗೆ ನಡೆಯುತ್ತೆ ಮ್ಯಾಮ್, ಒಟ್ಟು 31 ದಿನಗಳ ಕಾಲ ನಡೆಯುತ್ತೆ. ಹಾಗೆ ಆಗಸ್ಟ್ ಅಲ್ಲಿ CCTV ಇನ್ಸ್ಟಾಲೇಷನ್ ಮತ್ತೆ ಸರ್ವಿಸಿಂಗ್ ಕೂಡ ಇದೆ, ಅದರ ದಿನಾಂಕ ಇನ್ನ ಫಿಕ್ಸ್ ಆಗಿಲ್ಲ, ಬಟ್ ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ ಮ್ಯಾಮ್.
0: ಮುಂಬರುವ ದಿನಗಳಲ್ಲಿ ಇದೇ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಮಾತನಾಡಿಸ್ತೇವೆ ಮೇಡಮ್, ಆಗ ಆ ವಿಷಯವನ್ನ ಹಂಚ್ಕೊಳ್ಳಿ. ಈಗ ಸದ್ಯಕ್ಕೆ ಜೂನ್ ತಿಂಗಳು ಮತ್ತೆ ಜುಲೈ ತಿಂಗಳು ಮೊದಲನೇ ವಾರ ಒಂದು ತರಬೇತಿ ಕಾರ್ಯಕ್ರಮ ಇದೆ. ಒಟ್ಟಾರೆ 4 ತರಬೇತಿ ಕಾರ್ಯಕ್ರಮಗಳ ಹೆಸರನ್ನ ಹೇಳಿದ್ರಿ. ಹಾಗೇನೆ ಯಾರೆಲ್ಲ ಭಾಗವಹಿಸಬಹುದು, ಅದಕ್ಕೆ ಏನು ಬೇಕಾಗತ್ತೆ, ಅದನ್ನ ಸ್ವಲ್ಪ ಹೇಳಿ ಮೇಡಮ್.
2: ಮ್ಯಾಮ್, ಕರ್ನಾಟಕ ರಾಜ್ಯದ ಯಾವ ಮೂಲೆಯಿಂದ ಬೇಕಾದ್ರೂ ಇಲ್ಲಿ ನಾವು ಭಾಗವಹಿಸಬಹುದು. 18ರಿಂದ 50 ವರ್ಷದ ಒಳಗಡೆ ಇರ್ಬೇಕಾಗತ್ತೆ. ಕನ್ನಡ ಓದ್ಲಿಕ್ಕೆ ಮತ್ತೆ ಬರೆಯಕ್ಕೆ ಸ್ವಲ್ಪನಾದ್ರೂ ಗೊತ್ತಿರೋರಾಗಿರ್ಬೇಕು, ಯಾಕೆಂದ್ರೆ ಲಾಸ್ಟ್ ಡೇ ಅಸೆಸ್ಮೆಂಟ್ ಇರೋದ್ರಿಂದ ಎಕ್ಸಾಮ್ ಬರೀಬೇಕಾಗತ್ತೆ. ಮಿನಿಮಮ್ ಇರುತ್ತೆ ಮ್ಯಾಮ್. ಮತ್ತೆ ಸ್ವ ಉದ್ಯೋಗ ಮಾಡ್ಲಿಕ್ಕೆ ಆಸಕ್ತಿಯನ್ನ ಹೊಂದಿರ್ಬೇಕು. ನಮ್ಮಲ್ಲಿ ಊಟ ವಸತಿ ಮತ್ತೆ ತರಬೇತಿ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ಉಚಿತವಾಗಿರುತ್ತೆ ಮೇಡಮ್. ಇಂಟ್ರೆಸ್ಟ್ ಇರೋರು ಡೈರೆಕ್ಟ್ ಆಗಿ ಸಂಸ್ಥೆಗೆ ಬಂದು ನೋಂದಾಯಿಸ್ಕೋಬಹುದು, ಅಥವಾ ದೂರವಾಣಿ ಮುಖಾಂತರ, ವಾಟ್ಸ್ಆಪ್ ಮುಖಾಂತರ, ಇಮೇಲ್, ವೆಬ್ಸೈಟ್ ಮುಖಾಂತರ ಅವರು ನೋಂದಾಯಿಸ್ಕೋಬಹುದು. ನಮ್ದು ವಾಟ್ಸ್ಆಪ್ ನಂಬರ್ ಬಂದ್ಬಿಟ್ಟು 9449806, ಅಥವಾ ಲ್ಯಾಂಡ್ ಲೈನ್ ನಂಬರ್ ಕೂಡ ಇದೆ
0: ಹೇಳಿ ಮೇಡಮ್,
2: 0821251963.
0: ಓಕೆ.
2: ನಮ್ಮ ಇಮೇಲ್ ಐ ಡಿ ಬಂದ್ಬಿಟ್ಟು rootsetty1992@gmail.com. ಇನ್ನೊಂದ್ಸಲ ಹೇಳ್ತೀನಿ, rootsetty1992@gmail.com. ಅಥವಾ ವೆಬ್ಸೈಟ್ ಅಲ್ಲೂ ಕೂಡ ಅವರು ಡೈರೆಕ್ಟ್ ಲಿಂಕ್ ಇರುತ್ತೆ, ಅಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ವೆಬ್ಸೈಟ್ ಬಂದ್ಬಿಟ್ಟು www.rootsetty.training.org.
0: ವಾಟ್ಸ್ಆಪ್ ಸಂಖ್ಯೆಗೆ ವಿವರವನ್ನ ಸಲ್ಲಿಸಬಹುದು ಅಥವಾ ನೇರವಾಗಿ ಬಂದು ಭೇಟಿ ಮಾಡಬಹುದು ಅಂತಾನು ಹೇಳ್ತಾ ಇದ್ದೀರಾ. ಹಲವಾರು ವಿಧಾನಗಳನ್ನ ಜನರಿಗಾಗಿ ಮಾಡ್ಕೊಂಡಿದ್ದೀರಾ, ಮಾಹಿತಿಯನ್ನ ನೀಡಲಿಕ್ಕೆ ಅಥವಾ ಅವ್ರು ಹೇಗೆ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಕ್ಕೆ ಹಲವಾರು ರೀತಿ ದಾರಿಗಳಿದೆ. ಆಸಕ್ತರು ಬಂದು ಅದರ ಸದುಪಯೋಗವನ್ನ ಪಡ್ಕೋಬೇಕು ಅಷ್ಟೇ. ಅವರು ಯಾವ ರೀತಿ ಯಾವ ಏನದು ಐಡೆಂಟಿಟಿ ಕಾರ್ಡ್ ಆಗಲಿ
2: ಅರ್ಜಿ ಜೊತೆಗೆ ಅವರು ಡೈರೆಕ್ಟ್ ಒಂದು ವೈಟ್ ಶೀಟ್ ಅಲ್ಲಿ ಅರ್ಜಿಯನ್ನು ಹಾಕ್ಬೋದು, ಅಥವಾ ನಾನು ಈಗ ಆಲ್ರೆಡಿ ಹೇಳಿರೋ ಸೋಷಿಯಲ್ ಮೀಡಿಯಾದಲ್ಲೂ ಡೈರೆಕ್ಟ್ ಆಗಿ ಅರ್ಜಿ ಹಾಕಿ ಅವರು ನಾನು ಹೇಳಿರೋ ದಿನಾಂಕ ದಿನ ಅರ್ಜಿ ಜೊತೆಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, BPL ರೇಷನ್ ಕಾರ್ಡ್, ಎರಡು ಫೋಟೋ ಜೊತೆಗೆ ಬಂದ್ಬಿಟ್ಟು ತರಬೇತಿಯಲ್ಲಿ ಅವರು ಪಾಲ್ಗೊಳ್ಳಬಹುದು.
0: ನೇರ ಬರ್ಲಿಕ್ಕೆ ಕಡೆಯ ದಿನಾಂಕ ಯಾವುದು ಮೇಡಮ್? ಅಥವಾ ನಿಮ್ಮ ಕೈ ಸೇರೋದಕ್ಕೆ?
2: ಯಾವ ನಾನು ಆಲ್ರೆಡಿ ಒಂದು ಡೇಟ್ ಯಾವತ್ತು ಶುರುವಾಗುತ್ತೆ ಅಂತ ಹೇಳಿದ್ದೀನಿ, ಅದಕ್ಕಿಂತ ಮುಂಚೆ ಯಾವಾಗ್ಲಾದ್ರೂ ಬಂದು ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು.
0: ಇವಾಗ ಬ್ಯೂಟಿ ಪಾರ್ಲರ್ದು 16ನೇ ತಾರೀಕು,
2: ಹದಿನಾರನೇ
0: ಜೂನ್
2: ತಾರೀಕು
0: ಅಂದ್ರೆ
2: 16ನೇ ತಾರೀಕು ಬೆಳಗ್ಗೆ 9 ಗಂಟೆ ಒಳಗಡೆ ಬಂದು ಅವರು ಮಾಡ್ಕೋಬೇಕು.
0: ಅವತ್ತೊಂದು ದಿನ ಬೆಳಗ್ಗೆವರೆಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ, ಬಹಳ ಒಳ್ಳೇದು ಮೇಡಮ್. ಯಾಕಂದ್ರೆ ಜನಗಳಿಗೆ ತಲುಪಿ ಅವರು ಬಂದು ಸಂಪರ್ಕ ಮಾಡ್ಬೇಕಂದ್ರೆ ಸ್ವಲ್ಪ ತಡವಾಗಬಹುದು, ಹಾಗಾಗಿ ಬೆಳಗ್ಗೆವರೆಗೂ ಕೊಟ್ಟಿರೋದು ಮತ್ತೊಂದು ಅವಕಾಶ. ಒಳ್ಳೆಯದು ಮೇಡಮ್, ಇದುವರೆಗೆ ಎಲ್ಲ ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳ ಬಗ್ಗೆ ನಮ್ಮೊಡನೆ ಮಾತನಾಡಿದ್ರಿ, ಕೇಳುಗರಿಗಾಗಿ ಮಾಹಿತಿಗಳನ್ನ ಹಂಚಿಕೊಂಡ್ರಿ. ತಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ, ತರಬೇತಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ ಅರ್ಹ ಅಭ್ಯರ್ಥಿಗಳು. ಅವರು ಇದರ ಮೂಲಕ ಕೌಶಲ್ಯವನ್ನು ಕಲಿತು ಜೀವನದಲ್ಲಿ ಸಫಲರಾಗ್ರಿ ಅಂತ ನಾವು ಆಕಾಶವಾಣಿ ಕಡೆಯಿಂದ ಹಾರೈಸ್ತೇವೆ ಮೇಡಮ್.
2: ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಮತ್ತೆ ನಿಮ್ಮ ಸಿಬ್ಬಂದಿ ವರ್ಗದ ಎಲ್ಲರಿಗೂ ಈ ವಿಚಾರವನ್ನ ಹೆಚ್ಚು ಜನರಿಗೆ ತಲುಪೋದಕ್ಕೆ ತುಂಬಾ ಸಹಕಾರ ಮಾಡ್ತಾ ಇದ್ದೀರಾ, ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ.
0: ಇದುವರೆಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಮೇಡಮ್.
2: ಥ್ಯಾಂಕ್ ಯು.
3: ನಾಚಿಕೆ ಬಿಡಿಸೋದು ಹೆಂಗೆ ಅಂತ ಇಂಟರ್ನೆಟ್ ಅಲ್ಲಿ ನೋಡಿದೀನಿ.

0: ಅರ್ಚನಾ, ಇಲ್ಲಿ ಒಂದು ಯೋಗ ದಿನದ ಪ್ರಯುಕ್ತ ನಮ್ಗೆಲ್ರಿಗೂ ತಿಳಿದೇ ಇದೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ
1: ಹೌದು ಈಗಾಗಲೇ
0: ಆಚರಿಸ್ತಾ ಇದ್ದಾರೆ.
1: ಹವಾ ಎಲ್ಲ ಕಡೆ ಹರಿದಾಡ್ತಾ ಇದೆ,
0: ಹೌದು
1: ಎಲ್ಲರೂ
0: ಹೌದು.
1: ಯೋಗ ಯೋಗ ಯೋಗ ಯೋಗ ಅಂತ ಇದ್ದಾರೆ.
0: ಅದರ ಸಲುವಾಗಿ ಇಲ್ಲಿ ಒಂದು ಮಾಹಿತಿಯನ್ನ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಒಂದು ಪ್ರಬಂಧ ಲೇಖನ ಸ್ಪರ್ಧೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಬೃಂದಾವನ ಬಡಾವಣೆ KRS ರಸ್ತೆ ಮೈಸೂರಿನಲ್ಲಿ ಇದೆ, ಅವರ ವತಿಯಿಂದ ಈ 2026ನೇ ಯೋಗ ದಿನದ ಸಂದರ್ಭದಲ್ಲಿ ಆರೋಗ್ಯಕರ ಜೀವನಕ್ಕಾಗಿ ಯೋಗ ಅನ್ನುವ ಒಂದು ನಿಟ್ಟಿನಲ್ಲಿ ಪ್ರಬಂಧ ಲೇಖನ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಭಾಗವಹಿಸಬಹುದು ಅಂತ ಹೇಳಿ ಒಂದು ವೆಬ್ಸೈಟ್ ವಿಳಾಸವನ್ನು ಕೊಟ್ಟಿದ್ದಾರೆ. ಆ ವೆಬ್ಸೈಟ್ ವಿಳಾಸ ಹೇಳ್ತೇನೆ, GNC Public PUB LICIDY 2026. ಮತ್ತೊಮ್ಮೆ ಹೇಳ್ತೇನೆ, ಗಮನಿಸಿ, GNC PUB LICIDY 2026@gmail.com. ಯೋಗ ಕುರಿತು ಪ್ರಬಂಧ ಲೇಖನವನ್ನು ಬರೆದು ಈ ವೆಬ್ಸೈಟ್ ವಿಳಾಸಕ್ಕೆ ನೀವು ಕಳಿಸಬಹುದು. ಅದು ಯಾವತ್ತು? ಜೂನ್ 12ನೇ ತಾರೀಕಿನ ಒಳಗೆ, ಅಂದರೆ ಇವತ್ತು ನಾಳೆ 2 ದಿನದ ಅವಕಾಶ ಕಾಲಾವಧಿ ಇದೆ ನಿಮ್ಮ ಹತ್ರ. ಆಸಕ್ತರು ಬರೆದು ಕಳಿಸಿ. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ 9019168312. ಮತ್ತೊಮ್ಮೆ ಫೋನ್ ಸಂಖ್ಯೆಯನ್ನು ಹೇಳ್ತಾ ಇದ್ದೇನೆ, 9019168312. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ತಾವು ಮಾಹಿತಿಯನ್ನು ಪಡ್ಕೋಬಹುದು ಅಥವಾ ಮಿಂಚಂಚೆಯನ್ನು ಕಳಿಸಬಹುದು ಪ್ರಬಂಧಗಳನ್ನ ಬರೆದು. ಸಾರ್ವಜನಿಕರಲ್ಲಿ ಯೋಗ ಕುರಿತು ಅದರ ಲಾಭಗಳ ಕುರಿತು ಅರಿವು ಮೂಡಿಸೋ ಸಲುವಾಗಿ ಈ ಒಂದು ಲೇಖನ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರಂತೆ. ಹಾಗಾಗಿ ಆಸಕ್ತರು ಯಾರು ಇದ್ದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ.
1: ನನ್ನ ಹತ್ರ ಒಂದು ಅದೇ ತರದ ಮಾಹಿತಿ ಇದೆ.
0: ಏನು
1: ಅಂತ ಹೇಳಿದ್ರೆ, ಸಖಿ ಫೌಂಡೇಶನ್ ಮತ್ತು ಸೂರ್ಯ ಚಾರಿಟೇಬಲ್ ಟ್ರಸ್ಟ್ ಮೈಸೂರು, ಹಾಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಮೈಸೂರು ಜಿಲ್ಲಾ ಸಮಿತಿ, ಕುವೆಂಪು ನಗರ ಸಾಹಿತ್ಯ ಕೂಟ ಇವರ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಗೀತಗಾಯನ ಹಾಗೂ ಕವನ ವಾಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ವನವಿಹಾರಿಣಿ ಅನ್ನುವಂತಹ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಖಿ ಸ್ವಾವಲಂಬಿ ಯೋಜನೆಯಡಿಯಲ್ಲಿ ಮಾಂಟೆಸರಿ ಶಿಕ್ಷಕರ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ವಿತರಣಾ ಸಮಾರಂಭ ಇದೆ. ಇದೇ 13ನೇ ತಾರೀಕು ಶನಿವಾರ ಮಧ್ಯಾಹ್ನ 3 ಗಂಟೆಯಿಂದ ಕಾರ್ಯಕ್ರಮ ಆರಂಭ ಆಗುತ್ತೆ. ಚಂದನ, ಚೆನ್ನಾಗಿರುವಂತಹ ಕಾರ್ಯಕ್ರಮ, ಯಾಕಂದರೆ ಪರಿಸರ ಗೀತ ಗಾಯನ ಎಲ್ಲ ಇರೋದ್ರಿಂದ ಒಳ್ಳೆಯ ಪರಿಸರ ಗೀತೆಗಳನ್ನು ನಾವು ಕೇಳಿ ಆಹ್ಲಾದಮಯವಾಗಿ ನಮ್ಮ ಸಂಜೆಯನ್ನು, ನಮ್ಮ ಮಧ್ಯಾಹ್ನವನ್ನು, ನಮ್ಮ ದಿನವನ್ನು ಚೆನ್ನಾಗಿ ಮಾಡಿಸ್ಕೊಳ್ಬಹುದು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ನಿವೃತ್ತ ತಹಸೀಲ್ದಾರರು ಮತ್ತು ವಲಯ ಪ್ರಮುಖರು ಶ್ರೀ ವಿ ರಂಗನಾಥ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಮೈಸೂರು ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾದಂತಹ ಶ್ರೀ ಎಸ್ ಸುಬ್ರಹ್ಮಣ್ಯ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಸಖಿ ಫೌಂಡೇಶನ್ ಮತ್ತು ಸೂರ್ಯ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪನಾ ಕಾರ್ಯದರ್ಶಿಗಳಾದ ಶ್ರೀಮತಿ ಗಾಯತ್ರಿ ಸುಂದರೇಶ್ ಅವರು ಕೂಡ ಇರಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 3 ಅದೃಷ್ಟಶಾಲಿ ಸಖಿಯರಿಗೆ ಸಸಿ ಬಹುಮಾನ ಕೂಡ ಲಭಿಸಲಿದೆ ಅಂತ ಹೇಳಿ ನಮಗೊಂದು ಆಮಂತ್ರಣ ಪತ್ರಿಕೆ ಬಂದಿದೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬಹುದು ಅನ್ನುವಂಥದ್ದು ನಾವು ಮೈಸೂರು ಆಕಾಶವಾಣಿಯ ಮುಖಾಂತರ ಹೇಳೋಣ.

0: ಅರ್ಚನಾ, ನಾಳೆ ಕಡೆಯ ಅವಕಾಶ ಇರೋಂಥ ಒಂದು ಮಾಹಿತಿ ಇಲ್ಲಿ ಇದೆ, ಅದನ್ನು ನಾನು ಓದ್ಬಿಡ್ತೇನೆ. ಅಂತಾರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಕಲಾ ತಂಡಗಳಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾರು ಆಹ್ವಾನ ನೀಡಿದ್ದಾರೆ ಅಂತಂದರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ಒಂದು ಆಹ್ವಾನವನ್ನು ನೀಡಿದ್ದಾರೆ. ಏನು ಅಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಪ್ರತಿಭೆ ಪ್ರದರ್ಶನಕ್ಕಾಗಿ ಅವಕಾಶ ಕಲ್ಪಿಸಲು ವಿವಿಧ ರೀತಿಯ ಕಲಾ ತಂಡಗಳು ಇವುಗಳು ಅರ್ಜಿಯನ್ನು ಸಲ್ಲಿಸಬಹುದು. ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಪರಿಷತ್ ಹಾಗೂ ರಾಜ್ಯ ಸರ್ಕಾರದ ನಡುವೆ ಇದಂತೂ ಒಪ್ಪಂದ ನಡೆದಿರುವಂಥದ್ದು. ಕಲಾ ತಂಡಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ವಿವಿಧ ಸಾಂಸ್ಕೃತಿಕ ಉತ್ಸವಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಇದಕ್ಕೆ ಕಳಿಸಿಕೊಡಲಾಗುತ್ತದೆ. ಆದರೆ ಪೂರ್ವಭಾವಿಯಾಗಿ ತಂಡಗಳು ತಯಾರಿರಬೇಕಲ್ವಾ? ಹಾಗಾಗಿ ಅದಕ್ಕೆ ಯಾರೆಲ್ಲ ಅರ್ಹರು, ಯಾವ ತಂಡಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅದು ಸಾಂಸ್ಕೃತಿಕ ಪ್ರದರ್ಶನ ನೀಡಿದ ನಂತರ ಅವರು ಕಾರ್ಯಕ್ರಮದ ಯಾರಿರ್ತಾರಲ್ಲ ಪ್ಯಾನಲ್, ಅವರು ಡಿಸೈಡ್ ಮಾಡ್ತಾರೆ. ಹಾಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ವಿವಿಧ ರೀತಿಯ ಕಲಾ ತಂಡಗಳು ಇದಿರಲ್ಲ, ಅವರೆಲ್ಲರೂ ನಾಳೆ ಒಳಗಾಗಿ ಒಂದು ಇಲಾಖೆಯ ವೆಬ್ಸೈಟನ್ನು ಕಳಿಸಿದ್ದಾರೆ. ಏನಂತಂದರೆ www.kannadasiri.karnataka.gov.in. ಕರ್ನಾಟಕ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ, ಹಾಗಾಗಿ www.kannadasiri.karnataka.gov.in ಈ ಒಂದು ವೆಬ್ಸೈಟ್ಗೆ ಹೋದರೆ ಅರ್ಜಿ ಸಿಗತ್ತೆ. ಅರ್ಜಿನ ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ನಾಳೆ ಒಳಗಾಗಿ, ಅಂದರೆ June 12 ಒಳಗಾಗಿ ಇಲಾಖೆ ಕಚೇರಿಗೆ ಸಲ್ಲಿಸಬೇಕು ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸಂಪರ್ಕ ಸಂಖ್ಯೆಯನ್ನು ಹೇಳ್ತೇನೆ, ಗುರ್ತು ಮಾಡ್ಕೊಳ್ಳಿ. 251-3225 ಮೈಸೂರಿನ ಎಸ್ಟಡಿ ಕೋಡ್ 0821 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಗಳನ್ನು ಪಡ್ಕೊಂಡು ನಂತರ ಸಂಪರ್ಕ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಹಾಗೆ ನನ್ನ ಹತ್ರ ಒಂದು ಆಮಂತ್ರಣ ಪತ್ರಿಕೆ ಬಂದಿದೆ ಚಂದನ. ಭಾರತೀಯ ಯೋಗಧಾಮ ಮೈಸೂರು ಇವ್ರ ವತಿಯಿಂದ ಸಂಸ್ಕೃತಿ ಪರ್ವ ಅನ್ನುವಂತಹ ಹಬ್ಬವನ್ನು ನಡೆಸ್ತಾ ಇದ್ದಾರೆ, ಆಧುನಿಕ ಬದುಕಿಗೆ ಆರ್ಷ ಚಿಂತನೆಯ ಬೆಳಕು ಅಂತ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಬದುಕನ್ನು ಸಮೃದ್ಧಗೊಳಿಸುವ ಆರ್ಷ ಮೌಲ್ಯಗಳ ಕುರಿತ ಶಾಸ್ತ್ರ ವಿಚಾರ, ಗಾನ ವ್ಯಾಖ್ಯಾನ, ಪುರಾಣ ಇತಿಹಾಸಗಳ ವಿಶಿಷ್ಟ ಅನುಸಂಧಾನ ಸರಣಿ ಇದು. ಎಲ್ಲ ವಯಸ್ಸಿನ ಜಿಜ್ಞಾಸುಗಳಿಗೆ ಪಾಠಗಳಿರುತ್ತೆ, ಮತ್ತು ಮಕ್ಕಳಿಗಾಗಿ ಪ್ರತ್ಯೇಕವಾದ ವಿಶೇಷ ತರಗತಿಗಳಿದೆ. ಯಾಕಂದರೆ ದೊಡ್ಡವರಾದರೆ ಈ ದಾರಿಯಲ್ಲಿ ಹೋಗೋದು ಸುಲಭ, ಆದರೆ ಮಕ್ಕಳನ್ನು ಈ ಹಂತಕ್ಕೆ ಕರ್ಕೊಂಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ವಿಶೇಷ ತರಗತಿಗಳು ಬೇಕು. ಹಾಗಾಗಿ ಇವರು ಅದೇ ಹಿನ್ನೆಲೆಯಲ್ಲಿ ಆ ಥರದ ತರಗತಿಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಇದರಲ್ಲಿ ನಾಡಿನ ಶ್ರೇಷ್ಠ ವಿದ್ವಾಂಸರಾದ ಡಾಕ್ಟರ್ ಕೆ ಎಲ್ ಶಂಕರನಾರಾಯಣ ಜೋಯಿಸರ ಪ್ರಧಾನ ಮಾರ್ಗದರ್ಶನ ಇರೋದ್ರಿಂದ ತುಂಬ ವಿಶೇಷವಾಗಿರುವಂತಹ ಪರ್ವ ಅಂತ ಹೇಳಿ ನಾವು ಭಾವಿಸ್ಬೋದು. ಈ ಮಾಸದ ಕಾರ್ಯಕ್ರಮ ಪ್ರತಿ ತಿಂಗಳು ಒಂದು ಭಾನುವಾರ ಬೆಳಗ್ಗೆ 9:30 ಮಧ್ಯಾಹ್ನ 1 ಇರುತ್ತೆ. ಈ ತಿಂಗಳ ಕಾರ್ಯಕ್ರಮ 14 ಭಾನುವಾರ ನಡೀತಾ ಇದೆ. ದೇಶ ಭಾರತಿ ಯೋಗಧಾಮ ಉತ್ತನಹಳ್ಳಿ ಮೈಸೂರು ಈ ಕಾರ್ಯಕ್ರಮದಲ್ಲಿ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ 8050989 8832 8050988327 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಅಂತ ಹೇಳಿ ಆಮಂತ್ರಣ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಕೇಳುಗರೆ, ನೀವು ಕೂಡ ಈ ಪರ್ವದಲ್ಲಿ ಭಾಗಿಯಾಗಿ ಅನ್ನುವಂಥದ್ದು ನಮ್ಮ ಆಶಯ.
0: ಇಂದಿನ ಸುತ್ತಮುತ್ತ ಸಂಚಿಕೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು, ವಿವರಗಳನ್ನು ನಾವು ನಿಮಗೆ ನೀಡಿದ್ವಿ. ಕಾರ್ಯಕ್ರಮದ ಕುರಿತು ನೀವು ನಮಗೆ ನಿಮ್ಮ ಸುತ್ತಮುತ್ತ ನಡೆಯುವಂಥ ಯಾವುದೇ ರೀತಿಯ ಕಾರ್ಯಕ್ರಮಗಳಾಗಿರಬಹುದು, ವಿದ್ಯಾರ್ಥಿ, ರೈತ ಸ್ನೇಹಿ, ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳು, ಇದರ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ನಮಗೆ ವಾಟ್ಸಪ್ ಮುಖಾಂತರ ಅಥವಾ ಮಿಂಚಂಚೆಯನ್ನು ಕಳಿಸ್ಬೋದು. ಈಗಾಗಲೇ ವಿಳಾಸವನ್ನು ಹೇಳಿದ್ದೇವೆ. ಮತ್ತೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾನು ಹಾಗೂ
1: ಅರ್ಚನಾ ಆರ್ಯ
0: ಮತ್ತೆ ಮುಂದಿನ ಗುರುವಾರ ಭೇಟಿಯಾಗೋಣ. ನಮ್ಮೆಲ್ಲ ಆತ್ಮೀಯ ಕೆಳಗರಿಗೆ ನಮಸ್ಕಾರ. ಆಕಾಶವಾಣಿ ಮೈಸೂರು, ಸಮಯ 12 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ವಿಜಯಪುರ ಜಿಲ್ಲೆಯ ಅಂಚೆ ಕಚೇರಿಗಳಲ್ಲಿ ಈವರೆಗೆ ಒಟ್ಟು 84,100 ಖಾತೆಗಳನ್ನು ತೆರೆಯಲಾಗಿದೆ ಎಂದು ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಕೇಂದ್ರ ಸರ್ಕಾರದ ಬೇಟಿ ಬಚಾವ್ ಬೇಟಿ ಪಡಾವ್ ಅಂದ್ರೆ ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳನ್ನ ಓದಿಸಿ ಅನ್ನುವಂತ 2015ನೇ ಸಾಲಿನಲ್ಲಿ ಜಾರಿಗೆ ಬಂತು. ಮಧ್ಯಮ ವರ್ಗದ ಕುಟುಂಬದವರು ಹೆಣ್ಣು ಮಗು ಹುಟ್ಟಿದಾಗ ಅವಳಿಗೆ ಓದಿಸಲಿಕ್ಕೆ ಖರ್ಚುಗಳನ್ನು ನಿಭಾಯಿಸೋದು ಮತ್ತು ಆ ಮಗಳ ಮದುವೆ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಅದಕ್ಕೆ ಪೂರಕವಾಗಿ ಈ ಒಂದು ಖಾತೆಯನ್ನ ತೆರೆದ್ರೆ ಇವತ್ತಿನ ದಿವಸದಿಂದ ಅಂದ್ರೆ ಮಗಳು ಹುಟ್ಟಿ ಹಣ್ಣು ಸಣ್ಣವಳಿದ್ದಾಗಲೇ ಈ ಖಾತೆಯಲ್ಲಿ ಸಣ್ಣ ಸಣ್ಣ ಮೊತ್ತವನ್ನು ಜಮಾ ಮಾಡ್ತಾ ಹೋದ್ರೆ ನಾಳೆ ಬಡ್ಡಿ ಸಮೇತ ಒಂದು ದೊಡ್ಡ ಮೊತ್ತ ಬಂದ್ರೆ ಅದು ಅವಳ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆ ಖರ್ಚಿಗಾಗಿ ಅನುಕೂಲ ಆಗುತ್ತೆ ಅನ್ನುವ ಉದ್ದೇಶವನ್ನ ಈ ಒಂದು ಖಾತೆ ಒಳಗೊಂಡಿದೆ. 2015ರಿಂದ 2026ನೇ ಸಾಲಿನವರೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 84,100 ಅಕೌಂಟ್ಗಳನ್ನ ಖಾತೆಗಳನ್ನ ನಾವು ಈಗ ಆಲ್ರೆಡಿ ತೆರೆದಿದ್ದೇವೆ. ಹೆಣ್ಣು ಮಕ್ಕಳ ಪಾಲಕರಿದ್ದೀರಿ ಅವರು ಕೂಡ ವಿಜಯಪುರ ಜಿಲ್ಲೆಯ ಯಾವುದೇ ಸಮೀಪದ ಗ್ರಾಮೀಣ ಅಥವಾ ನಗರ ಪ್ರದೇಶದ ಅಂಚೆ ಕಚೇರಿಯಲ್ಲಿ ಈ ಖಾತೆಯನ್ನು ತೆರೆಯಬಹುದು. ಈ ಖಾತೆಯನ್ನು ತೆರೀಲಿಕ್ಕೆ ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 3 ಫೋಟೋಗ್ರಾಫ್ ಮತ್ತು ಮಗಳದು ಬರ್ತ್ ಸರ್ಟಿಫಿಕೇಟ್ ಮತ್ತು ಮಗಳ ಆಧಾರ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ.
0: ನೈಋತ್ಯ ರೈಲ್ವೆಯ ಹುಬ್ಬಳ್ಳಿ ರೈಲ್ವೆ ವಸ್ತು ಸಂಗ್ರಹಾಲಯದಲ್ಲಿ ಕ್ಯೂಆರ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿ ಸೌಲಭ್ಯ ಪರಿಚಯಿಸಲಾಗಿದೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿಯ ಪ್ರಧಾನ ಹಣಕಾಸು ಸಲಹೆಗಾರರಾದ ಜಿವಿ ರಮಾದೇವಿ, ಪ್ರಧಾನ ಮುಖ್ಯ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ ಮುಕುಂದ್, ಹುಬ್ಬಳ್ಳಿ ಮುಖ್ಯ ಕಾರ್ಯಾಗಾರದ ವ್ಯವಸ್ಥಾಪಕ ವಿಜಯ್ ಸಿಂಗ್ ಯಾದವ್ ನೂತನ ಡಿಜಿಟಲ್ ಟಿಕೆಟಿಂಗ್ ವ್ಯವಸ್ಥೆ ಉದ್ಘಾಟಿಸಿದರು. ರೈಲ್ವೆ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವವರು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿಗಳನ್ನು ಸುಲಭವಾಗಿ ಮಾಡಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಕಳೆದ 4,399 ದಿನಗಳಲ್ಲಿ ಭಾರತವು ವಿವಿಧ ಕ್ಷೇತ್ರಗಳಲ್ಲಿ ಮೌಲ್ಯಯುತ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ರೂಪಾಂತರ, ಮೂಲಸೌಕರ್ಯ ವಿಸ್ತರಣೆ, ಸಾಮಾಜಿಕ ಸಬಲೀಕರಣ ಮತ್ತು ಬಲವಾದ ಜಾಗತಿಕ ಉಪಸ್ಥಿತಿಯವರೆಗಿನ ಅಭಿವೃದ್ಧಿ, ನಾಗರಿಕರ ಕಲ್ಯಾಣದ ಮೇಲೆ ಗಮನವಿಟ್ಟು ರೂಪಿತವಾಗಿವೆ. ಬಡವರ ಕಲ್ಯಾಣ, ಅನ್ನದಾತರ ಸಮೃದ್ಧಿ ಮತ್ತು ನಾರಿಶಕ್ತಿಯಿಂದ ಹಿಡಿದು ಯುವ ಸಬಲೀಕರಣ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ, ರಕ್ಷಣಾ ಆಧುನೀಕರಣ, ತಾಂತ್ರಿಕ ನಾವೀನ್ಯತೆ, ಸಾಂಸ್ಕೃತಿಕ ಪುನರುಜ್ಜೀವನ, ಮಧ್ಯಮ ವರ್ಗದ ಕಲ್ಯಾಣ, ರಾಷ್ಟವೇ ಮೊದಲು ಎಂಬ ವಿಕಸಿತ ಭಾರತದ ಛಾಯೆ ಕಾಣಬಹುದಾಗಿದೆ. ಈ ಐತಿಹಾಸಿಕ ಮೈಲಿಗಲ್ಲನ್ನು ಹ್ಯಾಶ್ಟ್ಯಾಗ್ ಲಾಂಗೆಸ್ಟ್ ಸರ್ವಿಂಗ್ ಇಲೆಕ್ಟೆಡ್ ಪಿಎಂ ಮೋದಿಯೊಂದಿಗೆ ಸಂಭ್ರಮಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಹಾಗೂ ಕೇಂದ್ರ ಸಚಿವರು ಪಾಲ್ಗೊಳ್ಳುತ್ತಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಮಧ್ಯಾಹ್ನ 12:30ಕ್ಕೆ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ಸೇನಾನಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗೊಳ್ಳುವ ಭೂ ಸ್ವಾಧೀನದಿಂದ ನಿವೇಶನ ಮಂಜೂರಾತಿವರೆಗೆ ಎಲ್ಲ ಪ್ರಕ್ರಿಯೆ ಪಾರದರ್ಶಕವಾಗಿ ಡಿಜಿಟಲ್ ಮಾದರಿಯಲ್ಲಿ ನಡೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಖನಿಜ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಪೂರ್ವ ಸಿದ್ದತೆ ಮತ್ತು ಪೂರಕ ಕೆಲಸಗಳನ್ನು ಮುಂಬರುವ 100 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ನಿರ್ದೇಶಿಸಿದರು. ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಅಪಾರ ಪ್ರಮಾಣದ ಡಿಜಿಟಲ್ ದತ್ತಾಂಶ ಲಭ್ಯವಿದೆ. ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ಬಳಸಿಕೊಳ್ಳುವ ವ್ಯವಸ್ಥೆ ರೂಪಿಸಲು ಮಾಹಿತಿ ತಂತ್ರಜ್ಞಾನ ಹಾಗೂ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆ ವ್ಯಾಪ್ತಿಯ ಸ್ಮಾರ್ಟ್ ಗವರ್ನೆನ್ಸ್ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯ ಇಂಧನ ಇಲಾಖೆ ಕರ್ನಾಟಕ ರಾಜ್ಯ ಇಂಧನ ನಿಗಮದ ಮೂಲಕ ಕಳೆದ 2.5 ತಿಂಗಳಲ್ಲಿ 423 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ತನ್ನು ರಾಷ್ಟೀಯ ಗ್ರಿಡ್ಗೆ ಮಾರಾಟ ಮಾಡಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನಾಳೆ ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಸೇರಿದಂತೆ ದಕ್ಷಿಣ ಒಳನಾಡಿನ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ತಿಂಗಳ 15ರವರೆಗೆ ಭಾರೀ ಮಳೆ ಹಾಗೂ 40-50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳುತ್ತೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಪ್ರಸಾರಗೊಳ್ಳಲಿದೆ. ಆರಂಭದಲ್ಲಿ ಕೇಳಿ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ.
3: ಸ್ವರೂಪ್, ಎಷ್ಟು ದಿನ ಹೀಗೆ ಬೇಸರ ಮಾಡ್ಕೊಂಡು ಕಾಲ ಕಳೀತೀಯೋ ಮಗನೇ, ನಿನಗೂ ಒಂದು ಜೀವನ ಇದೆ ಅನ್ನೋದನ್ನು ಮರಿಬೇಡ. ಅವಳು ವಾಪಸ್ ಬರೋದಾಗಿದ್ದರೆ ಇಷ್ಟರಲ್ಲೇ ಬಂದುಬಿಡ್ತಾ ಇದ್ಲು, ಆದರೆ ಅವಳು ವಾಪಸ್ ಬರೋದಿಲ್ಲ ಕಣೋ. ತಾಯಿಯ ಮಾತಿಗೆ ಮಲಗಿದ್ದ ಸ್ವರೂಪ್ ತಟ್ಟನೆ ಎದ್ದು ಕುಳಿತ. ಅದು ಹೇಗಮ್ಮ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೆಯಾ? ಮಗನ ಪ್ರಶ್ನೆಗೆ ಒಂದು ಗಳಿಗೆ ವಿಚಲಿತರಾದರು ವನಜ. ಮದುವೆಗೆ ಮೊದಲೇ ಅವಳಿಗೆ ಯಾರ್ದೋ ಜೊತೆ ಸಂಬಂಧ ಇತ್ತು ಅಂತ ಊರವರೆಲ್ಲ ಮಾತನಾಡ್ತಾ ಇದ್ರು. ಈಗ ಅವನ ಜೊತೆನೇ ಹೋಗಿರಬೇಕು ಎಂದ ತಾಯಿಯನ್ನು ತೀಕ್ಷ್ಣವಾಗಿ ನೋಡಿದ ಸ್ವರೂಪ್. ಸಂಬಂಧ ಇದ್ದಿದ್ದಲ್ಲಮ್ಮ, ಸಂಬಂಧ ಬಂದಿದ್ದು. ಅವಳಿಗಿಂತ 18 ವರ್ಷ ಹಿರಿಯವನಾಗಿದ್ದ ಶ್ರೀಮಂತ ಸಂಬಂಧ, ಅದನ್ನು ಇವಳೇ ಬೇಡ ಅಂತ ಮುರಿದಿದ್ದು ಎಂದಾಗ ವನಜ ಸಿಟ್ಟಿನಿಂದ ಅವನನ್ನೊಮ್ಮೆ ನೋಡಿದಳು. ಅವಳು ನಿನಗೆ ಇಷ್ಟು ಅನ್ಯಾಯ ಮಾಡಿದ್ರೂ ಅವಳ ಪರವಾಗಿ ಮಾತನಾಡೋದನ್ನು ಮಾತ್ರ ಬಿಡೋದಿಲ್ಲ ಅಲ್ವಾ ನೀನು ಎಂದಾಗ ಸ್ವರೂಪನ ಮುಖದಲ್ಲಿ ವಿಷಾದದ ನಗು ಒಂದು ಮೂಡಿ ಮರೆಯಾಯಿತು. ಹೌದಮ್ಮ, ಇಷ್ಟು ವರ್ಷ ನಿನ್ನ ಮಾತು ಕೇಳಿಕೊಂಡು ಅವಳಿಗೆ ಬಹಳ ಅನ್ಯಾಯ ಮಾಡಿದ್ದೇನೆ. ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ನನ್ನನ್ನು ನಂಬಿ ಬಂದಿರುವ ನನ್ನ ಹೆಂಡತಿಗೆ ಆಸರೆಯಾಗಿ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಪೆದ್ದಿನ ಕಟ್ಕೊಂಡು ನಿನ್ನ ಜೀವನ ಉದ್ಧಾರ ಆದ ಹಾಗೇನೆ. ಅವಳು ಹೋಗಿ 1 ತಿಂಗಳು ಮೇಲಾಯಿತು. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾರ ಜೊತೆ ಇದ್ದಾಳೆ ಅಂತ ಗೊತ್ತಿಲ್ಲ. ಅವಳಿಗೆ ಆಸರೆ ಆಗ್ತಾನಂತೆ. ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ ಸ್ವರೂಪ್. ತಾಯಿಯ ಮಾತಿಗೆ ಏನೂ ಹೇಳದೆ ಅಲ್ಲಿಂದ ಎದ್ದು ನಡೆದಾಗ ವನಜ ತಲೆ ಚಚ್ಚಿಕೊಂಡರು. ಅಷ್ಟರಲ್ಲಿ ಫೋನ್ ರಿಂಗ್ ಆದಾಗ ಫೋನ್ ಹಿಡಿದು ಹೊರನಡೆದರು. ಅತ್ತೆ, ನಾನು ಅಮೃತ, ಸ್ವರೂಪ್ ಇನ್ನೂ ಎದ್ದಿಲ್ವಾ? ಅಣ್ಣನ ಮಗಳು ಅಮೃತಳ ಧ್ವನಿಗೆ ವನಜಳ ಮುಖ ಅರಳಿತು. ಈಗ ಎದ್ದು ಬಾತ್ರೂಮ್ಗೆ ಹೋದ. ನೀನ್ ಯಾವಾಗ ಮನೆಗೆ ಬರ್ತೀಯಾ? ಅವಸರದಿಂದ ಕೇಳಿದರು ವನಜ. ನೀವು ಯಾವಾಗ ಬಾ ಅಂತೀರಾ ಆಗ ಬರ್ತೇನೆ ಎಂದಳು ಸಂತೋಷದಿಂದ ಅಮೃತ. ಬೇಗ ಬಂದು ಬಿಡು ಅಮೃತ, ಇಲ್ಲಾಂದ್ರೆ ಇವನು ಇವನ ಹೆಂಡತಿ ಜಪ ಮಾಡಿಕೊಂಡೇ ಕಾಲ ಕಳೆದು ಬಿಡ್ತಾನೆ. ನೀನು ಇಲ್ಲಿಗೆ ಬಂದರೆ ಅವನ ಮನಸ್ಸು ಬದಲಾಗಬಹುದು. ಸರಿ ಅತ್ತೆ, ಹಾಗಾದರೆ ನಾಳೆನೆ ನಾನು ಲಗೇಜ್ ಸಮೇತ ನಿಮ್ಮ ಮನೆಗೆ ಬಂದುಬಿಡ್ತೇನೆ ಎಂದಾಗ ವನಜ ಸಂತೋಷದಿಂದ ತಿರುಗಿದವಳು ಎದುರಿಗೆ ನಿಂತ ಮಗನನ್ನು ನೋಡಿ ಗಕ್ಕನೆ ನಿಂತು ಬಿಟ್ಟರು. ಯಾರಮ್ಮ ಫೋನಲ್ಲಿ? ಅಮೃತನಾ? ಮಗನ ಗಡಸು ಧ್ವನಿಗೆ ವಿಚಲಿತರಾದರು. ಹೌದು, ನಿನಗೆ ಕಾಲ್ ಮಾಡಿದಳಂತೆ, ನೀನು ಎತ್ತಲಿಲ್ಲ ಅಂತ ನನಗೆ ಮಾಡಿದ್ಲು, ಮೆಲ್ಲನೆ ನುಡಿದರು ವನಜ. ಗಂಡನನ್ನು ಬಿಟ್ಟು ಬಂದಾಯಿತು, ಈಗ ನನ್ನನ್ನು ಬುಟ್ಟಿಗೆ ಹಾಕಿಕೊಳ್ಳೋ ಪ್ಲಾನಾ ಹೇಗೆ? ವ್ಯಂಗ್ಯವಾಗಿ ನಗುತ್ತಾ ಕೇಳಿದ ಸ್ವರೂಪ್. ಯಾಕೋ ಹಾಗೆ ಹೇಳ್ತೀಯ ಸ್ವರೂಪ್, ಅಮೃತನ ವಿಷಯ ಗೊತ್ತಿದ್ರೂ ಯಾಕೆ ಹೀಗೆ ಮಾತನಾಡ್ತಾ ಇದ್ದೀಯಾ? ಅವಳ ಗಂಡ ಅವಳಿಗೆ ಮೋಸ ಮಾಡಿದ್ರಿಂದ ತಾನೇ ಅವಳು ಅವನನ್ನು ಬಿಟ್ಟು ಬಂದಿದ್ದು? ವಿಚ್ಛೇದನ ಪಡೆದ ಅಣ್ಣನ ಮಗಳ ಪರವಾಗಿ ನಿಂತರು ವನಜ. ಅದು ಅವಳ ಪಾಯಿಂಟ್ ಆಫ್ ವ್ಯೂ ಅಮ್ಮ, ಅವಳು ಕತೆ ಕಟ್ಟಿದ್ಲು, ನೀವು ನಂಬಿದ್ರ. ಆದರೆ ಅವಳ ಗಂಡನ ಮಾತನ್ನು, ಅವನ ಮನಸ್ಥಿತಿಯನ್ನು ನೀವು ಕೇಳಿದ್ರಾ? ಅವರ ಸಂಸಾರದಲ್ಲಿ ಏನಾಗ್ತಾ ಇತ್ತು ಅಂತ ನಿಮಗೆ ಗೊತ್ತಿದೆಯಾ? ಒಂದು ಸಂಸಾರ ಒಡೆದು ಹೋಯಿತು ಅಂದರೆ ನಿಮ್ಮಿಷ್ಟಕ್ಕೆ ನೀವು ತೀರ್ಮಾನ ಮಾಡ್ಕೊಳ್ಳೋದಲ್ಲಮ್ಮ, ಅವರ ನಡುವೆ ಏನಾಗಿದೆ, ಯಾಕೆ ಹೀಗಾಯಿತು ಅಂತ ತಿಳ್ಕೊಂಡು ಅದನ್ನು ಸರಿಪಡಿಸಬೇಕೇ ವಿನಃ ಅವಳು ಹೇಳಿದ್ದನ್ನು ಮಾತ್ರ ಕೇಳಿಕೊಂಡು ಅವಳನ್ನು ಮನೆಗೆ ಕರೆದುಕೊಂಡು ಬಂದು ಡಿವೋರ್ಸ್ ಕೊಡಿಸೋದು ಒಳ್ಳೆ ತಂದೆ ತಾಯಿಯರ ಲಕ್ಷಣ ಅಲ್ಲ. ವನಜ ಸಿಟ್ಟಿನಿಂದ ಮಗನ ಕಡೆ ನೋಡಿದರು. ಸ್ವರೂಪ್, ನಿನ್ನ ಮಾತು ಜಾಸ್ತಿ ಆಯಿತು. ನನ್ನ ಅಣ್ಣ ಅತ್ತಿಗೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡ. ತಾಯಿಯ ಅಸಹನೆಗೆ ಅವರ ಮುಂದೆ ಬಂದು ನಿಂತ ಸ್ವರೂಪ್, ನಿನ್ನ ಅಣ್ಣ ಅತ್ತಿಗೆಗೆ ಒಂದು ಮಾತು ಅಂದಾಗ ನಿನಗೆಷ್ಟು ಸಿಟ್ಟು ಬಂತಲ್ಲಮ್ಮ. ಅದೇ ನನ್ನ ಕುಸುಮ. ನನ್ನ ಜೊತೆ 6 ವರ್ಷ ಸಂಸಾರ ಮಾಡಿದ ನನ್ನ ಕುಸುಮನ ಎಷ್ಟು ನೋಯಿಸ್ಬಿಟ್ಟೆಯಮ್ಮ. ಅಮೃತನ ಜೊತೆ ಮದುವೆ ಮಾಡಿಸುವ ದುಷ್ಟ ಆಲೋಚನೆಯಲ್ಲಿ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಿಬಿಟ್ಟಿಯಲ್ಲಮ್ಮ. ನೋವಿನಿಂದ ನೋಡಿದ ಸ್ವರೂಪ್, ಏಯ್ ಏನ್ ಮಾತಾಡ್ತಾ ಇದೆಯಾ ನೀನು? ನಿನ್ನ ಸಂಸಾರಕ್ಕೆ ನಾನು ಹುಳಿ ಹಿಂಡಿದ್ನ? ರೋಷದಿಂದ ಮಗನ ಮುಂದೆ ಬಂದು ನಿಂತರು ವನಜ. ಹೌದಮ್ಮ, ಕಡಾ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿನ ನೀನೇ ಮನೆ ಬಿಟ್ಟು ಓಡಿಸಿದ್ದು. ಮದುವೆಯಾಗಿ ಅವಳು ಈ ಮನೆಗೆ ಬಂದಾಗಿನಿಂದ ನಿನ್ನ ಸ್ವಂತ ತಾಯಿಯ ಹಾಗೆ ನೋಡಿಕೊಳ್ತಾ ಇದ್ಲು. ನೀನು ಎಷ್ಟೇ ಬೈದ್ರೂ ಬಯಸ್ಕೊಳ್ತಿದ್ಲೇ ವಿನಃ ಒಂದು ಮಾತು ತಿರುಗಿ ಹೇಳ್ತಾ ಇರಲಿಲ್ಲ. ಆದರೆ ನೀನೇ ಅವಳನ್ನು ಪೆದ್ದಿ ಬುದ್ಧಿ ಇಲ್ಲದವಳು, ಹುಟ್ಟಿದ ಕೂಡಲೇ ಅಮ್ಮನನ್ನು ತಿಂದ್ಕೊಂಡವಳು, ನತದೃಷ್ಟೆ ಅಂತೆಲ್ಲ ಹೀಯಾಳಿಸ್ತಾ ಇದ್ದೆ. ಆಗ ಒಮ್ಮೆ ಕೂಡ ಬೇಸರ ಮಾಡಿಕೊಳ್ಳದೆ ನಿಮಗೊಂದು ಮಾತು ಕೂಡ ತಿರುಗಿ ಹೇಳದೇ ಇದ್ದವಳು ಈ ಥರ ಮನೆ ಬಿಟ್ಟು ಹೋಗ್ಲಿಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಇರಲೇಬೇಕಲ್ಲಮ್ಮ. ಸ್ವರೂಪನ ಮಾತಿಗೆ ಬೆಚ್ಚಿ ಬಿದ್ದರು ವನಜ. ಕಾರಣನ? ಏನ್ ಕಾರಣ ಇರುತ್ತೆ ಮಣ್ಣು? ಅವಳು ಯಾವನ ಜೊತೆ ಓಡಿ ಹೋಗಿದ್ದಾಳಷ್ಟೇ, ತಡವರಿಸುತ್ತಾ ನುಡಿದರು. ಅಮ್ಮ, ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತನಾಡಬೇಡ. ಅವಳು ಹಾಗೆ ಮಾಡಲಿಕ್ಕೆ ಅವಳು ಅಮೃತ ಅಲ್ಲ, ಕುಸುಮ. ಸ್ವರೂಪ್, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನಿನ್ನ ಹೆಂಡತಿಯನ್ನ ಅಮೃತಳಿಗೆ ಹೋಲಿಕೆ ಮಾಡಿ ಮಾತನಾಡಬೇಡ. ಹೌದಮ್ಮ, ಕೊಬ್ಬಿದ ಅಮೃತ ಎಲ್ಲಿ, ಗುಣವಂತೆ ಕುಸುಮ ಎಲ್ಲಿ? ಖಂಡಿತ ಅವರಿಬ್ಬರು ಒಂದು ಚೂರು ಹೋಲಿಕೆ ಆಗೋದಿಲ್ಲ. ಮಾತು ಮಾತಿಗೂ ನೀನು ಹೆಂಡತಿನ ಹೊಗಳ್ಬೇಡ ಸ್ವರೂಪ್. ಆ ಪೆದ್ದಿನ ಕಟ್ಕೊಂಡು ನಿನ್ನ ಜೀವನ ಹಾಳಾಗೋದನ್ನ ನನ್ನ ಕೈಲಿ ನೋಡ್ಲಿಕ್ಕಾಗ್ತಾ ಇಲ್ಲ. ಮದುವೆಯಾಗಿ 6 ವರ್ಷ ಆದರೂ ಒಂದು ಮಗು ಕೂಡ ಇಲ್ಲ. ತಾಯಿಯಾಗಿ ಈ ಅನ್ಯಾಯವನ್ನು ನನಗೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಾಯಿಯ ಮಾತಿಗೆ ತಾಯಿಯ ಮುಂದೆ ಬಂದು ನಿಂತ ಸ್ವರೂಪ್. ಅಮ್ಮ, ಏನು ಮಾತನಾಡ್ತಾ ಇದೀಯಾ ನೀನು? ನಿನ್ನ ಮನಸ್ಥಿತಿ ಸರಿಯಾಗುವ ತನಕ ಮಕ್ಕಳು ಬೇಡ ಅಂದಿದ್ದು ನಾನು. ಕುಸುಮಳಲ್ಲಿ ಯಾವುದೇ ತೊಂದರೆ ಇಲ್ಲ. ನೀನು ಇವತ್ತು ಸರಿಯಾಗ್ಬೋದು, ನಾಳೆ ಸರಿಯಾಗ್ಬೋದು ಅಂತ ಕಾದಿದ್ದೇ ಬಂತು. ಆದರೆ ನಿನ್ನ ಗುರಿ ಬೇರೆನೇ ಇದೆ ಅಂತ ಗೊತ್ತಾಯಿತು. ಇನ್ನು ನಾನು ಸುಮ್ಮನಿರೋದಿಲ್ಲ ಅಮ್ಮ. ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲ ಸತ್ಯ ಹೊರಗೆ ಬಂದರೆ ನೀನು ಕಂಬಿ ಹಿಂದೆ ಕೂತಿರ್ತೀಯ. ಮಗನ ಮಾತು ಕೇಳಿ ತರತರನೇ ನಡುಗಿಬಿಟ್ಟಳು ವನಜ. ಸ್ವರೂಪ್, ಏನಾಗಿದೆ ನಿನಗಿವತ್ತು? ನಾನು ಹೇಳಿದ್ದೆ ವೇದವಾಕ್ಯ ಅಂತ ಇದ್ದವನು ಯಾಕೆ ಹೀಗೆ ಪ್ರತಿ ಮಾತಿಗೂ ನನ್ನ ಮೇಲೆ ತಿರುಗಿ ಬೀಳ್ತಾ ಇದೆಯಾ? ಹೌದಮ್ಮ, ತಾಯಿ ಅಂದರೆ ದೇವತೆ ಅಂತಲೇ ನಾನಿಷ್ಟು ದಿನ ನಂಬಿಕೊಂಡಿದ್ದೆ. ಆದರೆ ಸತ್ಯದ ದರ್ಶನ ಆದಮೇಲೆ ನಿನ್ನ ಪಾಲಿಗೆ ಮಾತ್ರ ದೇವತೆ, ಕುಸುಮನ ಪಾಲಿಗೆ ನೀನು ರಾಕ್ಷಸಿ ಅಂತ ಗೊತ್ತಾದ್ಮೇಲೆ ಯಾಕೋ ನನಗೆ ನನ್ನ ಮೇಲೇ ಸಿಟ್ಟು ಬರ್ತಾ ಇದೆಯಮ್ಮ. ನೀನು ಕುಸುಮನ ಮಾನಸಿಕವಾಗಿ ಮಾತ್ರ ಹಿಂಸಿಸ್ತಾ ಇದೆಯಾ ಅಂದ್ಕೊಂಡಿದ್ದೆ. ಆದರೆ ನೀನು ದೈಹಿಕವಾಗಿಯೂ ಅವಳಿಗೆ ಹಿಂಸೆ ಕೊಡ್ತಾ ಇದೆಯಾ ಅಂತ ಕಣ್ಣಾರೆ ಕಂಡ ಮೇಲೆ ನಿಮ್ಮ ಮೇಲಿನ ಗೌರವ ಕೂಡ ಕಡಿಮೆ ಆಯಿತು. ವನಜಾಳ ಕೈಕಾಲು ನಡಗತೊಡಗಿತ್ತು. ಸ್ವರೂಪ್, ಏನೋ ಹೇಳ್ತಾ ಇದೀಯ ನೀನು? ಅಮ್ಮ, ಕುಸುಮನ ಕಾಲಿಗೆ ಕುದಿಯೋ ಎಣ್ಣೆ ಚೆಲ್ಲಿದ್ದು ನೀನ್ತಾನೆ? ಮಗನ ಪ್ರಶ್ನೆಗೆ ತಲೆಯ ಮೇಲೆ ಕೈ ಇಟ್ಟುಕೊಂಡರು ವನಜ. ಅಯ್ಯೋಯ್ಯೋ, ಏನು ಅನ್ಯಾಯ ಸ್ವರೂಪ ಇದು! ನಿನ್ನ ಹೆಂಡತಿ ಹಾಗೆ ಚಾಡಿ ಅಳಿಕೊಟ್ಲಾ? ಅವಳ ಮಂದ ಬುದ್ಧಿಯಿಂದ ಹಪ್ಪಳ ಉರಿದು ಇಳಿಸುವಾಗ ಮೈ ಮೇಲೆ ಎಣ್ಣೆ ಚೆಲ್ಲಿಕೊಂಡಿದ್ದನ್ನ ನನ್ನ ಮೇಲೆ ಹಾಕಿದ್ರೆ ನಾನೇನು ಮಾಡಲಿ ಎಂದು ಅಳತೊಡಗಿದಾಗ ಸ್ವರೂಪ್ ಸಿಟ್ಟಿನಿಂದ, ಇದು ಕುಸುಮ ಹೇಳಿದ್ದಲ್ಲಮ್ಮ, ತೋಟ ಕೆಲಸ ಮಾಡ್ತಿದ್ದ ಸತೀಶ ಹೇಳಿದ್ದು. ಅದು ಬಿಡು, ಅವಳ ಮೈ ಮೇಲೆ ಬೆತ್ತದ ಬಾಸುಂಡೆಗಳಿತ್ತಲ್ಲ, ಅದು ಕೂಡ ಅವಳೇ ಬಾರಿಸಿಕೊಂಡಿರಬಹುದಲ್ವಾ? ಮಗನ ಪ್ರಶ್ನೆಗೆ ಮಾತು ಬಾರದೆ ನಿಂತಳು ಅನಜ. ಇದನ್ನು ಕೂಡ ಕುಸುಮ ನನಗೆ ಹೇಳಲಿಲ್ಲ ಅಮ್ಮ. ನಿನ್ನ ಮಗಳು ಅಂದರೆ ನನ್ನ ಅಕ್ಕ ಕಣ್ಣಾರೆ ಕಂಡಿದ್ದನ್ನು ನನಗೆ ಹೇಳಿದರೂ ಕೂಡ ನಾನು ನಂಬಲಿಲ್ಲ. ನೀನು ಅಂಥವಳ ಅಲ್ಲ ಅಂತಲೇ ವಾದ ಮಾಡಿದೆ. ಅದಕ್ಕೋಸ್ಕರ ಜೀಪನ್ನು ರಸ್ತೆಯಲ್ಲೇ ನಿಲ್ಲಿಸಿ ನೀನು ಈ ಕೂಡಲೇ ನಡ್ಕೊಂಡು ಮನೆಯ ಹಿಂದಕ್ಕೆ ಬಾ, ಅಮ್ಮನ ರೌದ್ರಾವತಾರದ ದರ್ಶನ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ಲು. ಅವಳು ಬಂದ ಅರಿವಿಲ್ಲದೆ ನೀನು ಕುಸುಮನಿಗೆ ಹಿಂಸೆ ಕೊಡ್ತಿರೋದನ್ನು ಅವಳು ಕಣ್ಣಾರೆ ನೋಡಿದ್ಲು. ಹಾಗೆ ನಾನು ಕೂಡ ನನ್ನ ಕಣ್ಣಾರೆ ನೋಡಿದ ಮೇಲೇ ನಾನು ನಂಬಿದ್ದು, ನಿನ್ನ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡಿದ್ದು. ಆಗಲೇ ನಾನು ನಿನ್ನನ್ನು ಬಂದು ತಡೆಯಬಹುದಿತ್ತು, ಆದರೆ ಸುನೀತಕ್ಕ ನನ್ನನ್ನು ತಡೆದ್ಲು. ನಿನಗೆ ಸತ್ಯದಾರಿವಾಯ್ತಲ್ಲ, ಇನ್ನು ನೀನು ಹೆಂಡತಿನ ನೀನು ಕಾಪಾಡಿಕೋ. ನಾವು ಕದ್ದು ನೋಡಿದ ಅಮ್ಮನಿಗೆ ಗೊತ್ತಾದರೆ ಬೇಜಾರು ಮಾಡ್ಕೊಳ್ತಾಳೆ. ಅದಕ್ಕೂ ಮುಂಚೆ ಕುಸುಮ ಪೊಲೀಸ್ ಸ್ಟೇಷನ್ ಹತ್ತದ ಹಾಗೆ ನೋಡ್ಕೊ, ಇಲ್ಲ ಅಂದರೆ ಅಮ್ಮನ ಜೊತೆ ನೀನು ಕೂಡ ಜೈಲ್ ಸೇರಬೇಕಾಗುತ್ತೆ ಅಂದ್ಲು. ಹಾಗೆ ನಾನು ಕುಸುಮಳ ಹಿಂದೆ ಹೋದೆ. ಜೀವ ಭಯದಿಂದ ಮನೆ ಬಿಟ್ಟು ಓಡಿದ ಕುಸುಮಳಿಗೆ ನಾನು ಸಾಂತ್ವನ ಹೇಳಿ ಸುನೀತಕ್ಕನ ಮನೆಯಲ್ಲಿ ಬಿಟ್ಟಿದ್ದೇನೆ. ಅವಳು ಯಾವನ ಹಿಂದೆನೂ ಓಡಿ ಹೋಗಲಿಲ್ಲ, ನನಗೂ ಮೋಸ ಮಾಡಲಿಲ್ಲ. ಹಾಗೆ ಇನ್ನೊಂದು ಮಾತಮ್ಮ, ಅಮೃತನ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತಿದ್ದೀಯಲ್ಲ, ನಾನೆಲ್ಲಾದರೂ ಅಮೃತನ ಮದುವೆ ಆಗಿದ್ರೆ ನಿನಗೆ ಆಶ್ರಮನೇ ಗತಿ. ಅಮೃತ ಗಂಡನನ್ನು ಬಿಟ್ಟು ಬಂದಿದ್ದಲ್ಲ, ಗಂಡನೇ ಅವಳನ್ನು ಬಿಟ್ಟಿದ್ದು. ಅವನ ತಂದೆ ತಾಯಿಯನ್ನು ನೋಡಿಕೊಳ್ಳಲಾಗದೆ ಮೋಜು ಮಸ್ತಿ ಅಂತ ಮಜಾ ಮಾಡುತ್ತಾ ಕಾಲ ಕಳೆಯುತ್ತಿದ್ದವಳನ್ನ ಡಿವೋರ್ಸ್ ಕೊಟ್ಟು ಈಗ ಅಂಗವಿಕಲೆ ಅನಾಥೆಯಾಗಿದ್ದ ನನ್ನ ಗೆಳತಿ ಸವಿತಳನ್ನ ಮದುವೆಯಾಗಿ ಸಂತೋಷದಿಂದ ಜೀವನ ನಡೆಸ್ತಿದ್ದಾನೆ. ಅಂಥವಳನ್ನು ನಾನು ಮದುವೆ ಆಗಬೇಕು ಅಂತ ನೀನ್ ಕನ್ಸು ಕಾಣ್ತಾ ಇದೀಯಾ? ಅಮ್ಮ, ಈಗ ನನಗೆ ಜ್ಞಾನೋದಯ ಆಗಿದೆ, ಆದರೆ ನಿನಗೂ ಆಗಬೇಕು. ಆದ್ರಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಎಂದ ಮಗನನ್ನು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನೋಡಿದಳು ವನಜ. ಅಮ್ಮ, ಈ ಮನೆ, ಈ ಆಸ್ತಿ, ಈ ಒಡವೆ, ಈ ಸಂಪತ್ತು ಯಾವುದು ನನಗೆ ಬೇಕಾಗಿಲ್ಲ. ನನಗೆ ನನ್ನ ಹೆಂಡತಿ ಒಬ್ಳು ಸಾಕು. ಜನ್ಮ ಕೊಟ್ಟು ಇಲ್ಲಿಯವರೆಗೆ ಬೆಳೆಸಿದ್ದೀಯಾ, ನಿನ್ನನ್ನು ನಾನು ಬೀದಿಪಾಲು ಮಾಡೋದಿಲ್ಲ. ನಿನ್ನ ಮಗನಾಗಿ ಹುಟ್ಟಿದ ತಪ್ಪಿಗೆ ನಾನೇ ಬೀದಿಪಾಲಾಗ್ತಾ ಇದ್ದೀನಿ. ನಾನು ನನ್ನ ಕುಸುಮನ ಕರೆದುಕೊಂಡು ಬೇರೆ ಊರಿಗೆ ಹೋಗ್ತೀನಿ. ನೀನು ಇಲ್ಲೇ ಇದ್ದು ಇದನ್ನೆಲ್ಲ ಅನುಭವಿಸು. ಬೇಕಾದ್ರೆ ನಿನ್ನ ಅಣ್ಣ ಅತ್ತಿಗೆ ಅವರ ಮಗಳನ್ನು ಕರೆದುಕೊಂಡು ಬಂದು ಇಟ್ಕೋ. ನಾನೇನು ಕೇಳಲಿಕ್ಕೆ ಬರೋದಿಲ್ಲ. ನನಗೆ ದುಡಿದು ತಿನ್ನುವ ಶಕ್ತಿ ಇದೆ. ನಾನು ಹೇಗಾದರೂ ಬದುಕ್ತೀನಿ. ನಿನ್ನ ಪಾಲಿಗೆ ನನ್ನನ್ನು ಮರ್ತು ಬಿಡು. ನಾನಿನ್ನು ಹೊರಡ್ತೀನಿ ಎನ್ನುತ್ತಾ ಹೊರಟು ನಿಂತ ಮಗನ ಹತ್ತಿರ ಕೈ ಜೋಡಿಸಿ ನಿಂತರು ವನಜ. ಅಯ್ಯೋ, ಅಷ್ಟು ದೊಡ್ಡ ಶಿಕ್ಷೆ ಮಾತ್ರ ನನಗೆ ಕೊಡಬೇಡ ಸ್ವರೂಪ. ನೀನಿಲ್ಲದೆ ಬದುಕು ನೆನೆಸಿಕೊಳ್ಳಲು ಕೂಡ ನನಗೆ ಸಾಧ್ಯ ಇಲ್ಲ ಕಣೋ. ನನ್ನ ಬುದ್ಧಿಗೆ ಏನು ಮಂಕು ಬಡಿದಿತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಹೀಗೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಸ್ವರೂಪ್. ನಾನು ಕುಸುಮನ ಚೆನ್ನಾಗಿ ನೋಡ್ಕೊಳ್ತೇನೆ, ಅವಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೇನೆ. ದಯವಿಟ್ಟು ಈ ತೀರ್ಮಾನಕ್ಕೆ ಬರಬೇಡ ಮಗನೇ, ನಿನಗೆ ಕೈ ಮುಗಿತೀನಿ ಎಂದ ಅಮ್ಮನ ಕೈಯನ್ನು ಕೆಳಗಿಳಿಸಿದ ಸ್ವರೂಪ್. ಅಮ್ಮ, ದಯವಿಟ್ಟು ನನಗೆ ಕೈ ಮುಗಿಯಬೇಡ. ನನ್ನ ಕುಸುಮ 6 ವರ್ಷ ಕಷ್ಟಪಟ್ಟಿದ್ದಾಳೆ. ಒಂದು ದಿನನೂ ನಿನ್ನ ಬಗ್ಗೆ ಚಾಡಿ ಹೇಳಿಲ್ಲ. ನೀನು ಚೆನ್ನಾಗಿರಬೇಕು ಅಂತಾನೆ ಬಯಸ್ತಾಳೆ. ಆದರೆ ನಾನು ಅವಳಷ್ಟು ಒಳ್ಳೆಯವನಲ್ಲ ಅಮ್ಮ. ಅವಳನ್ನು ಇನ್ನು ಮುಂದೆ ಆದರೂ ನಾನು ಸಂತೋಷವಾಗಿ ನೋಡ್ಕೋಬೇಕು. ಅವಳು ಸಂತೋಷವಾಗಿರಬೇಕು ಅಂದರೆ ಅವಳು ಈ ಪರಿಸರದಿಂದನೇ ದೂರ ಹೋಗಬೇಕು. ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಯಾರು ಅವಳ ಜೊತೆ ಮಾತನಾಡಲು ಹೋದರೂ ಭಯದಿಂದ ಬೆಚ್ಚಿ ಬೀಳ್ತಾಳೆ. ಸಂಬಂಧ ಅನ್ನೋದು ಕನ್ನಡಿಯ ಹಾಗೆ ಜೋಪಾನ ಮಾಡ್ಕೊಳ್ತಿದ್ದೆ ಅಮ್ಮ. ಆದರೆ ಈಗ ಆ ಕನ್ನಡಿ ಒಡೆದು ಹೋಗಿದೆ. ಅದನ್ನು ಮತ್ತೆ ಸರಿಪಡಿಸ್ಲಿಕ್ಕಾಗೋದಿಲ್ಲ ಅಲ್ಲಮ್ಮ. ಆ ನೋವನ್ನು ನೀನು ಕೂಡ ಅನುಭವಿಸಬೇಕು. ನಮ್ಮವರು ಯಾರು ಎಂಬ ಅರಿವು ನಿನಗೆ ಆಗಲೇಬೇಕಮ್ಮ. ಅದೇ ನಿನ್ನ ತಪ್ಪಿಗೆ ನಾನು ಕೊಡುತ್ತಿರುವ ಶಿಕ್ಷೆ. ನಿನ್ನ ಸಹಾಯಕ್ಕೆ ಅಂತ ಒಬ್ಬರು ರೈಟರನ್ನು ಗೊತ್ತು ಮಾಡಿದ್ದೇನೆ. ಅವರ ಫ್ಯಾಮಿಲಿ ನಮ್ಮ ಗೆಸ್ಟ್ ಹೌಸ್ನಲ್ಲಿ ಇರ್ತಾರೆ. ನಿನಗೆ ಏನಾದರೂ ಸಹಾಯ ಬೇಕಾದರೆ ಅವರನ್ನು ಕೇಳು. ಅವರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬ ಒಳ್ಳೆಯ ಜನರು ಅವರು. ಇನ್ನು ಮುಂದೆ ನನ್ನನ್ನು ಫೋನಿನಲ್ಲಿ ಕೂಡ ಮಾತನಾಡಿಸುವ ಅವಕಾಶ ನಿನಗಿರೋದಿಲ್ಲ ಅಮ್ಮ. ಯಾಕಂದರೆ ಈ ಫೋನನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತಿದ್ದೇನೆ. ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆದಾಗ ದೇವರೇ ನನ್ನನ್ನು ನಿನ್ನ ಹತ್ತಿರ ಕರೆದುಕೊಂಡು ಬರ್ತಾನೆ ಅಂತ ನಂಬಿ ಮನೆ ಬಿಟ್ಟು ಹೋಗ್ತಿದ್ದೇನೆ ಅಮ್ಮ ಎನ್ನುತ್ತಾ ಜೀಪಿನ ಕೀಯನ್ನು ಕೂಡ ಅಮ್ಮನ ಕೈಯಲ್ಲಿಟ್ಟು ತನಗೆ ಬೇಕಾದ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬಿಸಿಕೊಂಡು ಹೊರಟ ಮಗನನ್ನು ತಡೆದು ನಿಲ್ಲಿಸುವ ಶಕ್ತಿ ಇಲ್ಲದೆ ಕುಸಿದು ಕುಳಿತ ವನಜಳಿಗೆ ತನ್ನ ರೌದ್ರಾವತಾರದ ದೃಶ್ಯಗಳು ಸಿನಿಮಾ ರೀಲಿನಂತೆ ಕಣ್ಣ ಮುಂದೆ ಸುಳಿಯತೊಡಗಿದಾಗ ಹಣೆ ಚಚ್ಚಿಕೊಳ್ಳುತ್ತಾ ಅಳತೊಡಗಿದಳು ವನಜ.
4: ಇದುವರೆಗೆ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳಿದಿರಿ. ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ. ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
5: ಭಾವಗೀತೆ ಸುಬ್ರಾಯ ಚೊಕ್ಕಾಡಿಯವರ ರಚನೆ.

ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇವತ್ತಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆತ್ಮೀಯ ಶ್ರೋತೃಗಳೇ, ಇಂದು ಸಂಜೆ 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಚಿತ್ತೈಕಾಗ್ರ್ಯಂ ಅಂದರೆ ಮನಸ್ಸಿನ ಏಕಾಗ್ರತೆ. ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಅದನ್ನ ನಾವು ಒಂದು ವಸ್ತುವಿನಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಿದ್ರೆ ಏಕಾವಧಾನ, 4 ವಸ್ತುಗಳಲ್ಲಿ ಸಾಧಿಸಿದ್ರೆ ಚತುರವಧಾನ, 8 ವಸ್ತುಗಳಲ್ಲಿ ಸಾಧಿಸಿದ್ರೆ ಅಷ್ಟಾವಧಾನ, 100 ವಸ್ತುಗಳಲ್ಲಿ ಸಾಧಿಸಿದ್ರೆ ಶತಾವಧಾನ.
0: ಅವಧಾನ ಕಲೆಯ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರ್ ಅವರು. ಮರೆಯದೆ ಕೇಳಿ, ಇಂದು ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
2: ಆಕಾಶವಾಣಿ ಮೈಸೂರು FM 100.6, ಸಮಯ 12:30. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. 12:35 ಸ್ನೇಹ HS ಮತ್ತು ಸಹನಾ HS ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸುವಿರಿ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಹರ್ಷಿತಾ ಮತ್ತು ನಿಶ್ಚಲ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. 1:30 ಹಾಗೂ ಈ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ. ಓಮಂಗ್ ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ. 4:00 ಹಳ್ಳಿ ಹಾಡು, ಬಸವನಹಳ್ಳಿ ದೊಡ್ಡರಾಜಪ್ಪ ಮತ್ತು ಸಂಗಡಿಗರಿಂದ ಕುರುಬೇಗೌಡನ ಸಾಲು. 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ. ವಿಶಿಷ್ಟ ಅವಧಾನ ಕಲೆಯ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರ್. ಪ್ರಸ್ತುತಿ ಸುರಭಿ ತಾತಾಚಾರ್. ಸಂಜೆಯ ಪ್ರಸಾರದಲ್ಲಿ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರ ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ಬಾಳೆ ಸಸಿ ಕೃಷಿ ಹಾಗೂ ಮಾರಾಟ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ HR ಮನುಕುಮಾರ್ ಹಾಗೂ ಮೈಸೂರಿನ PGR ಫಾರಂನ ಎನ್ ಮಹದೇವ ಪ್ರಸಾದ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ರಾತ್ರಿ 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ಹಲೋ ಯುವವಾಣಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಹೆಚ್ ನಿವೇದಿತ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಿಲಯದ ಕಲಾವಿದರಿಂದ ವಾದ್ಯವೃಂದ, ನಿರ್ದೇಶನ MY ಶ್ಯಾಮಶಾಸ್ತ್ರಿ. 10:00 ನಾಟಕ ಆ ಭಾನುವಾರ, ರಚನೆ ಸುಬ್ರಾಯ ಜಿ ಭಟ್, ನಿರ್ಮಾಣ SS ಉಮೇಶ್. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೆಳಗರೆ ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕೆಲುಗರೇ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ನಿವೇದಿತಾ ಎಚ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು ಹೀಗಿವೆ: 251252582 ಮತ್ತೊಂದು 251508. ಮೈಸೂರಿನ STD ಕೋಡ್ 0821. ಆಕಾಶವಾಣಿ ಮೈಸೂರು FM 100.6. ಸಮಯ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಸ್ನೇಹ HS ಮತ್ತು ಸಹನಾ HS ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಪುರಂದರದಾಸರ ಕೃತಿ ಮಗನೆಂದು ಆಡಿಸುವಳು ಮಗ ನೋಡಿ ನಗುವಳು.

ಇದುವರೆಗೆ ಸ್ನೇಹ ಎಚ್ ಎಸ್ ಹಾಗೂ ಸಹನಾ ಎಚ್ ಎಸ್ ಅವರು ಹಾಡಿರುವ ಭಕ್ತಿಗೀತೆಗಳ ಕಾರ್ಯಕ್ರಮ FM 100.6 ರಲ್ಲಿ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:45. ಈಗ ಚಿತ್ರಗೀತೆಗಳು. ಮೊದಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿರುವ ಗಾಯಕರು ಶಾನ್ ಹಾಗೂ ಸಂಗಡಿಗರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರ ಯುಗಳ ಧ್ವನಿಗಳಲ್ಲಿ ಮೈನಾ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಕವಿರಾಜ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜಸ್ಸಿ ಗಿಫ್ಟ್.

0: ಯೋಗವಾಣಿ
1: ಯೋಗವಾಣಿ
2: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
3: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
2: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
4: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
2: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
2: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ
5: ಯೋಗವಾಣಿ ಯೋಗವಾಣಿ.

ಅನುರಾಧ ಭಟ್ ಅವರು ಹಾಡಿರುವ ಸವಾರಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಸುಧೀರ್ ಅತ್ತಾವರ್ ಅವರ ಸಾಹಿತ್ಯ, ಸ್ವರ ಸಂಯೋಜನೆ ಮಾಡಿದ್ದಾರೆ ಮಣಿಕಾಂತ್ ಕದ್ರಿ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ.
1: ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಬಗ್ಗೆ ಮಾಹಿತಿ.
2: ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ, ಹನಿ ಹನಿಗೂಡ್ದ್ರೆ

ದೇಶದಲ್ಲಿ ಬಿತ್ತನೆಯಾಗುತ್ತಿರುವ 141 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ 65 ಮಿಲಿಯನ್ ಹೆಕ್ಟೇರ್ ಅಂದರೆ 45% ಸಾಗುವಳಿ ಭೂಮಿ ಮಾತ್ರ ನೀರಾವರಿ ಸೌಲಭ್ಯ ಹೊಂದಿದೆ. ಕೇವಲ ಮಳೆಯಾಶ್ರಯದ ಕೃಷಿ ಬಹಳಷ್ಟು ಸಂದರ್ಭಗಳಲ್ಲಿ ಲಾಭದಾಯಕವಾಗಿಲ್ಲ, ಯಾಕೆಂದರೆ ಈ ಥರದ ಕೃಷಿ ಮಳೆಯೊಂದಿಗಿನ ಜೂಜು ಎಂದು ಪರಿಗಣಿತವಾಗಿದೆ. ನೀರು ಕೃಷಿಗೆ ಮೂಲಭೂತ ಆಗಿರೋದ್ರಿಂದ ನೀರಾವರಿ ಸೌಲಭ್ಯ ಯಾವುದೇ ಕೃಷಿಕನ ಆರ್ಥಿಕ ಅಭಿವೃದ್ಧಿಯಲ್ಲಿ ಬೆಂಬಲವಾಗಿ ನಿಲ್ಲುತ್ತೆ. ಈ ಕಾರಣದಿಂದ ನೀರಾವರಿ ಸೌಲಭ್ಯ ಹೊಂದಿರುವ ರೈತರು ಸಾಗುವಳಿಯಲ್ಲಿ ಹೆಚ್ಚು ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಂಡು ಆದಾಯ ವೃದ್ಧಿಸಿಕೊಂಡಿರುವುದನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಈ ಕಾರಣದಿಂದ 2015 ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಾರಿಗೆ ಬಂತು. ಈ ಯೋಜನೆಯ ಮುಖ್ಯ ಉದ್ದೇಶ ಸುಸ್ಥಿರ ಸುರಕ್ಷಿತ ನೀರಾವರಿ ಸೌಲಭ್ಯ, ಪ್ರತಿಯೊಬ್ಬ ರೈತನ ಕೃಷಿ ಭೂಮಿಗೂ ಸಿಗುವಂತೆ ನೋಡಿಕೊಳ್ಳೋದು, ಜೊತೆಗೆ ಪ್ರತಿ ಹನಿಗೂ ಹೆಚ್ಚು ಬೆಳೆ ಈ ಯೋಜನೆಯ ಮುಖ್ಯ ಉದ್ದೇಶ. ಜಿಲ್ಲಾವಾರು ತಾಲೂಕುವಾರು ನೀರಾವರಿ ಯೋಜನೆಗಳನ್ನು ನಿರ್ಮಿಸಿ ಪ್ರತಿ ಗ್ರಾಮಕ್ಕೂ ಯೋಜನೆಯ ಲಾಭ ತಟ್ಟುವಂತೆ ಕೃಷಿ ಸಿಂಚಾಯಿ ಯೋಜನೆ ಗುರಿ ಹೊಂದಿದೆ. ಭೌತಿಕವಾಗಿ ಗುರುತಿಸಲ್ಪಟ್ಟ ಕೃಷಿ ಭೂಮಿಗೆ ನೀರಿನ ಸೌಲಭ್ಯ ಒದಗಿಸಿ ಆ ಮೂಲಕ ಸುತ್ತಲಿನ ಕೃಷಿ ಭೂಮಿಗೆ ಸೌಲಭ್ಯ ವಿಸ್ತರಿಸುವ ಗುರಿಯೊಂದಿಗೆ ಹರ್ ಖೇತ್ ಕೋ ಪಾನಿ, ಪ್ರತಿ ಹೊಲಕ್ಕೂ ನೀರು ಎನ್ನುವ ಘೋಷದೊಂದಿಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ನೀರಿನ ಮೂಲಗಳನ್ನು ಕೇಂದ್ರೀಕರಿಸಿ ನೂತನ ತಾಂತ್ರಿಕತೆ ಮತ್ತು ವಿಧಾನಗಳನ್ನು ಬಳಸಿ ಪ್ರತಿ ಹನಿ ನೀರಿನ ಸದ್ಬಳಕೆ ಮಾಡೋದು, ನೀರು ಪೋಲಾಗದಂತೆ ಕೃಷಿ ಜಮೀನನ್ನು ತಂಪುಗೊಳಿಸಿ ಬಹುಕಾಲ ಉಪಯೋಗಕ್ಕೆ ಅಂದರೆ ಕೃಷಿಗೆ ಬರುವಂತೆ ನೋಡಿಕೊಳ್ಳೋದು, ಹನಿ ನೀರಾವರಿ ತುಂತುರು ನೀರಾವರಿ ತಂತ್ರಜ್ಞಾನಗಳನ್ನು ಬಳಸಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಒಂದು ಕಾಲಕ್ಕೆ ಬಳಸಿ ನೀರಿನ ಉಳಿತಾಯ ಮಾಡೋದು, ಕೃಷಿ ಹೊಂಡಗಳ ಮೂಲಕ ಮಳೆ ನೀರನ್ನು ಸಂಗ್ರಹಿಸಿ ಕಾಯ್ದಿಟ್ಟುಕೊಳ್ಳೋದು, ಜೊತೆಗೆ ಮಳೆಯ ನೀರು ಹರಿದು ಹೋಗದಂತೆ ತಡೆಯೊಡ್ಡಿ ನೀರನ್ನು ಕೃಷಿ ಜಮೀನಿನಲ್ಲಿಯೇ ಇಂಗುವಂತೆ ನೋಡಿಕೊಂಡು ಅಂತರ್ಜಲ ಮಟ್ಟ ಹೆಚ್ಚಿಸಿಕೊಳ್ಳುವುದು. ಕೃಷಿಗೆ ನೀರೇ ಮೂಲಭೂತವಾಗಿರೋದ್ರಿಂದ ಮಳೆಯಾಶ್ರಯದ ಕೃಷಿ ಪ್ರದೇಶಗಳಲ್ಲಿ ಮಳೆಯ ನೀರಿನ ಸರಿಯಾದ ನಿರ್ವಹಣೆ ಸಂಗ್ರಹಣೆಯ ಬಗ್ಗೆ ತಿಳುವಳಿಕೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡುವುದು, ನಗರ ಪ್ರದೇಶಗಳಲ್ಲಿ ಬಳಸಲ್ಪಟ್ಟ ನೀರನ್ನು ಶುದ್ಧೀಕರಿಸಿ ಮರುಬಳಕೆಗೆ ಅಂದರೆ ಕೃಷಿ ಉದ್ದೇಶಗಳಿಗೆ ಬಳಸೋದು, ಜೊತೆಗೆ ನೀರಾವರಿ ಕ್ಷೇತ್ರದಲ್ಲಿ ಖಾಸಗಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವುದು ಕೂಡ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಉದ್ದೇಶಗಳಲ್ಲಿ ಒಂದು. ಯೋಜನೆಯ ಅನುಷ್ಠಾನದಲ್ಲಿ ಕೃಷಿ ಇಲಾಖೆ, ನೀರಾವರಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ನದಿಗಳ ಅಭಿವೃದ್ಧಿ ಮತ್ತು ಪುನರುಜ್ಜೀವನ ಇಲಾಖೆ, ಜಲಶಕ್ತಿ ಇಲಾಖೆ ಹೀಗೆ ಹಲವಾರು ಇಲಾಖೆಗಳು ಈ ಯೋಜನೆಯ ಅನುಷ್ಠಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆ. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ಸಣ್ಣ ಸಣ್ಣ ನೀರಾವರಿ ಘಟಕಗಳ ನಿರ್ಮಾಣ, ಜಲಸಂಗ್ರಹಣಾ ಕೇಂದ್ರಗಳ ದುರಸ್ತಿ ಮತ್ತು ನಿರ್ವಹಣೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚು ಮಾಡಲು ಕಾರ್ಯಗತಗೊಳಿಸಬಹುದಾದ ತುರ್ತು ಯೋಜನೆಗಳು, ಈ ಎಲ್ಲವನ್ನ ಇಲಾಖೆಗಳು ತಮ್ಮ ಕಾರ್ಯಸೂಚನೆಯಲ್ಲಿ ಹೊಂದಿವೆ. 60,000 ಕೋಟಿ ರೂಪಾಯಿಗಳ ಆರ್ಥಿಕ ಯೋಜನೆಯೊಂದಿಗೆ 2015-2020 ಹಲವಾರು ಕೃಷಿ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಯಿತು. ಈಗ 2021-2026 96,068 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಸಮ್ಮತಿ ನೀಡಲಾಗಿತ್ತು. ಇದರಲ್ಲಿ 37,454 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೀಡಲಿದೆ. 2021-2026 ಅವಧಿಯಲ್ಲಿ 13.88 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಗುರಿ ಹೊಂದಲಾಗಿದೆ. ಈಗಾಗಲೇ ಚಾಲ್ತಿಯಲ್ಲಿರುವ 60 ಯೋಜನೆಗಳು ಸುಮಾರು 30.23 ಲಕ್ಷ ಹೆಕ್ಟೇರ್ನಷ್ಟು ಅಚ್ಚುಕಟ್ಟು ಪ್ರದೇಶಗಳ ಅಭಿವೃದ್ಧಿಗೆ ಮೀಸಲಿದ್ದು ಆ ಯೋಜನೆಗಳು ಮುಂದುವರಿಯಲಿವೆ. ಒಟ್ಟಾರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಮೂಲಕ ಪ್ರತಿ ಕೃಷಿಯೋಗ್ಯ ಭೂಮಿಗೂ ನೀರಿನ ಸೌಲಭ್ಯ ದೊರಕಬೇಕು. ಆ ಮೂಲಕ ಪ್ರತಿ ಕೃಷಿಕನು ಕೇವಲ ಮೋಡ ನಂಬಿ ಬದುಕು ಸಾಗಿಸದೆ ತನ್ನದೇ ಸುಸ್ಥಿರ ಸುರಕ್ಷಿತ ಕೃಷಿ ಮಾಡಬೇಕೆಂಬುದು ಘನ ಸರ್ಕಾರದ ಆಶಯ. ಈಗಾಗಲೇ ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ತುಂತುರು ನೀರಾವರಿ ಸೌಲಭ್ಯ, ಈ ಎಲ್ಲದಕ್ಕೂ ಸಂಬಂಧಪಟ್ಟ ಇಲಾಖೆಗಳು ರೈತರಿಗೆ ನೆರವು ನೀಡ್ತಾ ಇವೆ. ಈ ನೆರವಿನ ಲಾಭ ಪಡೆದುಕೊಂಡು ಪ್ರಗತಿ ಪಥದತ್ತ ಸಾಗಲು ರೈತ ಮಿತ್ರರಿಗೆ ಸಾಕಷ್ಟು ಅವಕಾಶಗಳಿವೆ.

0: ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಬಗ್ಗೆ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಅರುಣ್ ನಾಯಕ್.
1: ಹನಿ ಹಾನಿಗೂ

0: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲಾ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು ಎಂದು ನೀತಿ ಆಯೋಗ ತಿಳಿಸಿದೆ. ಕೇಂದ್ರ ಸರ್ಕಾರ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಮನ್ನಾ ಮಾಡಿದೆ. ಶೇಕಡಾ 25, 25, 27 ಮತ್ತು 30 ಎಥನಾಲ್ ಬೆರೆಸಿದ ಪೆಟ್ರೋಲ್ ಅನ್ನು ಕೇಂದ್ರ ಅಬಕಾರಿ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಎಲ್ಲಾ 4 ಇಂಧನ ಶ್ರೇಣಿಗಳು ಈಗ ಶೂನ್ಯ ಅಬಕಾರಿ ಸುಂಕವನ್ನು ಹೊಂದಿರುತ್ತವೆ. ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸಲು ಮತ್ತು ದೇಶೀಯವಾಗಿ ಉತ್ಪಾದಿಸುವ ಎಥನಾಲ್ಗೆ ಬೇಡಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವ ಭಾರತದ ಎಥನಾಲ್ ಮಿಶ್ರಿತ ಕಾರ್ಯಕ್ರಮವನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ರೈತರ ಕಲ್ಯಾಣವು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಅವರ ಜೀವನವನ್ನು ಸಾಧ್ಯವಾದಷ್ಟು ಸುಲಭಗೊಳಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ರೈತರು ದೇಶದ ಆಹಾರ ಭದ್ರತೆ, ಪೋಷಣೆ ಮತ್ತು ಸಮೃದ್ಧಿಯ ಮೂಲಾಧಾರ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಬೆಳೆ ವಿಮಾ ಯೋಜನೆಯು ರೈತರ ಆಧಾರವನ್ನು ರಕ್ಷಿಸುವುದಲ್ಲದೆ ಕೃಷಿ ವಲಯವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದರು. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರು ಕೃಷಿಗಾಗಿ ಸೌರಶಕ್ತಿಯ ಪ್ರವೇಶವನ್ನು ಪಡೆದಿದ್ದಾರೆ ಮತ್ತು ಸಂಬಂಧಿತ ವೆಚ್ಚಗಳನ್ನು ಸಹ ಕಡಿಮೆ ಮಾಡಿದ್ದಾರೆ ಎಂದು ಅವರು ಹೇಳಿದರು. ಕೃಷಿ ಮತ್ತು ಇತರ ಅಗತ್ಯಗಳಿಗಾಗಿ ಕಡಿಮೆ ಬಡ್ಡಿದರದಲ್ಲಿ ಸಾಲಗಳನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುವ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರು, ಜಾನುವಾರು ಸಾಕಾಣೆದಾರರು ಮತ್ತು ಮೀನುಗಾರರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಸರ್ಕಾರದ ಬೀಜದಿಂದ ಮಾರುಕಟ್ಟೆಗೆ ಉಪಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಡ್ರೋನ್ಗಳು ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ನೈಸರ್ಗಿಕ ಗೊಬ್ಬರಗಳಿಗೆ ಸಂಬಂಧಿಸಿದ ರೈತರ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಿವೆ. ದೇಶಾದ್ಯಂತ ರೈತರಿಗೆ ಆಧುನಿಕ ಕೃಷಿ ಸೌಲಭ್ಯಗಳನ್ನು ಒದಗಿಸುವತ್ತ ಸರ್ಕಾರ ನಿರಂತರವಾಗಿ ಗಮನಹರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಕುರಿತು ಒಂದು ವರದಿ.
3: ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಕೃಷಿಯು ರೈತರ ಕಲ್ಯಾಣದ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ರಚನಾತ್ಮಕವಾಗಿ ಬದಲಾಗಿದೆ. ಬೀಜದಿಂದ ಮಾರುಕಟ್ಟೆಯವರೆಗೆ ಎಂಬ ಉಪಕ್ರಮದ ಮೂಲಕ ಸಮಗ್ರ ಸಬಲೀಕರಣವನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ಸರ್ಕಾರ ಅನ್ನದಾತನನ್ನು ದೇಶದ ಆರ್ಥಿಕತೆಯ ಸಂಪೂರ್ಣ ಕೇಂದ್ರದಲ್ಲಿ ಇರಿಸಿದೆ. ಸರ್ಕಾರದ ಉಪಕ್ರಮಗಳು ರೈತರಿಗೆ ತಮ್ಮ ಭೂಮಿಯಲ್ಲಿ ತಕ್ಷಣವೇ ಮರುಹೂಡಿಕೆ ಮಾಡಲು ಆರ್ಥಿಕ ಘನತೆಯನ್ನು ನೀಡುತ್ತದೆ. ಡಿಜಿಟಲ್ ಇ ಮಾರುಕಟ್ಟೆಗಳ ಮೂಲಕ ಪೂರೈಕೆ ಸರಪಳಿಗಳನ್ನು ಸುವ್ಯವಸ್ಥಿತಗೊಳಿಸಿ ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳನ್ನು ವಿಸ್ತರಿಸುವುದು ಮತ್ತು ಸುಧಾರಿತ ವೈಜ್ಞಾನಿಕ ದತ್ತಾಂಶವನ್ನು ಸದುಪಯೋಗಪಡಿಸಿಕೊಳ್ಳುವುದು ರೈತರ ಸ್ವಾವಲಂಬಿ ಜಾಗತಿಕವಾಗಿ ಸ್ಪರ್ಧಾತ್ಮಕ ಪೀಳಿಗೆಯನ್ನಾಗಿ ರೂಪಿಸಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳು ಸೇರಿದಂತೆ ಸುಧಾರಿತ ವೈಜ್ಞಾನಿಕ ಪರಿಕರಗಳು ಇಳುವರಿಯನ್ನು ಹೆಚ್ಚಿಸಿದೆ. ಪಿಎಂಎಫ್ಬಿವೈ ಮತ್ತು ಪಿಎಂ ಮತ್ಸ್ಯ ಸಂಪದ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮೂಲಕ ಕ್ಷಿಪ್ರ ವಿಕಸನವು ವಿಕಸಿತ ಭಾರತದ ಪ್ರಯಾಣದತ್ತ ರೈತರು ಸಕ್ರಿಯವಾಗಿ ತೊಡಗಿರುವುದನ್ನು ಪ್ರತಿಬಿಂಬಿಸುತ್ತದೆ.
2: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಇರಾನ್ನ ವಿವಿಧ ಸ್ಥಳಗಳ ಮೇಲೆ ಅಮೆರಿಕ ನಿನ್ನೆ ರಾತ್ರಿ ಮತ್ತೊಂದು ಸುತ್ತಿನ ದಾಳಿಗಳನ್ನು ನಡೆಸಿದೆ. ಇರಾನ್ನ ಆಕ್ರಮಣಶೀಲತೆಗೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳು ನಡೆದಿವೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ಯುದ್ಧವನ್ನು ಕೊನೆಗೊಳಿಸಲು ಮಾತುಕತೆಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳ ಹೊರತಾಗಿಯೂ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ಅಮೆರಿಕದ ಸೇನಾ ನೆಲೆಗಳನ್ನು ಹೊಂದಿರುವ ಬಹ್ರೇನ್, ಕುವೈತ್ ಮತ್ತು ಜೋರ್ಡಾನ್ ಮೇಲೆ ಇರಾನ್ ದಾಳಿಗಳನ್ನು ಪ್ರಾರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದಿಂದ ಪ್ರತಿದಾಳಿ ನಡೆದಿದೆ. ಇರಾನ್ನ ದಕ್ಷಿಣದಲ್ಲಿರುವ ಅಬ್ಬಾಸ್, ಸಿರಿಕ್, ಮಿನಾಬ್ ಮತ್ತು ಕೆಶ್ಮ ದ್ವೀಪಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ ಎಂದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಇನ್ನೊಂದೆಡೆ ಬೆದರಿಕೆಗಳು ಮತ್ತು ಒತ್ತಡದಲ್ಲಿ ಇರಾನ್ ಮಾತುಕತೆ ನಡೆಸುವುದಿಲ್ಲ ಎಂದು ವಿಶ್ವಸಂಸ್ಥೆಗೆ ಇರಾನ್ ರಾಯಭಾರಿ ಹೇಳಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಜ್ಟೇಕಾದಲ್ಲಿ ಆರಂಭವಾಗಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾಭಿಮಾನಿಗಳು ಒಂದು ತಿಂಗಳ ಕಾಲ ನಡೆಯುವ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ July 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗವಹಿಸುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಟಾರ್ ಶೆಟ್ಲರ್ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವಾ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಶರ್ಮಾ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೂದ್ ಅವರೊಂದಿಗೆ ಸೆಣಸಲಿದ್ದಾರೆ. ನಿನ್ನೆ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೇಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೇಯ ಚಿಯು ಪಿನ್ ಚಿಯಾನ್ ವಿರುದ್ಧ 21-12, 22-20 ಅಂತರಗಳಲ್ಲಿ ಜಯ ಗಳಿಸಿದ್ದಾರೆ. ಭಾರತೀಯ ಕ್ರೀಡಾಪಟುಗಳ ಸಾಧನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದು, ಒಲಿಂಪಿಕ್ಸ್ನಲ್ಲಿ ಮಹತ್ವಾಕಾಂಕ್ಷಿ ಗುರಿಗಳನ್ನು ಹೊಂದುವಂತೆ ಕರೆ ನೀಡಿದ್ದಾರೆ. ಭಾರತದ ಯುವಜನರು ಕ್ರೀಡಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದು, ಅವರ ಪ್ರದರ್ಶನ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿದೆ ಎಂದು ಅವರು ಹೇಳಿದರು. ವೃತ್ತಿಪರ ಕ್ರೀಡಾ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಭಾರತ ಹೊರಹೊಮ್ಮುತ್ತಿದೆ. ಜಾಗತಿಕ ಕ್ರೀಡಾ ಕ್ಷೇತ್ರದಲ್ಲಿ ದೇಶದ ಸ್ಥಾನಮಾನ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಸಿದ್ಧತೆಗಳು ಭಾರತದ ಆಶೋತ್ತರ ಪ್ರತಿಬಿಂಬವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯವು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024 ಮತ್ತು 25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
7: ಆಕಾಶವಾಣಿ

ಗೆಳತಿಯರೇ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಖಿ ಸಂವಾದ ನೇರ ಫೋನಿನ್ ಕಾರ್ಯಕ್ರಮವಿದೆ. ವಿಷಯ ಏನಂದ್ರೆ ಪ್ಲಾಸ್ಟಿಕ್ ನಿರ್ಮೂಲನೆಯಲ್ಲಿ ಮಹಿಳೆಯರ ಪಾತ್ರ. ತಪ್ಪದೆ ಕೇಳಿ ಹಾಗೂ ಭಾಗವಹಿಸಿ. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳುವುದಕ್ಕಾಗಿ ನಮಗೆ ವಾಟ್ಸಪ್ ಮಾಡುವ ಸಂಖ್ಯೆಯನ್ನು ಗುರುತು ಮಾಡಿಕೊಳ್ಳಿ, 9480858523. ಮತ್ತೊಮ್ಮೆ, ಗೀತೆಗಳನ್ನು ಕಳುಹಿಸಿದ್ದಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆ 9480858853. ಹಾಗಾದರೆ ತಪ್ಪದೆ ಸಂದೇಶಗಳನ್ನು ಕಳಿಸ್ತೀರಾ ಅಲ್ವಾ? ಕಾರ್ಯಕ್ರಮದ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ, ಅಮೃತವರ್ಷಿಣಿ ಚಿತ್ರದಿಂದ. ಗೀತೆಯನ್ನು ಹಾಡಿದ್ದಾರೆ ಚಿತ್ರ, ಕೆ ಕಲ್ಯಾಣವರ ಸಾಹಿತ್ಯ, ಸಂಗೀತ ದೇವ ಅವರದು.

ಜೆಪಿ ನಗರದಿಂದ ಗಿರಿಜಾ ಮೋಹನ್, ಸುರಭಿ, ಕೌಶಿಕ್ ಅವರ ಸಂದೇಶ ಬಂದಿದೆ. ನೀನನ್ನ ಗೆಲ್ಲಲಾರೆ ಚಿತ್ರದ ಗೀತೆಗಾಗಿ ಇವರು ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಇವುಗಳ ಗೀತೆ ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಯಶ್ ಜಾನಕಿ ಅವರ ಧ್ವನಿಗಳಲ್ಲಿದೆ. ಉದಯಶಂಕರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಇಳೆಯರಾಜಾ.

0: ಹಾಯ್ ಪುಟ್ಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ನೀನು ಹೋಗಿ ಆ ಮನೆಯಲ್ಲಿ ಯಾರಾದರೂ ಇದ್ದರೆ ನೀರನ್ನು ಕೇಳು.
2: ಅಪ್ಪಣೆ ಪ್ರಭು. ಸ್ವಾಮಿ ಸ್ವಾಮಿ, ಒಳಗೆ ಯಾರಾದರೂ ಇದ್ದೀರಾ? ಸ್ವಲ್ಪ ಬಾಗಿಲು ತೆಗೆಯಿರಿ. ಹೋ, ಒಳಗೆ ಯಾರು ಇಲ್ಲ ಅನಿಸುತ್ತದೆ.
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ನಾಗಮಂಗಲದ ರಾಧಾ ಹಿರಿಯಣ್ಣ ಅವರ ಅಪೇಕ್ಷೆಯ ಮೇರೆಗೆ ಸಹೋದರರ ಸವಾಲ್ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಸತ್ಯಂ ಅವರದು.

ಮೈಸೂರಿನ ಶಕ್ತಿನಗರದಿಂದ ಹರ್ಷಿತಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಂಜಿನ ತೆರೆ ಚಿತ್ರದ ಗೀತೆಗಾಗಿ ಕೆಜೆ ಯೇಸುದಾಸ್ ಅವರು ಹಾಡಿರುವ ಗೀತೆಗೆ ಸಾಹಿತ್ಯ ಒದಗಿಸಿದ್ದಾರೆ ಚಿ ಉದಯಶಂಕರ್. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.
1: ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿ ಇರುವ ಹೃದಯದವ.
0: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6 ರಲ್ಲಿ.

ಕೃಷ್ಣರಾಜನಗರದ ಜಯರಾಜ್ ಬಾಬು ಅವರ ಅಪೇಕ್ಷೆಯ ಮೇರೆಗೆ ನಾಗಕಾಳಭೈರವ ಚಿತ್ರದ ಈ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ವಿಷ್ಣುವರ್ಧನ್ ಹಾಗೂ ಎಸ್ ಜಾನಕಿ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಎಂ ರಂಗರಾವ್ ಅವರದು.

0: ಸ್ವರ್ಗ
1: ಸ್ವರ್ಗ,
0: ಅಳುವುದೇ ನರಕ
1: ನರಕ,
0: ನಗುವುದೇ ಸ್ವರ್ಗ ಅಳುವುದೇ ನರಕ. ನಗುವುದ ಕಲಿಯೋಣ ನಾವು, ನಗುತ್ತಾ ಬಾಳೋಣ. ನಗುವುದ ಕಲಿಯೋಣ ನಾವು.

0: Yeah, yeah.
1: ಪ್ರೀತಿಸುವನನ್ನ ಸೇರಿ ಸ್ವರ್ಗವ ಕಾಣೋಣ, ಪ್ರೀತಿಸುವನನ್ನ ಸೇರಿ ಸ್ವರ್ಗವ ಕಾಣೋಣ.

ಹೂವೇ ಆಗುವುದು. ಮುದ್ದಿನ ಮಗುವು ನಕ್ಕರತಾನೆ ಅಂದವು ಹೆಚ್ಚುವುದು. ಮಲ್ಲಿಗೆ ಮಗು ನಕ್ಕರತಾನೆ ಹೂವೇ ಆಗುವುದು. ಮುದ್ದಿನ ಮಗುವು ನಕ್ಕರತಾನೆ.

0: ಬದುಕಲಿ ಸಂತಸ ಉಕ್ಕಿ ಹರಿಯುವುದು ದು ದು
1: ಪ್ರೀತಿ ಸ್ವರ್ಗ ನರಕ ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ

0: ನರಕ ಅಳುವುದೇ ನರಕ ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ ನಗುವುದ ಕಲಿಯೋಣ ನಾವು ನಗುತ್ತಾ
1: ಪ್ರೀತಿ ಸ್ವರ್ಗ ನರಕ ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ.

ಕೇಳುಗರೆ, ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸಂದೇಶಗಳನ್ನು ಕಳಿಸಿದ್ದೀರಿ. ಕೆಲವು ಸಂದೇಶಗಳ ಚಿತ್ರಗೀತೆಗಳನ್ನು ಮಾತ್ರ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನುಳಿದಂತೆ ಕುಶಾಲನಗರದಿಂದ ರಜನಿ ಪ್ರಸನ್ನ, ಪಾಂಡವಪುರ ತಾಲೂಕು ಹಿರೇಗೌಡನ ಕೊಪ್ಪಲಿನಿಂದ ಮೋಹನ್ ಗೌಡ, ಕುಮಾರಿ ಸಂದೀಪ್ ಗೌಡ, ಸಂಜನಾ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿ, ರಾಮಕೃಷ್ಣನಗರದಿಂದ ರತ್ನಮ್ಮ, ಅನಿಲ್ ಭೂಮಿಕಾ, ಸರಸ್ವತಿಪುರಂನಿಂದ ಎಚ್ ಎನ್ ವಿಶ್ವನಾಥ್, ಗೊಬ್ಬರ್ಗಾಲದಿಂದ ಶ್ರೀನಿವಾಸ್ ಜಿಪಿ, ಸಿದ್ದರಾಮನಹುಂಡಿಯಿಂದ ಸೂರ್ಯನಾರಾಯಣ, ಮಂಜುಳಾ ನಾಗಾರ್ಜುನ, ಚೆನ್ನೈನಿಂದ ಮಾಧವನ್, ಜಯಲಕ್ಷ್ಮಿ, ರಾಮಕೃಷ್ಣನಗರದಿಂದ ಯೋಗೇಶ್ ನಂಜುಂಡಸ್ವಾಮಿ, ಜಯಕುಮಾರಿ, ಸುಜನ್, ಗೋಪಿಕಾ, ವಿಸ್ಮಯ್ ದೇವ್, ಪವನ್ ದೇವ್, ಅಮೃತ, ನಿರ್ಮಲಾ ಮಹದೇವ್, ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಾಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಗಗನ್, ಭುವನ್, ಹನುಮನಾಳು ಗ್ರಾಮದಿಂದ ದಾಕ್ಷಾಯಿಣಿ, ಜಯಂತಿ, ಮಹಾದೇವ್, ತುಷಾರಿಣಿ, ಕೆಸರೆಯಿಂದ ಬೆಲವತ್ತ ಗ್ರಾಮದ ಲೋಕೇಶ್ ಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತ್ ಆಚಾರ್ ಅವರು, ನಂತರ ಗಾಯತ್ರಿ ರಮೇಶ್, ಅರವಿಂದ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ, ರಾಗಶ್ರೀ ಇವರಿಂದ ಕೂಡ ಸಂದೇಶ ಬಂದಿದೆ. ಪುಟ್ಟರಾಜಪ್ಪ ರಾಮಕೃಷ್ಣನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಮಲತಾ ಚನ್ನನಕುಂಟೆಯಿಂದ ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಜರ್ಬಾದ್ ಮೈಸೂರಿನಿಂದ ಯೋಗಾನಂದ್ ರಂಪೂರೆ, ವಿಜಯ, ವಿನಯ್, ರಜತ್, ಯುಧಿಷ್ಠಿರ್ ಇವರ ಸಂದೇಶ ಕೂಡ ಬಂದಿದೆ. ರೇಣುಕಾ ಕಿಶೋರ್ ಅವರು ರಾಮಕೃಷ್ಣನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪುಷ್ಪ ಹೂಟ್ಗಳಿ ಮೈಸೂರು ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ವೆಂಕಟೇಶ್ ರಾಮ್ಪುರೆ, ಲಕ್ಷ್ಮೀ, ಕಲಾವತಿ, ಸಹನ, ಅಕ್ಷಯ್, ನಂಜನಗೂಡು ಇಲ್ಲಿಂದ ಒಂದು ಸಂದೇಶ ಬಂದಿದೆ. ವಿದ್ಯಾರಣ್ಯಪುರಂನಿಂದ ರಾಮ್ಪ್ರಸಾದ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೇಮರಾಜು, ಜಗದೀಶ್ವರಿ, ಅಕ್ಷತಾ ದೀಕ್ಷಿತ್ ಮೈಸೂರಿನಿಂದ, ಗಣೇಶ್ ನಗರದಿಂದ, ವಿಜಯನಗರ ಎರಡನೇ ಹಂತ ಮೈಸೂರು ಇಲ್ಲಿಂದ ಶಿವು ಟೈಲರ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಬೆಂಗಳೂರಿನ ಬಿಂದು ಪ್ರಕಾಶ್ ಅವರು, ಕ್ಲಾಸಿಕ್ ಸ್ಟಿಚ್ವೇರ್ ಅವರಿಂದ, ಮೊಹಮ್ಮದ್ ನದೀಮ್ ಅವರಿಂದ ಸಂದೇಶ, ಮರಿನಂಜ ನಂಜುಂಡಸ್ವಾಮಿ, ಚಂದನ್ ಗುಂಡ್ಲುಪೇಟೆಯಿಂದ ಸಂದೇಶ, ಮೈಸೂರಿನ ಎಂ ಜಿ ಕೊಪ್ಪಲ್ನಿಂದ ಶಿವಕುಮಾರ್, ರೂಪಾ, ಪ್ರೀತಮ್, ಹರ್ಷ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಕೆಸಿ ಚಿಕ್ಕಣ್ಣ, ಲಕ್ಷ್ಮೀ, ಚೈತ್ರ, ಚರಿತ್, ಚೇತನ್ ಕುಮಾರ್, ಅಶ್ವಿನಿ ಮಂಡ್ಯ ನಗರದ ನಂದಿನಿ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠನ್ ಮೈಸೂರಿನ ಅಗ್ರಹಾರದಿಂದ ಕಳಿಸಿದ್ದಾರೆ. ನಂಜನಗೂಡು ತಾಲೂಕು ತೊರೆಮಾವು ಈ ಗ್ರಾಮದಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್, ರವಿಕುಮಾರ್, ಪವಿತ್ರ ಸಂದೇಶವನ್ನು ಕಳಿಸಿದ್ದಾರೆ. ಕೃಷ್ಣರಾಜನಗರದಿಂದ ಜಯರಾಜ್ ಬಾಬು ಅವರು, ಎಸ್ವಿಪಿ ನಗರದ ಮೈಸೂರು ಇಲ್ಲಿಂದ ಸುಜಾತ ಅವರು, ಫ್ರೆಂಡ್ಸ್ ಚಿತ್ರದ ಗೀತೆಗಾಗಿ ನಂದೀಶ್, ಪ್ರೀತಮ್, ಪ್ರಣೀತ್ ಗುಂಡ್ಲುಪೇಟೆಯಿಂದ, ಬೆಡವಾಡಿ ಮೈಸೂರು ಇಲ್ಲಿಂದ ಮೀನಮ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮೋಹನ್, ಸುರಭಿ, ಕೌಶಿಕ್, ಗಿರಿಜಾ ಇವರು ಕೂಡ ಸಂದೇಶ ಕಳಿಸಿದ್ದಾರೆ. ಮತ್ತು ರಾಮಕೃಷ್ಣನಗರದಿಂದ ದಿವಾಕರ್ ಅವರು, ಇವರೆಲ್ಲರೂ ಕೂಡ ಸಂದೇಶ ಆಧಾರಿತ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಬಹಳ ಪ್ರೀತಿಯಿಂದ ಕಳಿಸಿದ್ದಾರೆ. ತಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ಸಂದೇಶ ಆಧಾರಿತ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಈ ಸಂಜೆ 5:05 ಕಳಿಸಬಹುದು. ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಎಫ್ಎಂ 100.6 ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದ ಹಾಗೂ ಕಾರ್ಯಕ್ರಮ ಕೇಳಿದ ಎಲ್ಲ ಆತ್ಮೀಯ ಕೇಳುಗರಿಗೆ ವಂದನೆಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ಹಾಗೂ 2 ಗಂಟೆ 15 ನಿಮಿಷಕ್ಕೆ ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿ ರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ, ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000+ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯುತ್ತಿದೆ. ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲು ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ಒದಗಿಸುವ ಮನ್ರೇಗಾ ವಿಕಸಿತ ಭಾರತ ಜಿ ರಾಮ್ಜಿ ವೇತನ ಅನುಪಾತವನ್ನು ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುಪಿಎ ಸರ್ಕಾರ 2006ರಲ್ಲಿ ಜಾರಿ ಮಾಡಿದ ಮನ್ರೇಗಾ ಯೋಜನೆಯಡಿಯಲ್ಲಿ ಒದಗಿಸಲಾಗುವ ಉದ್ಯೋಗಕ್ಕೆ ನೀಡುವ ಕೂಲಿಯ 90%+ ಹಣವನ್ನು ಕೇಂದ್ರ ಸರ್ಕಾರ ನೀಡುತ್ತಿತ್ತು. ರಾಜ್ಯ ಸರ್ಕಾರಗಳು ಕೇವಲ 10%+ ಭರಿಸುತ್ತಿದ್ದವು. ಪ್ರಸ್ತುತ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜುಲೈ 1ರಿಂದ ಜಾರಿ ಮಾಡುತ್ತಿರುವ ವಿಬಿಜಿ ರಾಮ್ಜಿಯಲ್ಲಿ ಕೇಂದ್ರ ಸರ್ಕಾರ 6:40 ಅನುಪಾತದಡಿ ಹಣ ಒದಗಿಸುತ್ತಿತ್ತು. ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನು ಕನಿಷ್ಠ 80-20 ಅನುಪಾತದಲ್ಲಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಇಂತಹ ಕೆಲಸ ಮಾತ್ರ ಮಾಡಬೇಕು ಎಂದು ನಿರ್ಬಂಧ ವಿಧಿಸುವುದು ಸರಿಯಲ್ಲ. ರಾಜ್ಯಗಳಿಗೆ ಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನವದೆಹಲಿಯಲ್ಲಿಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಪಕ್ಷದ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ನೂತನ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜನಪರ ಆಡಳಿತ ನೀಡುವುದು ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೈಗೊಳ್ಳುವ ವಿವಿಧ ಕಾರ್ಯಕ್ರಮಗಳ ಕುರಿತಂತೆಯೂ ಉಭಯ ನಾಯಕರು ಪರಾಮರ್ಶೆ ನಡೆಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪೊಲೀಸ್ ಇಲಾಖೆಯ ಒಟ್ಟಾರೆ ಕಾರ್ಯವೈಖರಿ ಹಾಗೂ ನಗರದಲ್ಲಿ ಪೊಲೀಸ್ ಕಾರ್ಯಾಚರಣೆ ಮತ್ತು ಸಾರ್ವಜನಿಕ ಸುರಕ್ಷತೆಯ ಪ್ರಮುಖ ಆದ್ಯತೆಗಳ ಬಗ್ಗೆಯೂ ಚರ್ಚೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಇನ್ನೆರಡು ದಿನಗಳಲ್ಲಿ ನೀಲನಕ್ಷೆ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಎಂಟಿಸಿ, ಬಿಎಂಆರ್ಸಿಎಲ್ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ಬೆಂಗಳೂರು ಅರ್ಬನ್ ಮೊಬಿಲಿಟಿ ಮಿಷನ್ ತಂಡವನ್ನು ರಚಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ವಿಶೇಷ ರೌಡಿ ನಿಗ್ರಹ ಪಡೆಯನ್ನು ರಚಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳನ್ನು ಮಟ್ಟಹಾಕಲು ಸಮಗ್ರ ನೀತಿಯನ್ನು ಜಾರಿಗೆ ತರಲು ಹಾಗೂ ಮಾದಕ ದ್ರವ್ಯ ಜಾಲದ ವಿರುದ್ಧ ಜಾಗತಿಕ ಮಟ್ಟದ ಅತ್ಯುತ್ತಮ ಮಾದರಿಗಳನ್ನು ಅಧ್ಯಯನ ಮಾಡಿ ಇನ್ನೆರಡು ವಾರಗಳಲ್ಲಿ ಸಮಗ್ರ ನೀಲನಕ್ಷೆ ಸಿದ್ಧಪಡಿಸಲು ನಿರ್ಧರಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000+ ಅಧಿಕ ಮಹಿಳೆಯರನ್ನು ಕೈಬಿಡಲು ರಾಜ್ಯ ಸರ್ಕಾರ ಯೋಜಿಸುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರತಿ ಮನೆಯ ಯಜಮಾನಿಗೂ 2,000 ರೂಪಾಯಿ ನೀಡಲಾಗುವುದು ಎಂದು ಘೋಷಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ 17 ಜಿಲ್ಲೆಗಳಲ್ಲಿ 112,092 ಹೆಚ್ಚು ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲು ಹುನ್ನಾರ ನಡೆಸಿದೆ ಎಂದು ದೂರಿದ್ದಾರೆ. ಬಯೋಮೆಟ್ರಿಕ್ ಪರಿಶೀಲನಾ ವಿಧಾನಗಳ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ತೊಂದರೆ ನೀಡುತ್ತಿದ್ದು ಮಹಿಳಾ ಸಬಲೀಕರಣಕ್ಕೆ ಸರ್ಕಾರದ ಬದ್ಧತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಕ್ರಮ ದಾಖಲೆ ಸೃಷ್ಟಿಸಿರುವ ಕುರಿತು ಬಂದಿರುವ ದೂರುಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ವಿಶೇಷ ತನಿಖಾ ತಂಡ ರಚಿಸಿದ್ದಾರೆ. ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಅಕ್ರಮ ತಿದ್ದುಪಡಿ, ನಕಲಿ ದಾಖಲೆ ಸೃಷ್ಟಿ ಹಾಗೂ ಅಕ್ರಮ ವರ್ಗಾವಣೆಗಳ ಬಗ್ಗೆ ದಾಖಲೆಗಳನ್ನು ವಶಪಡಿಸಿಕೊಂಡು ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ವಿಶೇಷ ತನಿಖಾ ತಂಡದಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ, ತಹಶೀಲ್ದಾರ್ ಸುಮಂತ್, ಕಂದಾಯ ಲೆಕ್ಕ ಪರಿಶೋಧಕ ಟಿಎಸ್ ಅನಿಲ್ ಕುಮಾರ್, ಶಿರಸ್ತೇದಾರ್ ಶಶಾಂಕ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ಎಸ್ ನವೀನ್ ಅವರನ್ನು ನೇಮಕ ಮಾಡಲಾಗಿದೆ. ಸರ್ಕಾರಿ ಜಮೀನುಗಳ ಅಕ್ರಮ ವರ್ಗಾವಣೆ ಕುರಿತು ಸಾರ್ವಜನಿಕರಿಂದ ಹಾಗೂ ವಿವಿಧ ವಲಯಗಳಿಂದ ದೂರುಗಳು ಬಂದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಕಾಲದಲ್ಲಿ ಚುಚ್ಚುಮದ್ದುಗಳು ಹಾಗೂ ಔಷಧಿಗಳು ಲಭ್ಯವಿರುವ ಬಗ್ಗೆ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ತಿಳಿಸಿದ್ದಾರೆ. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಉಂಡಿಗನಾಳು, ಬಂದೂರು ಹಾಗೂ ಜಾವಗಲ್ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳಡಿ ಅನುಷ್ಠಾನ ಮಾಡಲಾಗಿರುವ ಕಾಮಗಾರಿಗಳನ್ನು ಪರಿಶೀಲಿಸಿದ ಅವರು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು. ಅಂಗನವಾಡಿಯಲ್ಲಿ ಅಳವಡಿಸಿರುವ ನಲ್ಲಿಯಲ್ಲಿ ನೀರು ಬರದಿರುವುದನ್ನು ಗಮನಿಸಿ ಕೂಡಲೇ ಸರಿಪಡಿಸಿ ವರದಿ ಮಾಡುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಜಾವಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಪಿಎಸ್ ಶಾಲೆಗೆ ಭೇಟಿ ನೀಡಿ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡುವಂತೆ ಹಾಗೂ ನೀರು ಪೋಲಾಗದಂತೆ ನಲ್ಲಿಗಳನ್ನು ಅಳವಡಿಸಲು ಶಾಲಾ ಶಿಕ್ಷಕರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ಸಮರ್ಪಕ ರಸಗೊಬ್ಬರ ಪೂರೈಕೆ ಖಚಿತಪಡಿಸುವ ನಿಟ್ಟಿನಲ್ಲಿ ಯಾದಗಿರಿಯಲ್ಲಿ ಕೃಷಿ ಇಲಾಖೆ ಜಿಲ್ಲಾದ್ಯಂತ ವ್ಯಾಪಕ ತಪಾಸಣೆ ಮತ್ತು ಜಾಗೃತಿ ಕಾರ್ಯಾಚರಣೆ ನಡೆಸಿದೆ. ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಪರವಾನಗಿ ಇಲ್ಲದೆ ಬಿಟಿ ಹತ್ತಿ ಬೀಜ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸರು ಜಂಟಿಯಾಗಿ ದಾಳಿ ನಡೆಸಿ ಲಕ್ಷಕ್ಕೂ ಅಧಿಕ ಮೌಲ್ಯದ ಹತ್ತಿ ಬೀಜಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಸಗೊಬ್ಬರ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಕಂಡುಬಂದ ಹಿನ್ನೆಲೆಯಲ್ಲಿ ಶಹಾಪುರ ನಗರದ ಎರಡು ಗೊಬ್ಬರ ಮಾರಾಟ ಕೇಂದ್ರಗಳ ಪರವಾನಗಿ ಅಮಾನತುಗೊಳಿಸಲಾಗಿದೆ. ಅನುಮಾನಾಸ್ಪದವಾಗಿ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ಮಾರಾಟ ನಡೆಸುತ್ತಿರುವುದು ಕಂಡುಬಂದರೆ ತಕ್ಷಣ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸುಗೂರ್ ತಿಳಿಸಿದ್ದಾರೆ. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ 73 ಸೆಂಟಿಮೀಟರ್, ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮರ್ನಾಡಿನಲ್ಲಿ 57 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಇಂದು ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಹಾಗೂ ಇತರೆ ಉಪಖನಿಜಗಳ ಗಣಿಗಾರಿಕೆ ಮತ್ತು ಸಾಗಾಣಿಕೆಯನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಸಿದ್ಧಪಡಿಸಲಾಗುತ್ತಿರುವ 2024-25 ಸಾಲಿನ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆ 2031 ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಖರ ಅಂಕಿಅಂಶ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ. ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000 ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2:40. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪ್ರಸಾರವಾಗ್ತಾ ಇದೆ ಲಕ್ಷ್ಮೀ ಸರಸ್ವತಿ ಚಿತ್ರದ ಗೀತೆ. ಹಾಡಿದ್ದಾರೆ ಪಿ ಸುಶೀಲಾ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ವಿಜಯಭಾಸ್ಕರ್ ಅವರದು.
1: Cheers.

ಕಾರ್ಯಕ್ರಮದ ಮುಂದಿನ ಗೀತೆ ರಾಜ ನನ್ನ ರಾಜ ಚಿತ್ರದ್ದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿಬಿ ಶ್ರೀನಿವಾಸ್. ಶ್ರೀ ಉದಯಶಂಕರ್ ಅವರ ಮತ್ತೊಂದು ಗೀತೆ ಇದು, ಸಂಗೀತ ಜಿ ಕೆ ವೆಂಕಟೇಶ್ ಅವರದು.

ಕೇಳುಗರೇ ಗಮನಿಸಿ, ನಾಳೆ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಶೆಣೈ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕೆಳಗರೆ ನೀವು ಆಲಿಸ್ತಾ ಇದ್ದೀರಾ ಎಫ್ಎಂ 100.6 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಅಮೆರಿಕ ಅಮೆರಿಕ ಚಿತ್ರದಿಂದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಸ್ವರ ಸಂಯೋಜನೆ ಮಾಡಿದ್ದಾರೆ ಮನೋಮೂರ್ತಿ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ತಪ್ಪದೇ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

ಕಾರ್ಯಕ್ರಮದ ಕಡೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಬಂಧನ ಚಿತ್ರದ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಸಂಗೀತ ಎಂ ರಂಗರಾವ್ ಅವರದು

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು.

ಕೆಳಗರೆ ಇದು ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ದಿಲ್ ಅಪ್ನಾ ಔರ್ ಪ್ರೀತ್ ಪರಾಯ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಶೈಲೇಂದ್ರ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಶಂಕರ್ ಜೈಕಿಶನ್.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.
1: ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿ ಇರುವ ಹೃದಯದವ.
0: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗುಲ್ಜಾರ್ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತವಿರುವ ಕಿನಾರ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿರುವ ಗಾಯಕರು ಭೂಪಿಂದರ್ ಸಿಂಗ್ ಹಾಗೂ ಲತಾ ಮಂಗೇಶ್ಕರ್.

0: ಆತ್ಮೀಯ ಶ್ರೋತೃಗಳೇ, ಇಂದು ಸಂಜೆ 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಚಿತ್ತೈಕಾಗ್ರ್ಯಂ ಅಂದ್ರೆ ಮನಸ್ಸಿನ ಏಕಾಗ್ರತೆ. ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಅದನ್ನು ನಾವು ಒಂದು ವಸ್ತುವಿನಲ್ಲಿ

0: ಹೆಚ್ಚಿನ ಏಕಾಗ್ರತೆಯನ್ನು ಸಾಧಿಸಿದರೆ ಏಕಾವಧಾನ, 4 ವಸ್ತುಗಳಲ್ಲಿ ಸಾಧಿಸಿದರೆ ಚತುರವಧಾನ, 1-8 ವಸ್ತುಗಳಲ್ಲಿ ಸಾಧಿಸಿದರೆ ಅಷ್ಟಾವಧಾನ, 100 ವಸ್ತುಗಳಲ್ಲಿ ಸಾಧಿಸಿದರೆ ಶತಾವಧಾನ.
1: ಅವಧಾನ ಕಲೆಯ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್.

ಕಾರ್ಯಕ್ರಮದ ಕಡೆಯ ಗೀತೆ ಅಭಿಮಾನ್ ಚಿತ್ರದಿಂದ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ. ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ, ಸಂಗೀತ ಎಸ್ ಡಿ ಬರ್ಮನ್ ಅವರದು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3:30. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ.

0: ಸಮಯವಾಗಿದೆ 4 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು.
2: ಚಿಕ್ಕ ದೊಡ್ಡಮ್ಮ ಚಿನ್ನದಂಗಡಿಗೋದ ಏನೋ ಬೇಕಮ್ಮ ನಿನಗೆ.
3: ಹಳ್ಳಿ ಹಾಡು
4: ಹಳ್ಳಿ ಹಾಡು
5: ಹಳ್ಳಿ ಹಾಡು.
2: ನಂಚನ ಸೇರೆ ಸೊರಗೋ ಬಂಗಾರ ಓವೇ ಬೇಕಮ್ಮ ನಿನಗೆ.
1: ಜನಪದ ಗಾಯಕರ
3: ಪದ
1: ಪಾದ
4: ಪದ
5: ಪಾದ
4: ಪದ ಪಾದ.
2: ದೇವರೇ ಮಾತಾಡ ದೇವೀಂದ್ರ ಮಾತಾಡ ಆ ಸಾಗರ ಒಳಿಯಲ್ಲಿ ಸಾಲುಗೆ ಜಯ ದೇವರೇ ಮಾತಾಡ.
3: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

0: ಕೇಳುಗರಿಗೆಲ್ಲ ಇಂದಿನ ಹಳ್ಳಿ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಬನ್ನೂರು ಹೋಬಳಿ ಬಸವನಹಳ್ಳಿಯ ದೊಡ್ಡರಾಜಪ್ಪ ಹಾಗೂ ನಾಗರಾಜು ಅವರು ಮಂಟೇಸ್ವಾಮಿ ಕಾವ್ಯದಲ್ಲಿ ಬರುವಂತಹ ಮಂಟೇಸ್ವಾಮಿಯವರು ಕುರುಬೇಗೌಡನ ಮನೆಗೆ ಪ್ರವೇಶ ಮಾಡುವಂತಹ ಒಂದು ಸಂದರ್ಭವನ್ನು ಹಾಡ್ತಾ ಇದ್ದಾರೆ. ಮಂಟೇಸ್ವಾಮಿ ಕಾವ್ಯ ದಕ್ಷಿಣ ಕರ್ನಾಟಕದ ಅದರಲ್ಲೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಬಹಳ ಪ್ರಚಲಿತವಾಗಿರುವಂತಹ ಒಂದು ಕಾವ್ಯ. ನೀಲಗಾರ ಪರಂಪರೆಯ ಈ ಗಾಯಕರು ರಾತ್ರಿಯಿಂದ ಬೆಳಿಗ್ಗೆವರೆಗೂ ಕೂಡ ಸುದೀರ್ಘವಾಗಿ ಹಾಡುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾರೆ. ನೀಲಗಾರ ಪರಂಪರೆ ಮತ್ತು ದೇವರಗುಡ್ಡರ ಪರಂಪರೆ ಈ ಭಾಗದಲ್ಲಿ ಬಹಳ ಯಶಸ್ವಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಯಾಕೆ ಅಂತಂದರೆ, ಯಾವುದೇ ಒಂದು ಕಾವ್ಯ ಚಲನಶೀಲತೆಯನ್ನು ಪಡ್ಕೊಳ್ಬೇಕಾದ್ರೆ ಹಾಡುವಂತಹ ಗಾಯಕರು ಬಹಳ ಪ್ರಮುಖವಾಗಿ ಬೇಕಾಗ್ತಾರೆ. ಈ ನೆಲೆಯಲ್ಲಿ ದೊಡ್ಡರಾಜಪ್ಪ ಅವರು ಸ್ವತಃ ನೀಲಗಾರರಾಗಿದ್ದುಕೊಂಡು ತಂಬೂರಿಯನ್ನು ತಮ್ಮ ಹೆಗಲ ಮೇಲೆ ಧರಿಸ್ಕೊಂಡು ಊರೂರು ಸುತ್ತ ಹಾಡ್ತಾ ಬರ್ತಾ ಇದ್ದಾರೆ. ಮತ್ತು ಇಂಥ ಒಂದು ಗಾಯಕ ಪರಂಪರೆ ಇರೋದರಿಂದೇ ಜನಪದ ಮಹಾಕಾವ್ಯ ಪರಂಪರೆ ಜೀವಂತವಾಗಿ ಇನ್ನೂ ಕೂಡ ಉಳ್ಕೊಂಡಿದೆ. ದೊಡ್ಡರಾಜಪ್ಪ ಅವರೇ, ಮಂಟೇಸ್ವಾಮಿಯವರು ಕುರುಬೇಗೌಡನ ಮನೆಗೆ ಬರ್ತಾರೆ, ಯಾವ ಕಾರಣಕ್ಕೋಸ್ಕರ ಅವರು ಬರ್ತಾರೆ ಮತ್ತು ಏನೇನೆಲ್ಲ ನೀವು ಹಾಡುವಂಥ ಪ್ರಸಂಗದಲ್ಲಿ ನಡೆಯುತ್ತೆ?
1: ಆಗ ಅವರು ಬೊಪ್ಪನಪುರಕ್ಕೆ ಬರಬೇಕಾಗಿದ್ದಾರೆ ಕುರುಬೇಗೌಡರ ದೊಡ್ಡಿಗೆ. ನನಗೆ ಮಠಮನೆ ಆಗಬೇಕು, ಭಾರಿ ಕಂಡ ಇಳಕ್ಕೆ ಜಾಗ ಆಗಬೇಕು. ಅವರ ಹಟ್ಟುಂಡುವಂಥ ಮನೆಯನ್ನು ನಾವು ದಾನ ಪಡ್ಕೊಂಡು ಅವ್ರು ಕುರಿ ಕೊಡುವಂಥ ಜಾಗವನ್ನು ಉರಿಗದ್ದಿಗೆ ಮಾಡ್ಕೊಂಡು ಚಂದ್ರ ಸಾಲೆ ಕಟ್ಟಿಸ್ಕೊಂಡು ಇಲ್ಲಿ ಮಠಮನೆ ಮಾಡ್ಕೋಬೇಕು ಅಂತೇಳಿ ಉತ್ತರಕಾಂಡದಿಂದ ದಕ್ಷಿಣ ಕಾಶಿಗೆ ಬಂದು ಆ ಎಲೆ ಕುಂದ್ರ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿ ಅದು ಕಾಡಂಕಳ್ಳಿ ಗ್ರಾಮ ಕುರುಬರು ಬೊಪ್ಪೇಗೌಡನ ದುಡ್ಡಿ ಅಂತ ಹೆಸರು ಸಾದು. ಅದಕ್ಕೆ ಅಲ್ಲಿಗೆ ಬಂದು ನಾನು ಇಲ್ಲಿ ನೆಲೆಗೊಂಡಬೇಕು, ಇದು ಪವಿತ್ರವಾಗಿದೆ, ನಡರಾಜ್ಯವಾಗಿದೆ, ನಾನು ಒಳ್ಳೆ ಸ್ಥಳ ಅಂತೇಳಿ ಆ ಮಠಕ್ಕೆ ಬಂದಿದ್ದಾರೆ.
0: ಈ ಕುರುಬೇಗೌಡರು ಏನು ಕೆಲಸ ಮಾಡ್ಕೊಂಡಿರ್ತಾರೆ?
1: ಅವರು ಕುರಿ ಕಾಯ್ಕೊಂಡು 777 ಒಲ್ಗುರಿ ಕಟ್ಕೊಂಡು 7 ಅಟ್ಟಿ ಕಟ್ಕೊಂಡು ಭಾಳ ಶ್ರೀಮಂತ ತಾನದಲ್ಲಿ ಬಾಳುಕೆ ಮಾಡ್ತಾಯಿದ್ರು. ಇಂಥವ್ರನ್ನ ಏಕ್ ತುಂಬ ಹೋಗಿ ಜಾಗ ಕೇಳಿದ್ರೆ ನಾನು ಕೊಡೋದಿಲ್ಲ ಅಂತೇಳಿ ಅವ್ರ ಮನೇಲಿ ಜಾಗ ದಾನ ಕೇಳಿ ಕೊಡೋದಿಲ್ಲ ಅನ್ನೋದಕ್ಕೆ ಅವ್ರ ಹಟ್ಟಿನೇ ಹಾಳು ಮಾಡಿ ಕೂತ್ಕೊಂಡು ಅಲ್ಲಿ ಮಠ ಮನೆಯಾಗಿ ಮಾಡ್ಕೊಂಡ್ರು ಸರ್.
0: ಮಂಟೇಸ್ವಾಮಿಯವರು ಕುರುಬೇಗೌಡನ ಮನೆಗೆ ಬರುವಂತಹ ಸಾಲನ್ನು ತಾವೀಗ ಹಾಡ್ತಾ ಇದ್ದೀರಿ, ಹಾಡಿ.

0: ಪರಂಜ್ಯೋತಿ ಮಂಟೇಸ್ವಾಮಿ ಅವರು
1: ಹೌದು,
0: ಅವರು ಉತ್ತರಾಖಂಡದಲ್ಲಿ ಹುಟ್ಟಿ ದಕ್ಷಿಣ ಕಾಶಿಗೆ ಬಂದ್ರಂತೆ.
1: ಹೌದಪ್ಪ.
0: ಆ ದಕ್ಷಿಣ ಕಾಶಿ ಅಂತ ಹೇಳಿದ್ರೆ ಆ ಎಲೆ ಕುಂದ್ರ ಬೆಟ್ಟ ಮಳವಳ್ಳಿ ತಾಲೂಕು.
1: ಹೌದು.
0: ಆ ಎಲೆ ಕುಂದ್ರ ಬೆಟ್ಟದ ಮೇಲೆ ನಿಂತುಕೊಂಡು ಪರಂಜ್ಯೋತಿ ಮಂಟೇಸ್ವಾಮಿ ಪೂರ್ವ ಪಶ್ಚಿಮ
1: ಉತ್ತರ
0: ಉತ್ತರ ದಕ್ಷಿಣ ಯಮ ಕುಬೇರ ಆಗ್ನೇಯ ನೈಋತ್ಯ ಅಂತ ಹೇಳಿ
1: ಹೌದು
0: ಎಂಟು ದಿಕ್ಕ ಪಾಲಕ್ಕೂ ಕೂಡ ದೃಷ್ಟಿ ಮಾಡೋದ್ರಂತೆ.
1: ಹೌದಪ್ಪ.
0: ಯಾಕೆ ಅಂತ ಹೇಳಿದ್ರೆ ನನಗೆ ಬಟವಾಗಬೇಕು, ಮಠ ಮುಂದಲು ತೋಪಾಗಬೇಕು ನನಗೆ ಅಂತೇಳಿ ಪರಂಜ್ಯೋತಿ ಮಂಟೇಸ್ವಾಮಿ ಉರಿ ಕಂಡಾಯ ಮಾಡೋದಕ್ಕೆ ಜಾಗ ಹಾಕಬೇಕಲ್ಲ ಅಂತ ಹೇಳಿ ದೃಷ್ಟಿ ಮಾಡಿ ನೋಡಿದ್ರಂತೆ.
1: ಹೌದಪ್ಪ.
0: ಅಲ್ಲಿ ಯಾವ ಗ್ರಾಮ ಕಾಣ್ತಾ ಇದೆ? ಕಾಡಂಕನಹಳ್ಳಿ ಗ್ರಾಮದಲ್ಲಿ ಕುರುಬರು ಬೊಪ್ಪೇಗೌಡ ಅಲ್ಲಿ ಹೊಕ್ಕಲಾಗಿದ್ರಂತೆ. ಏಳಟ್ಟಿಯನ್ನ ಕಟ್ಟಿಕೊಂಡು ಏಳು ಮಂದಿ ಜೀತಗಾರರು ಸಹ ಮಡಿಕೊಂಡು 777 ಗೊಲ್ಲಗೂರುಗಳನ್ನ ಕಟ್ಟಿಕೊಂಡು ಅವನ ಮಡದಿ ಕಾಳಮನ್ನ ಜೊತೆಲಿ ಕಟ್ಟಿಕೊಂಡು ಆಗ 33 ಗಂಡು ಮೊಮ್ಮಕ್ಕಳನ್ನ ಸಾಕ್ತಾ ಸಲಿಕ್ತಾ
1: ಹೌದು
0: ಅವರು ಹೆಚ್ಚಾಳದಲ್ಲಿ ಐಶ್ವರ್ಯವಂತರಾಗಿ ಬಾಳ್ತಾ ಇದ್ರಂತೆ.
1: ಹೌದಪ್ಪ.
0: ಪರಂಜ್ಯೋತಿ ಮಂಟೇಸ್ವಾಮಿ ಅವರು ಸ್ಥಳವನ್ನ ನೋಡಿದ್ರು, ಇದು ನಾನು ಪಾದ ಊರಿದ್ರೆ ನನಗೆ ಪವಿತ್ರವಾಗುತ್ತೆ, ಮಠವಾಗಬೇಕು, ಮಠ ಮುಂದಲು ತೋಪ ಆಗಬೇಕಲ್ಲ ಅಂತ ಹೇಳಿ ಪರಂಜ್ಯೋತಿ ಮಂಟೇಸ್ವಾಮಿ ಎಲೆ ಕುಂದರು ಬೆಟ್ಟವನ್ನ ಬಿಟ್ಟು
1: ಹೌದು
0: ಆ ಕಾಡಂಕಳ್ಳಿ ಗ್ರಾಮಕ್ಕೆ ಕುರುಬರು ಬೊಪ್ಪೇಗೌಡನ ದೊಡ್ಡಿಗೆ ಬರ್ತಾ ಇದ್ರಂತೆ ನೋಡಿ.
1: ಹೌದು.
0: ಯಾವ ರೀತಿ ಬರ್ತಾ ಇದ್ರಿ?
1: ಯಾವ ರೀತಿ?

0: ಈ ರೀತಿಯಾಗಿ ಪರಂಜ್ಯೋತಿ ಮಂಟೇಸ್ವಾಮಿ
1: ಹೌದು
0: ಪ್ರಾಣ ಒಳಗೆ ಮಟ್ಟಿ ಕಪ್ಪು ಬಸವಂಗವನ್ನು ಧರಿಸಿಕೊಂಡು
1: ಹೌದಪ್ಪ
0: ಕೊರಳು ತುಂಬಾ ರುದ್ರಾಕ್ಷಿಯನ್ನು ಸಹ ಧರಿಸಿಕೊಂಡು ಪಾದದಲ್ಲಿ ಮುಳ್ಳಾಮಿಗೆ ಪದ್ಮದಲ್ಲಿ ಕಿರೀಟ ಬಾರಿ ಕಂಡಾಯವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಎಳಗಾವಿ ಎಳೆದದ್ದು ಸುಳಗಾವಿ ಮುಸುಗಿಟ್ಟು ಬಾರಿ ಕಂಡಾಯವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸಂದೆ ಸಾಯಂಕಾಲವಾಗಿದೆ ಅಂತ ನೋಡಿ.
1: ಹೌದಪ್ಪ
0: ಅಂದ್ರೆ ಕುರುಬರು ಬೊಪ್ಪೇಗೌಡ ಕುರಿ ಕೂಡುವಂತ ಜಾಗಕ್ಕೆ ಬರಬೇಕಾಗಿದ್ರೆ ಅವನು ಸಂದೆ ಸೈಕಾಲದ ಮೇಲೆ ಕುರಿಯನ್ನ ಕೂಡು ಬರಬೇಕು ಮೇಯಿಸಿಕೊಂಡು ಬಂದು.
1: ಹೌದು
0: ಆ ಸಮಯಕ್ಕೆ ಕುರುಬರು ಬೊಪ್ಪೇಗೌಡ
1: ಹೌದಪ್ಪ
0: 777 ಗೊಲ್ಲುಗುರುಗಳನ್ನ ಉಂಡಿ ಒಳಗೆ ಕೂಡಿ ತಮ್ಮ ಅಡುಗೆ ಮನೆಗೆ ಬರ್ತಾ ಇದ್ರು.
1: ಹೌದು
0: ಆ ಸ್ವಾಮಿ ಸರಿಯಾಗಿ ಪರಂಜ್ಯೋತಿ ಮಂಟೇಸ್ವಾಮಿ ಕುರುಬಗೌಡರ ಮನೆಗೆ ದಾನಕ್ಕಾಗಿ ಹೋಗ್ತಾರಂತೆ.
1: ಹೌದಪ್ಪ
0: ಯಾವ ರೀತಿ ಬರ್ತಾ ಇದ್ದಾರೆ
1: ಯಾವ ರೀತಿ
0: ದಾನಕ್ಕಾಗಿ ಅವ್ರ ಮನೆ ಬಂಗ್ಲಾಲಲ್ಲಿ ನಿಂತುಕೊಂಡು

0: ತಂಬೂರಿ ನಾದವನ್ನ ಮಾಡಿ ಸ್ವಾಮಿಗಳು
1: ಹೌದು
0: ದಾನ ಧರ್ಮವನ್ನ ಕೇಳಿದ್ರು. ಈ ಬೊಪ್ಪೇಗೌಡನ ಗತ್ತು ಬಿಡ್ತು ಬಲಿ ಕೋಪ.
1: ಹೌದಪ್ಪ,
0: ಏನಯ್ಯ ಜಂಗುಮ ಇಂತ ಭಿಕ್ಷೆ ಮಾಡುವಂತ ಜಂಗುಮರಿಗೆ
1: ಹೌದು
0: ಒತ್ತು ಟೈಮ್ ಏನು ಹೇಳಿವೇನೋ. ನಾವು ಸಂಜೆ ಸಾಯಂಕಾಲ ಆದ ಮೇಲೆ
1: ಹೌದಪ್ಪ
0: ನಿಮ್ಮಂತವರಿಗೆ ದಾನ ಧರ್ಮ ಕೊಡೋದವರಲ್ಲ.
1: ಹೌದು,
0: ಮುಂದಿನ ಮನೆಗೆ ಹೋಗು. ಬಲಗಡೆಯಲ್ಲಿ ಹಿಂಗುವಂತರ ಮನೆ ಇದೆ, ಎಡಗಡೆ ಬ್ರಾಹ್ಮಣರ ಮನೆ ಇದೆ.
1: ಹೌದಪ್ಪ,
0: ಎಲ್ಲಾರು ನೀನು ಭಿಕ್ಷಾಟ್ನೆಯನ್ನು ಮಾಡಿಕೊಂಡು ಈ ರಾತ್ರಿ ಕಾಲವನ್ನು ಕಳ್ಕೊಂಡು
1: ಹೌದು
0: ಒತ್ತಂತೆ ಎದ್ದು ಬಾ. ನನ್ನ ಮಡದಿ ಕಾಳಮ್ಮ ಒಳಗೆ ಹೇಳಿ
1: ಹೌದಪ್ಪ.

0: ಮಾಡಿದ್ವಿ ಈ ಕಾಳಮ್ಮನ ಜೊತೆ ಒಳಗೆ ಹೇಳಿ ನಿನಗೆ ಎಕ್ಪಡಿ ಕೊಡಿಸ್ತೀನಿ ಜಂಕಮ ಹೊರಟೋಗು ಅಂತ ಹೇಳಿದ್ರಂತ.
1: ಹೌದಪ್ಪ.
0: ಅಯ್ಯಯ್ಯ ಕಂದಣ್ಣ ಬೊಪ್ಪೇಗೌಡ, ನಾನು ಮಾನ್ಯರು ಮನೆ ಒಳಗೆ ಭಿಕ್ಷಾಟನೆ ಮಾಡಿ ತಿನ್ನೋದಕ್ಕೋಸ್ಕರ ಬಂದಿಲ್ಲ,
1: ಮತ್ತೆ
0: ಮಾನ್ಯರು ಮನೆಯಲ್ಲಿ ಭಿಕ್ಷಾತ್ರೆಗೆ ನಾನು ಬರಲಿಲ್ಲ.
1: ಹೌದಪ್ಪ.
0: ಯಾಕೆ ಅಂತ ಹೇಳಿದ್ರೆ ನಾನು ಹುತ್ತೂರು ಕಾಂಡಲುಟ್ಟಿ ದಕ್ಷಿಣ ಕಾಸಿಗೆ ಬರಬೇಕಾಗಿದ್ರೆ ಬಾರಿ ಕಂಡಾಯನ್ನ ಹೆಗಲ ಮೇಲೆ ಹೊತ್ಕೊಂಡು ಬಂದಿದ್ದೀನಿ ಕಂದ.
1: ಹೌದು,
0: ಹೆಗಲೆಲ್ಲ ಬಹಳ ತುಂಬಾ ನೋಯ್ತಾ ಇದೆ ಈ ಕಂಡಾಯ ಮಡಗುವುದಕ್ಕೆ.
1: ಹೌದಪ್ಪ.
0: ನಿನ್ನ ಹಾಳುದ್ದ ಜಗಲಿ ಒಳಗೆ ನನಗೆ ಅಂಗ ಹೆಗಲ ಜಾಗ ಕೊಡಪ್ಪ. ಕಂಡಾಯ ಮಡಿಕೊಂಡು ತಂಬೂರಿ ಮಡಿಕೊಂಡು
1: ಹೌದು
0: ನಿನ್ನ ಜಗಲಿನ ಬಿಟ್ಟು ಬೆಳಿಗ್ಗೆ ಎದ್ದು ಹೊರಟೋಗ್ತೀನಿ ಅಂತ ಹೇಳಿದ್ರಂತ.
1: ಶಿವ ಶಿವ.
0: ಯಾಕೆ ಅಂತ ಹೇಳಿದ್ರೆ ನನಗೆ ವಯಸ್ಸು ಆಗೋಗಿದೆ ಬೊಪ್ಪೇಗೌಡ, ಕಣ್ಣು ಕತ್ತಿ ಕಾಣ್ತಾ ಇಲ್ಲ.
1: ಹೌದಪ್ಪ.
0: ನಾನು ಇಲ್ಲಿಂದ ಮುಂದಕ್ಕೆ ಹೋಗಕ್ಕೆ ಸಾಧ್ಯವಾಗಲಾರದು.
1: ಹೌದು.
0: ಅದಕ್ಕೆ ನಿನಗೆ

0: ಗೋಪಿಗ ಉಡ ನನ್ನ ಬಾರಿ ಕಂಡಾಯ್ತಿ ನೀನು ಸ್ಥಳ ಕೊಟ್ಟು ಬಿಟ್ರಿ.
1: ಹೌದಪ್ಪ,
0: ಈಗಿರ್ತಕ್ಕಂತ ಸಿರಿ ಸಂಪತ್ತಲ್ಲ ನಿನಗೆ,
1: ಈಗಿರ್ತಕ್ಕಂತ ಭಾಗ್ಯವಲ್ಲ,
0: ಇನ್ನು ನಿನಗೆ ಎರಡರಷ್ಟು ಭಾಗ್ಯ ಕೊಡ್ತೀವಿ ಅಂತ ಸ್ವಾಮಿಗಳೊಳಗೆ ಹೇಳದ್ರಂತೆ.
1: ಹೌದಪ್ಪ.
0: ಓ ಜಿಂಗುಮ, ಏನೇ ಹೇಳ್ತಾ
1: ಇದ್ಯಾ?
0: ನಿಮ್ಮಂತ ತಿರುಕರಿಗೆ ದಾನ ಕೊಡಬೇಕಾಗಿದ್ರೆ, ನಾ ಜಾಗ ಕೊಡಬೇಕಾಗಿದ್ರೆ,
1: ಹೌದು
0: ಕಂದ ಕಟ್ಟಿದ್ರೆ ಜಾಗ ಕೊಡ್ತೀನಿ, ಹಿಂದೆ ಹೋದ್ರೆ
1: ಖಂಡಿತ ಕೊಡಲ್ಲ ಕಣೆಯ.
0: ಕಂದ,
1: ಹೌದಪ್ಪ
0: ಗೋಪಿಗೌಡ. ಹಾಗಾದ ಮೇಲೆ ನಾನು ಉತ್ತರಾಖಂಡಲ್ಲಿ ಹುಟ್ಟಿ ದಕ್ಷಿಣ ಕಾಸಿಗೆ ಬರಬೇಕಾಗಿದ್ರಿ.
1: ಹೌದು,
0: ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣ ನೀಲೋಚನಮ್ಮನ,
1: ಹೌದು,
0: ನಿಜಭಕ್ತಿಯಿಂದ ತಿಳಿಯೋದಕ್ಕೆ ಹೋಗಿದ್ದೆ. ಅವರು ನಿಜಭಕ್ತಿಯನ್ನು ತಿಳಿಯೋದಕ್ಕೆ 100,00,000 ಮೇಲೆ 96,000 ಸೇಂಡ್ರು ಸತ್ಪುರುಷರಿಗೆಲ್ಲ ನಿಜಭೋಜನ ಮಾಡ್ತಾ ಇದ್ರು ಶರಣ.
1: ಹೌದು,
0: ಆ ಸಮಯದಲ್ಲಿ ನಾನು ಕಲ್ಯಾಣ ಪಟ್ಟಣಕ್ಕೆ ಹೋಗಬೇಕಾಗಿದ್ರೆ ಬಸವಣ್ಣವರು ಮಡದಿ ನೀಲೋಚನಮ್ಮ,
1: ಹೌದಪ್ಪ,
0: ಹತ್ತೆಲೆ ಐದಡಕ್ಕೆ ಚಿಕ್ಕದೊಂದು ಅನ್ನುವ ಅಣುವನ್ನು ಸಹ ನಮ್ಮ ಜೋಳಗೊಳಗೆ ಕೊಟ್ಟಿದ್ದಾರೆ ಗಣೇಶ್ವರಣ.
1: ಹೌದು,
0: ನಿನಗೆ ಕಂದಾಯ ಕೊಡ್ತಾ ಇದ್ದೀನಿ, ಈ ಜೋಳಿಗೆಯಿಂದ ಹಣ ನಿನಗೆ ಕೊಡ್ತಾ ಇದ್ದೀನಿ ಬೊಪ್ಪೇಗೌಡ.
1: ಹೌದು,
0: ನನಗೆ ಒಳ್ಳೆ ಸ್ಥಳವನ್ನೇ ನೀವು ಕೊಡಪ್ಪ ಅಂತ ಹೇಳಿದ್ರಂತೆ.
1: ಹೌದಪ್ಪ,
0: ಆಗಬಹುದು ಜಂಗುಮ ಅಂತ ಹೇಳಿದಾಗ ತಿಳಿಯದಂತೆ ಅರಿಯದಂತೆ ದರ್ಗ ದೊಡ್ಡವ್ರ ಹತ್ರ ನಿಂತುಕೊಂಡು ಹಿಳ್ಳೆ ಪಡ್ಕೊಳ್ತಾ ಇದ್ನಂತೆ ನೋಡಿ. ಆಗ ಪರಂಜ್ಯೋತಿ ಮಂಟೇಶ್ವಾಮಿ ಹತ್ತೆಲೆ ಐದಡಕ್ಕೆ ಚಿಕ್ಕದೊಂದು ಹಣವನ್ನ ಬೊಪ್ಪೇಗೌಡನ ಕೈಲಿ ಕೊಟ್ರಂತೆ.
1: ಹೌದು,
0: ಶಬಾಸಿಕ್ಕಣೆಯ, ಮನ ಮನೆಗೆ ಭಿಕ್ಷೆ ಮಾಡುವಂತ ಭಿಕ್ಷಿಕನಾದ್ರೂ ಕೂಡ ನಿಯತ್ಕಾರ ಮನುಷ್ಯ ನೀನು. ಹತ್ತೆಲೆ ಐದಡಿಕೆ ಚಿಕ್ಕದೊಂದು ಹಣವನ್ನ ಸಹ ಕೊಟ್ಟಿಯಲ್ಲ, ನಿನಗೆ ಜಾಗ ಹೇಳ್ತೀನಿ ಕೇಳು.
1: ಹೌದಪ್ಪ,
0: ಈ ಆಳುದ್ದ ಅಂಗಯ ಒಳಗೆ ನಿನಗೆ ಜಾಗ, ಆಳುದ್ದ ಜಗಲಿಲಿ ಜಾಗ ಬೇಕಾಗಿಲ್ಲ.
1: ಹೌದು,
0: ಕುರಿ ಕೂಡುವಂತ ಜಾಗ ಈ ಸನ್ನೆ ಮೂಲದೊಳಗೆ.
1: ಹೌದಪ್ಪ,
0: ಅಲ್ಲಿ ಮುರುಕಲು ಮಂಚ ಇದೆ, ಅಲ್ಲಿ ಒಂದು ಅರಕಲ್ ಚಪ್ಪೆ ಆಸಿದೆ, ಅಲ್ಲಿಗೆ ಹೋಗು. ನೀನು ಬಾರಿ ಕಂಡೇ ಮಡಿಕೊಂಡು,
1: ಹೌದು,
0: ನಿನ್ನ ತಂಬೂರಿ ಕಂತೆ ಬಂತನೆಲ್ಲ ಅಲ್ಲೇ ಮಡಿಕೊಂಡು ಓತನಂತೆ ಐದು ಗಂಟೆಗೆ ಹೊರಟೋಗ್ಬೇಕು. ನಾನು ಬಂದ್ರದ ನೋಡಿದ್ರೊಳಗಾಗಿ,
1: ಹೌದು,
0: ನೀನು ಹೊರಟೋಗ್ಬೇಕು ಅಂತ ಹೇಳಿದ್ರಂತೆ.
1: ಹೌದಪ್ಪ,
0: ಶಬಾಸು ಶರಣ.
1: ಶರಣ
0: ಗೋಪಿಗೌಡ, ನನಗೆ ನಿಧಾನವಾದ್ರೂ ಒಳ್ಳೆ ಸ್ಥಳವನ್ನ ಕೊಟ್ಟಿದೆಯಲ್ಲ ಅಂತ ಹೇಳಿ ಪರಂಜ್ಯೋತಿ ಮಂಟೇ.

0: ಮೂಲದಲ್ಲಿ ಇರತಕ್ಕಂತ ಕುರಿ ದೊಡ್ಡಕ್ಕೆ ಬಂದ್ರು ಸ್ವಾಮಿಗಳು.
1: ಹೌದು,
0: ಆ ಬೊಪ್ಪೇಗೌಡ ಹೇಳಿದ ರೀತಿ ಒಳಗೆ ಅಲ್ಲಿ ಒಂದು ಮುರ್ಕಲು ಮಂಚ ಇದೆ.
1: ಹೌದು,
0: ಹರಕಲು ಚಾಪೆ ಆಸಿದೆ ಅಂತ ನೋಡಿ.
1: ಹೌದಪ್ಪ,
0: ಅದರ ಮೇಲೆ ಪರಂಜ್ಯೋತಿ ಮಂಟೇಶ್ವಾಮಿಯವರು ನವಲಗರಿ ದ್ವಂದ್ವ ಒಳಗೆ ದುಂಬು ಧೂಳನ್ನ ಒಡೆದು ಅಲ್ಲಿ ಹುರಿ ಚರ್ಮ ಆಸ್ಕೊಂಡು ಹುರಿ ಗದ್ದಿಯಾಗಿ ಮಾಡ್ಕೊಂಡ್ರಂತೆ.
1: ಹೌದಪ್ಪ,
0: ಆಗ ಉತ್ತರ ದೇಶದಿಂದ ಹೊತ್ಕೊಂಡು ಬಂದಿರತಕ್ಕಂತ ಭಾರಿ ಕಂಡಾಯುವನ್ನ ಭೂಮಿಗೆ ನಾಟಿದ್ದಾರೆ.
1: ಹೌದು,
0: ಸ್ವಾಮಿ ಮುತ್ತಿನ ಜೋಳಿಗೆಯನ್ನ ಮುಂದ್ಗಡೆ ಮಡಿಕೊಂಡು ಮುರ್ಕಲು ಮಂಚ

0: ಗದ್ದಿಗೆ ಮೇಲೆ ಚಕ್ರ ಮಟ್ಟಿ ಹೊಡ್ಕೊಂಡು ಕೂತ್ಕೊಂಡ್ರಂತೆ.
1: ಹೌದು,
0: ಪರಂಜ್ಯೋತಿ ಮಂಟೇಸ್ವಾಮಿ ಉತ್ತರಕ್ಕೆ ಮಂಡಿಯನ್ನ ಹಾಕಿ ದಕ್ಷಿಣಕ್ಕೆ ಪಾದವನ್ನ ಬೆಳೆಸಿ.
1: ಹೌದಪ್ಪ,
0: ಕಾಲು ಜಾವ ನಿದ್ರೆ ಹೋದ್ರಂತ ಸ್ವಾಮಿಗಳು.
1: ಶಿವ ಶಿವ
0: ಅಂದ್ರೆ ಮುಂಜಾಮದಲ್ಲಿ 4 ಗಂಟೆಗೆ ಎದ್ದು
1: ಹೌದು
0: ನಿದ್ರೆಯನ್ನ ತೀರಿಸಿಕೊಂಡು ಪರಂಜ್ಯೋತಿ ಅವರಿಗೆ ಭಂಗಿ ಕುಡಿಯಂತ ಚಟ ಇತ್ತಲ್ಲ,
1: ಹೌದು,
0: ಮುತ್ತಿನ ಜೋಳಿಗೆಯನ್ನ ಮುಂದ್ಗಡೆ ಮಡಿಕೊಂಡು.
1: ಹೌದಪ್ಪ,
0: ಆರು

0: ಗಂಡ. ಆಗ ಹನ್ನೆರಡು ಖಂಡದ ಬಂಗಿ ಸೊಪ್ಪಿನ ಹೊಗೆಯನ್ನ
1: ಹೌದು
0: ಹೃದಯದಲ್ಲಿ ತುಂಬಿಕೊಂಡು 777 ಗೊಲ್ಲಿಗುರುಗಳನ್ನ ದೃಷ್ಟಿ ಮಾಡಿ ನೋಡಿದ್ರಂತೆ ನೋಡಿ.
1: ಹೌದಪ್ಪ,
0: ಎಲ್ಲ ಕುರಿ ಉಂಡೊಳಗೆ ನಿದ್ರೆ ಮಾಡ್ತಾ ಇದ್ದ ಕುರಿಗಳು. ಆಗ ಪರಂಜ್ಯೋತಿ ಮಂಟೆ ಸ್ವಾಮಿ,
1: ಹೌದು
0: ಕುರುಬ್ರು ಒಪ್ಪೇಗೌಡ ನನಗೆ ಸ್ಥಳ ಕೊಡಬೇಕಾಗಿದ್ರೆ, ಜಾಗ ಕೊಡಬೇಕಾಗಿದ್ರೆ ಕಂದ ಕಟ್ಟಿಸ್ಕೊಂಡು ಕೊಟ್ಟಿದ್ದಾನೆ.
1: ಹೌದಪ್ಪ,
0: ಈಗ ನಾನು ಸುಂಕಕ್ಕೆ ಸುಂಕ ತೆಗೆಯುವಂತ ಟೈಮ್ ಬಂದಿದೆ ಅಂತೇಳಿ ಪರಂಜ್ಯೋತಿ ಮಂಟೆ ಸ್ವಾಮಿ ಆ ನೆಡ್ ಕಂಡಗ ನಾಗರಾವ್ ನಿಷ್ಭಂಗಿಯನ್ನ ಕುರಿ ದೊಡ್ಡಿ ಒಳಗೆ ಕೂತ್ಕೊಂಡು ಅಂತ ಹೇಳಿ ಊರ್ಬಿಟ್ರಂತ ನೋಡಿ.
1: ಹೌದು,
0: ಏನೊಂದ್ ಜಿನು ಮಧ್ಯಾಹ್ನ ಮಂಜು ಕವ್ದಂಗ್ ಕವ್ದೋಗಿದೆ ಕುರಿ ದೊಡ್ಡಿ ಒಳಗೆ. ಆಗ 777 ಒಲ್ಗುರುಗಳಿಗೆಲ್ಲ ಕಸಗಲ್ ರೋಗ ಬಂದ್ಬಿಟ್ಟಿದೆ.
1: ಹೌದು,
0: ಆಗ ನೆಲಪಟ್ಟು ಹೊಡೆದು ಬಿಟ್ಟಿದಂತೆ. ಎಲ್ಲ ಕುರಿಗಳು ಮೇಲಕ್ಕ ಹಾರಿ ಕೆಳಗಡೆ ರಪ್ಪ ರಪ್ಪನ್ ಬಿದ್ದು
1: ಹೌದಪ್ಪ
0: ಎಲ್ಲ ಪ್ರಾಣ ಬಿಟ್ಟು ಬಿದ್ದಿದೆ ಅಂತ ನೋಡಿ
1: ನಿಜ.
0: ಆಗ ಪರಂಜ್ಯೋತಿ ಮಂಟೇಸ್ವಾಮಿ ಅವರು ಇದುವನೇ ಒಪ್ಪೇಗೌಡ ನನಗೆ 5 ಗಂಟೆಗೆ ಹೊರಟೋಗಬೇಕು ಜಂಗಮ ಅಂತ ಹೇಳಿದ್ದಾರೆ, ಅವ್ರ ಕಣ್ಣಿಗೆ ನಾನು ಗೋತ್ರ ಆಗಬಾರ್ದಲ್ಲ ಅಂತ ಹೇಳಿ
1: ಹೌದು
0: ಮಾಯ ಪಂಜರದಲ್ಲಿ ಸ್ವಾಮಿಗಳು ಮಾಯುವಾಗ ಅಲ್ಲೇ ಮಲಗಿದ್ರಂತೆ. ಆಗ ಕುರುಬರು ಒಪ್ಪೇಗೌಡ ಜಂಗಮನಿಗೆ ಸ್ಥಳ ಕೊಟ್ಟಿದ್ದೆ, ಕಾಳಿ ಅವರು ಹೊರಟೋಗಿದ್ದನು ಇಲ್ವೋ ನಾ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಆ ಕುರುಬರು ಒಪ್ಪೇಗೌಡ ಕರಿ ಕಂಬಳಿಯನ್ನ ಹೆಗಲ ಮೇಲೆ ಹಾಕೊಂಡು ಕುರಿ ದೊಣ್ಣಿಯನ್ನ ಬಲಗೆಲಿಡ್ಕೊಂಡು ಕಿರಿಕಿ ಜೋಡನ್ನ ಮೆಟ್ಟುಕೊಂಡು

0: ಹೆಚ್ಚಳ ಪಡ್ತಾ ಇದ್ದಾನೆ ಬೊಪ್ಪೇಗೌಡ ಅಂತ ಹೇಳಿದ್ರೆ ಭಿಕ್ಷಿಕನಾದ್ರೂ ನೀ ಎತ್ತಗಾರ ಮನುಷ್ಯ. ಐದು ಗಂಟೆ ಒಳಗೆ ನೀನು ಎದ್ದು ಹೊರಟೋಗಬೇಕು ಜಂಗುಮ ಅಂತ ಹೇಳಿದ್ದೆ, ಅದೇ ರೀತಿಯಾಗಿ ಹೊರಟೋಗಿದ್ದಾನೆ.
1: ಹೌದಪ್ಪ,
0: ಕುರುಗಳನ್ನ ನೋಡಿಲ್ಲ ನೋಡಿ ಬೊಪ್ಪೇಗೌಡ,
1: ಆ
0: ಜಂಗುಮರನ್ನ ನೋಡ್ತಾ ಬಂದಿದ್ದಾನೆ.
1: ಹೌದು,
0: ಆ ಮಂಚಾವನ ನೋಡಿದಾನೆ, ಜಂಗುಮರು ಸುಳ ಇರಲಿಲ್ಲ.
1: ನಿಜ,
0: ಸ್ವಾಮಿಗಳು ಮಾಯವಾಗಿ ಅಲ್ಲಿ ಕೂತಿದ್ದಾರೆ. ಆಗ ಕುರಿ ದೊಡ್ಡಿ ಒಳಗೆ
1: ಹೌದು
0: ಜಂಗುಮರು ಹೊರಟೋಗಿದ್ದಾರೆ ಅಂತ ಹೇಳಿ ಆನಂತರ ಕುರುಬರು ಬೊಪ್ಪೇಗೌಡ
1: 777
0: ಒಲ್ಲಿ ಗುರುಗಳನ್ನ ದೃಷ್ಟಿ ಮಾಡಿ ನೋಡದಂತೆ, ಏನು ನನ್ನ 778 ಕುರಿಗಳೆಲ್ಲ ಎಲ್ಲ ಜೀವ ಕಳ್ಕೊಬಿಟ್ಟಿದೆಯಲ್ಲ, ನನ್ನ ಭಾಗ್ಯದ ಲಕ್ಷ್ಮಿ ನನ್ನ ಮನೆ ಬಿಟ್ಟು ಹೊರಟು ಹೋಗ್ತಾ ಇದ್ದಾಳೆಲ್ಲ ಸ್ವಾಮಿ ಅಂತ ಹೇಳಿ, ಯಾರಾಗಿರ್ಬೋದು ಸ್ವಾಮಿಗಳು ಇಂತ ಜಂಗುಮರಿ ಅಂತ ಹೇಳಿ ತಿಳ್ಕೊಂಡು ನಾನು ಬಾಯಿಗೆ ಬಂದ ಗಾಡಿ ಈ ಸ್ವಾಮಿಗಳಿಗೆ ನನ್ನ ಒಳ್ಳೆ ಸ್ಥಳವನ್ನ ಕೊಟ್ಟಿದ್ದೀನಲ್ಲ, ನನ್ನ ಭಾಗ್ಯದ ಲಕ್ಷ್ಮಿ ಮನೆ ಬಿಟ್ಟು ಹೊರಟು ಹೋಗ್ತಾ ಇದ್ದಾಳಲ್ಲ ಅಂತ ಹೇಳಿ ಮಡದಿ ಕಾಳಮ್ಮನ ಬಳಿಗೆ ಬಂದು ಹೇಳಿದ್ರಂತೆ.

ನಾನು ಕಂದೆ ಕಟ್ಸ್ಕೊಂಡು ಕೊಟ್ಟಿದ್ದೆ ಜಿಮ್ ಮಾಡಿದಿ ಕಾಳಮ್ಮ. ಹಾಗಾದ ಮೇಲೆ ಅವರು ಮಾಡಿದ ಮಾಟ್ನ ಹೊರತು ಮತ್ಯಾರು ಮಾಟ ಶೂನ್ಯಗಳನ್ನು ಮಾಡಿಲ್ಲ ಸ್ವಾಮಿ. ನಡಿ ಹೋಗೋಣ, ಅವ್ರು ಇರುವಂತಹ ಸ್ಥಳದಲ್ಲಿ ಇದ್ದರೆ ಗುರುಗಳು ಅಂತ ಹೇಳಿ ಸತೀಪತಿಗಳು ಹೀರೋರು ಕೂಡ ಸ್ನಾನ ಮಡಿಯನ್ನು ಮಾಡಿಕೊಂಡು

ಕಾಳಂಬ ಈ ಸ್ಥಳವನ್ನ ಕೊಟ್ಟಿದ್ದೀ ಗುರುಗಳಿಗೆ, ಒತ್ತಿನಂತೆ ಹೆದ್ದೋಗು ಅಂತ ನಾನು ಹೇಳಿದ್ದೆ. ಅದೇ ರೀತಿಯಾಗಿ ಮನೆಯನ್ನು ಬಿಟ್ಟು ಹೊರಟೋಗಿದ್ದಾರೆ ಕಾಳಿ ಅಂತ ಹೇಳಿದ್ರಂತೆ. ಈ ಗುರುಗಳು ನಮ್ಮ ಕಣ್ಣು ಕಾಣ್ತಾ ಇಲ್ವಲ್ಲ ಅಂತ ಹೇಳ್ತಾ ಇರ್ಬೇಕಾಗಿದ್ರೆ, ಸತೀಪತಿಗಳು ಹೇಳ್ತಾ ಇದ್ದಾರೆ

0: ಸ್ವಾಮಿಗಳನ್ನ ನಾವೆಲ್ಲಿ ಹುಡುಕಲಿ ಗುರುಪಾದ ಪತಿದೇವ್ ಅಂತೇಳಿ ಸತೀಪತಿಗಳು ಹೀರುವರು.
1: ಹೌದು,
0: ಆ ಮುರುಕಲು ಮಂಚದ ಬಳಿ ಒಳಗೆ ಕೂತುಕೊಂಡು ಗೋಳೆಂದು ದುಃಖವನ್ನು ಮಾಡಿಕೊಂಡು ದರ್ಗು ದೊಡ್ಡವರು ಪಾದವನ್ನ ಸುರಣಿಯನ್ನು ಮಾಡ್ತಾ ಇದ್ರಂತೆ.
1: ಹೌದಪ್ಪ.
0: ಆಗ ಪರಂಜ್ಯೋತಿ ಮಂಟೇಸ್ವಾಮಿ ಅವರು ಭಕ್ತಿಗೆ ಒಲಿದು,
1: ಹೌದು,
0: ಆಗ

0: ಮುರುಕಲು ಮಂಚದ ಬಳಿ ಒಳಗೆ ಪರಂಜ್ಯೋತಿ ಮಂಟೇಶ್ವಾಮಿ ಉದ್ಭವವಾಗಿ ಕೂತ್ಕೊಂಡ್ರಂತೆ.
1: ಹೌದಪ್ಪ,
0: ಸ್ವಾಮಿಗಳೇ, ಗುರುದೇವ ಪರಂಜ್ಯೋತಿ ಮಂಟದ ಲಿಂಗಯ್ಯ, ಇಂಥ ದೇವ್ರು ಅಂತ ತಿಳಿಯದಂತಾನೆ ನಿಮ್ಮ ಯಾರೋ ಮನೆ ಮನೆಗೆ ಭಿಕ್ಷಿಕ ಅಂತ ಹೇಳಿ ನಾನು ಜರಿದು ಮಾತನಾಡಿದ್ದೆ ಗುರುದೇವ.
1: ಹೌದು,
0: ನನ್ನ ಭಾಗ್ಯದ ಲಕ್ಷ್ಮಿ ನನ್ನ ಮನೆಯನ್ನು ಬಿಟ್ಟು ಹೊರಟೋಗ್ತಾ ಇದ್ದಾಳೆ, ನಮ್ಮ ಭಾಗ್ಯ ಲಕ್ಷ್ಮಿಯನ್ನ ನೀವು ಪಡ್ಕೊಡ್ಬೇಕು ಸ್ವಾಮಿಗಳೇ ಅಂತ ಹೇಳಿ ಗುರುಬರು ಬೊಪ್ಪೇಗೌಡ, ಅವನು ಮಡದಿಯಾದಂತ ಕಾಳಮ್ಮ ಈರುವರು ಕೂಡ ದರ್ಗ ದೊಡ್ಡವರು ಪಾದ ಹಿಡ್ಕೊಂಡು ಪ್ರತಿಜ್ಞೆಯನ್ನು ಮಾಡ್ತಾ ಇರುವ
1: ಶಿವ ಶಿವ
0: ಸ್ವಾಮಿ, ನನ್ನ ಮನತಾನನು ನೀವು ಪಡ್ಕೊಡಿ ಗುರುಪಾದ.
1: ಹೌದು,
0: ನೀವೇನು ಕೇಳ್ತೀರಿ, ದಾನ ಧರ್ಮ ಕೊಡ್ತೀವಿ ಅಂತ ಹೇಳಿದ್ರಂತೆ.
1: ಹೌದಪ್ಪ,
0: ಸವಾಸು ಸೇರಡ್ರಿ, ನೀವೇನು ಕೊಡ್ತೀರಿ, ದಾರ ಧರ್ಮ ಕೊಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ಲ, ನಾನು ಕೇಳದಂತ ಭಾಗ್ಯ ನೀವು ಕೊಡ್ತೀರೇನ್ರವ?
1: ಹೌದು,
0: ಅಯ್ಯೋ ಬುದ್ಧಿ, ನಮ್ಮ ಮರತಾನ ನೀವು ಪಡ್ಕೊಡಿ.
1: ಹೌದು,
0: ನಾನು 727 ಒಲ್ಗುರುಗಳು ಪಡ್ಕೊಡಿ, ನೀವು ಕೇಳದ ದಾನ ನೀವು ಕೊಡ್ತೀವಿ ಅಂತ ಹೇಳಿದ್ರಂತೆ.
1: ಹೌದಪ್ಪ,
0: ಶಬಾಸ್ ಕಂದ ಅವರಿಗೆ ನಿಮ್ಮ ಹಕ್ಷವಾಗ್ಲಿ ಅಂತ ಹೇಳಿ ಜಗತ್ತಿಗೆ ದೊಡ್ಡವರು.
1: ಹೌದು,
0: ಆ ಮುತ್ತಿನ ಜೋಳಗೆಯಿಂದ ಉಗುರಷ್ಟು ಕಪ್ಪು ದುಳ್ತವನ್ನ ತೆಗೆದುಕೊಂಡು ಅಂಗೈನ ಮೇಲೆ ಬಡಿಕೊಂಡು ಕಾಮಂಡಲದಲ್ಲಿ ಗೋಮೂತ್ರ ಇದನ್ನು ತೆಗೆದುಕೊಂಡು ಗಂಗಾದೇವಿನ ತೆಗೆದುಕೊಂಡು ಓಂ ನಮ ಶಿವಾಯ ಸಗಲ ಗಂಟೆಗೆ ನಿವಾರಣ ಆಗ್ಲಿ ಅಂತ ಹೇಳಿ ಆಗ ಕುರಿ ದೊಡ್ಡಿ ಮೇಲೆ ಯಾವಾಗ ದರ್ಗ ದೊಡ್ಡವರು ಕಪ್ಪು ದುಳ್ತವನ್ನ ಅಂತ ಹೇಳಿ ಪೀಡರ್ ಬಿಟ್ರೆ ಅಂತ ನೋಡಿ.
1: ಹೌದಪ್ಪ,
0: ಏನು ಕುರಿ ದೊಡ್ಡಿ ಒಳಗೆ ಮಂಜ್ಕವದಂಕ ಓದೋಯ್ತು, ಕಪ್ಪು ದುಳ್ತ ಎಲ್ಲ ದರ್ಗ ದೊಡ್ಡವ್ರ ಮನೆ ಕಪ್ಪು ದುಳ್ತ ಯಾವಾಗ ಕುರಿ ಮೇಲೆ ಬಿದ್ದೋ.
1: ಹೌದು,

0: ನಿಮಗೆ ಸರವಲ್ಲ, ನನಗೆ ದಾನ ಕೊಡಬೇಕು.
1: ಹೌದು,
0: ನಾಳೆ ಕಲಿಯುಗದಲ್ಲಿ ಇದು ಲೋಕದಲ್ಲಿ ನರಮಾನರಿಗೆ ಗೊತ್ತಾಗಬೇಕಾಗಿದ್ರೆ ನಾನು ಒಪ್ಪಿ ಬಂತ ಊರು
1: ಹೌದು,
0: ಇದು ರಾಜ ಬೊಪ್ಪೇಗೌಡನ ಪುರ ಅಂತ ಹೇಳಿ ನಾಮಾಂಕಿತವಾಗಬೇಕು.
1: ಹೌದಪ್ಪ,
0: ನನಗೆ ಮಠವಾಗಬೇಕು ಶರಣ್ರಿ,
1: ಹೌದು
0: ಮಠ ಮುಂದಲು ತೂಪಾಗಬೇಕು. ಇದು ಅಲ್ಲದೆ ನಿಮ್ಮ ಏಳಟ್ಟಿ ಗ್ರಾಮನು ಕೂಡ
1: ಹೌದು
0: ನನಗೆ ಮಠ ಮನೆಗೆ ದಾನ ಕೊಡಬೇಕು ನೀವು ಅಂತ ಹೇಳಿದ್ರಂತೆ. ಅಯ್ಯೋ ಗುರುದೇವ, ನಮ್ಮ ಅಪಾಸೆಂತೆ ಆಗ್ಲಿ ಗುರುಪಾದ, ನಿಮಗೆಲ್ಲ ದಾನ ಕೊಟ್ಟುಬಿಟ್ಟು ನಾನಿಲ್ಲೋಗ್ ಸೇರೋಕ್ಲಿ ಸ್ವಾಮಿ ಸೇರ್ಕೊಳ್ಳಿ ಅಂತ ಕೇಳ್ದಂತೆ.
1: ಹೌದಪ್ಪ,
0: ಶಬಾಸು ಸೇರೋಣ. ಜಾಗ ಕೊಟ್ಟವರಿಗೆ ನಾನು ಜಾಗ ಕೊಡೋದಿಲ್ವೇನಯ್ಯ, ಮುಂದೆ ಕಾಣ್ತಾ ಇದೆ ಆಲಗಟ್ಟೆ ಕೊಪ್ಪಲು. ಆಲಗಟ್ಟೆ ಕೊಪ್ಪಲಿಗೆ ನೀನು ಸೇರೋಕ್ಲಾಗ್ ಸೇರ್ಕೊ. ಅಲ್ಲಿ ಸೇರೋಕ್ಲಾಗ್ ಸೇರಿದ ಮೇಲೆ ನಿನ್ನ ಜಾತಿ ಕಸುಬನಂತೆ ನೀನು ಕುರಿಗಳನ್ನ ಅಟ್ಕೊಂಡು ಹೋಗು ಗಣೇಶರಣ. ಒಂದು ಕುರಿ ಹಿಡ್ಕೊಂಡ್ರಿ ನೀವು 900 ಕುರಿ ಹಚ್ಚಲಿ. ಇದು ಅಲ್ದನೆ ಲೋಕದಲ್ಲಿ ನಿನ್ನ ಲೋಕದಲ್ಲಿ ನಮ್ಮಂಗಿ ಕೂಡ ನಿನ್ನನ್ನು ಕೂಡ ದೇವ್ರು ಮಾಡ್ತೀನಿ.
1: ಹೌದು,
0: ಯಾಕೆ ಮಾಡ್ತಿರೋ ಸ್ವಾಮಿ? ಬೀರಪ್ಪ ಅಂತ ಹೇಳಿ ಲೋಕದ ಮೇಲೆ ನೀನು ಹೊಡೆದು ಮುಡುಗನ ಶರಣ. ನಿನ್ನ ಜಾತಿ ನಿನ್ನ ಮತದವರು ಕೂಟಗಳನ್ನ ಸೇರ್ಕೊಳ್ಳಿ, ಕೂಟ

0: 727 ಗುರುಗಳ ಸೃಷ್ಟಿಯನ್ನು ಮಾಡಿದ್ರಂತೆ ಪರಂಜ್ಯೋತಿ ಮಂಟೇಸ್ವಾಮಿ.
1: ಹೌದಪ್ಪ,
0: ಸೇರನ್ರಿ. ನೀವು ಕೇಳದಂತೆ ಭಾಗ್ಯ ಕೊಡ್ತೀವಿ ಅಂತ ಹೇಳಿದ್ರಿ ಅಲ್ಲ.
1: ಹೌದು.
0: ಈ

0: ಮುಡಪ್ಪತ್ತೇಳಿ ಒಡೆದು ಮುಡಪ್ಪತ್ತೇಳಿ ಪರಂಜ್ಯೋತಿ ಮಂಟೇಶ್ವಾಮಿಯವರು ಆಶೀರ್ವಾದವನ್ನ ಮಾಡಿದ್ರಂತೆ. ಆಗ ನೀನು ತಲೆ ಮೇಲಿರ್ತಕ್ಕಂತ ಗೋಣಿಗೊಪ್ಪೆ ಬಣ್ಣದ ಬಟ್ಟೆ ಆಗಿರ್ಲಿ, ನಿನ್ನ ಕುರಿಕೋಲು ನಂದಿ ಕಂಬು ಆಗಿರ್ಲಿ, ಬೀರಪ್ಪ ಅಂತೇಳಿ ಲೋಕದಲ್ಲಿ ಒಡೆದು ಮೂಡಪ್ಪ ಅಂತೇಳಿ ಪರಂಜ್ಯೋತಿ ಮಂಟೇಶ್ವಾಮಿ ಏಳಟ್ಟಿನ ಕೂಡ ದಾನ ಮಾಡಿಕೊಂಡು ಆ ಲೋಕಕ್ಕೆ ಆಲಗಟ್ಟೆ ಕೊಪ್ಪಲಿಗೆ ಸೇರೋಕ್ಲಾಗ ಸೇರ್ಕೊಂತ ಹೇಳಿ ಕುರುಬುರು ಬಪ್ಪೆಗಳನ್ನು ಕಳೆದ್ರಂತೆ. ಮಂಗಳ ಮಂಗಳ ಮಂಗಳಾರತಿ ಮಂಟೇದ ಸ್ವಾಮಿಗೆ ನಾವೆತ್ತುರೀವು ಕರಪುರದಾತಿ ಸಿದ್ದಪ್ಪಾಜಿಗೆ.
1: ಕೇಳುಗರೆ, ಮಂಟೇಸ್ವಾಮಿ ಕಾವ್ಯದಲ್ಲಿ ಬರುವಂತಹ ಕುರುಬೇಗೌಡನ ಸಾಲನ್ನ ತಾವು ಇದುವರೆಗೆ ಆಲಿಸಿದ್ರಿ. ಹಾಡಿದ ಕಲಾವಿದರು ದೊಡ್ಡರಾಜಪ್ಪ ಹಾಗೂ ನಾಗರಾಜು ಅವರು. ಇವರು ಬನ್ನೂರು ಹೋಬಳಿ ಬಸವನಹಳ್ಳಿಯ ಗ್ರಾಮದವರು.
2: ಜನಪದ ಗಾಯಕರ
3: ಪದ
2: ಪಾದ
3: ಪದ
2: ಪಾದ ಹಳ್ಳಿ ಹಾಡು ಕೇಳಿದಿರಿ.
4: ಒನ್ನೇನಾ ತಾಲೆ
3: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಸಮಯ 4:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮೈಸೂರು ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ
3: ಅವಧಾನ ಮಂಜರಿ, ವಿಶಿಷ್ಟ ಅವಧಾನ ಕಲೆಯ ಕುರಿತು ಅವಲೋಕನ. ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರ್.
4: ಇಂದಿನ ರಸಮಂಜರಿ ಕಾರ್ಯಕ್ರಮಕ್ಕೆ ಶ್ರೋತೃಗಳಿಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಸಂಸ್ಕೃತ ವಾಂಗ್ಮಯವು ಅತ್ಯಂತ ನಿತ್ಯ ನೂತನವಾಗಿಯೂ ಇದ್ದುಕೊಂಡು ತನ್ನ ಪ್ರೌಢಿಮೆಯನ್ನು ಕಾಪಾಡಿಕೊಳ್ತಾ ಬಂದಿದೆ. ಅತ್ಯಂತ ಪ್ರಾಚೀನವಾದಂತಹ ಭಾಷೆ, ದೇವಭಾಷೆ. ವೇದ ವಾಂಗ್ಮಯದಲ್ಲಿರುವಂತಹ ಮಂತ್ರಗಳ ರಾಶಿಯಿಂದ ಹಿಡಿದು ಸಣ್ಣ ಮಕ್ಕಳಿಗೂ ತಿಳಿಯುವಂತಹ ರೀತಿಯಲ್ಲಿ ಕಥೆಗಳನ್ನ ಕೂಡ ತಿಳಿಸುವುದರ ಮೂಲಕ ತನ್ನ ಸಾಹಿತ್ಯವನ್ನ ವಿಸ್ತಾರ ಮಾಡಿಕೊಳ್ತಾ ಬಂದಿರುವಂತಹ ಒಂದು ಉತ್ಕೃಷ್ಟವಾದಂತಹ ಭಾಷೆ ಸಂಸ್ಕೃತ. ಖಂಡಕಾವ್ಯಗಳು, ಮಹಾಕಾವ್ಯಗಳಾದಂತಹ ರಾಮಾಯಣ, ಮಹಾಭಾರತಗಳು, ನಾಟಕಗಳು, ಭಾಸ, ಕಾಳಿದಾಸ ಮೊದಲಾದಂತಹವರು ರಚನೆ ಮಾಡಿರುವಂತದ್ದು, ಪುನಃ ಸುಭಾಷಿತಗಳು, ನಮ್ಮ ಪ್ರತಿನಿತ್ಯ ಜೀವನಕ್ಕೆ ಬೇಕಾದಂತಹ ನೀತಿಗಳನ್ನು ಬೋಧಿಸುವಂತಹ ಕಥೆಗಳು, ಪಂಚತಂತ್ರ, ಹಿತೋಪದೇಶ ಇತ್ಯಾದಿ, ದೇವರ ಸ್ತುತಿಯನ್ನು ಮಾಡುವಂತಹದ್ದು ಅಥವಾ ಮನಸ್ಸಿಗೆ ಮುದ ನೀಡುವಂತಹ ವಿಷಯಗಳನ್ನು ಕುರಿತು ಸ್ತುತಿ ರೂಪದಲ್ಲಿ ಹೇಳುವಂತಹ ಸ್ತೋತ್ರ ಸಾಹಿತ್ಯವೂ ಕೂಡ ವಿಪುಲವಾಗಿ ಸಂಸ್ಕೃತ ಭಾಷೆಯಲ್ಲಿ ಬೆಳೆದುಕೊಂಡು ಬಂದಿದೆ. ಹೀಗೆ ನಾನಾ ಪ್ರಕಾರಗಳ ಮೂಲಕ ಜನಮಾನಸವನ್ನ ತಲುಪುವಂತಹ ಪರಿಯನ್ನ ಅರ್ಥೈಸಿಕೊಂಡು ಆ ಕಾಲಕ್ಕೆ ಸನ್ನಿವೇಶಕ್ಕೆ ಅನುಗುಣವಾಗಿ ಸಹೃದಯನನ್ನ ತಲುಪುವಂತಹ ಕೆಲಸವನ್ನ ಸಂಸ್ಕೃತ ಭಾಷೆ ಮಾಡಿಕೊಳ್ತಾ ಬಂದಿದೆ. ಈ ನಿಟ್ಟಿನಲ್ಲಿಯೇ ಅವಧಾನ ಅನ್ನುವಂತಹ ಒಂದು ಕಲೆ ಕೂಡ ಸಂಸ್ಕೃತ ಭಾಷೆಯದೇ ಕೊಡುಗೆಯಾಗಿದೆ. ಅವಧಾನ ಕಲೆಯ ಕುರಿತಾಗಿ ಇರುವಂತಹ ಮತ್ತೊಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ಅದರ ಉಗಮ ಕರ್ನಾಟಕ ಅಂತ ಹೇಳಿದ್ರೆ ಅದರ ಉಗಮ ಸ್ಥಾನ ನಮ್ಮ ಕರ್ನಾಟಕ ರಾಜ್ಯ. ಹಾಗಾಗಿ ಈ ಅವಧಾನ ಕಲೆ ಎಂದರೇನು, ಇದರ ಪ್ರಸ್ತುತತೆ ಎಷ್ಟರ ಮಟ್ಟಿಗಿದೆ, ಇವತ್ತಿಗೂ ಕೂಡ ಈ ಕಲೆ ನಿರಂತರವಾಗಿ ಬೆಳೆದುಕೊಂಡು ಬರ್ತಾ ಇದೆ, ಇವತ್ತಿಗೂ ಕೂಡ ಈ ಕಲೆ ಪ್ರಚಾರದಲ್ಲಿ ಇದೆಯಾ, ಹೇಗೆ ಇದರಲ್ಲಿ ಶ್ರೋತೃವಾದವನು ಭಾಗವಹಿಸಬಹುದು ಅಥವಾ ವಿಷಯಗಳನ್ನ ಅರ್ಥೈಸಿಕೊಳ್ಬಹುದು, ಈ ಎಲ್ಲ ವಿಚಾರಗಳನ್ನ ತಿಳಿಸುವುದೇ ನಮ್ಮ ಇಂದಿನ ಸಂಚಿಕೆಯ ಉದ್ದೇಶ. ಈ ಕುರಿತಾಗಿ ನಮಗೆ ಹೆಚ್ಚಿನ ವಿಚಾರಗಳನ್ನ ತಿಳಿಸಿಕೊಡೋದಕ್ಕೆ ಅಂತ ನಮ್ಮೊಂದಿಗೆ ಇಂದು ವಿದ್ವಾಂಸರಾದಂತಹ ಸೂರ್ಯ ಹೆಬ್ಬಾರ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ.
5: ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರ.
4: ಮೊದಲಿಗೆ ಅವಧಾನ ಅಂತ ಅಂದ್ರೆ ಏನು, ಅದರ ಹಿನ್ನೆಲೆ ಏನು, ಹೇಗೆ ಉಗಮವಾಯಿತು, ಹೇಗೆ ಬೆಳೆದುಕೊಂಡು ಬಂತು, ಇದರ ಕುರಿತಾಗಿ ಪರಿಚಯಾತ್ಮಕವಾದಂತಹ ಒಂದು ಮಾಹಿತಿಯನ್ನ ತಿಳಿಸ್ಕೊಡಿ.
5: ಚಿತ್ತೈಕಾಗ್ರ್ಯಂ ಅವಧಾನಂ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಇದನ್ನು ಹೇಳಿದ್ದು 8ನೇ ಶತಮಾನದಲ್ಲಿದ್ದಂತಹ ವಿದ್ವಾಂಸ ವಾಮನ. ಅವನಿಗಿಂತ ಮೊದಲು ಈ ಅವಧಾನ ಕಲೆ ಇದ್ದಿರಬಹುದು, ಆದರೆ ಇದಕ್ಕೊಂದು ಅವಧಾನ ಅನ್ನುವಂತಹ ಶಬ್ದಕ್ಕೆ ವ್ಯುತ್ಪತ್ತಿಯನ್ನು ಹೇಳಿರುವಂಥದ್ದು ಅವನು. ಚಿತ್ತೈಕಾಗ್ರ್ಯಂ ಅಂದರೆ ಮನಸ್ಸಿನ ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಅದನ್ನು ನಾವು ಒಂದು ವಸ್ತುವಿನಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಿದರೆ ಏಕಾವಧಾನ, 4 ವಸ್ತುಗಳಲ್ಲಿ ಸಾಧಿಸಿದರೆ ಚತುರವಧಾನ, 8 ವಸ್ತುಗಳಲ್ಲಿ ಸಾಧಿಸಿದರೆ ಅಷ್ಟಾವಧಾನ, 100 ವಸ್ತುಗಳಲ್ಲಿ ಸಾಧಿಸಿದರೆ ಶತಾವಧಾನ, ಹಾಗೆ 1000 ವಿಷಯಗಳಲ್ಲಿದ್ದರೆ ಸಹಸ್ರಾವಧಾನ. ಹೀಗೆ ಎಷ್ಟು ವಿಷಯಗಳಲ್ಲಿ ನಾವು ಏಕಾಗ್ರತೆಯನ್ನು ಸಾಧಿಸ್ತೇವೋ ಅಷ್ಟು ವಿಷಯಕ್ಕೆ ಚತುರವಧಾನ, ಅಷ್ಟಾವಧಾನ, ತ್ರಿಗುಣಿತ, ಅಷ್ಟಾವಧಾನ, ಶತಾವಧಾನ ಅಂತೆಲ್ಲ ಹೇಳ್ಬೋದು. ಅಷ್ಟಾವಧಾನ ಅನ್ನುವಂಥ ಪದ ತುಂಬ ಪ್ರಸಿದ್ಧವಾಗಿದೆ. ದಕ್ಷಿಣ ಕನ್ನಡದಲ್ಲಿ ದೇವಸ್ಥಾನದಲ್ಲಿ ದೇವರ ಉತ್ಸವದ ಸಂದರ್ಭದಲ್ಲಿ ದೇವರ ಎದುರಿಗೆ 8 ಕಲೆಗಳನ್ನು ಪ್ರದರ್ಶಿಸುವುದು ಅಥವಾ 8 ವಿಚಾರಗಳನ್ನು ಸಮರ್ಪಿಸುವುದು ದೇವರಿಗೆ, 4 ವೇದಗಳು, ಪುರಾಣಗಳು, ಸಂಗೀತ, ವಾದ್ಯಗಳು, ನೃತ್ಯ, ಹೀಗೆ ಯಾವುದಾದ್ರೂ 8 ವಿಷಯಗಳನ್ನು ದೇವರಿಗೆ ಅರ್ಪಿಸಲಾಗುತ್ತೆ, ಅದನ್ನು ಅಷ್ಟಾವಧಾನ ಅಂತ ಹೇಳ್ತಾರೆ. ಆದರೆ ನಾನಿವತ್ತು ಮಾತಾಡಲಿಕ್ಕಿರುವಂತಹ ಅಷ್ಟಾವಧಾನ ಈ ಅಷ್ಟಾವಧಾನ ಅಲ್ಲ, ಅದರ ಬದಲಾಗಿ ಸಾಹಿತ್ಯಿಕ ಅಷ್ಟಾವಧಾನ ಅಂದರೆ ಬುದ್ಧಿಗೆ ಸ್ವಲ್ಪ ಕೆಲಸವನ್ನು ಕೊಡ್ತಾ, ಜನರನ್ನು ರಂಜಿಸ್ತಾ, ಅದನ್ನು ಕೇಳಿದವರಿಗೆ ಏನೋ ಒಂದು ಹೊಸದು ಸಿಕ್ಕಿರೋ ಹಾಗೆ ಆಗಬೇಕು, ಹಾಗೆ ಮಾಡ್ತಾ ಕಲೆಯನ್ನು ನಿರ್ವಹಿಸೋದು ಅಷ್ಟಾವಧಾನ ಅನ್ನೋದೊಂದು ಕಲೆ. ಇನ್ನೊಂದು ಜನರಲ್ಲಿ ಭ್ರಾಂತಿ ಇದೆ, ಅಷ್ಟಾವಧಾನಿಗಳು ಶತಾವಧಾನಿಗಳು ಅಂದರೆ ಸರ್ವಜ್ಞರು, ಅವರ ಮಿದುಳು ಅಂದರೆ ಅತ್ಯಂತ ಉತ್ಕೃಷ್ಟವಾದದ್ದು ಅಂತ. ಹಾಗೇನೂ ನನಗೆ ಅನಿಸೋದಿಲ್ಲ, ಯಾಕಂದರೆ ಇದು ಒಂದು ಕಲೆ. ಹೇಗೆ ಸಂಗೀತ ಒಂದು ಕಲೆಯೋ, ನೃತ್ಯ ಒಂದು ಕಲೆಯೋ, ಅದೇ ರೀತಿ ಸ್ಟೇಜ್ನಲ್ಲಿ ಪರ್ಫಾರ್ಮ್ ಮಾಡುವಂಥ ಒಂದು ಕಲೆ ಅಂದರೆ ನಾವು ಇದನ್ನು ಪ್ರದರ್ಶನ ಕಲೆ ಅಂತ ಹೇಳ್ಬೋದು. ಅಷ್ಟಾವಧಾನ ಕೂಡ ಒಂದು ಇದಕ್ಕೆ ಪ್ರಶ್ನೆ ಕೇಳುವವರಾಗಿರ್ಬೋದು, ಅವಧಾನಿಯಾಗಿರ್ಬೋದು, ಅನೇಕ ವಿಷಯಗಳನ್ನು ತಿಳ್ಕೊಂಡಿರಬೇಕು ಮತ್ತು ತಿಳಿದದ್ದನ್ನು ಚೆನ್ನಾಗಿ ಪ್ರಸ್ತುತಿ ಮಾಡಲಿಕ್ಕೆ ಅವನಿಗೆ ಬರಬೇಕು. ಆದ್ದರಿಂದ ಹಿರಿಯರು ಹೇಳ್ತಾರೆ, ಅಷ್ಟಾವಧಾನ ಅನ್ನುವುದು ಒಂದು ಬೌದ್ಧಿಕ ಕ್ರೀಡೆ. ಕ್ರಿಕೆಟು ಕಬಡ್ಡಿ ಎಲ್ಲ ಹೇಗೆ ಶಾರೀರಿಕ ಕ್ರೀಡೆಗಳು, ಅದೇ ರೀತಿಯಾಗಿ ಮನಸ್ಸನ್ನು ಇಟ್ಟುಕೊಂಡು ಆಟ ಆಡುವಂಥದ್ದು. ಆ ಆಟವನ್ನು ನೋಡಲಿಕ್ಕೆ ತುಂಬ ಜನ ಸೇರ್ತಾರೆ, ಅವರು ಸಂತೋಷವನ್ನು ಪಡ್ತಾರೆ. ಹೀಗೆ ಈ ಅಷ್ಟಾವಧಾನ ಇದೆ. ಕರ್ನಾಟಕದಲ್ಲೇ ಮೊದಲಿಗೆ ಇದು ಹುಟ್ಟಿದ್ದಾದರೂ ಆ ನಂತರದಲ್ಲಿ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ತುಂಬ ಬೆಳ್ಕೊಂಡು ಬಂತು. ಆದ್ದರಿಂದ ತೆಲುಗು, ತಮಿಳು, ಕನ್ನಡ ಹಾಗೂ ಎಲ್ಲದಕ್ಕೂ ಮಾತೃಭಾಷೆಯಾಗಿರುವಂತಹ ಸಂಸ್ಕೃತ ಹೇಗೂ ಇದ್ದೇ ಇದೆ. ಈ ನಾಲ್ಕು ಭಾಷೆಗಳಲ್ಲಿ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ ಇವತ್ತು ಅಷ್ಟಾವಧಾನ ಅನ್ನುವಂಥದ್ದು. ಈ ಕಲೆಯನ್ನು ಅಲ್ಲಲ್ಲಿ ಇವತ್ತು ನಾವು ಕಾಣಬಹುದು. ಹಾಗೆ ಈ ಕಲೆಯನ್ನು ಪ್ರದರ್ಶನ ಮಾಡಿದ ನಂತರ ಜನರೆಲ್ಲರೂ ತುಂಬ ಸಂತೋಷ ಪಡ್ತಾರೆ. ಹೇಗೆ ನೃತ್ಯವನ್ನು ನೋಡಿ ಸಂತೋಷ ಪಡ್ತಾರೋ ಅದೇ ರೀತಿಯಾಗಿ ಅವಧಾನವನ್ನು ನೋಡಿಯೂ ಸಂತೋಷ ಪಡ್ತಾರೆ. ಅಷ್ಟಾವಧಾನ ಅನ್ನೋದು ಯಾಕೆ ಪ್ರಸಿದ್ಧ ಅಂದರೆ, ಸಮಯವನ್ನು ನೋಡಿಕೊಂಡು ಸುಮಾರು 3-3.5 ಗಂಟೆಗಳಲ್ಲಿ ಮುಗಿಯುವಂತಹ ಕಾರ್ಯಕ್ರಮ ಇದು ಅಷ್ಟಾವಧಾನ. ಎಲ್ಲರಿಗೂ ಬೆಳಗ್ಗೆ ಶುರು ಆದರೆ ಮಧ್ಯಾಹ್ನ ಊಟದಷ್ಟೊತ್ತಿಗೆ ಮುಗಿಯುತ್ತೆ, ಅಥವಾ ಸಾಯಂಕಾಲ ಶುರು ಆದರೆ ರಾತ್ರಿ ಹೊತ್ತಿಗೆ ಮುಗಿಯುತ್ತೆ. ಹೀಗೆ ಕ್ಲುಪ್ತವಾದಂತಹ ಸಮಯದಲ್ಲಿ ಮುಗಿಯೋದ್ರಿಂದ ಅಷ್ಟಾವಧಾನ ಅನ್ನೋದು ತುಂಬ ಪ್ರಸಿದ್ಧವಾಗಿದೆ. ಇದರಲ್ಲಿ ಅನೇಕ ಬೇರೆ ಬೇರೆ ವಿಭಾಗಗಳೂ ಇದೆ, ಅದರ ಬಗ್ಗೆ ಬೇಕಾದರೆ ಹೇಳಬಹುದು.
4: ಚಿತ್ತೇಕಾಗ್ರತೆಯೇ ಮೂಲ ಅವಧಾನಕ್ಕೆ ಅಂತ ಹೇಳ್ತಾ 3-4 ಭಾಷೆಗಳಲ್ಲಿ ಅವಧಾನ ಕಲೆ ತನ್ನನ್ನು ತಾನು ವಿಸ್ತರಿಸಿಕೊಂಡಿದೆ ಅಂತ ಬಹಳ ಚೆನ್ನಾಗಿ ತಿಳಿಸಿದ್ರಿ. ಈಗ ನೀವು ಅಷ್ಟಾವಧಾನ, ದಶಾವಧಾನ, ಶತ, ಸಹಸ್ರ ಹೀಗೆ ಎಷ್ಟು ಸಂಖ್ಯೆಗಳಲ್ಲಿ ಬೇಕಾದರೂ ಅವಧಾನವನ್ನ ಮಾಡಬಹುದು ಅಂತ ಹೇಳಿದ್ರಿ. ಪ್ರಸಿದ್ಧವಾದಂತಹ ಹೆಸರು ಅವಧಾನದಲ್ಲಿ ಅಂತ ಹೇಳಿದ್ರೆ ಶತಾವಧಾನಿ ಅನ್ನುವಂತಹ ಹೆಸರು ಎಲ್ಲರೂ ಕೇಳಿರ್ತೀವಿ. ಆದರೆ ಅದಕ್ಕೂ ಅವಧಾನ ಕಲೆಗೂ ಸಂಬಂಧ ಇರಬಹುದು ಅಂತ ಬಹುಶಃ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ಈ ಸಂಖ್ಯೆಗಳನ್ನ ಅವಧಾನಕ್ಕೆ ಸೇರಿಸಿ ಹೇಳಿರುವಂತದ್ದು ಯಾವ ಒಂದು ಹಿನ್ನೆಲೆಯಲ್ಲಿ?
5: ನಾನು ಅವಾಗಲೇ ಹೇಳಿದೆ, ಎಷ್ಟು ವಿಷಯಗಳಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸ್ತಾನೋ ಅಷ್ಟು ಆ ಹೆಸರಿದೆ. ಶತಾವಧಾನಿ ಅಂದರೆ 100 ವಿಷಯಗಳಲ್ಲಿ, ಸಹಸ್ರಾವಧಾನಿ ಅಂದರೆ 1000 ವಿಷಯಗಳಲ್ಲಿ, ಅಷ್ಟಾವಧಾನಿ ಅಂದರೆ 8 ವಿಷಯಗಳಲ್ಲಿ, ದಶಾವಧಾನಿ ಅಂದರೆ 10 ವಿಷಯಗಳಲ್ಲಿ. ಹೀಗೆ ಒಂದು ಸಾಮಾನ್ಯ ಉದಾಹರಣೆಯನ್ನು ನಿಮಗೆ ಹೇಳ್ತೇನೆ. ಘಟ ಅಂದರೆ ಕೊಡಪಾನ ಇದೆ, ಅದರಲ್ಲಿ ಒಂದು 100 ಕೊಡಪಾನಗಳನ್ನು ತಗೊಂಡು ಬೇರೆ ಬೇರೆ ಪ್ರಮಾಣದ ನೀರುಗಳನ್ನು ತುಂಬಿಸಿ, ಬೇರೆ ಬೇರೆ ಅಳತೆಯಲ್ಲಿ ತುಂಬಿಸಬೇಕು, ಒಂದರಲ್ಲಿ ಅರ್ಧ, ಒಂದರಲ್ಲಿ ಕಾಲು, ಬೇಕಾದರೆ ಲೆಕ್ಕ ಮಾಡಿ ತುಂಬಿಸಿ, ಆಮೇಲೆ ನಿಗದಿತ ಸ್ಥಳದಲ್ಲಿ ಅದನ್ನು ಬಡಿದಾಗ, ಘಟವನ್ನು ಬಡಿದಾಗ ಒಂದೊಂದು ಘಟ ಕೂಡ ಬೇರೆ ಬೇರೆ ಸ್ವರಗಳನ್ನು ಹೊರಹೊಮ್ಮಿಸುತ್ತೆ. ಸಾಮಾನ್ಯವಾಗಿ ಹೀಗೆ 100 ಘಟಗಳನ್ನು ಹಿಡಿದು ಒಂದು ಸಲ ಅವಧಾನಿ ಅದನ್ನು ನೋಡಿದರೆ ಯಾವ ಘಟದ ಶಬ್ದ ಯಾವ ರೀತಿ ಇದೆ ಅಂತ ನೆನಪಿಟ್ಕೊಳ್ತಾನೆ. ಆಮೇಲೆ ಅವನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಯಾವುದೇ ಒಂದು ಘಟವನ್ನು ಹೊಡೆದರೂ ಕೂಡ ಇದು 10ನೇ ಘಟ, ಇದು 25ನೇ ಘಟ, ಇದು 38ನೇ ಘಟ, ಹೀಗೆ ಅವನು ಹೇಳಲಿಕ್ಕೆ ಸಮರ್ಥನಾದರೆ ಅವನು ಈ ಘಟದ ವಿಷಯದಲ್ಲಿ ಶತಾವಧಾನಿ ಅಂತ ಹೇಳ್ಬೋದು. ಆದರೆ ಇಂಥದ್ದನ್ನೇ ಮಾಡಿದರೆ ಪ್ರೇಕ್ಷಕರಿಗೆ ರಂಜನೆ ಇಲ್ಲ. ರಂಜನೆ ಆಗಬೇಕು ಅಂತಾದರೆ ಏನಾದರೂ ಹೊಸದಾಗಿರಬೇಕು ಮತ್ತು ವೈವಿಧ್ಯಪೂರ್ಣವಾಗಿರಬೇಕು. ಆದ್ರಿಂದಲೇ ಈ ಸಾಹಿತ್ಯಿಕ ಅಷ್ಟಾವಧಾನ ಅನ್ನೋದು ಹುಟ್ಟುಕೊಳ್ತು. ಸಾಹಿತ್ಯಿಕ ಅಷ್ಟಾವಧಾನದಲ್ಲಿ ವಿವಿಧ ವಿಭಾಗಗಳಿರ್ತವೆ. ಒಂದೊಂದು ವಿಭಾಗವನ್ನು ಕೇಳಿದಾಗಲೂ ಅದನ್ನು ಕೇಳಿದಂತಹ ಜನ ತುಂಬ ಇಷ್ಟಪಡ್ತಾರೆ, ಅದನ್ನು ಆಸ್ವಾದಿಸ್ತಾರೆ. ಬರೀ ಒಣ ಅವಧಾನ ಆಗಿರೋದಿಲ್ಲ, ಕೆಲವೊಂದು ಧಾರಣಾ ಅವಧಾನಗಳು ಅಂತಲೂ ಇದೆ. ಉದಾಹರಣೆಗೆ ಜೈನ ಮುನಿಗಳು ಎಲ್ಲ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಸುಮಾರು 100,000 ಶ್ಲೋಕಗಳನ್ನು ಕಂಠಸ್ಥ ಮಾಡಿಕೊಂಡಿರೋದು, ಎಷ್ಟನೇ ಸಂಖ್ಯೆಯ ಶ್ಲೋಕವನ್ನು ಕೇಳಿದರೂ ಕೂಡ ಅದನ್ನು ಹೇಳುವಂಥದ್ದು, ಅಥವಾ ನಮ್ಮ ವಿಶ್ವದಲ್ಲಿ ಎಷ್ಟೆಷ್ಟು ದೇಶಗಳಿದೆ, ಅದರ ರಾಜಧಾನಿ ಯಾವುದು, ಅದರ ಮುಖ್ಯ ನಗರಗಳು ಯಾವುದು, ಅಲ್ಲಿ ಬೆಳೆಯುವಂಥ ಬೆಳೆ ಯಾವುದು, ಅಲ್ಲಿನ ಜನಸಂಖ್ಯೆ ಎಷ್ಟು, ಇನ್ನೂ ಡಾಟಾಗಳನ್ನೆಲ್ಲ ಕಲೆಕ್ಷನ್ ಮಾಡಿ ಅದನ್ನು ನೆನಪಿಟ್ಟುಕೊಳ್ಳೋದು, ಅದನ್ನು ಹೇಳುವಂಥದ್ದು. 100 ಜನ ಒಟ್ಟಿಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಹೇಳ್ತಾರೆ. ಇದರಲ್ಲಿ ಹೊಸದಾಗಿ ರಚನೆ ಮಾಡುವಂಥದ್ದು ಏನೂ ಇಲ್ಲ. ಆದರೆ ಅದನ್ನು ನೆನ್ಪಿಟ್ಕೊಳ್ಬೇಕು ಅಂತಾದರೆ ಅದ್ಭುತವಾದಂಥ ಸಾಮರ್ಥ್ಯ ಬೇಕು. ಹೀಗೆ ಅವಧಾನದಲ್ಲಿ ತುಂಬ ವಿಧಗಳಿದ್ದಾವೆ. ಆದರೆ ನಾನಿವತ್ತು ಹೇಳಲಿಕ್ಕೆ ಹೊರಡ್ತಾ ಇರೋದು ಸಾಹಿತ್ಯಿಕ ಅಷ್ಟಾವಧಾನ ಅಥವಾ ಸಾಹಿತ್ಯಿಕ ಅವಧಾನ ಅನ್ನುವಂಥದ್ದು.
4: ನೀವು ಹೇಳೋದನ್ನ ಕೇಳ್ತಾ ಇದ್ರೆ ಮನುಷ್ಯನ ಸಾಮರ್ಥ್ಯಕ್ಕೆ ಎಲ್ಲೆಯೇ ಇಲ್ಲ. ಯಾವ ಮಿತಿಯನ್ನಾದರೂ ದಾಟಿ ಅವನು ತನ್ನ ಸಾಮರ್ಥ್ಯದ ಪ್ರದರ್ಶನವನ್ನ ಮಾಡಬಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೆ ಎಷ್ಟು ಚಮತ್ಕಾರಯುತವಾಗಿ ಇರಬಹುದು ಈ ಒಂದು ಕಾರ್ಯಕ್ರಮ ಅಂತ ಬಹಳ ಕುತೂಹಲವನ್ನ ಮೂಡಿಸುವಂತಹ ವಿಚಾರವಾಗಿದೆ. ಹೇಗೆ ಸಾಹಿತ್ಯದಲ್ಲಿ ಅವಧಾನವನ್ನ ಮಾಡುವಂಥದ್ದು, ಅದರ ಪ್ರಕಾರಗಳು ಏನಿವೆ ಅಂತ?
5: ನೀವು ಹೇಳದಾಗೆ ಮನುಷ್ಯನ ಸಾಮರ್ಥ್ಯಕ್ಕೆ ಎಲ್ಲ ಇಲ್ಲ, ಆದರೆ ಆ ಸಾಮರ್ಥ್ಯವನ್ನೇ ತೋರಿಸೋದ್ರಿಂದ ಎಲ್ಲರಿಗೂ ಸಂತೋಷ ಆಗಬೇಕು ಅಂತಲೂ ಇಲ್ಲ. ಉದಾಹರಣೆಗೆ ವೆಯ್ಟ್ ಲಿಫ್ಟಿಂಗ್ ಅಂತ ಸ್ಪರ್ಧೆ ಇದೆ, ಅದರಲ್ಲಿ ಒಬ್ಬ 1,000 ಕೆಜಿ ಎತ್ತಿದರೂ ಅವನ ಸಾಮರ್ಥ್ಯ ಸ್ತುತ್ಯವೇ, ನಾವು ಅದನ್ನು ಹೊಗಳಲೇಬೇಕು. ಅಷ್ಟು ಸಾಮರ್ಥ್ಯವನ್ನು ಅವನು ಸಂಪಾದನೆ ಮಾಡಿಕೊಂಡಿರ್ತಾನೆ. ಆದರೆ ಮತ್ತೆ ಮತ್ತೆ ಎತ್ತೋದನ್ನು ನೋಡಲಿಕ್ಕೆ ಅಷ್ಟು ಆಸಕ್ತಿ ಇರೋದಿಲ್ಲ. ಅವರ ಬಗ್ಗೆ ಗೌರವ ಇದೆ ನಮಗೆ, ಆದರೆ ಆಸಕ್ತಿ ಇಲ್ಲ. ಆದರೆ ಸಾಹಿತ್ಯಿಕ ಅವಧಾನದಲ್ಲಿ ಹಾಗಲ್ಲ. ಸಾಹಿತ್ಯವನ್ನು ಹೊಸದಾಗಿ ಹೊಸದಾಗಿ ರಚಿಸ್ತಾನೆ. ಇಲ್ಲಿ ಧ್ವನ್ಯಾಲೋಕದಲ್ಲಿ ಹೇಳ್ತಾನೆ ಆನಂದವರ್ಧನ, ಅದೇ ವಸ್ತುವನ್ನು ತಗೊಂಡು ಕವಿಗಳು ಬರೆದರು ವಸಂತ ಮಾಸದಲ್ಲಿ ಹೇಗೆ ಪ್ರತಿಯೊಂದು ಮಾವಿನ ಮರವನ್ನು ನೋಡುವಾಗಲೂ ನಮಗೆ ಬೇರೆ ಬೇರೆ ರೀತಿಯಾದಂಥ ಆನಂದ ಆಗುತ್ತೋ, ಅದೇ ರೀತಿಯಾಗಿ ಈ ಸಾಹಿತ್ಯಿಕ ರಚನೆಗಳನ್ನು ನೋಡಿದಾಗಲೂ ಕೂಡ ನಮಗೆ ಆನಂದ ಆಗುತ್ತೆ. ಆದ್ದರಿಂದ ಈ ಸಾಹಿತ್ಯಿಕ ಅಷ್ಟಾವಧಾನ ಅನ್ನೋದು ಇವತ್ತು ತುಂಬ ಪ್ರಸಿದ್ಧವಾಗಿದೆ. ಇದನ್ನು ಮಾಡಬೇಕು ಅಂತಾದರೆ ಅವಧಾನಿಗೆ 3 ವಿಷಯಗಳು ಅತ್ಯಂತ ಅವಶ್ಯಕ: ಧಾರಣೆ, ಧಾರೆ, ಧೈರ್ಯ. ಆದ್ದರಿಂದ ಅದನ್ನು ನಾವು ಧಾತ್ರಯಂ, ಧಾ ಧಾ ಧಾ ಅಂತ ಬರುತ್ತೆ. ಧಾರಣೆ ಅಂದರೆ ಏನು? ಸಾಹಿತ್ಯಿಕ ಅಷ್ಟಾವಧಾನದಲ್ಲಿ ಹೊಸದಾಗಿ ಶ್ಲೋಕಗಳನ್ನು ರಚಿಸಬೇಕಾಗಿ ಬರುತ್ತೆ. ಇದನ್ನು ಈಗಲೇ ನಾನು ವಿವರಣೆ ಮಾಡಿಬಿಡ್ತೇನೆ. ಶ್ಲೋಕಗಳು ಅಂದರೆ ಏನು? ಪ್ರಸಿದ್ಧವಾದಂತಹ ಶ್ಲೋಕಗಳು ನಮಗೆ ಗೊತ್ತಿದೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಇಲ್ಲಿ ನಾವು ಲೆಕ್ಕ ಹಾಕಿದರೆ 8 ಅಕ್ಷರಗಳ 4 ಸಾಲಿದೆ. ಇದು ಅನುಷ್ಟುಪ್ ಛಂದಸ್ಸು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ಅಲ್ಲಿ ನಾವು ಲೆಕ್ಕ ಹಾಕಿದರೆ 11 ಅಕ್ಷರಗಳ 4 ಸಾಲಿದೆ. ಇದು ಉಪೇಂದ್ರ ವಜ್ರ ಅಂತ ಛಂದಸ್ಸು. ಹೀಗೆ ಸುಮಾರು ಛಂದಸ್ಸುಗಳು ಸಂಸ್ಕೃತ ಸಾಹಿತ್ಯದಲ್ಲಿ, ನಮ್ಮ ಕನ್ನಡದಲ್ಲಿ ಷಡ್ಪದಿಗಳಿವೆ, ತ್ರಿಪದಿಗಳಿವೆ, ಇದೆಲ್ಲ ಇದೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅಷ್ಟಾವಧಾನಿಯಾದವನು ಪೆನ್ನು ಪೇಪರು ಇಲ್ಲದೆ ಛಂದಸ್ಸಿಗೆ ಅನುಗುಣವಾಗಿ ಎಲ್ಲಿ ದೀರ್ಘ ಅಕ್ಷರ ಅಂದರೆ ಗುರು ಅಕ್ಷರ ಬರಬೇಕು, ಎಲ್ಲಿ ಲಘು ಅಕ್ಷರ ಬರಬೇಕು ಅಂತ ಮನಸ್ಸಿನಲ್ಲೇ ಲೆಕ್ಕ ಹಾಕಿ ಹೇಳಬೇಕು. ಅದಕ್ಕೊಂದು ಅರ್ಥವೂ ಇರಬೇಕು. ವ್ಯಾಕರಣ ರೀತಿಯಾದ ತಪ್ಪು ಆಗಿರಬಾರ್ದು. ಇಷ್ಟೆಲ್ಲ ನಿಬಂಧನೆಗಳಿದೆ. ಅದನ್ನು ವೇಗವಾಗಿ ಹೇಳಬೇಕು ಅಂತಾದರೆ ಧಾರೆ ಬೇಕು. ಧಾರೆ ಅಂದರೆ ನಮಗೆ ಗೊತ್ತಿದೆ, ಜಲಧಾರೆ ಅಂದರೆ ನಿರಂತರವಾಗಿ ಹರಿತಾ ಇರುವಂಥ ನೀರು. ಇವನು 1 ಅಕ್ಷರ ಹೇಳಿ 10 ನಿಮಿಷ ಬಿಟ್ಟು ಮತ್ತೊಂದು ಅಕ್ಷರ ಹೇಳಿದರೆ ಸಭೆಯಲ್ಲಿ ಕೂತವರೆಲ್ಲ ಓಡಿ ಹೋಗಿರ್ತಾರೆ. ಹಾಗಾಗಬಾರ್ದು. ಆದ್ದರಿಂದ ಒಂದು ಧಾರೆ ಬೇಕು.
6: ಒಂದೇ ಫ್ಲೋ ಅಲ್ಲಿ ಅಷ್ಟನ್ನು ಮುಗಿಸ್ಬೇಕು ಅವರು.
5: ಒಂದೇ ಫ್ಲೋ ಅಲ್ಲಿ ಮುಗಿಸ್ಬೇಕು. ಕನಿಷ್ಠ ಪಕ್ಷ ಒಂದು ಪಾದವನ್ನಾದರೂ ಮುಗಿಸ್ಬೇಕು. ಆಮೇಲೆ

0: ಧಾರಣೆ, ನಾವು ಹೇಳಿದಂತಹ ಮಾತುಗಳು ನಮಗೆ ನೆನಪಿರಬೇಕು. ಒಂದು ಪದ್ಯವನ್ನು ರಚನೆ ಮಾಡಲಿಕ್ಕೆ ಶುರು ಮಾಡಿ ನಾಲ್ಕನೇ ಪಾದ ಆದಾಗ ಮೊದಲನೇ ಪಾದ ಮರಿಬಾರದು, ಅಥವಾ ಒಂದು ಪದ್ಯವನ್ನು ಹೇಳಿ ಮುಂದಿನ ಪದ್ಯಕ್ಕೆ ಹೇಳಿದಾಗ ಮೊದಲು ಮಾಡಿದಂತಹ ಪದ್ಯ ಮರಿಬಾರದು, ಆ ಧಾರೆ ಇರಬೇಕು. ಅದೇ ರೀತಿಯಾಗಿ ಧೈರ್ಯ, ಪೆನ್ನು ಪೇಪರು ಹಿಡ್ಕೊಂಡೇ ಈಗ ಬರೆಯೋದು ಕಷ್ಟ ಅಂತ ಹೇಳ್ತಾರೆ, ನಾನು ಸ್ಟೇಜಲ್ಲಿ ಸಾವಿರ ಜನ ಎದುರಿಗೆ ಅದನ್ನು ಮಾಡ್ತಾ ಇದ್ದೀನಿ, ಮಾಡೋದಕ್ಕೆ ನನಗೆ ಸಾಮರ್ಥ್ಯ ಇದೆ ಅನ್ನೋವಂಥ ಧೈರ್ಯ ಬೇಕು. ಈ ಮೂರು ಇದ್ದರೆ ಯಾರು ಬೇಕಾದರೂ ಅವಧಾನವನ್ನು ಮಾಡಬಹುದು. ಆದರೆ ಮೂರನ್ನು ಸಂಪಾದಿಸಿಕೊಳ್ಳೋದು ಹೇಗೆ? ನಿರಂತರವಾದಂಥ ಅಧ್ಯಯನದಿಂದ. ಅಧ್ಯಯನ ಮಾಡಬೇಕು, ಛಂದಸ್ಸುಗಳು ಹೇಗೆ, ಮೊದಲಿನ ಕವಿಗಳು ಹೇಗೆ ಬರೆದ್ರು, ಹೇಗೆ ಬರೆದರೆ ಪದ್ಯ ಚಂದ ಆಗತ್ತೆ, ಹೇಗೆ ಬರೆದರೆ ಚಂದ ಆಗೋದಿಲ್ಲ, ಸುಂದರವಾಗಿರಬೇಕು, ಆಕರ್ಷಕವಾಗಿರಬೇಕು ಅನ್ನೋದನ್ನೆಲ್ಲ ಅಧ್ಯಯನ ಮಾಡಿಕೊಳ್ಬೇಕು. ಮತ್ತೆ ಮತ್ತೆ ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಅಧ್ಯಯನ, ಅಭ್ಯಾಸ, ಇದೆರಡೂ ಇದ್ದರೆ, ನಮಗೆ ಧೈರ್ಯ ತುಂಬಿಸುವಂತಹ ಗುರುವೂ ಇದ್ದರೆ, ಈ ಅವಧಾನದಲ್ಲಿ ಯಾರು ಬೇಕಾದರೂ ತೊಡಗಿಸಿಕೊಳ್ಳಬಹುದು, ಅವಧಾನಿಗಳಾಗಬಹುದು. ಈಗ ಅನೇಕರು ಅವಧಾನಿಗಳಾಗಿದ್ದಾರೆ.
1: ಸಾಹಿತ್ಯದಲ್ಲಿ ಆಳವಾದಂತಹ ಅಧ್ಯಯನ, ಆಸಕ್ತಿ, ಅಭ್ಯಾಸ ಹಾಗೂ ಮಾರ್ಗದರ್ಶನ ಇದ್ರೆ ಈ ಅವಧಾನ ಕಲೆಯನ್ನ ಯಾರು ಬೇಕಾದರೂ ಮೈಗೂಡಿಸ್ಕೊಳ್ಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಿದ್ರೆ ಈಗ ಒಂದು ಸಾಹಿತ್ಯ ರಚನೆಯನ್ನು ಮಾಡಿ ಅಂತ ಯಾರೋ ಒಬ್ರು ಒಂದು ಛಂದಸ್ಸಿನಲ್ಲೋ ಇಷ್ಟು ಅಕ್ಷರಗಳಲ್ಲೋ ಮಾಡಿ ಅಂತ ಹೇಳ್ತಾರೆ, ಒಂದು ವಿಷಯ ಅಥವಾ ವಸ್ತುವನ್ನ ಕೊಟ್ಟಿರ್ತಾರೆ, ಅದರ ಕುರಿತಾಗಿ ರಚನೆಗಳನ್ನ ಮಾಡ್ತಾ ಹೋಗೋದು ಅಷ್ಟೇನ, ಸಂಪೂರ್ಣ 3 ಗಂಟೆಗಳ ಕಾಲ ಅಷ್ಟೇ ಇರುತ್ತೆ ಅಂತನ, ಅಥವಾ ಇನ್ನೂ ಬಹುಶಃ ಅನೇಕ ಪ್ರಕಾರಗಳಿರುತ್ತವೆ, ಅದರಲ್ಲಿ ಯಾವ್ಯಾವ ತರಹದ ಪ್ರಕಾರಗಳಲ್ಲಿ ಈ ಅವಧಾನವನ್ನ ಮಾಡ್ತಾರೆ, ಎಷ್ಟು ತರಹದ ಸವಾಲುಗಳನ್ನ ಅವ್ರಿಗೆ ಕೇಳಬಹುದು ಸುತ್ತ ಇರೋರು ಅಂತ?
0: ಕೇವಲ ವಿಷಯವನ್ನು ಕೊಡ್ತಾರೆ, ಅದಕ್ಕೆ ಪದ್ಯ ಬರಿಬೇಕು. ನಾಯಿ ಮರಿ ಅಂತ ವಿಷಯ ಕೊಟ್ಟರು ನಾಯಿ ಮರಿ ಬಗ್ಗೆ ಪದ್ಯ ಬರಿಬೇಕು, ಇನ್ನೊಬ್ರು ಯಾರೋ ಮರ ಅಂತ ವಿಷಯ ಕೊಟ್ಟರು ಅದರ ಬಗ್ಗೆ ಬರಿಬೇಕು, ಗಣಪತಿಯ ಬಗ್ಗೆ ಬರಿಬೇಕು ಅಂತಾದರೆ ಅದರಲ್ಲಿ ಹೆಚ್ಚಿನ ಸ್ವಾರಸ್ಯ ಇಲ್ಲ. ಆದ್ದರಿಂದ ಸ್ವಾರಸ್ಯವನ್ನು ತರೋದಕ್ಕೋಸ್ಕರವಾಗಿ ಈ ಅವಧಾನದಲ್ಲಿ ಕೆಲವೊಂದು ವಿಭಾಗಗಳು ಅಂತಿದೆ. ಆಯಾ ವಿಭಾಗದ ಪೃಚ್ಛಕರು ಪ್ರಶ್ನೆ ಕೇಳೋದಕ್ಕೆ ಒಂದೊಂದು ಕ್ರಮ ಇರುತ್ತೆ. ನಿಮಗೆಲ್ಲ ಗೊತ್ತಿದೆ, ಮಾನ್ಯರಾದ ಶತಾವಧಾನಿ ಆರ್ ಗಣೇಶ್ ಅವರು ಕರ್ನಾಟಕದಲ್ಲಿ ಅವಧಾನ ಕಲೆಯನ್ನು ಪುನರುಜ್ಜೀವನಗೊಳಿಸಿದವರು. ಅವರ ಮಾರ್ಗದರ್ಶನದಲ್ಲೇ ಸಾಮಾನ್ಯವಾಗಿ ಇವತ್ತು ಕರ್ನಾಟಕ, ಆಂಧ್ರಗಳಲ್ಲಿ ಎಲ್ಲ ಅವಧಾನಿಗಳು ಅವಧಾನವನ್ನು ಮಾಡ್ತಾ ಇದ್ದಾರೆ. ಅವರು ಸಾವಿರಾರು ಅವಧಾನಗಳನ್ನು ಮಾಡಿದವರು, ಅವರ ಗ್ರಂಥಗಳಲ್ಲೂ ಬರೆದಿದ್ದಾರೆ ಇದಕ್ಕೆ ವಿಭಾಗಗಳು ಹೇಗಿರಬೇಕು, ಎಂತಹ ಪ್ರಶ್ನೆಗಳನ್ನು ಕೇಳಬೇಕು ಅಂತ. ಪ್ರಾಚೀನ ಕಾಲದಲ್ಲಿ ಕವಿಗೋಷ್ಠಿಗಳು ನಡೀತಾ ಇದ್ದಾಗ ಅಲ್ಲಿ ವಿಭಿನ್ನ ಪ್ರಕಾರದ ಕವಿತೆಗಳನ್ನು ರಚಿಸ್ತಾ ಇದ್ರು. ಅದನ್ನು ನೋಡಿಕೊಂಡು ಕೆಲವೊಂದಿಷ್ಟನ್ನು ನಾವು ಇಲ್ಲಿ ಅಷ್ಟಾವಧಾನಕ್ಕೂ ತಗೊಂಡು ಬಂದಿದ್ದೀವಿ. ಅಂದರೆ ಅಷ್ಟಾವಧಾನವನ್ನು ಆರಂಭಿಸಿದವರು ಅಥವಾ ಅಷ್ಟಾವಧಾನ ಕಲೆಯಲ್ಲಿ ತೊಡಗಿಸಿಕೊಂಡವರು ಕೆಲವೊಂದಿಷ್ಟು ಕಾವ್ಯರಚನಾ ಪ್ರಕಾರಗಳನ್ನು ಅಷ್ಟಾವಧಾನ ಕಲೆಯಲ್ಲಿ ಸೇರಿಸಿಕೊಂಡ್ರು. ಈಗ ವಿಭಾಗಗಳನ್ನೇ ಹೇಳಬೇಕು ಅಂತಾದರೆ ಒಂದು ಸಲ ಹೆಸರುಗಳನ್ನು ಹೇಳ್ತೇನೆ. ನಿಷೇಧಾಕ್ಷರಿ, ಸಮಸ್ಯಾಪೂರ್ತಿ, ದತ್ತಪದಿ, ಆಶುಪದ್ಯ, ಅಪ್ರಸ್ತುತ ಪ್ರಸಂಗ, ಸಂಖ್ಯಾಬಂಧ, ವ್ಯಸ್ತಾಕ್ಷರಿ, ನ್ಯಸ್ತಾಕ್ಷರಿ, ಪುಷ್ಪಗಣನ, ಘಂಟಾಗಣನ, ಹೀಗೆ ಹೇಳ್ತಾ ಹೋದರೆ ಅನೇಕ ವಿಭಾಗಗಳು ಇದೆ. ನಾವು ಅಷ್ಟಾವಧಾನದಲ್ಲಿ ಸಾಮಾನ್ಯವಾಗಿ ಈಗ ನಡೀತಾ ಇರುವಂತಹ ಅಷ್ಟಾವಧಾನದಲ್ಲಿ 5 ವಿಭಾಗಗಳನ್ನು ನಿಯತವಾಗಿ ಇಟ್ಕೊಳ್ತೀವಿ. ನಿಷೇಧಾಕ್ಷರಿ, ಸಮಸ್ಯಾಪೂರ್ತಿ, ದತ್ತಪದಿ, ಆಶುಪದ್ಯ, ಅಪ್ರಸ್ತುತ ಪ್ರಸಂಗ ಅಂತ. ಬರೀ ನಾನು ಈ ಹೆಸರು ಹೇಳ್ತಾ ಇದ್ರೆ ನಿಮಗೇನು ಗೊತ್ತಾಗಲಿಕ್ಕಿಲ್ಲ, ಆದ್ದರಿಂದ ಇದು ಏನು ಅಂತ ಹೇಳ್ತೇನೆ. ನಿಷೇಧಾಕ್ಷರಿ, ನಾನು ಅವಾಗ ಹೇಳಿದಾಗೆ ಶುಕ್ಲಾಂಬರಧರಂ ವಿಷ್ಣುಂ ಅನ್ನುವಂಥ ಶ್ಲೋಕ ಇದೆ, ಅದರಲ್ಲಿ 8 ಅಕ್ಷರ ಇದೆ. ಅಂತಹದ್ದೇ ಒಂದು ಶ್ಲೋಕವನ್ನು ರಚಿಸಬೇಕು. ಗುರು ಲಘುಗಳೆಲ್ಲ ಹಾಗೆ ಬರಬೇಕು. ಅನುಷ್ಟುಪ್ ಛಂದಸ್ಸಿನಲ್ಲಿ ಗಣಪತಿಯ ವರ್ಣನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಗಣಪತಿಯನ್ನು ವರ್ಣನೆ ಮಾಡೋದು ತುಂಬ ಸುಲಭ, ಯಾಕಂದರೆ ನಾವು ಈಗಾಗಲೇ ಸುಮಾರು ಕಥೆಗಳನ್ನು ಕೇಳಿರ್ತೇವೆ. ಅಥವಾ ಗಣೇಶನಿಗೆ ಅನೇಕ ಹೆಸರಿದೆ, ಲಂಬೋದರ, ವಿನಾಯಕ, ವಿಘ್ನರಾಜ, ದ್ವೈಮಾತುರ, ಗಣಾಧಿಪ, ಏಕದಂತ, ಹೇರಂಬ, ಲಂಬೋದರ, ಬೇಕಾದಷ್ಟು ಹೆಸರಿದೆ. ಯಾವುದಾದ್ರೊಂದು ಶಬ್ದವನ್ನು ಹಾಕಿ ಮಾಡ್ಬೋದು. ಆದರೆ ಆ ನಿಷೇಧಾಕ್ಷರಿಯ ಪೃಚ್ಛಕರು ಪ್ರತಿಯೊಂದು ಅಕ್ಷರಕ್ಕೂ ಮುಂದಿನ ಅಕ್ಷರ ಇದಿರಬಾರ್ದು ಅಂತ ಹೇಳ್ತಾರೆ. ಉದಾಹರಣೆ ಹೇಳೋದಾದರೆ ಕೇವಲ 1 ಅಕ್ಷರದಿಂದ ಅವಧಾನಿ ಆರಂಭಿಸಬೇಕು, ಗಣೇಶನ ಸ್ತುತಿಯನ್ನು ಮಾಡಬೇಕು, ವಿನಾಯಕ ಅಂತ ಹೇಳ್ತೀನಿ ಅಂತ ವಿ ಅಂತ ಹೇಳ್ದ. ವಿ ಅಂತ ಹೇಳಿದಾಗ ಮುಂದೆ ಅವನಿಗೆ ಗೊತ್ತಾಯಿತು, ವಿನಾಯಕ ಅಂತ ಹೇಳ್ಬೋದು ಅಥವಾ ವಿಘ್ನೇಶ್ವರ ಅಂತ ಹೇಳ್ಬೋದು. ಆದ್ದರಿಂದ ವಿಘ್ನೇಶ್ವರ ಅಂತ ಹೇಳಬಾರ್ದು ಅಂತ ಘ ಅಂತ ನಿಷೇಧ ಮಾಡಿದ. ಅವಾಗ ದಾರಿ ಇದೆ, ವಿನಾ ಅಂತ ಹೇಳ್ದ, 2ನೇ ಅಕ್ಷರ ಮಾತ್ರ ಹೇಳಬೇಕು. ವಿನಾ ಅಂತ ಹೇಳಿದಾಗ ಏನಾಯಿತು, ಯಾರಿಗೂ ಗೊತ್ತಾಗುತ್ತೆ ಇವನೀಗ ವಿನಾಯಕ ಅಂತ ಹೇಳ್ತಾನೆ ಅಂತ. ಆದ್ದರಿಂದ ಅವಧಾನಿ ಅದನ್ನು ಹೇಳಬಾರ್ದು ಅಂತ ಮತ್ತೆ ಮುಂದಿನ ಅಕ್ಷರ ಯ ಆಗಿರಬಾರ್ದು, ಯಕಾರ ನಿಷೇಧ ಅಂತ ಹೇಳ್ತಾನೆ. ಅವಾಗ ಏನು ಮಾಡಬೇಕು, ವಿನಾ ಅಂತೊಂದು ಶಬ್ದ ಆಗಿದೆ ನೋಡಿ, ಸಂಸ್ಕೃತದಲ್ಲಿ ಅಥವಾ ಕನ್ನಡದಲ್ಲಿ ವಿನಾ ಅನ್ನೋದಕ್ಕೂ ಅರ್ಥ ಇದೆ. ಅದನ್ನು ತಗೊಂಡು ಅದನ್ನು ವಿನಾಯಕನನ್ನಲ್ಲೇ ಬಿಟ್ಟು ಮುಂದೆ ಯ ಬೇಡ ಗ ಅಂತ, ಗ ಅಂತ ಹೇಳಿದ ಕೂಡಲೇ ಗಣೇಶ ಅಂತ, ಗಣಪತಿ ಅಂತ ಹೇಳ್ತಾನೆ ಅಂತ ಯೋಚನೆ ಮಾಡ್ತಾರೆ. ಆದ್ದರಿಂದ ಮುಂದಿನ ಅಕ್ಷರ ಣಕಾರ ಬರಬಾರ್ದು. ಏನು ಮಾಡೋದು, ಗಜ ಅಂತ ಹೇಳಿದ. ವಿನಾ ಗಜ, ಹೇಗೆ ಗಣಪತಿಯನ್ನು ತರೋದು? ಗಜ ಅಂದರೆ ಗಜಾನನ ಅಂತ, ಮತ್ತೆ ಮುಂದಿನ ಅಕ್ಷರ ನ ಬರಬಾರ್ದು ಅಂತ ಅಲ್ಲಿ ಹೇಳ್ತಾರೆ ಪೃಚ್ಛಕರು. ಹೀಗೆ ಹೇಳಿದ ಕೂಡಲೇ ಸಂಸ್ಕೃತದಲ್ಲಿ ಆನನ ಅನ್ನೋದಕ್ಕೆ ಹಾಸ್ಯ ಅಂತ ಕೂಡ ಒಂದು ಪದ ಇದೆ. ಅವಧಾನಿ ಬೇಕಾದರೆ ವಿನಾ ಗಜಾಸ್ಯಂ, ಹೀಗೆ ಒಂದೊಂದೇ ಅಕ್ಷರವನ್ನು ಹೇಳ್ತಾ ಹೇಳ್ತಾ ಹೇಳ್ತಾ ಇಡೀ ಪದ್ಯವನ್ನು ಪೂರ್ಣಗೊಳಿಸಬೇಕು. ನಾಲ್ಕು ಸಾಲುಗಳಿರ್ತವೆ ಪದ್ಯದಲ್ಲಿ, ಅದರಲ್ಲಿ ಮಿನಿಮಮ್ ಮೂರು ಸಾಲುಗಳನ್ನು ಈ ರೀತಿ ನಿಷೇಧವನ್ನು ಎದುರಿಸ್ತಾ ಪೂರ್ಣಗೊಳಿಸಬೇಕು. ನಮಗೆ ಒಂದು ಅಕ್ಷರ ಹೇಳಬೇಡ ಅಂತ ಹೇಳಿದರೆ ಇನ್ನೊಂದು ಅಕ್ಷರ ಏನು ಹೇಳೋದಪ್ಪ ಅಂತ ತಕ್ಷಣದಲ್ಲಿ ಯೋಚನೆ ಆಗೋದಿಲ್ಲ. ಇವನು ನೂರಾರು ಜನರ ಎದುರಿಗೆ ತಕ್ಷಣ ಹೇಳಬೇಕಾದಂತಹ ಸವಾಲು ಆ ಅವಧಾನಿಗಿರುತ್ತೆ. ಹೀಗೆ ಮಾಡಿ ಆ ಗಣೇಶನ ಪದ್ಯವನ್ನು ಪೂರ್ಣಗೊಳಿಸಬೇಕು. ಯಾವಾಗಲೂ ಗಣೇಶನನ್ನೇ ಕೊಡ್ತಾರೆ ಅಂತಿಲ್ಲ, ಯಾವ ವಿಷಯ ಬೇಕಾದರೂ ಕೊಡ್ಬೋದು. ಉದ್ಯಾನ ಅಂತ ಕೊಡ್ಬೋದು, ಅಥವಾ ಕ್ರೀಡೆ ಅಂತ ಕೊಡ್ಬೋದು, ಹಾವು ಅನ್ನುವಂಥ ವಿಷಯವನ್ನು ಕೊಡ್ಬೋದು, ಯಾವುದೇ ವಿಷಯವನ್ನು ಕೊಡ್ಬೋದು. ಹೀಗೆ ಕೊಟ್ಟಾಗ ಈ ನಿಷೇಧವನ್ನು ದಾಟಿ ದಾಟಿ ದಾಟಿ ಮುಂದೆ ಹೋಗಿ ಆ ಪದ್ಯವನ್ನು ಪೂರ್ಣಗೊಳಿಸಬೇಕು. ಇದಕ್ಕೂ ಮೊದಲು ನಾನೊಂದು ಹೇಳಬೇಕು, ಅಷ್ಟಾವಧಾನದಲ್ಲಿ ನಾಲ್ಕು ಸುತ್ತುಗಳಿರ್ತವೆ. ಸುತ್ತು ಅಂದರೆ ರೌಂಡ್. ಯಾಕೆ ಅಂದರೆ ಶ್ಲೋಕಗಳಲ್ಲಿ ಸಾಮಾನ್ಯವಾಗಿ ನಾಲ್ಕು ಪಾದಗಳಿರ್ತವೆ. ಈ ನಿಷೇಧಾಕ್ಷರಿಯನ್ನೇ ಮಾಡ್ತಾ ಹೋದರೆ ಜನರಿಗೆ ಬೋರ್ ಆಗುತ್ತೆ, ಎಷ್ಟು ನಿಷೇಧ ಮಾಡ್ತಾನೆ ಇವನು ಅಂತ. ಆದ್ದರಿಂದ ಒಂದು ಪಾದ ಮುಗೀತು. ಈ ಶುಕ್ಲಾಂ ಬರಧರಂ ವಿಷ್ಣುಂ ಅಂತ ಒಂದು ಪಾದ ಮುಗಿದ್ರೆ ಅಲ್ಲಿಗೆ ಆ ನಿಷೇಧಾಕ್ಷರಿಯನ್ನು ಬಿಟ್ಟು ಮುಂದಿನ ವಿಭಾಗಕ್ಕೆ ಹೋಗ್ತಾನೆ ಅವಧಾನಿಯಾದವನು. ಈ ನಿಷೇಧಾಕ್ಷರಲ್ಲಿ ಹೇಳಿದಂಥ ಮೊದಲನೇ ಪಾದವನ್ನು ನೆನಪಲ್ಲಿಟ್ಕೊಳ್ಬೇಕು, ಮುಂದಿನ ಪ್ರಶ್ನೆ ಕೇಳಿ ಅಂತ ಎರಡನೇ ಪೃಚ್ಛಕರಲ್ಲಿ ಕೂತಿರ್ತಾರೆ, ಅವ್ರ ಹತ್ರ ಕೇಳಬೇಕು.
1: ನಾಲ್ಕು ಸುತ್ತು ಇರುತ್ತೆ ಅಂತಾದರೆ ನಾಲ್ಕು ಸುತ್ತು ಮುಗಿಯೋದ್ರೊಳಗಡೆ ಒಂದು ಶ್ಲೋಕವನ್ನು ಅವರು ಪೂರ್ಣ ಮಾಡಿರಬೇಕು. ಅದು ಈ ನಿರ್ಬಂಧದ ಸವಾಲನ್ನು ಎದುರಿಸ್ತಾ, ಹಾಗೆ ನೀವು ಹೇಳಿದಂಗೆ ವಿಷಯ ಕೂಡ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಬಹುಮುಖವಾದಂತಹ ಆಲೋಚನೆ ಅವಲೋಕನ ಎರಡು ಕೂಡ ಅವಧಾನಿಗೆ ಇರಬೇಕಾಗತ್ತೆ. ಬಹಳ ಕುತೂಹಲಕಾರಿಯಾಗಿದೆ, ಮತ್ತೆ ಕೇಳುವಾಗ್ಲೇ ಇದು ಸಾಧ್ಯನಾ ಅಂತ ಅನ್ಸುತ್ತೆ. ಬಹುಶಃ ಪ್ರತ್ಯಕ್ಷವಾಗಿ ನೋಡಿದ್ರೆ ಇದು ಸಾಧ್ಯ, ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ನಮಗೆ ಗೊತ್ತಾಗಬಹುದು ಅನ್ಸುತ್ತೆ. ಇನ್ನು ಮುಂದಿನ ಸುತ್ತಿಗೆ ಹೋಗುವಾಗ ಅಲ್ಲಿ ಯಾವ ತರಹದ ಸವಾಲುಗಳಿರುತ್ತೆ? ಈಗ ಒಂದು ನಿಷೇಧಾಕ್ಷರಿ ಅಂತ ಹೇಳಿದ್ರಿ, ಇನ್ ಯಾವ ಯಾವ ತರಹದ ಸವಾಲುಗಳು, ಪ್ರಕಾರಗಳು?
0: ಅವಾಗಲೇ ನಾನು ಎಲ್ಲ ವಿಭಾಗಗಳ ಹೆಸರುಗಳನ್ನು ಹೇಳಿದೆ ಕೆಲವೊಂದಿಷ್ಟು, ಅದರಲ್ಲೂ ಒಂದು ಸಮಸ್ಯಾಪೂರ್ತಿ ಅಂತ. ಸಾಮಾನ್ಯವಾಗಿ ಎರಡನೇ ಪೃಚ್ಛಕರು ಸಮಸ್ಯಾಪೂರ್ತಿಯಲ್ಲಿ ಕೂತಿರ್ತಾರೆ. ಅವರು ಒಂದು ಸಾಲನ್ನು ಕೊಡ್ತಾರೆ, ಆ ಸಾಲು ಕೆಲವೊಂದ್ಸಲ ಅರ್ಥನೇ ಇರೋದಿಲ್ಲ, ಕೆಲವೊಂದು ಸಲ ವಿರುದ್ಧ ಅರ್ಥ ಆಗಿರುತ್ತೆ. ಇಂಥದ್ದೆಲ್ಲ ಆದಾಗ ಬಗೆಹರಿಸಬೇಕು. ಒಂದು ಪ್ರಸಿದ್ಧವಾದಂತಹ ಶ್ಲೋಕ ಇದೆ, ಕಾಳಿದಾಸನ ಎದುರು ಯಾರೋ ಹೇಳಿದ್ರಂತೆ, ಠಾಠಂ ಟಠಂ ಠಂ ಟಟಂ ಠಠಂ ಠಹ ಅಂತ. ಈ ಶಬ್ದಗಳನ್ನಿಟ್ಕೊಂಡು ಒಂದು ಶ್ಲೋಕ ರಚನೆಯನ್ನು ಮಾಡು, ಒಂದು ಸಾಲು ಇದಾಗಿರ್ಬೇಕು ಅಂತ. ಕಾಳಿದಾಸ ಮಹಾಕವಿ, ಅವನು ರಾಜ್ಯಾಭಿಷೇಕೆ ಮದ ವಿಹ್ವಲಾಯಾಹ ಹಸ್ತಾಚ್ಯುತೋ ಹೇಮಘಟೋ ಯುವತ್ಯಾಹ ಸೋಪಾನ ಮಾರ್ಗೇಶು ಕರೋತಿ ಶಬ್ದಂ ಠಾಠಂ ಠಠಂ ಠಂ ಠಠಂ ಠಠಂ ಠಹ ಅಂತ ಮಾಡಿದ. ಇದರ ಅರ್ಥ ಏನು? ರಾಜನಿಗೆ ಅಭಿಷೇಕವನ್ನು ಮಾಡ್ತಾ ಇರುವಾಗ ಯಾರೋ ಒಬ್ಬ ಯುವತಿಯ ಕೈಯಿಂದ ಬೇಜವಾಬ್ದಾರಿಯಿಂದಾಗಿ ಘಟ ಅಂದರೆ ಕೊಡಪಾನ ಉರುಳಿ ಬಿತ್ತು. ಉರುಳಿ ಬಿದ್ದಾಗ ಸಾಮಾನ್ಯವಾಗಿ ಸಮತಲ ನೆಲದಲ್ಲಿ ಉರುಳಿ ಬಿದ್ದಾಗ ಒಂದೇ ರೀತಿಯಾಗಿ ಶಬ್ದವನ್ನು ಮಾಡುತ್ತದೆ, ಆದರೆ ರಾಜ ಎತ್ತರದಲ್ಲಿ ಕೂತಿರ್ತಾನೆ ಸಿಂಹಾಸನದಿಂದ, ಠಾಠಂ ಠಠಂ ಠಂ ಠಠಂ ಠಠಂ ಠಹ ಅಂತ ಆ ಕೊಡಪಾನ ಬಿದ್ದಂತಹ ಶಬ್ದವೂ ಆಯಿತು. ಹೀಗೆ ಸಮಸ್ಯೆಗಳನ್ನು ಕೊಡ್ತಾರೆ. ಅವಧಾನದಲ್ಲಿ ಕೊಟ್ಟಂತಹ ಒಂದು ಸಮಸ್ಯೆಯನ್ನು ಹೇಳ್ತೇನೆ, ಸುತೋದರಸ್ಥೋ ಜನಕೋ ವಿರಾಜತೆ ಅಂತ ಸಮಸ್ಯೆ. ಮಗನ ಹೊಟ್ಟೆಯಲ್ಲಿ ಅಪ್ಪ ಇದ್ದಾನೆ. ಅಪ್ಪನ ಹೊಟ್ಟೆಯಲ್ಲಿ ಮಗ ಅಂತಾದರೂ ಏನೋ ಒಂದು ಹೇಳ್ಬೋದು, ಅಂದರೆ ಹೆರೋ ಅವರು ಅಮ್ಮ ಆದರೂ ಕೂಡ ಅಪ್ಪನೂ ಕೂಡ ಜನ್ಮದಾತನೇ, ಅದರಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ ಅಂತ ಅಪ್ಪನೂ ಹೇಳ್ತಾನೆ, ಅದರಿಂದ ಮಗ ಅಪ್ಪನ ಹೊಟ್ಟೆಯಲ್ಲಿದ್ದಾನೆ ಅಂತ ಹೀಗೆ ಹೇಳ್ಬೋದು. ಆದರೆ ಅಪ್ಪನೇ ಮಗನ ಹೊಟ್ಟೆಯಲ್ಲಿದ್ದಾನೆ ಅಂತ ಹೇಗೆ ಹೇಳೋದು? ಅದಕ್ಕೆ ಅವಧಾನಿಗಳು ಒಂದು ತುಂಬ ಸುಂದರವಾದ ಪರಿಹಾರವನ್ನು, ಅಂದರೆ ಅವಧಾನಿಗಳಿಗೆ ಈ ಪುರಾಣಗಳ ಜ್ಞಾನವೂ ಇರಬೇಕು, ಆ ಹೊತ್ತಿಗೆ ಅದು ನೆನಪಾಗಬೇಕು.
1: ಸಮಯಸ್ಫೂರ್ತಿ ಕೂಡ,
0: ಸಮಯಸ್ಫೂರ್ತಿ ಅಂತ ಹೇಳ್ತಾರೆ ಅದಕ್ಕೆ, ಅದು ತುಂಬ ಬೇಕು. ಇಲ್ಲಿ ಹೇಗೆ ಹೇಳಿದರು ಅವಧಾನಿಗಳು, ವನವಾಸ ಕಾಲವನ್ನು ವರ್ಣನೆ ಮಾಡಿದರು. ಭೀಮ ತುಂಬಾ ತಿನ್ನುವವನು, ಆದರೆ ವನವಾಸದಲ್ಲಿ ಗೆಡ್ಡೆಗೆಣಸು ಮಾತ್ರ ಸಿಗ್ತಾ ಇತ್ತು. ವನೇನ ಕಿಂಚಿತ್ ಲಭತೆ ಸ್ಮ ಭೋಜನಂ ತದಾ ಸ ಭೀಮೋ ಬಹು ಖಿನ್ನ ಮಾನಸಃ ಸಮೀಕ್ಷ ಕುಕ್ಷಿಂ ವದತಿ ಸ್ಮ ಧರ್ಮಜಂ ಸುತೋದರಸ್ಥೋ ಜನಕೋ ವಿರಾಜತೆ. ಭೀಮ ಏನೂ ಸಿಗ್ತಾ ಇರಲಿಲ್ಲ, ಸಿಕ್ಕಿದ್ರೂ ಸಿಗ್ತಾ ಇದ್ದಿದ್ದ ಗೆಡ್ಡೆ ಗೆಣಸುಗಳು ಅದನ್ನು ತಿಂದು ಭೀಮನಿಗೆ ಗ್ಯಾಸ್ ಟ್ರಬಲ್ ಆಯಿತು. ಗ್ಯಾಸ್ ಟ್ರಬಲ್ ಅಂದರೆ ಅದು ವಾಯು, ವಾಯು ಭೀಮನ ಅಪ್ಪ, ಇದು ಪುರಾಣ ಕೇಳಿದವರಿಗೆ ಗೊತ್ತಿರುತ್ತೆ. ಆದ್ದರಿಂದ ಭೀಮ ಹೇಳಿದಂಥ ಮಾತು, ನನ್ನ ಹೊಟ್ಟೆಯಲ್ಲಿ ನನ್ನ ಅಪ್ಪ ಇದ್ದಾನೆ ಅಂತ ಭೀಮ ಹೇಳಿದಾನೆ ಅಂತ ಹೇಳಿ ಇದಕ್ಕೆ ತುಂಬ ಸುಂದರವಾದಂಥ ಪರಿಹಾರವನ್ನು ಅವಧಾನಿಗಳು ಕೊಟ್ಟಿದ್ರು. ಇದು ಸಮಸ್ಯಾಪೂರಣಂ ಅನ್ನುವಂಥ ಭಾಗ.
1: ಅವರು ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಅದಕ್ಕೆ ಸಮಂಜಸವಾಗಿ ಸಮಯಸ್ಫೂರ್ತಿಯೊಂದಿಗೆ ಆ ತತ್ಕ್ಷಣದಲ್ಲಿ ಅವರು ಉತ್ತರವನ್ನ ಕೊಡಲೇಬೇಕು ಎಂಬುದಾಗಿ.
0: ತತ್ಕ್ಷಣದಲ್ಲಿ ಅಂದರೆ ನಾನು ಅವಾಗ ಹೇಳಿದಾಗೆ, ಒಂದೊಂದು ಸುತ್ತಿನಲ್ಲಿ ಒಂದೊಂದು ಸಾಲು, ಈಗ ವನೇನ ಕಿಂಚಿತ್ ಲಭತೆ ಸ್ಮ ಭೋಜನಂ ಅಂಥೇಳಿ ಅಲ್ಲಿ ನಿಲ್ಲಿಸ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗಿ ಅಂತ ಹೇಳ್ತಾರೆ. ಆ ಮುಂದಿನ ಪ್ರಶ್ನೆ ಇರೋದು ದತ್ತಪದಿ ಅಂತ.
1: ಈಗಾಗಲೇ ಒಂದು ಅಪೂರ್ಣವಾದಂತಹ ಶ್ಲೋಕ ಇತ್ತು, ಎರಡನೇ ಸುತ್ತಲ್ಲಿ ಮತ್ತೊಂದು ಅಪೂರ್ಣವಾದಂತಹ ಶ್ಲೋಕ ಸೇರ್ಕೊಳ್ತು, ಮತ್ತೆ ಮೂರನೇ ಸುತ್ತಲ್ಲಿ ಇನ್ನೊಂದು ಶ್ಲೋಕ ಸೇರ್ಕೊಳ್ತು. ಹೀಗೆ ಎಲ್ಲಾ ಅಪೂರ್ಣವಾದಂತಹ ಶ್ಲೋಕಗಳನ್ನು ಅವರು ನೆನಪಿಟ್ಕೊಂಡು ಮುಂದೆ ಪೂರ್ಣ ಮಾಡ್ತಾ ಹೋಗ್ಬೇಕು. ಬಹುದೊಡ್ಡ ಸವಾಲು ಖಂಡಿತವಾಗ್ಲು.
0: ಈ ಮುಂದಿನ ಸವಾಲು ನೋಡಿ, ದತ್ತಪದಿ ಅಂತ ಅವರು ನಾಲ್ಕು ಶಬ್ದಗಳನ್ನ ಕೊಡ್ತಾರೆ, ಅದು ಯಾವುದೇ ಭಾಷೆಯ ಶಬ್ದ ಆಗಿರಬಹುದು. ಆಮೇಲೆ ಹೇಳ್ತಾರೆ ಈ ಛಂದಸ್ಸಿನಲ್ಲಿ ಈ ವಿಷಯವನ್ನ ಆಧರಿಸಿ ಪದ್ಯ ಮಾಡಬೇಕು. ಉದಾಹರಣೆಯನ್ನೇ ಹೇಳಿಬಿಡ್ತೇನೆ. ರೂಪು ತೆರಾ ಮಸ್ತಾನ ಪ್ಯಾರು ಮೇರಾ ದೀವಾನ ಅಂತ ತುಂಬಾ ಪ್ರಸಿದ್ಧವಾದಂಥ ಹಾಡು. ಇಲ್ಲಿ ರೂಪು ತೆರಾ ಮಸ್ತಾನ ಪ್ಯಾರು ಮೇರಾ ದೀವಾನ ಅಂತ ನಾಲ್ಕು ಪದಗಳನ್ನು ಹೇಳಿದರು. ಈ ನಾಲ್ಕು ಪದಗಳನ್ನು ಉಪಯೋಗಿಸಿ ರಾಮನ ವರ್ಣನೆಯನ್ನು ಮಾಡಬೇಕು. ರಾಮ ಎಲ್ಲಿ, ಆ ಹಿಂದಿ ಸಿನಿಮಾಯಲ್ಲಿ ಆದರೂ ಅವಧಾನಿಗಳು ಮಾಡಿದರು. ನೀಲಾಭ್ರ ರೂಪತೆ ರಾಮ ಸಮಸ್ತಾನಾಂ ಶುಭಂಕರ. ನೀಲಾಭ್ರ ರೂಪತೆ ರಾಮ, ಸಂಸ್ಕೃತದಲ್ಲಿ ಹೇ ನೀಲಾಭ್ರ ರೂಪ ಅಂದ್ರೆ ಕಪ್ಪು ಮೋಡದಂತಿರುವಂತಹ ರಾಮನೇ, ನೀನು ಎಲ್ಲರಿಗೂ ಶುಭವನ್ನು ಮಾಡ್ತಾ ಇದ್ದೀ. ಸಮಸ್ತಾನಾಂ ಶುಭಂಕರ ತತ್ತಥಾ ಪ್ಯಾರಮೇ ರಾಮ ನದೀವಾನಂದ ವರ್ಧನ. ಆದ್ರಿಂದ ನಾನು ನಿನ್ನನ್ನು ಪೂಜಿಸ್ತೇನೆ, ನೀನು ನದಿಯಂತೆ ಆನಂದವನ್ನು ಹೆಚ್ಚಿಸ್ತಾ ಇದ್ದೀ ಅಂತ ಇದರಲ್ಲಿ ಹೇಳಲಾಗಿದೆ ಈ ಶ್ಲೋಕದಲ್ಲಿ. ನೋಡಿ ಇಲ್ಲಿ ನೀಲಾಭ್ರ ರೂಪತೇ ರಾಮ ರೂಪತೇರಾ ಅಂತ ಬಂತು. ಮಸ್ತಾನ ಸಮಸ್ತಾನ ಅನ್ನೋದರಲ್ಲಿ ಮಸ್ತಾನ ಅಂತ ಬಂತು. ತತ್ತಥಾ ಪ್ಯಾರಮೇ ರಾಮ ಪ್ಯಾರಮೇ ರಾ ಪ್ಯಾರಮೇರಾ ಬಂತು. ನದೀವಾನಂದ ವರ್ಧನ ನ ದೀವಾನ ನ ದೀವಾನ ಅದು ಬಂತು. ಹೀಗೆ ಪ್ರಶ್ನೆ ಕೇಳುವವರು ಕೂಡ ಆ ಛಂದಸ್ಸಿನಲ್ಲಿ ಈ ಪದಗಳು ಹೊಂದುತ್ತಾವೋ ಅನ್ನೋದನ್ನ ನೋಡ್ಕೊಳ್ಬೇಕು. ಅಲ್ಲಿ ಹೊಂದುತ್ತಾ ಇಲ್ಲ ಅಂತಾದ್ರೆ ಅಂತಹ ಪ್ರಶ್ನೆಗಳನ್ನ ಕೇಳಬಾರದು. ಇದು ಸವಾಲು ಸವಾಲೇ, ಆದರೆ ಇಲ್ಲಿ ಪ್ರಶ್ನೆಯನ್ನು ಕೇಳುವವರು ಕೂಡ ತುಂಬಾ ಜಾಗರೂಕತೆಯಿಂದ ಕೇಳಿದರೆ ಚೆನ್ನಾಗಿ ಬರುತ್ತೆ. ಇನ್ನೊಂದು ಉದಾಹರಣೆಯನ್ನು ಹೇಳೋದಾದ್ರೆ ಡ್ರೈ ಫ್ರೂಟ್ಸ್ಗಳ ಹೆಸರನ್ನು ಹೇಳಿದ್ರು. ಯಾವುದು? ಅಕ್ರೂಟು, ಪಿಸ್ತಾ, ಖರ್ಜೂರ, ಬಾದಾಮ್ ಅಂತ. ಈ ವಸ್ತುಗಳನ್ನು ಇಟ್ಕೊಂಡು ಹೆಣ್ಣಿನ ಹಿಂದೆ ಬಿದ್ದಂತಹ ಒಬ್ಬ ಮನುಷ್ಯನ ವರ್ಣನೆಯನ್ನು ಮಾಡಬೇಕು. ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಏನು ದೇವರ ಬಗ್ಗೆ ವರ್ಣನೆ ಅಂತ ಮಾತ್ರ ಅಲ್ಲ, ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಅವಾಗ ಒಬ್ಬೊಬ್ಬರದ್ದೇ ಇಲ್ಲಿ ಹೇಳ್ತಾನೆ. ಅಹಲ್ಯಾರ್ಥಂ ಶಕ್ರೋಟತಿ ಮುನಿವನೇ ಶಾಪ ವಿವಶಃ. ಶಕ್ರ ಅಂದ್ರೆ ಇಂದ್ರ, ಶಕ್ರೋಟತಿ ಅಂತ ಹೇಳಿದಾಗ ಅಕ್ರೋಟ್ ಅಂತ ಬಂತು. ಅಹಲ್ಯ ಹಿಂದೆ ಬಿದ್ದಂತಹ ಇಂದ್ರನ ಕತೆ. ಅದೇ ರೀತಿಯಾಗಿ ರಾಮನ ಕತೆ ಏನಾಯ್ತು, ಸೀತೆಯನ್ನು ಹುಡುಕ್ತಾ ಅಂದ್ರೆ ಸೀತೆ ಹಿಂದೆ ಬಿದ್ದಿದ್ದಕ್ಕಾಗಿ ಕಪಿಸ್ತಾವದ್ ಮಿತ್ರಂ, ಕಪಿಗಳು ಮಿತ್ರರಾದ್ರು. ಇಲ್ಲಿ ಕಪಿಸ್ತಾವತ್ ಅನ್ನೋಲ್ಲಿ ಪಿಸ್ತಾ ಅಂತ ಬಂತು. ಹಾಗೆ ಖರ್ಜೂರೋದರ ಅಂದ್ರೆ ಬ್ರಹ್ಮ, ಆ ಖರ್ಜೂರ ಅನ್ನುವಂತಹ ಶಬ್ದ ಬಂತು. ನಿರಾಲಂಬಾದಾಮಚ್ಯುತ ಪಶು ಸಮಾಹಂತ ಪುರುಷಾಹ ಅಂದ್ರೆ ಹೀಗೆ ಹೆಣ್ಣಿನ ಬಿದ್ದೆ ಹಿಂದೆ ಬಿದ್ದಂತಹ ಪುರುಷರು ಹಗ್ಗ ಬಿಚ್ಚಿಟ್ಟಂತಹ ಹಸುವಿನ ಹಾಗೆ. ನಿರಾಲಂಬ ದಾಮ, ದಾಮ ಅಂದ್ರೆ ಹಗ್ಗ. ಇಲ್ಲಿ ಬಾದಾಮ ಅಂತ ಬಾದಾಮ ಅನ್ನೋದು ಬಂತು. ಹೀಗೆ ವಿಭಿನ್ನ ಶಬ್ದಗಳನ್ನು ಕೊಡ್ತಾ, ಇಡ್ಲಿ ಸಾಂಬಾರ್ ವಡೆ ಚಟ್ನಿ ಅನ್ನೋದಂತೂ ತುಂಬಾ ಪ್ರಸಿದ್ಧ. ನೀವು ಗೂಗಲ್ ಮಾಡಿ ನೋಡಿದರೆ ಅಥವಾ ಯೂಟ್ಯೂಬಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇಂಥದ್ದು ದತ್ತಪದಿ ಅಂತ. ಇಲ್ಲೂ ಹಾಗೆ ಒಂದೊಂದು ಸುತ್ತಲ್ಲಿ ಒಂದೊಂದು ಪಾದವನ್ನು ಕೊಡ್ತಾ ಮುಂದೆ ಅವಧಾನಿ ಹೋಗ್ತಾನೆ.
1: ಒಂದು ಗೀತೆಯ ಸಾಲಿಂದ ಬಹಳ ಚೆನ್ನಾಗಿರುವಂತಹ ವಿಷಯವನ್ನ ಆಧರಿಸಿದ ಶ್ಲೋಕವನ್ನೇ ಅವಧಾನಿ ಮಾಡ್ತಾನೆ ಅಂತ ತುಂಬಾ ಚೆನ್ನಾಗಿದೆ ಇದು ಕೇಳೋದಕ್ಕೇನೆ. ಇನ್ನು ಇನ್ನೊಂದು ಪ್ರಶ್ನೆ ಕೇಳುಗರ ಮನಸ್ಸಲ್ಲಿ ಮೂಡಬಹುದು, ಬಹುಶಃ ಇದೆಲ್ಲ ಸ್ಕ್ರಿಪ್ಟೆಡ್ ಇರಬಹುದಾ ಅಂತ. ಅಂದ್ರೆ ಮುಂಚೆನೆ ಎಲ್ಲರೂ ಮಾತಾಡ್ಕೊಂಡ್ಬಿಟ್ಟಿರ್ತಾರೆ ಸಭೆಯಲ್ಲಿರುವಂತಹ ವಿದ್ವಾಂಸರು ಅಥವಾ ಪ್ರಚಕರು ಎಲ್ಲರೂ, ನಾವು ಹೀಗೆ ಒಂದು ಕೇಳ್ತೀವಿ ನೀವು ಹಾಗೆ ಉತ್ತರ ಕೊಡಿ, ಅಥವಾ ಹೀಗೆ ಯಾವ್ದಾದ್ರು ಒಂದು ಪ್ರಕಾರವನ್ನ ಹೇಳ್ತೀವಿ ಅದಕ್ಕೆ ಹೊಂದೋ ತರ ನೀವು ಮುಂಚೆ ತಯಾರಿ ಮಾಡ್ಕೊಂಡು ಹೇಳಿ ಅನ್ನೋ ತರ ಇರಬಹುದೇನೋ ಅಂತ ಅನ್ನಿಸ್ಬಹುದೇನೋ ಕೆಲವರಿಗೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
0: ಇಲ್ಲ, ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ಎರಡು ಕಾರಣಗಳಿದೆ. ಇವತ್ತು ಅವಧಾನವನ್ನೇ ತನ್ನ ಜೀವನ ನಿರ್ವಹಣೆಗಾಗಿ ಮಾಡಿಕೊಂಡಿರೋರು ಯಾರೂ ಇಲ್ಲ. ಅವಧಾನದ ಕಲೆಯ ಪ್ರೀತಿಗೋಸ್ಕರವಾಗಿಯೇ ಎಲ್ಲರೂ ಅವಧಾನವನ್ನು ಮಾಡ್ತಾ ಇರೋದು. ಮತ್ತೆ ನಿಜವಾಗಿ ವಿದ್ವಾಂಸ ಆಗಿದ್ರೆ ಅವನು ಮ್ಯಾಚ್ ಫಿಕ್ಸಿಂಗ್ ಮಾಡೋದಿಲ್ಲ. ಇಲ್ಲಿ ಅವಧಾನದಲ್ಲಿ ಅವಧಾನಿಗಳ ಮಿತ್ರರೇ ಪೃಚ್ಛಕರಾಗಿ ಬಂದರು, ಪ್ರಶ್ನೆ ಕೇಳುವವರಾಗಿ ಬಂದರು. ಬಾಕಿ ಎಲ್ಲಾ ವಿಶ್ವದ ವಿಚಾರಗಳನ್ನು ಅವರು ಮಾತಾಡ್ಕೊಳ್ತಾರೆ, ಆದರೆ ಇವತ್ತು ನಾನು ಏನು ಪ್ರಶ್ನೆಯನ್ನು ಕೇಳ್ತೇನೆ ಅನ್ನೋದನ್ನು ಹೇಳಿರೋದಿಲ್ಲ. ಅವಧಾನದ ಒಂದು ಗುಣವೇ ಅದು, ಪಾರದರ್ಶಕತೆ ಅಂತ. ಎಲ್ಲಾದರೂ ತಪ್ಪಿದ್ರೆ ಅವಧಾನಿ ಅಲ್ಲಿ ಕೂತಂತಹ ಎಲ್ಲರೂ ಹೇಳ್ತಾರೆ ಇದು ತಪ್ಪು ನೀವು ಸರಿ ಮಾಡಿ ಅಂತ. ಹೀಗೆ ಸಭೆಗೂ ರಂಜನೆ ಇರೋದಿಲ್ಲ. ಮೊದಲೇ ಎಲ್ಲ ಫಿಕ್ಸಿಂಗ್ ಮಾಡಿಟ್ಟುಕೊಂಡು ಬಂದರೆ ಸಭೆಯಲ್ಲಿ ಏನಿದೆ, ಕಂಠಸ್ಥೀಕರಣ ಮಾಡಿ ಹೇಳಿದಾಗೆ ಆಗಿರುತ್ತೆ. ಆದರೆ ಈ ವಿಷಯಗಳು ಬಂದಾಗ, ಎಲ್ಲ ಪ್ರಶ್ನೆಗಳು ಬಂದಾಗ ಅವಧಾನಿ ಆ ಕ್ಷಣದಲ್ಲೇ ಯೋಚನೆ ಮಾಡಿ ಪೆನ್ನು ಪೆನ್ಸಿಲು ಇಲ್ಲದೆ ಬರ್ಕೊಳ್ಳದೆ ತನ್ನ ನೆನಪಿನ ಶಕ್ತಿಯ ಮೂಲಕ ಎಲ್ಲವನ್ನು ಪರಿಹರಿಸ್ತಾನೆ.
1: ಬಹುಶಃ ಕೇಳಿದಾಗಲೇ ಇದನ್ನೇ ನೇರವಾಗಿ ಇದರಲ್ಲಿರುವಂತಹ ಚಮತ್ಕಾರ ಎಷ್ಟಿದೆ ಮತ್ತೆ ಎಷ್ಟು ಕುತೂಹಲಕಾರಿಯಾಗಿರುತ್ತೆ ಇದು ಅನ್ನೋದು ಗೊತ್ತಾಗುತ್ತೆ. ಬಹಳ ಸೂಕ್ತವಾದಂತಹ ರೀತಿಯಲ್ಲಿ ಉತ್ತರವನ್ನ ಕೊಟ್ರಿ. ಈಗ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಇನ್ನು ಸಂಕ್ಷಿಪ್ತವಾಗಿ ಎಷ್ಟು ಪ್ರಕಾರಗಳಿರ್ಬೋದು ಅಥವಾ ಯಾವಧಾನ ಕಲೆಯ ಬೇರೆ ಬಹುಮುಖವಾದಂತಹ ವೈಶಿಷ್ಟ್ಯತೆಗಳು ಏನಿರಬಹುದು ಅಂತ ತಿಳಿಸ್ಬಿಡಿ.
0: ನಿಮಗೆ ಅವಧಾನದ ಸ್ಥೂಲ ಪರಿಚಯ ಈಗ ಆಗಿರಬಹುದು, ಹಾಗೆ ಇನ್ನೂ ಕೆಲವೊಂದಿಷ್ಟು ವಿಭಾಗಗಳಿದೆ, ಎಂಟಾಗಬೇಕಲ್ವ ಕನಿಷ್ಠ ಪಕ್ಷ. ಆದ್ರೂ ಆಶುಪದ್ಯ ಅಂತ ಕವಿ ಆಶುವಾಗಿ ರಚನೆ ಮಾಡುವಂಥದ್ದು, ಅಂದ್ರೆ ಇಲ್ಲಿ ಒಂದೊಂದು ಸುತ್ತಿಗೆ ಒಂದೊಂದು ಸಾಲು ಅಂತಲ್ಲ, ಒಂದು ವಿಷಯವನ್ನು ಕೊಟ್ಟಾಗ ಸಂಪೂರ್ಣವಾದಂತಹ ಪದ್ಯವನ್ನ ಹೇಳಬೇಕು, ಆ ಪದ್ಯ ತುಂಬಾ ಸುಂದರವಾಗಿರಬೇಕು ಅಂತಹ ಬಾಧ್ಯತೆ ಇದೆ. ಆಮೇಲೆ ಸಂಖ್ಯಾಬಂಧ ಅಂತಿರುತ್ತೆ, ಅದರಲ್ಲಿ ಕೆಲವೊಂದಿಷ್ಟು ಸಂಖ್ಯೆಗಳನ್ನ ಅವಧಾನಿ ಹೇಳಬೇಕು, ಅದು ಅದರ ಮೊತ್ತ ಕೂಡಿಸಿದ್ರೆ ಎಲ್ಲಾ ಕಂಬ ಸಾಲು ಅಡ್ಡ ಸಾಲುಗಳಲ್ಲಿ ಸರಿ ಬಂದಿರಬೇಕು. ಇದನ್ನ ಲೈವ್ ನೋಡಿದಾಗಲೇ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ಕಾವ್ಯ ವಾಚನ, ಬರೀ ಹೊಸ ಕವಿ ಈಗ ಏನೋ ಹೇಳ್ತಾ ಇರೋದನ್ನ ಕೇಳೋದಕ್ಕಿಂತ ನಮ್ಮ ಪ್ರಾಚೀನ ಕಾಲದಲ್ಲಿ ತುಂಬಾ ಶ್ರೇಷ್ಠರಾದಂತಹ ಸಂಸ್ಕೃತ ಕವಿಗಳು, ಕನ್ನಡ ಕವಿಗಳು ಇದ್ರು, ಕಾಳಿದಾಸ, ಭಾಸ, ಭವಭೂತಿ, ಕುಮಾರವ್ಯಾಸ, ಭರ್ತೃಹರಿ ಮುಂತಾದವರೆಲ್ಲ, ಅವರ ಕಾವ್ಯಗಳನ್ನು ಓದ್ದಾಗ ಯಾವ ಕಾವ್ಯದ ಯಾವ ಶ್ಲೋಕವನ್ನ ಹೇಳಿದ್ರು, ಅದರ ಸ್ವಾರಸ್ಯ ಏನು ಅನ್ನೋದನ್ನ ಅವಧಾನಿ ಸ್ವಲ್ಪ ವರ್ಣಿಸಬೇಕು. ಹೀಗೆ ಇದೆಲ್ಲ ಆಗ್ತಾ ಇರಬೇಕಾದ್ರೆ ಸಾಮಾನ್ಯವಾದಂತಹ ಜನರಿಗೆ ಸ್ವಲ್ಪ ರಂಜನೆಯನ್ನು ಕೊಡಬೇಕು ಅಂತ ಅಪ್ರಸ್ತುತ ಪ್ರಸಂಗ ಅಂತಿರುತ್ತೆ. ನೀವು ಇವತ್ತು ಬೆಳಿಗ್ಗೆ ಏನ್ ತಿಂಡಿ ತಿಂದ್ರಿ ಅಂತಲೂ ಅವಧಾನಿಗೆ ಪ್ರಶ್ನೆಯನ್ನು ಕೇಳಬಹುದು. ನಾನು ಹೇಗೆ ಈ ಪದ್ಯದಲ್ಲಿ ಪಿಸ್ತಾ ಅನ್ನುವಂತಹ ಶಬ್ದವನ್ನು ತರಲಿಯಪ್ಪ ಅಂತ ಇವನು ಅವಧಾನಿ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಇವನು ಮಧ್ಯದಲ್ಲಿ ಬೆಳಿಗ್ಗೆ ಏನ್ ತಿಂಡಿ ಅಂತ ಕೇಳ್ತಾರೆ. ದೋಸೆ ಅಂತ ಹೇಳಿದ್ರೆ ಈಗ ಗ್ಯಾಸ್ ಸಿಗ್ತಾ ಇಲ್ಲ ಅಲ್ವಾ, ದೋಸೆ ಎಲ್ಲಿಂದ ಅನ್ನುವಂತಹ ಪ್ರಶ್ನೆಯನ್ನು ಕೇಳಬಹುದು ಯುದ್ಧದ ಸಂದರ್ಭದಲ್ಲಾದ್ರೆ. ಹೀಗೆ ಪ್ರಸ್ತುತ ಸಂದರ್ಭಕ್ಕೆ ಹೊಂದಿಕೊಳ್ಳುವಂತಹ ಹಾಸ್ಯಮಯವಾದಂತಹ ಪ್ರಶ್ನೆಯನ್ನ ಅಪ್ರಸ್ತುತ ಪ್ರಸಂಗಿ ಯಾವಾಗ ಎಷ್ಟು ಬೇಕಾದರೂ ಕೇಳಬಹುದು. ಅವಧಾನಿ ಅದಕ್ಕೆ ಉತ್ತರವನ್ನ ಹೇಳಲೇಬೇಕು, ಸರಿಯಾಗಿ ಹೇಳಬೇಕು ಅಂತಿಲ್ಲ. ಸರಿಯಾಗಿ ಹೇಳಬೇಕು ಅಂತಾದ್ರೆ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಏನಾದ್ರೂ ಒಂದು ಉತ್ತರವನ್ನು ಕೊಡಬೇಕು, ಅವನನ್ನ ಇಗ್ನೋರ್ ಮಾಡೋ ಹಾಗಿಲ್ಲ, ಅವನಿಗೂ ಸಮಾಧಾನವನ್ನು ಕೊಡ್ತಾ ಉತ್ತರವನ್ನ ಹೇಳಬೇಕು. ಹೀಗೆ ಸುಮಾರು ಒಂದೊಂದು ಸುತ್ತು ಮುಕ್ಕಾಲು ಗಂಟೆ ಒಂದು ಗಂಟೆ ಆಗಿ ಮೂರುವರೆ ನಾಲ್ಕು ಗಂಟೆಯಲ್ಲಿ ಒಂದು ಅವಧಾನ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ. ಇಲ್ಲಿ ಆಯೋಜಕ, ಪೃಚ್ಛಕ, ಪ್ರೇಕ್ಷಕ ಮತ್ತೆ ಅವಧಾನಿ, ಈ ನಾಲ್ಕು ಜನ ತುಂಬಾ ಮುಖ್ಯ. ಎಲ್ಲರೂ ಇದನ್ನ ಆಸ್ವಾದಿಸಿದ್ರೆ ಅವಧಾನ ಅನ್ನೋದು ಒಂದು ರಸದೌತಣ ಆಗುತ್ತೆ. ಹೀಗೆ ಭಾರತದ ಒಂದು ವಿಶಿಷ್ಟವಾದಂತಹ ಕಲೆ ಅವಧಾನ ಇವತ್ತು ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ಸುಮಾರು 15 ಹೆಚ್ಚು ಮಂದಿ ಸಂಸ್ಕೃತದಲ್ಲಿ ಹಾಗೆ ಕನ್ನಡದಲ್ಲಿ ಅವಧಾನ ಮಾಡೋರಿದ್ದಾರೆ ಅನ್ನೋದು ನಮಗೆ ಹೆಮ್ಮೆಯ ಹಾಗೂ ಸಮಾಧಾನದ ಸಂಗತಿಯಾಗಿದೆ. ಇದಕ್ಕೆಲ್ಲ ಕಾರಣರಾದವರು ಇವತ್ತಿನ ಕಾಲದಲ್ಲಿ ಶತಾವಧಾನಿ ಆರ್ ಗಣೇಶ್ ಅವರು, ಅವರನ್ನೇ ಸ್ಮರಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸಬಹುದು. ಧನ್ಯವಾದ.
1: ಶ್ರೋತೃಗಳೇ, ಕೇಳಿದ್ರಲ್ಲ ಪ್ರಸ್ತುತ ಅಪ್ರಸ್ತುತ, ಸಾಹಿತ್ಯಕ್ಕೆ ಸಂಬಂಧಿಸಿದ್ದು, ಸಾಹಿತ್ಯೇತರವಾದದ್ದು, ಯಾವ ರೀತಿಯ ಪ್ರಶ್ನೆ ಬಂದರೂ ಎಲ್ಲಾ ರೀತಿಯ ಸವಾಲುಗಳನ್ನ ದಾಟ್ಕೊಂಡು ಅವಧಾನಿಯಾದವನು ಎಲ್ಲರನ್ನ ಮನರಂಜನೆಗೊಳಿಸ್ತಾ, ಹಾಗೆ ವಿಷಯಕ್ಕೆ ಕೂಡ ಮಾನ್ಯತೆಯನ್ನ ಕೊಡ್ತಾ, ಕೇಳುಗರನ್ನು ನೋಡುಗರನ್ನು ಎಲ್ಲರ ಮನವನ್ನು ಕೂಡ ತಣಿಸ್ತಾ ತನ್ನ ಒಂದು ಕಲೆಯನ್ನ ಪ್ರಸ್ತುತಪಡಿಸ್ತಾನೆ. ನಿಜವಾದಂತಹ ರೀತಿಯಲ್ಲಿ ಇದೊಂದು ಕೇವಲ ಪ್ರದರ್ಶನವಷ್ಟೇ ಅಲ್ಲದೆ ಆ ಅವಧಾನಿಯ ಆಳವಾದಂತಹ ಅಧ್ಯಯನದ ಒಂದು ಕೈಗನ್ನಡಿ ಕೂಡ ಆಗಿದೆ ಈ ಕಲೆ. ಮತ್ತೊಂದು ಮುಖ್ಯವಾದಂತಹ ವಿಚಾರ ಅಂತ ಹೇಳಿದ್ರೆ, ಇಂದು ನಮ್ಮೊಂದಿಗಿರುವಂತಹ ವಿದ್ವಾಂಸರು ಕೂಡ ಅಷ್ಟಾವಧಾನಿಗಳು. ಅಷ್ಟಾವಧಾನಿ ಸೂರ್ಯ ಹೆಬ್ಬಾರ್ ಅಂತಲೇ ಅವರು ಪ್ರಸಿದ್ಧರಾಗಿರ್ತಾರೆ, ಮತ್ತೆ ಅನೇಕ ಅವಧಾನ ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಟ್ಟಿದ್ದಾರೆ. ಹೀಗೆ ನಮ್ಮ ಕಾರ್ಯಕ್ರಮದ ಉದ್ದೇಶವೇ ಈ ಅವಧಾನ ಕಲೆ ಎಲ್ಲೆಲ್ಲಿ ನಡೆಯುತ್ತೆ ನಮ್ಮ ಸುತ್ತಮುತ್ತಲಿರುವಂತಹ ನಗರಗಳಲ್ಲಿ, ಪ್ರದೇಶಗಳಲ್ಲಿ, ಅಲ್ಲಿ ಎಲ್ಲರೂ ಆಸಕ್ತಿಯಿಂದ ಹೋಗಿ ಇದು ಹೇಗಿರುತ್ತೆ ಅಂತ ಕೇಳಿ, ಮತ್ತೆ ಯಾರಿಗೆ ಇದರಲ್ಲಿ ಆಸಕ್ತಿ ಇದೆಯೋ ಅವರು ಇದನ್ನ ಕಲಿತುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಈ ಕಲೆಯನ್ನ ನಾವು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಂತ ಹೇಳ್ತಾ, ಇಷ್ಟು ಹೊತ್ತು ನಮ್ಮ ಜೊತೆಯಲ್ಲಿ ಅವಧಾನ ಕಲೆಯ ಬಗ್ಗೆ ಬಹಳ ಚೆನ್ನಾಗಿ ಹಾಗೂ ಸಂಕ್ಷಿಪ್ತವಾಗಿ ಪರಿಚಯವನ್ನ ಮಾಡಿಕೊಟ್ಟಿದ್ದಕ್ಕೆ ವಿದ್ವಾಂಸರಾದಂತಹ ಹಾಗೂ ಅಷ್ಟಾವಧಾನಿಗಳಾದಂತಹ ಸೂರ್ಯ ಹೆಬ್ಬಾರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮಸ್ಕಾರ.
2: ಅವಧಾನ ಮಂಜರಿ, ವಿಶಿಷ್ಟ ಅವಧಾನ ಕಲೆಯ ಕುರಿತು ಅವಲೋಕನ ಕೇಳಿದಿರಿ. ಭಾಗವಹಿಸಿದ್ದವರು ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರ್, ಪ್ರಸ್ತುತಿ ಸುರಭಿ ತಾತಾಚಾರ್.
3: ಇದು ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 5:01:49, ಸಂಜೆಯ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಚಿನ್ಮಯಿ.
3: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ. ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
5: ಹಾಯ್ ಪುಟ್ಟಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
6: ನೀನು ಹೋಗಿ ಆ ಮನೆಯಲ್ಲಿ ಯಾರಾದರೂ ಇದ್ದರೆ ನೀರನ್ನು ಕೇಳು. ಅಪ್ಪಣೆ ಪ್ರಭು. ಸ್ವಾಮಿ ಸ್ವಾಮಿ, ಒಳಗೆ ಯಾರಾದರೂ ಇದ್ದೀರಾ? ಸ್ವಲ್ಪ ಬಾಗಿಲು ತೆಗೆಯಿರಿ. ಹೋ, ಒಳಗೆ ಯಾರು ಇಲ್ಲ ಅನಿಸುತ್ತದೆ.
5: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
7: ಹಣ್ಣು ಹೊನ್ನು
8: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತು ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಪ್ರಸ್ತುತಿ ನಿವೇದಿತಾ ಎಚ್. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 5:05. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು. ಯೋಗರಾಜ್ ಭಟ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನೋಮೂರ್ತಿ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಪ್ರತಿಜ್ಞೆ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಗೀತೆಯ ಬರಹಗಾರರು ಚಿ ಸದಾಶಿವಯ್ಯ, ಸಂಗೀತ ನಿರ್ದೇಶನ ಎಸ್ ಹನುಮಂತರಾವ್. ಈ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ಸಿದ್ದರಾಮನ ಹುಂಡಿಯಿಂದ ಮಂಜುಳಾ ನಾಗಾರ್ಜುನ.
3: ಕನಸಿನ ದೇವಿಯಾಗಿ ಮನಸ್ಸಿನ ನಲ್ಲಿಯಾಗಿ

ಕೇಳುಗರೇ ಗಮನಿಸಿ, ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿರಹಿತ ಹಾಗೂ ನಿವೇಶನರಹಿತರ ಸಮೀಕ್ಷೆ ಅರ್ಜಿ ಸಲ್ಲಿಸಲು ಇದೇ ತಿಂಗಳ 30ನೇ ತಾರೀಕಿನವರೆಗೆ ಕಾಲಾವಕಾಶ ನೀಡಲಾಗಿದೆ. ಸದರಿ ಯೋಜನೆಯಡಿ ಇದುವರೆಗೂ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿರಹಿತರು ಹಾಗೂ ನಿವೇಶನರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದಾಗಿದ್ದು, ಅರ್ಜಿದಾರರ ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಹಾಗೂ ಆದಾಯ ಪ್ರಮಾಣಪತ್ರ, ಚುನಾವಣಾ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ಬುಕ್, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು ದಾಖಲೆಗಳೊಂದಿಗೆ https://pmay.urban.gov.in ನಲ್ಲಿ ಸ್ವಂತವಾಗಿ ಅಥವಾ ಗ್ರಾಹಕರ ಸೇವಾ ಕೇಂದ್ರಗಳಲ್ಲಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆನ್ಲೈನ್ ಮೂಲಕ ಇದೇ ತಿಂಗಳ 30ನೇ ತಾರೀಖಿನೊಳಗಾಗಿ ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವಸತಿ ಶಾಖೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಗಾಳಿ ಮಾತು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಕೆಬಿಎಲ್ ಸೆಂಚುರಿಯಿಂದ ಸಿದ್ದನಾಯಕ್, ಚಂದ್ರಕಲಾ, ಹನ್ವಿತಾ ಹಾಗೂ ಭುವಿ.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ, ನಿಮಿಷಾಂಬ ಹಾಗೂ ಲಿಖಿತವರಿಗಾಗಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸಂಗೀತಂ ಶ್ರೀನಿವಾಸರಾವ್.

ಕೇಳುಗರೆ ಗಮನಿಸಿ, ಶ್ರೀಮತಿ ಕಮಲಮ್ಮ ಶ್ರೀ ಜಿ ಎ ಶಿವಲಿಂಗಯ್ಯ ಧಾರ್ಮಿಕ ದತ್ತಿ ಸಂಸ್ಥೆ ಚಾಮರಾಜ ಮೊಹಲ್ಲಾ ಮೈಸೂರು, ಇವರ ವತಿಯಿಂದ ದಿವಂಗತ ಶ್ರೀಮತಿ ಜಿ ಎಸ್ ವಿಜಯಲಕ್ಷ್ಮಿ ಕಾದಂಬರಿಗಾರ್ತಿ ಮತ್ತು ಲೇಖಕಿ ಇವರ ಸ್ಮಾರಕ ಸಾಹಿತ್ಯ ಪ್ರಶಸ್ತಿ ಪ್ರದಾನವನ್ನು ಇದೇ ತಿಂಗಳ 14ನೇ ತಾರೀಖಿನಂದು ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೋಟರಿ ಶಾಲಾ ಸಭಾಂಗಣ ಝಾನ್ಸಿ ಲಕ್ಷ್ಮೀಬಾಯಿ ರಸ್ತೆ ಮೂಡಾ ಕಚೇರಿ ಎದುರು ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಹಾಗೂ ಸಾಧಕರ ಸನ್ಮಾನ ಸಮಾರಂಭಗಳು ನಡೆಯಲಿವೆ. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿರುವ ಯುದ್ಧಕಾಂಡ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಹೊಸಕೋಟೆಯಿಂದ ಲತಾ ಸುಹಾಸ್.

0: ಗೆಳತಿಯರೇ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಖಿ ಸಂವಾದ ನೇರ ಫೋನಿನ್ ಕಾರ್ಯಕ್ರಮವಿದೆ. ವಿಷಯ ಏನಂದ್ರೆ ಪ್ಲಾಸ್ಟಿಕ್ ನಿರ್ಮೂಲನೆಯಲ್ಲಿ ಮಹಿಳೆಯರ ಪಾತ್ರ. ತಪ್ಪದೆ ಕೇಳಿ ಹಾಗೂ ಭಾಗವಹಿಸಿ. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ
1: ಉದಯಗಿರಿಯಿಂದ ರಾಜೇಶ್ವರಿ ಟಿಎನ್ ಅವರಿಗಾಗಿ ಮಳೆಯಲಿ ಜೊತೆಯಲಿ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್, ಗೀತೆಯನ್ನು ಬರೆದಿದ್ದಾರೆ ಜಯಂತ್ ಕಾಯ್ಕಿನಿ, ಸ್ವರ ಸಂಯೋಜಿಸಿದ್ದಾರೆ ವಿ ಹರಿಕೃಷ್ಣ.

ಕೇಳುಗರೆ ಗಮನಿಸಿ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ 31 ತಾರೀಖಿನೊಳಗೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು ಅಥವಾ ದೂರವಾಣಿ ಸಂಖ್ಯೆ 0821-24-9011 ಇನ್ನೊಮ್ಮೆ 0821-24-90-111 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ, ಹಂಸಲೇಖ ಅವರು ರಚಿಸಿ ಸಂಗೀತ ನಿರ್ದೇಶಿಸಿ ಹಾಡಿರುವ ನಿಗೂಢ ರಹಸ್ಯ ಚಿತ್ರದ ಗೀತೆಯನ್ನು. ಈ ಗೀತೆಯನ್ನು ಕೋರಿದ್ದಾರೆ ಮಂಜು.

ಹುಣ್ಸೆ ಮರದಲ್ಲಿಲ್ಲ ಅಣ್ಣ ದೆವ್ವ ಭೂತ ಪ್ರೇತ ಮನ್ಸನ್ ಮನ್ಸಲ್ ಭಯ ಇದ್ರೆ ಕಂಡಿದ್ದೆಲ್ಲ ಭೂತ ಪುಸ್ಕುಲ್ ಮನ್ಸ್.

ಕೇಳುಗರೆ ಗಮನಿಸಿ, ಇಂದುರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತು ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ನಿವೇದಿತಾ ಎಚ್. ಸಂದೇಶ ಆಧಾರಿತ ಶ್ರುತುಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ನ್ಯೂಸ್ ಚಿತ್ರದ ಗೀತೆ. ಹಾಡಿದ್ದಾರೆ ಗುರುಕಿರಣ್ ಹಾಗೂ ಸಾಧನಾ ಸರ್ಗಂ. ವಿ ಮನೋಹರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಗುರುಕಿರಣ್. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಗುಂಡ್ಲುಪೇಟೆಯಿಂದ ಮರಿರಂಜ ನಂಜುಂಡಸ್ವಾಮಿ ಹಾಗೂ ಚಂದನ್.

ಕೇಳುಗರೇ ಗಮನಿಸಿ, ರುಡ್ಸೆಟ್ ಸಂಸ್ಥೆ ಮೈಸೂರು ಇಲ್ಲಿ ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಾಗುವುದು. ಬ್ಯೂಟಿ ಪಾರ್ಲರ್ ನಿರ್ವಹಣೆ ಇದೇ ತಿಂಗಳ 17ನೇ ತಾರೀಖಿನಿಂದ ಜುಲೈ 21ನೇ ತಾರೀಖಿನವರೆಗೆ, ಎಂಬ್ರಾಯ್ಡ್ರಿ ಹಾಗೂ ಫ್ಯಾಬ್ರಿಕ್ ಪೇಂಟಿಂಗ್ ಜೂನ್ 18ನೇ ತಾರೀಖಿನಿಂದ ಜುಲೈ 18ನೇ ತಾರೀಖಿನವರೆಗೆ, ಕಂಪ್ಯೂಟರ್ ಟ್ಯಾಲಿ ಜೂನ್ 24ನೇ ತಾರೀಖಿನಿಂದ ಜುಲೈ 31ನೇ ತಾರೀಖಿನವರೆಗೆ. ಅಭ್ಯರ್ಥಿಗಳ ಅರ್ಹತೆ 12ರಿಂದ 50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು. ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರು ನೋಂದಾಯಿಸಲು ತಿಳಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ, ಆಧಾರ್ ಕಾರ್ಡ್, ಬಿಪಿಎಲ್ ರೇಷನ್ ಕಾರ್ಡ್, ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ಹೇಳಿದ ಪ್ರಾರಂಭಿಕ ದಿನದೊಳಗೆ ರುಡ್ಸೆಟ್ ಸಂಸ್ಥೆಯನ್ನು ಸಂಪರ್ಕಿಸಿ ತರಬೇತಿಯಲ್ಲಿ ಪಾಲ್ಗೊಳ್ಳಲು ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 0821259663. ಇನ್ನೊಮ್ಮೆ 0821259663. ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರಾಮಕೃಷ್ಣ ನಗರದಿಂದ ದಿವಾಕರ್ ಅವರಿಗಾಗಿ ಮಂಕುದಿಣ್ಣೆ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ. ಗೀತೆಯ ಬರಹಗಾರರು ಚಿ ಉದಯಶಂಕರ್.

ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಿದವರು ರಾಮಕೃಷ್ಣನಗರದಿಂದ ಪುಟ್ಟರಾಜಪ್ಪ, ಗಾಯತ್ರಿಪುರಂನಿಂದ ಮೊಹಮ್ಮದ್ ನದೀಂ, ರಾಜೇಂದ್ರನಗರದಿಂದ ಸತೀಶ್ ವೆಂಕಟೇಶ್, ಎಂಜಿ ಕೊಪ್ಪಲ್ನಿಂದ ಶಿವಕುಮಾರ್, ರೂಪಾ, ಪ್ರೀತಂ, ಹರ್ಷ, ಹೂಟಗಳ್ಳಿಯಿಂದ ಅಗಲಟ್ಟಿ, ಪುಷ್ಪ, ಪವನ್, ಮೇಘನ, ಟೈಲರ್ ಶಿವಣ್ಣ, ರೂಪಾ, ಪ್ರಭುದೇವ್, ಪೂರ್ವಿಕಾ, ಕಾಮನಗೆರೆ ಹುಂಡಿಯಿಂದ, ಗಣೇಶ್ ನಗರದಿಂದ ಭಾವಸಾರ ಚಂದ್ರಶೇಖರ್ ರಂಪುರೆ, ಲೀಲಾವತಿ, ಶಿಲ್ಪಾ, ಚಿರಂತ್ ಹಾಗೂ ಲಕ್ಷ್, ಚಾಮರಾಜನಗರ ತಾಲೂಕು ಕೆಬ್ಬೇಪುರ ಗ್ರಾಮದಿಂದ ಮಂಜುನಾಥ್, ಸಿದ್ದಾರ್ಥ್, ನಾಗೇಶ್, ಮಲ್ಲೇಶ್, ಪೆತ್ತನಹಳ್ಳಿಯಿಂದ ಸುಬ್ರಹ್ಮಣಿ ಮತ್ತು ಕುಟುಂಬದವರು, ನಂಜನಗೂಡು ಮುದ್ದಹಳ್ಳಿಯಿಂದ ಪುಟ್ಟಸ್ವಾಮಿ ಮತ್ತು ಸ್ನೇಹಿತರು, ಕಿಕ್ಕೇರಿಯಿಂದ ನಾಗರತ್ನ ಶ್ರೀನಿವಾಸ್, ಮರಸೆಯಿಂದ ಬಂಗಾರಮ್ಮ, ಪಾಂಡವಪುರದಿಂದ ಪ್ರಭಾವತಿ, ಅಶ್ವರ್ಧನ್, ಅಪೂರ್ವ, ವಿಹಾನ್, ಮಿಶಿಕಾ, ಬೆಂಗಳೂರಿನಿಂದ ಬಿಂದು ಪ್ರಕಾಶ್, ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್, ಕೆಆರ್ಪೇಟೆಯಿಂದ ಸುಚಿತ್ರ, ನಂಜನಗೂಡಿನಿಂದ ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ರವಿಕುಮಾರ್, ಪವಿತ್ರ, ಜಯಲಕ್ಷ್ಮೀಪುರಂನಿಂದ ಪ್ರಿಯಾ ಮತ್ತು ಕುಟುಂಬದವರು, ದಟಗಳ್ಳಿಯಿಂದ ನಾಗಮಧು ಮತ್ತು ಸ್ನೇಹಿತರು, ಶಕ್ತಿನಗರದಿಂದ ಹರ್ಷಿತ, ಎಸ್ವಿಪಿ ನಗರದಿಂದ ಸುಜಾತ, ರಾಮಕೃಷ್ಣನಗರದಿಂದ ವಿಸ್ಮಯದೇವ್, ಪವನ್ದೇವ್, ಇಂದು, ಅಮೃತ, ನಿರ್ಮಲಾ, ಮಹದೇವ್, ಕುವೆಂಪು ನಗರದಿಂದ ಎಂಸಿ ರಾಜು, ಎಸ್ ರೇಣುಕ, ಕುಸುಮ ಎಂಆರ್, ರಾಘವೇಂದ್ರ ಎಂಆರ್, ವಿಜಯ್ ಕೃಷ್ಣ, ಮೀನಾಕ್ಷಿ, ಚೈತ್ರ ಮತ್ತು ಕುಟುಂಬದವರು, ನಜರ್ಬಾದ್ನಿಂದ ಯೋಗಾನಂದ ರಂಪುರೆ, ವಿಜಯ್, ವಿನಯ್, ರಜತ್, ಯುಧಿಷ್ಠಿರ, ಹಿನ್ಕಲ್ನಿಂದ ಪ್ರತೀಕ್, ತೇಜಸ್, ಕುಮಾರ್, ವಿಜಯ್, ಮೈಸೂರಿನಿಂದ ಕುವೆಂಪು ನಗರದಿಂದ ವಸಂತ ನಾಗೇಶ್, ಗದಗದಿಂದ ಸಂಜೀವ್, ಪ್ರಶಾಂತ್, ಸಂತು, ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ ಹಾಗೂ ಯೋಗೇಶ್ ಗೌಡ, ಹಿನ್ಕಲ್ನಿಂದ ಟಿಎಂ ಚಂದ್ರಶೇಖರ್, ವಿಜಯನಗರದಿಂದ ಕೆ ಸ್ವಾಮಿ ಮತ್ತು ಧನಲಕ್ಷ್ಮಿಯವರು, ಬೆಲ್ವತ್ತ ಗ್ರಾಮದಿಂದ ಲೋಕೇಶಾಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತಾಚಾರ್, ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ನಂಜನಗೂಡಿನಿಂದ ಬಲರಾಮ್ ರವಿ ಬೋರೇಗೌಡ, ಚಾಮರಾಜನಗರ ಹಲಗಾಪುರ ಗ್ರಾಮದಿಂದ ಪೂರ್ಣಚಂದ್ರ ತೇಜಸ್ವಿ, ಡಾ ಚನ್ನರಾಜು, ಪೂರ್ಣಿಮಾ, ಅರುಣಕುಮಾರ್, ಹೆಚ್ಪಿ, ಹುಚ್ಚೇಗೌಡ, ಕೆಂಪಮ್ಮ, ಮಂಡ್ಯದ ಅನಂತಕುಮಾರ್, ಎಟಿ ವಾಣಿ, ಧ್ರುವನ್ಗೌಡ, ಉಜ್ವಲ್ಗೌಡ, ಮೈಸೂರಿನಿಂದ ಆರ್ ಸುರೇಶ್, ದಾವಣಗೆರೆಯಿಂದ ಉಮೇಶ್ ಸಿರಿಗೆರೆ, ಬೆಳವಾಡಿಯಿಂದ ಮೀನಮ್ಮ ಮತ್ತು ಕುಟುಂಬದವರು, ಕಲಬುರಗಿಯಿಂದ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಮತ್ತು ಕುಟುಂಬದವರು. ಇವರಿಷ್ಟು ಜನ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ರು. ನಾಳೆ ಆದಷ್ಟು ಬೇಗ ತಮ್ಮ ಸಂದೇಶವನ್ನು ಕಳಿಸಿದ್ರೆ ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಂದೇಶವನ್ನು ಕಳುಹಿಸಿದ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ನಮಸ್ಕಾರ, ಧನ್ಯವಾದಗಳು. ಆಕಾಶವಾಣಿ ಮೈಸೂರು FM 100.6.

0: भारत अभियान। अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
1: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 10 ಗಂಟೆಗೆ ನಾಟಕ ಆ ಭಾನುವಾರ, ರಚನೆ ಸುಬ್ರಾಯ್ ಜಿ ಭಟ್, ನಿರ್ಮಾಣ ಉಮೇಶ್ ಎಸ್ಎಸ್.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6 ಗಂಟೆ. ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾ ಕುಲ್ದೀಪ್ ಎನ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ಬಾಳೆ ಸಸಿ ಕೃಷಿ ಹಾಗೂ ಮಾರಾಟ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ಆರ್ ಮನುಕುಮಾರ್ ಮತ್ತು ಮೈಸೂರಿನ ಪಿಜಿಆರ್ ಫಾರಂನ ಎನ್ ಮಹದೇವ್ ಪ್ರಸಾದ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಕನ್ನಡ ಚಿತ್ರಗೀತೆಗಳು. 8:00 ಯುವವಾಣಿಯಲ್ಲಿ ಹಲೋ ಯುವವಾಣಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತು ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಪ್ರಸ್ತುತಿ ನಿವೇದಿತಾ ಎಚ್. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯ ಕಲಾವಿದರಿಂದ ವಾದ್ಯವೃಂದ, ನಿರ್ದೇಶನ ಎಂವೈ ಕಾಮಶಾಸ್ತ್ರಿ. 10:00 ನಾಟಕ ಆ ಭಾನುವಾರ, ರಚನೆ ಸುಬ್ರಾಯ್ ಜಿ ಭಟ್, ನಿರ್ಮಾಣ ಉಮೇಶ್ ಎಸ್ಎಸ್. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಭಾಗವಹಿಸುತ್ತಾರೆ ಡಾ ಎಸ್ಬಿ ರವಿಕುಮಾರ್, ಜಂಟಿ ಆಯುಕ್ತರು, ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ. ನಡೆಸಿಕೊಡುತ್ತಾರೆ ಎಸ್ ನಿರ್ಮಲಾ, ಪ್ರಾಯೋಜಕರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ. 7:30 ಸೇವಾ ವಾಹಿನಿ. 7:45, 8:45 ಹಾಗೂ 9:35 ಚಿತ್ರಗೀತೆಗಳು. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 9:00 ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗ ದಿನದ ಮಹತ್ವ, ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣಾಯ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 9:30 ಗಾಂಧಿ ಸ್ಮೃತಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎನ್ ಕೃಷ್ಣನ್ ಅವರ ವಯಲಿನ್ ವಾದನ. 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಋತುಮಾನ, ಸಂಬಂಧ ಪ್ರೇರಣೆ ನೆನಪುಗಳ ಕಥನ. ಪ್ರಸ್ತುತಿ ಅರ್ಚನಾ ಪಿ ಆರ್ಯ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು ಶುಭಾ ರಾಘವೇಂದ್ರ ಅವರಿಂದ. 12:45 ಕಾದಂಬರಿ ವಿಹಾರ, ಕೃಪಾಕರ್ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕಾದಂಬರಿಯ ಬಾನುಲಿ ಓದು. ಪ್ರಸ್ತುತಿ ಜಿ ಶಾಂತ್ಕುಮಾರ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ವೃಂದಗಾನದಲ್ಲಿ. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೀಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಸತ್ಯನಾರಾಯಣ ಅವರ ಕೀಬೋರ್ಡ್ ವಾದನ. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಸಖಿ ಸಂವಾದ, ವಿಷಯ ಪ್ಲಾಸ್ಟಿಕ್ ಬಳಕೆಯನ್ನು ಮಿತಗೊಳಿಸುವುದು ಹೇಗೆ, ಪ್ರಸ್ತುತಿ ಸಹನ ಹಾಗೂ ನೇತ್ರ. 4:30 ವೃತ್ತಿ ಮಾರ್ಗದರ್ಶನ, ಶಿಕ್ಷಣ ಮುಗಿಸಿದ ನಂತರ ಉದ್ಯೋಗ ಹುಡುಕುವ ಸಂದರ್ಭದಲ್ಲಿ ವಿಶೇಷವಾಗಿ ಐಟಿ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ಹೊಂದಿರಲೇಬೇಕಾದ ಸಾಫ್ಟ್ ಸ್ಕಿಲ್ಸ್ ಮತ್ತು ಮೂಲಭೂತ ಗುಣಗಳ ಕುರಿತು ಸಾಫ್ಟ್ ಸ್ಕಿಲ್ ಟ್ರೈನರ್ ಮತ್ತು ಕರಿಯರ್ ಎಂಪವರ್ಮೆಂಟ್ ಕೋಚ್ ಆದ ಶ್ರೀಮತಿ ಅನೋಖಾ ಅನೂಪ್ ಜೈನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಅರ್ಚನಾ ಆರ್ಯ. ಇವಿಷ್ಟು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashwani, the news read by Anuja Kumar. India strongly condemned the recent attack on a ship off the coast of Oman, in which 3 Indian nationals lost their lives. Addressing an interministerial media briefing in New Delhi, External Affairs Ministry spokesperson Randhir Jaiswal said, in this regard, the government has lodged a strong protest by summoning the US Charge d'Affaires. Mr. Jaiswal noted that the continuing attacks on shipping in the region are deeply worrisome.
2: We attach high importance to the welfare and well-being of our seafarers community. Yesterday we condemned the attack on a ship off the coast of Oman, in which unfortunately we lost 3 Indian nationals. We had summoned the US CDA here to register a strong protest. The continuing incidents of attacks on shipping in the region are deeply worrisome. These attacks must cease and end, and we also call for dialogue and diplomacy so that we can have an early return to peace and stability in the region.
1: Additional Secretary in the Ministry of Ports, Shipping and Waterways, Mukesh Mangal, expressed concern over the recent incidents involving merchant vessels in the Persian Gulf region and reaffirmed its commitment to the safety and welfare of Indian seafarers. He further informed that today the bitumen tanker MT Jalveer, a Guinea-Bissau flagged vessel, was involved in a maritime security incident near Shinas port in Oman. The vessel had 20 Indian crew members on board. All of them are reported to be safe and evacuation operations are currently underway. Prime Minister Narendra Modi has said that despite the world passing through a period of uncertainty and instability, India continues to advance on its growth trajectory with confidence and determination. Chairing the 11th Governing Council meeting of Niti Aayog at Rashtrapati Bhavan in New Delhi, Mr. Modi said, as India progresses towards achieving the vision of Viksit Bharat, the collective responsibility of the centre and states becomes even greater. India has dispatched a consignment of 20,000 doses of measles vaccines and approximately 3 tons of medical supplies to support the government of Maldives in strengthening immunization coverage and safeguarding public health. External Affairs Ministry said in a statement that this timely assistance will help address the increasing cases of measles in Maldives and reinforce the response efforts of the government. India and Nepal have launched a peer-to-peer cross-border remittance mechanism to strengthen bilateral digital financial connectivity. The Ministry of Finance in a statement said the newly operationalized system establishes a direct link between India's Unified Payments Interface, UPI, and Nepal's National Payments Interface, NPI. This integration enables citizens of both the nations to make seamless, real-time and secure instant money transfers directly through mobile banking applications and digital wallets. The government has waived excise duty on certain variants of ethanol blended petrol. In a notification, the Union Finance Ministry announced that petrol blended with 22%, 25%, 27% and 30% ethanol have been exempted from central excise duty. UAE President Mohammed bin Zayed Al Nahyan has congratulated Indian Prime Minister Narendra Modi on becoming India's longest serving continuously elected Prime Minister, marking a historic milestone in the country's democratic journey. In a series of social media posts, Sheikh Mohammed congratulated Prime Minister Modi on achieving the longest continuous tenure as an elected head of government in modern India's history. He wished Modi continued success in leading India and highlighted the remarkable progress in UAE-India relations in recent years. Benchmark domestic equity indices ended today's trading session with moderate losses of 0.2%. The Sensex slipped 151 points to close at 73,833, while the Nifty dipped 53 points to settle at 23,162. And in badminton, PV Sindhu and Tanvi Sharma advanced to the women's singles quarterfinals of the Australian Open in Sydney today. And that is the end of this news bulletin.
0: ಸಮಯ 6:10.
3: ಆಕಾಶವಾಣಿ ಮೈಸೂರು ದೈಹಿಕ ದೀಕ್ಷೆ ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
4: ಕೆಲ ದಿನಗಳ ಹಿಂದೆ ಓಪಿಡಿಯಲ್ಲಿರುವಾಗ ನಮ್ಮ ಆಸ್ಪತ್ರೆಯ ಆಡಳಿತ ವಿಭಾಗದ ಹುಡುಗರು ಕೆಲವರು ಹಾಳೆಗಳನ್ನು ಎತ್ಕೊಂಡು ಸಹಿ ಸಂಗ್ರಹಣೆಗಾಗಿ ಬಂದರು. ವೈದ್ಯಕೀಯ ಸೇವೆಯನ್ನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ನಿಂದ ಕೈಬಿಡಲು ಕೋರಿ ಸಹಿ ಸಂಗ್ರಹಣೆ ನಡೆಸ್ತಾ ಇದ್ದೇವೆ ಅಂತ ಹೇಳಿದರು. ಇದರಿಂದ ಏನಾದರೂ ಪ್ರಯೋಜನವಾದರೆ ಖಂಡಿತ ಆಗಲಿ ಅಂತ ಸಹಿ ಹಾಕಿಕೊಟ್ಟು ಕಳಿಸಿದೆ. ವರ್ಷ 1995 ಸರ್ಕಾರಿ ಆಡಳಿತ ವೈದ್ಯಾಧಿಕಾರಿಯಾಗಿ ವೃತ್ತಿಯಲ್ಲಿದ್ದ ನನ್ನ ತಂದೆ ಮನೆಯಲ್ಲಿ ಸರ್ಕಾರದ ಹೊಸ ಯೋಜನೆಯ ಬಗ್ಗೆ ಬೇಸರ ಪಟ್ಟುಕೊಂಡಿದ್ರು. ರೋಗಿ ಹಾಗೂ ವೈದ್ಯರ ನಡುವಿನ ಸಂಬಂಧವನ್ನ ಒಬ್ಬ ಗ್ರಾಹಕ ಹಾಗೂ ಸೇವಾದಾರನ ನಡುವಿನ ಸಂಬಂಧವಾಗಿ ಮಾರ್ಪಾಡುಪಡಿಸಲಿತ್ತು ಈ ಹೊಸ ಕಾಯ್ದೆ. ಇಡೀ ವೈದ್ಯಕೀಯ ಸಮುದಾಯ ಆಘಾತಕ್ಕೊಳಗಾಗಿತ್ತು. ಹಲವಾರು ದೇಶವ್ಯಾಪಿ ಪ್ರತಿಭಟನೆಗಳು ನಡೆದವು. ಏನು ಬದಲಾವಣೆ ಸಾಧ್ಯವಾಗಲಿಲ್ಲ. 1995 ವೈದ್ಯಕೀಯ ಸೇವೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಡಿ ಬರುವ ಹಾಗಾಯಿತು. ವೈದ್ಯರು ರೋಗಿಯ ರಕ್ಷಣೆಗಾಗಿ ತಮ್ಮ ಜ್ಞಾನ ಕೌಶಲ್ಯ ಹಾಗೂ ಅನುಭವಗಳನ್ನು ಬಳಸುತ್ತಾರೆ. ಆದರೆ ವೃತ್ತಿಯಲ್ಲಿ ವೈದ್ಯರ ಕೈಮೀರಿದ ಕೆಲವು ಘಟನೆಗಳು ನಡೆದು ಹೋಗಬಹುದು, ನಿಜ. ಎಷ್ಟಾದರೂ ನಾವು ಸಾಧಾರಣ ಮನುಷ್ಯರೇ ಅಲ್ಲವೇ? ಈ ಹಿನ್ನೆಲೆಯಲ್ಲಿ ಒಂದು ಕೇಸಿನ ತೀರ್ಪಿನ ಆಧಾರದ ಮೇಲೆ ವೈದ್ಯಕೀಯ ಸೇವೆಯನ್ನ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ವ್ಯಾಪ್ತಿಗೆ ಒಳಪಡಿಸಲಾಯಿತು. ರೋಗಿಯನ್ನು ಗ್ರಾಹಕ ಅಂತ ಕರೆಯಲಾಯಿತು. ವೈದ್ಯಕೀಯ ಮೊಕದ್ದಮೆಗಳ ಭಯದಲ್ಲಿ ವೈದ್ಯರು ಅಗತ್ಯಕ್ಕಿಂತ ಹೆಚ್ಚು ಪರೀಕ್ಷೆ ಸಲಹೆ ಮಾಡುವ ಪ್ರವೃತ್ತಿ ಹೆಚ್ಚಾಗಿದೆ. ಇದರ ವೆಚ್ಚ ಅದರ ಬಿಸಿ ತಾಗುವುದು ರೋಗಿಗೆ. ಇಲ್ಲಿ ವೈದ್ಯರು ಎಂದಾದರೂ ಬಂದೊದಗಬಹುದಾದ ಗ್ರಾಹಕ ಕಾಯ್ದೆಯ ವಿಷಯದಲ್ಲಿ ವಿವರಣೆ ಕೊಡಲು ಎಲ್ಲ ಬಗೆಯ ಪರೀಕ್ಷೆಗಳನ್ನು ಮಾಡಿ ನಂತರ ಚಿಕಿತ್ಸೆ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಹಿಂದೆಲ್ಲ ವೈದ್ಯ ರೋಗಿ ನಡುವಿನ ಸಂಬಂಧ ಪರಸ್ಪರ ವಿಶ್ವಾಸದ ಮೇಲೆ ಆಧಾರಿತವಾಗಿತ್ತು. ಈಗ ಅದು ಗ್ರಾಹಕ ಹಾಗೂ ಸೇವಾದಾರರ ಸಂಬಂಧದಂತೆ ಮಾರ್ಪಾಡಾಗಿದೆ. ಪ್ರತಿ ವೈದ್ಯಕೀಯ ಫಲಿತಾಂಶವೂ ಯಶಸ್ವಿಯಾಗುವುದಿಲ್ಲ, ಆದರೆ ಪ್ರತಿಕೂಲ ಪರಿಣಾಮಗಳು ಕಂಡುಬಂದಾಗ ವೈದ್ಯರು ಕಾನೂನು ಹೋರಾಟ ಎದುರಿಸಬೇಕಾಗುವ ಭಯದಲ್ಲಿರ್ತಾರೆ. ಇದು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತೆ. ಕೆಲವು ಸಂದರ್ಭಗಳಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯ ಇಲ್ಲದಿದ್ದರೂ ಚಿಕಿತ್ಸೆ ಫಲಿತಾಂಶ ನಿರೀಕ್ಷೆಯಂತೆ ಬಾರದ ಕಾರಣ ದೂರುಗಳು ದಾಖಲಾಗ್ತವೆ. ಈ ಅನಗತ್ಯ ಅವೈಜ್ಞಾನಿಕ ದೂರುಗಳಿಂದಾಗಿ ವೈದ್ಯರು ಸಮಯ ಮತ್ತು ಸಂಪನ್ಮೂಲಗಳನ್ನು ಕಾನೂನು ಪ್ರಕ್ರಿಯೆಯಲ್ಲಿ ವ್ಯಯ ಮಾಡಬೇಕಾಗುತ್ತೆ. ಕೆಲವು ವೈದ್ಯರು ಜಟಿಲ ಅಥವಾ ಅಪಾಯಕಾರಿ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಹಿಂಜರಿಯಬಹುದು. ಕಾರಣ, ಯಾವುದೇ ಅನಿರೀಕ್ಷಿತ ಫಲಿತಾಂಶವು ಕಾನೂನು ವಿವಾದಕ್ಕೆ ಎಡೆಮಾಡಿಕೊಡಬಹುದು ಎಂಬ ಆತಂಕ. ಇಲ್ಲಿ ಕೂಡ ಪಾಪ ನಷ್ಟ ರೋಗಿಯದ್ದೇ. ವೈದ್ಯಕೀಯ ವೃತ್ತಿಯ ಮಾನವೀಯತೆ ಮತ್ತು ಸೇವಾ ಮನೋಭಾವದ ಮೌಲ್ಯಗಳು ದಿನದಿನಕ್ಕೆ ಕುಗ್ಗಿ ನೆಲಕಚ್ಚುತ್ತಿವೆ. ವೈದ್ಯಕೀಯ ಸೇವೆಯನ್ನ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ವ್ಯಾಪ್ತಿಗೆ ತರಬೇಕೆಂಬ ಉದ್ದೇಶ ವೈದ್ಯರನ್ನ ಶಿಕ್ಷಿಸುವುದಲ್ಲ, ಬದಲಾಗಿ ರೋಗಿಗಳಿಗೆ ನ್ಯಾಯ ದೊರಕುವ ವ್ಯವಸ್ಥೆಯನ್ನ ಕಲ್ಪಿಸುವುದಾಗಿದೆ. ವೈದ್ಯ ವಿಜ್ಞಾನದಲ್ಲಿ 100% ಯಶಸ್ಸು ಎಂದಿಗೂ ಖಚಿತವಲ್ಲ. ಆದ್ದರಿಂದ ವೈದ್ಯಕೀಯ ನಿರ್ಲಕ್ಷ್ಯ ಹಾಗೂ ಚಿಕಿತ್ಸಾ ವೈಫಲ್ಯಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಗುರುತಿಸುವುದು ಅತ್ಯಂತ ಮುಖ್ಯ. ನನ್ನ ಒಬ್ಬರು ಮಹಿಳಾ ವೈದ್ಯ ಸಹೋದ್ಯೋಗಿ ಹಾಗೂ ಸ್ನೇಹಿತೆ ಸದಾ ಒಂದೇ ಸೀರೆಯನ್ನು ಉಟ್ಟು ಗರ್ಭಿಣಿಯ ಚಿಕಿತ್ಸೆಗೆ ತಪಾಸಣೆಗೆ ಬರ್ತಾ ಇದ್ದ ಒಬ್ಬ ಹೆಣ್ಣುಮಗಳನ್ನು

0: ಮಾತನಾಡಿಸಿದಾಗ ಸಿಕ್ಕ ಉತ್ತರ, ಆಕೆಗೆ ಹರಿದು ಹೋಗಿರದೆ ಇದ್ದದ್ದು ಅದೊಂದೇ ಸೀರೆ ಎಂದು. ನನ್ನ ಆ ಸಹೋದ್ಯೋಗಿ ಕೂಡಲೇ 8 ಬೇರೆ ಬೇರೆ ಸೀರೆಗಳನ್ನು ಪ್ರೀತಿಯಿಂದ ಕೊಟ್ಟು ಕಳಿಸಿದ್ರು. ಆ ಕ್ಷಣಕ್ಕೆ ಆ ರೋಗಿಯ ಮನದಲ್ಲುಂಟಾಗುವ ಭಾವನೆಗೂ ಆ ವೈದ್ಯ ಮನಸ್ಸಿನಲ್ಲಿ ಮೂಡುವ ಸಂತೃಪ್ತಿಗೂ ಬೆಲೆ ಕಟ್ಟಲಾಗದು. ಆಪರೇಷನ್ ಥಿಯೇಟರ್ನ ಒಳಗಡೆ ಕೆಲವು ರೋಗಿಗಳಿಗೆ ಉಪಯೋಗವಾಗದೆ ಹೋಗುವ ಸಾಧನಗಳನ್ನೆಲ್ಲ ಸೇರಿಸಿ ಅದನ್ನು ಆಟೋಕ್ಲೇವ್ ಮಾಡಿ ಬಡ ರೋಗಿಗಳು ಬಂದಾಗ ಅವರಿಗಾಗಿ ಅದನ್ನು ಉಚಿತವಾಗಿ ಉಪಯೋಗಿಸುವುದು ಎಲ್ಲ ಶಸ್ತ್ರಚಿಕಿತ್ಸಾ ಕೋಣೆಗಳಲ್ಲಿ ನಡೆಯುವ ಒಂದು ಮಾನವೀಯ ಕೃತ್ಯ. ಬಹುಶಃ ಯಾವುದೇ ಕಾಯ್ದೆಗಳು ಇದನ್ನು ಪರಿಗಣಿಸುವುದೂ ಇಲ್ಲ. ನನ್ನ ಮತ್ತೊಬ್ಬ ಸ್ನೇಹಿತರಿದ್ದಾರೆ, ಕೀಲು ಮೂಳೆ ತಜ್ಞರಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಮ್ಮ ಕಡು ಬಡವರಾದ ರೋಗಿಗಳಿಗೆ ಮನೆ ತಲುಪಲು ಅವಶ್ಯಕವಾದಷ್ಟು ಹಣವನ್ನ ಕೈಗಿಟ್ಟು ಕಳಿಸ್ತಾರೆ. ಈ ಸುಂದರ ಸಂಬಂಧದಲ್ಲಿ ಯಾವ ಕಾಯಿದೆ, ಯಾವ ನಿಯಮ? ನಮ್ಮಿಂದಾಗುವ ಒಳ್ಳೆ ಕೆಲಸವನ್ನ ಹೇಳಿಬಿಟ್ಟು ಮಾಡಿದರೆ ಅದಕ್ಕೆ ಅರ್ಥವೂ ಇಲ್ಲ, ಬೆಲೆಯೂ ಇಲ್ಲ. ಕೆಲವರಾದರೂ ಇದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ ಅಂತ ಅನ್ಕೊಳ್ತೇನೆ. ನಮ್ಮ ಸಹಿ ಸಂಗ್ರಹಣೆ ಯಾವ ಹಂತದಲ್ಲಿದೆಯೋ ಗೊತ್ತಿಲ್ಲ. ಈ ಬಗೆಯ ಪ್ರಯತ್ನಗಳಿಂದ ಏನಾದರೂ ಬದಲಾವಣೆ ಬರಬಹುದಾ? ಕಾದು ನೋಡಬೇಕು. ಆದರೆ ಸಂಬಂಧ ಯಾವುದೇ ಕಾಯ್ದೆ ಹಾಗೂ ಅದರ ತರ್ಕಕ್ಕೆ ನಿಲುಕುವಂಥದ್ದಲ್ಲ. ಅದು ಇಬ್ಬರು ಮನುಷ್ಯರ ನಡುವೆ ಮೂಡಬಹುದಾದ ಅತೀತವಾದ ಒಂದು ನಂಬಿಕೆ ಹಾಗೂ ವಿಶ್ವಾಸದ ಬುನಾದಿಯ ಮೇಲೆ ಕಟ್ಟಲ್ಪಡುವ ಕಲಾಕೃತಿ.
1: ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:15.
3: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08211246369.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಾಳೆ ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ಮಾರಾಟ ರಂಗ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಕೃಷಿ ಮಾರಾಟ ಇಲಾಖೆಯ ಕಾರ್ಯಚಟುವಟಿಕೆಗಳು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಮಾರಾಟ ವ್ಯವಸ್ಥೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕರಾದ ಎಸ್ ಸಂಗೀತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಮಂಡ್ಯದ ನಂದಾದೀಪ ಅವರಿಂದ ಸಣ್ಣ ಕಥೆ ಗಿಳಿ ಶಾಸ್ತ್ರದ ಕಂಟಕ. 8:00 ಕನ್ನಡ ಭಾರತಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಥೆಗಾರ್ತಿ ಡಾಕ್ಟರ್ ಎಂಎಸ್ ವೇದ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ಕೃಷ್ಣ ಅವರ ವೀಣಾ ವಾದನ. 10:00 ತತ್ವಸಂಚಾರ, ಮಂಡ್ಯ ಜಿಲ್ಲೆ ಹೊಳಲು ಗ್ರಾಮದ ಎಚ್ವಿ ಶಿವಪ್ರಕಾಶ್ ಮತ್ತು ಸಂಗಡಿಗರಿಂದ ತತ್ವಪದಗಳು. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಜನವಿಶ್ವಾಸ್ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಇವಿಷ್ಟು ನಾಳೆ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
7: ಗೆಳತಿಯರೇ, ಇದೇ ಶುಕ್ರವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ವಿಷಯ ಏನಂದ್ರೆ ಪ್ಲಾಸ್ಟಿಕ್ ನಿರ್ಮೂಲನೆಯಲ್ಲಿ ಮಹಿಳೆಯರ ಪಾತ್ರ. ತಪ್ಪದೆ ಕೇಳಿ ಹಾಗೂ ಭಾಗವಹಿಸಿ. ಇದೇ ಶುಕ್ರವಾರ ಸಂಜೆ 4:00 ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ

0: लोकल खान पान को आगे लाने का एक बहुत बड़ा प्लेटफॉर्म बनाए, अगले 1000 दिनों में एक मास्टर प्लान बना के आकाशवाणी और दूरदर्शन का पूरा ट्रांसफॉर्मेशन करे। आपको पूरा फ्रीडम है, जो आप कहोगे वो पॉलिसी बनेगी। पॉलिसी बनाने वाले आप, इम्प्लीमेंट करने वाले आप।
1: प्रशासन एथोनॉल मिश्रित पेट्रोल उत्पाद शुल्कम अपसारितम। वित्त मंत्रालयेन एकया अधिसूचनया प्रकाशितं यत् द्वाविंशतितः त्रिंशत् प्रतिशन्मितं एथोनॉल मिश्रित पेट्रोल उत्पादं केन्द्रीय उत्पाद शुल्क श्रेण्यात् पूर्णतया विमुक्तम्। मंत्रालयेन उक्तं यत् अस्य शैथिल्यस्य उद्देश्यं भारतीय एथोनॉल मिश्रण कार्यक्रमं सुदृढीकरणमस्ति। षड्विंशत्यधिकद्विसहस्रतम वर्षस्य फीफा विश्व चषक क्रीडायाः आरम्भः अद्य रात्रौ मेक्सिको नगरस्य ऐतिहासिके एस्टाडियो एजेटेका क्रीडागृहे आरभ्यते। इति वार्ताः।
2: आकाशवाणी इदीग जिल्ला वार्ता पत्र।
3: ತುಮಕೂರು ಜಿಲ್ಲಾ ವಾರ್ತಾಪತ್ರ ಬರೆದವರು ರಘು ಎಎನ್ ತುಮಕೂರು, ಓದುತ್ತಿರುವವರು ಸರ್ವಮಂಗಳ ಎಂ. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ರೈತರು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವಂತೆ ಕಾಲುವೆ ವ್ಯವಸ್ಥೆ, ಸಮುದಾಯ ಭವನ, ಅತಿಥಿ ಗೃಹ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿರುವುದಾಗಿ ಹೇಳಿದರು. 23 ವರ್ಷಗಳ ನಂತರ ತುಮಕೂರಿನಲ್ಲಿ ನಡೆದ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದು ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ಬಹುಮಾನ ನೀಡಲಾಯಿತು. ಸಿಂಗಲ್ಸ್ ವಿಭಾಗದಲ್ಲಿ ಅಗ್ರಶ್ರೇಯಾಂಕದ ಯೂಸ್ಟಿನಾ ಮಿಕುಲ್ಟೇಸಿ ಪ್ರಶಸ್ತಿ ಪಡೆದರು. ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳಿಂದ ಸರ್ಕಾರದ ಆರ್ಥಿಕ ವ್ಯವಸ್ಥೆಗೆ ಸುಮಾರು 30% ಕೊಡುಗೆ ಸಿಗುತ್ತಿದೆ. ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ತಂತ್ರಜ್ಞಾನ ಅಳವಡಿಕೆ ಅತ್ಯಂತ ಅಗತ್ಯ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ದಕ್ಷಿಣ ಭಾರತದ ಕಾಸಿಯಾ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶ ಹಾಗೂ ವಸಂತ ನರಸಾಪುರ ಕೈಗಾರಿಕಾ ಹಬ್ ಅನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು. ತುಮಕೂರಿನಲ್ಲಿ ಮುಂದಿನ ವರ್ಷಗಳಲ್ಲಿ ಫೈಟರ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆರಂಭವಾಗಲಿದೆ ಎಂದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿನ ಒತ್ತಡ ಕಡಿಮೆ ಮಾಡಲು 2ನೇ ವಿಮಾನ ನಿಲ್ದಾಣ ಮಾಡಲು ಸರ್ಕಾರ ಮುಂದಾಗಿದ್ದು, ನೆಲಮಂಗಲ, ದಾಬಸ್ಪೇಟೆ ಮತ್ತು ಬಿಡದಿ ಬಳಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಲಾಗಿದ್ದು, ತುಮಕೂರು ಜಿಲ್ಲೆಯಲ್ಲಿ 2ನೇ ವಿಮಾನ ನಿಲ್ದಾಣ ಪ್ರಾರಂಭಿಸಲು ಮುಂದಾದರೆ ಅದಕ್ಕಾಗಿ 2500 ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ ಎಂದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟರು. ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು. ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ಉತ್ಪಾದಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ವಿಫುಲವಾದ ಅವಕಾಶಗಳಿವೆ. ವಸಂತ ನರಸಾಪುರ ಶಿರಾ ಕೈಗಾರಿಕಾ ಪ್ರದೇಶ ಹಾಗೂ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎಂದರು. ಬೆಂಗಳೂರು ತುಮಕೂರು ರೈಲು ಮಾರ್ಗವನ್ನು ಚತುಷ್ಪಥಗೊಳಿಸಲಾಗುವುದು. ಯಲಹಂಕದಿಂದ ಯಶವಂತಪುರ ತುಮಕೂರು ಮಾರ್ಗವಾಗಿ ಅರಸೀಕೆರೆಗೆ ಹೊಸ ಮೆಮು ರೈಲು ಸೇವೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ನಗರದಲ್ಲಿ ಎರಡು ಪಾದಾಚಾರಿ ಸುರಂಗ ಮಾರ್ಗಗಳ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯಲಹಂಕದಲ್ಲಿ ಹೊಸ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ತುಮಕೂರಿನ ತಿಮ್ಮರಾಜನಹಳ್ಳಿಯಲ್ಲಿ ಇಂಟಿಗ್ರೇಟೆಡ್ ಕಂಟೈನರ್ ಲಾಜಿಸ್ಟಿಕ್ ಟರ್ಮಿನಲ್ ನಿರ್ಮಾಣಗೊಳ್ಳಲಿದ್ದು, ಇದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದ್ದು 2027 ಡಿಸೆಂಬರ್ ವೇಳೆಗೆ ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಜೂನ್ 30 ಆರಂಭವಾಗಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳು ನೀಡುವ ಗಣತಿ ನಮೂನೆ ಭರ್ತಿ ಮಾಡಿ ಸಲ್ಲಿಸಿದ್ದಲ್ಲಿ ಮಾತ್ರ ಪರಿಷ್ಕೃತ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರಲಿದೆ. ಮತದಾರರು ತಪ್ಪದೇ ನಮೂನೆ ಭರ್ತಿ ಮಾಡಿ ತಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಅವಧಿಯೊಳಗೆ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಕೂಡ 2002 ಸಮಗ್ರ ಪರಿಷ್ಕರಣೆಯಾಗಿದ್ದು ಈಗ 2026 ಮಾಡಲಾಗುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 2356 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಇದುವರೆಗೆ ತುಮಕೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:35.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್. 80 ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
7: ಕನ್ನಡ ಕಣ್ಮಣಿ.
4: ಕೇಳುಗರೆ ಗಮನಿಸಿ, ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಬಸವಣ್ಣ ಎಂಬ 36 ವ್ಯಕ್ತಿ ಇದೇ ತಿಂಗಳ 2 ಕಾಣೆಯಾಗಿರುತ್ತಾರೆ. ಚಹರೆ ಈ ರೀತಿ ಇದೆ: ಎಣ್ಣೆಗೆಂಪು ಮೈಬಣ್ಣ, 5.6 ಅಡಿ ಎತ್ತರ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗಡ್ಡ ಮೀಸೆಯನ್ನು ಬಿಟ್ಟಿದ್ದು ಕಪ್ಪು ಬಿಳಿ ತಲೆಗೂದಲು ಹೊಂದಿರುತ್ತಾರೆ. ಎದೆಯ ಎಡಭಾಗದಲ್ಲಿ ಹೃದಯದ ಸಿಂಬಲಿದ್ದು ನಾಗರತ್ನ ಎಂಬ ಹಸಿರು ಹಚ್ಚೆ ಇರುತ್ತದೆ. ಕಾಣೆಯಾದಾಗ ಪಿಂಕ್ ಕಲರ್ ತುಂಬು ತೋಳಿನ ಶರ್ಟ್ ಹಾಗೂ ಸಿಮೆಂಟ್ ಕಲರ್ ಪ್ಯಾಂಟ್ ಅನ್ನು ಧರಿಸಿರುತ್ತಾರೆ. ಇವರು ಕನ್ನಡ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಕಾಣೆಯಾದ ವ್ಯಕ್ತಿಯ ಬಗ್ಗೆ ಯಾವುದೇ ಮಾಹಿತಿ ದೊರೆತಲ್ಲಿ ದೇವರಾಜ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ.

0: ಜೂನ್ 12 ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಶೆಣಾಯ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
6: ರೀ, ಮನೆ ಖರ್ಚಿಗೆ ಹಣ ಕೊಡಿ.
7: ಇದು ರೇಷನ್ಗೆ 15,000, ತರಕಾರಿಗೆ 2,000,
6: ಮತ್ತೆ ವಿದ್ಯುತ್ ಬಿಲ್ಲಿಗೆ
7: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
6: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾ ಅಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದಂತಹ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ನಷ್ಟದ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತಹ ಬೆಂಗಳೂರು ಶಿವಮೊಗ್ಗ ವಿಮಾನ ಸೇವೆಯನ್ನು ಶೀಘ್ರದಲ್ಲೇ ನಡೆಯಲಿರುವಂತಹ ಉಡಾನ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಸೇರಿಸಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಪಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರಿಗೆ ಪತ್ರ ಬರೆದಿರುವ ಅವರು, ಈ ವಿಮಾನ ಸೇವೆಯ ಪುನರಾರಂಭವು ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಪ್ರಗತಿಗೆ ನಿರ್ಣಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರು ನಗರಕ್ಕೆ ನೇರ ವಿಮಾನ ಸೇವೆ ಇಲ್ಲದೇ ಇರುವುದರಿಂದ ದೇಶದ ಬೇರೆ ಬೇರೆ ಭಾಗಗಳು ಮತ್ತು ವಿದೇಶಗಳಿಗೆ ತೆರಳುವವರಿಗೆ ತೊಂದರೆಯಾಗಿದೆ. ವಿಜಿಟಿ ಫಂಡ್ ನೆರವಿನ ಮೂಲಕ ಉಡಾನ್ ಯೋಜನೆಯ ಉದ್ದೇಶಿತ ಬಿಡ್ನಲ್ಲಿ ಈ ಮಾರ್ಗದ ಸೇರ್ಪಡೆ ಮಾಡಲು ಕೇಂದ್ರ ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಆರ್ಟಿಇ ಅಡಿ 8ನೇ ತರಗತಿಯವರೆಗೆ ಇದ್ದ ಉಚಿತ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಹೊರಡಿಸಿದ ಸುತ್ತೋಲೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. 2026 ಮೇ 21 ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿದಂತಹ ಸುತ್ತೋಲೆ ಪ್ರಶ್ನಿಸಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಶೋಕ್ ಎಸ್ ಕಿಣಗಿ ಅವರಿದ್ದ ಪೀಠ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ಹೊರಡಿಸಿದೆ. ಆರ್ಟಿಐ ಅಡಿ ಶಾಲೆಗೆ ಸೇರಿರುವ ಮಕ್ಕಳಿಗೆ 8ನೇ ತರಗತಿಯವರೆಗೆ ಉಚಿತ ಶಿಕ್ಷಣಕ್ಕೆ ಅವಕಾಶವಿದೆ. ಆದರೆ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿಗಳಿಗೆ 9 ಮತ್ತು 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ವಿಸ್ತರಿಸಿ ಶಿಕ್ಷಣ ಇಲಾಖೆ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದರು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರಿನಲ್ಲಿ ಇಂದು ವಿಶ್ವಬ್ಯಾಂಕ್ನ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಪ್ರಗತಿಯಲ್ಲಿರುವಂತಹ ವಿವಿಧ ಯೋಜನೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ನಗರಗಳ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದ ನಗರ ಪ್ರದೇಶಗಳಲ್ಲಿ ನಾಗರಿಕರಿಗೆ ಗುಣಮಟ್ಟದ ಮೂಲಸೌಕರ್ಯ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬಹುದಾದಂತಹ ಮುಂದಿನ ಕ್ರಮಗಳು ಹಾಗೂ ಸಹಕಾರದ ಅವಕಾಶಗಳ ಬಗ್ಗೆಯೂ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಬ್ಯಾಂಕ್ ಹಿರಿಯ ಜಲತಜ್ಞರಾದಂತಹ ಉಪನೀತ್ ಸಿಂಗ್, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಭೂಬಾಲ

0: ಉಪಸ್ಥಿತರಿದ್ದರು. ಘನತ್ಯಾಜ್ಯ ನಿರ್ವಹಣೆ ಮಾಡುವ ಪೌರ ಕಾರ್ಮಿಕರಿಗೆ ಸುರಕ್ಷಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂತಹ ಮಹಾತ್ಮ ಗಾಂಧಿ ಜೈವಿಕ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳನ್ನು ಪರಿಶೀಲನೆ ನಡೆಸಿದ ಅವರು, ಜೈವಿಕ ಇಂಧನ ಭವಿಷ್ಯದ ಇಂಧನವಾಗಿದ್ದು ಈ ಬಗ್ಗೆ ಮುಂದಿನ ಪೀಳಿಗೆಗೆ ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವೈಫಲ್ಯ ಮುಚ್ಚಿಹಾಕುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರಕ್ಕೆ ಜಲಜೀವನ್ ಯೋಜನೆಗೆ ಅನುದಾನ ನೀಡಲಾಗುತ್ತಿದೆ, ಆದರೆ ರಾಜ್ಯ ಸರ್ಕಾರ ಸಮರ್ಪಕ ನೀರಿನ ಮೂಲವನ್ನು ಗುರುತಿಸದೆ ಕೇಂದ್ರ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ, ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಈಗ ಯಾಕೆ ಷರತ್ತು ವಿಧಿಸುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಮಂಜೂರು ಮಾಡುವ ವೇಳೆ ತಾರತಮ್ಯ ಮಾಡಿದೆ ಎಂದು ಹಿಂದುಳಿದ ವರ್ಗಗಳ ಮಠಗಳ ಮುಖ್ಯಸ್ಥರ ವೇದಿಕೆಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಹಣಕಾಸು ಇಲಾಖೆ ಹೊರಡಿಸಿದ ಆದೇಶವನ್ನು ಉಲ್ಲೇಖಿಸಿರುವ ಅವರು, ಆಯವ್ಯಯದ ಶೇಕಡ 52% ಅನುದಾನವನ್ನು ಕೇವಲ ಸಮುದಾಯದ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ ಎಂದು ದೂರಿದ್ದಾರೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಶೇಕಡ 60% ಅನುದಾನ ಒಂದೇ ಸಮುದಾಯಕ್ಕೆ ಹೋಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಹೆಸರಾಂತ ವೀರಗಾಸೆ ಹಿರಿಯ ಕಲಾವಿದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾದೇವಪ್ಪ ವಿಧಿವಶರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಹಾದೇವಪ್ಪ ವೀರಗಾಸೆ ಕಲೆಯನ್ನು ತಮ್ಮ ಉಸಿರಾಗಿಸಿಕೊಂಡಿದ್ದರು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ವೀರಗಾಸೆ ಕಲೆಯ ಪ್ರದರ್ಶನವನ್ನು ಅವರು ನೀಡಿದ್ದರು. ಮಹಾದೇವಪ್ಪ ಅವರ ನಿಧನಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾಡಳಿತ, ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿ ಕಂಬನಿ ಮಿಡಿದಿದ್ದಾರೆ. ಖೇತ್ ಬಚಾವೋ ಅಭಿಯಾನದಡಿ ಕೃಷಿ ಇಲಾಖೆ, ಗದಗ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹುಲಕೋಟಿ ಸಂಯುಕ್ತ ಆಶ್ರಯದಲ್ಲಿ ಗದಗ ತಾಲೂಕಿನ ಹೊಸಳ್ಳಿ ಹಾಗೂ ಶ್ಯಾಗೋಟಿ ಗ್ರಾಮಗಳಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಹಾಗೂ ಬೀಜೋಪಚಾರದ ಕುರಿತು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಅರಿವನ್ನು ಮೂಡಿಸಲಾಯಿತು. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಉತ್ತಮ ಪ್ರಗತಿಯನ್ನು ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ಈವರೆಗೆ 2,330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದಂಥ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಖ್ಯಾತ ಗಾಯಕಿ ಶಿವಶ್ರೀ ತೇಜಸ್ವಿ ಸೂರ್ಯ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ನೀಡುವ 2025 ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಭಾರತರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಈ ಪ್ರಶಸ್ತಿಯು ದೇಶದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳಿಗೆ ಸೇವೆ ಸಲ್ಲಿಸುವಂತಹ ಯುವ ಕಲಾವಿದರಿಗೆ ನೀಡಲಾಗುತ್ತದೆ. ಶಿವಶ್ರೀ ತೇಜಸ್ವಿ ಸೂರ್ಯ ಅವರನ್ನು ಸಂಗೀತ ವಿಭಾಗದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ಸಂಗೀತ ಕೃತಿಗಳು, ಭಜನೆಗಳು ಮತ್ತು ಅಭಂಗಗಳ ತಮ್ಮ ಭಾವಪೂರ್ಣ ಗಾಯನದ ಮೂಲಕ ಅವರು ಭಾರತ ಮತ್ತು ಪ್ರಪಂಚದಾದ್ಯಂತ ಅನೇಕ ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವಕರು ಕೌಶಲ್ಯ ಆಧಾರಿತ ತರಬೇತಿ ಪಡೆದರೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಇರುವ ಕಂಪನಿಗಳಲ್ಲಿ ವಿವಿಧ ಉನ್ನತ ಹುದ್ದೆಗಳನ್ನು ಪಡೆದು ಆರ್ಥಿಕವಾಗಿ ಮುಂದೆ ಬರಲು ಸಹಾಯಕವಾಗಬಲ್ಲದು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ವಚ್ಛ ಸಂಕೀರ್ಣ ಘಟಕಗಳಲ್ಲಿ ಸಂಗ್ರಹಣೆ ಮಾಡಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಆಯಾ ತಾಲೂಕಿನ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಗೆ ಸಾಗಾಣಿಕೆ ಮಾಡಲಾಗುವುದು ಎಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಜೀವ ವೈವಿಧ್ಯತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಶ್ಚಿಮ ಘಟ್ಟಗಳ ಮಾದರಿಯಲ್ಲಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಶರೀಫ್ ಇಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ವಿಜಯನಗರ ಜಿಲ್ಲಾ ಪಂಚಾಯತ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಕುರಿತು ಜಿಲ್ಲಾ ಮಟ್ಟದ ವಿಶೇಷ ಅನುಷ್ಠಾನ ತರಬೇತಿ ಇಂದು ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:20. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ.

0: ಕೇಳಿ ಹಣ್ಣು ಹೊನ್ನು.
1: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಬಾಳೆ, ಸಸಿ, ಕೃಷಿ ಹಾಗೂ ಮಾರಾಟ ಸಂವಾದ ಪ್ರಸಾರ.

0: ಕಾರ್ಯಕ್ರಮವಾಗ್ತಾ ಇದೆ. ಭಾಗವಹಿಸ್ತಾ ಇದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಆರ್ ಮನುಕುಮಾರ್ ಹಾಗೂ ಮೈಸೂರಿನ ಪಿಜಿಆರ್ ಫಾರಮ್ಸ್ನ ಎನ್ ಮಹದೇವ್ ಪ್ರಸಾದ್. ಸಂವಾದವನ್ನು ನಡೆಸಿಕೊಡುತ್ತಾರೆ ಎನ್ ಕೆ ಶಿವಮೂರ್ತಿ.
1: ಡಾಕ್ಟರ್ ಮನುಕುಮಾರ್ ಅವರೇ ನಮಸ್ಕಾರ.
2: ನಮಸ್ತೆ.
1: ಹಾಗೆ ಮಹದೇವ್ ಪ್ರಸಾದ್ ಅವರೇ ತಮಗೂ ನಮಸ್ಕಾರ.
3: ನಮಸ್ಕಾರ ಸರ್.
1: ನಿಮ್ಮ ಬಗ್ಗೆ ಹೇಳಿ ಮಹದೇವ್ ಪ್ರಸಾದ್ ಅವರು.
3: ನಾನು ಪ್ರೋಗ್ರೋ ರಿಚ್ ಪಾಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾಗಿ ಮೈಸೂರಿನಲ್ಲಿ ಸುಮಾರು ಒಂದು 12 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ನಾನು ಒಬ್ಬ ಕೃಷಿ ಪದವೀಧರ. 2006 ನನ್ನ ಕೃಷಿ ಪದವಿಯನ್ನು ಮುಗಿಸಿ ಸುಮಾರು ಒಂದು 10 ವರ್ಷಗಳ ಕಾಲ ಕಂಪನಿಗಳಲ್ಲಿ ಕೆಲಸ ಮಾಡಿ ನಂತರ 2013 ನಾನೇ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿದ್ದೇನೆ. ಈ ಕಂಪನಿಯು ಮೈಸೂರಿನಲ್ಲಿ ಕೇಂದ್ರ ಸ್ಥಾನವಾಗಿಟ್ಕೊಂಡು ಮೈಸೂರು ಮತ್ತು ಚಾಮರಾಜನಗರ ರೈತ ಬಾಂಧವರಿಗೆ ಮಾರ್ಗದರ್ಶನ ಮತ್ತು ಕೃಷಿ ಪರಿಕರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರು ಮಾರುಕಟ್ಟೆ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೀನಿ.
1: ಬಾಳೆ ಸಸಿ, ಬಾಳೆ ಕೃಷಿ ಮತ್ತು ಮಾರಾಟ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇದ್ದಿರ್ತಾವೆ
3: ಸರ್? ಆ್ಯಕ್ಚುಲಿ ಓನಾಗಿ ಸ್ಟಾರ್ಟ್ ಮಾಡಿದ ತಕ್ಷಣವೇ ಫಸ್ಟ್ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಬಾಳೆ. ಮೈಸೂರು ಭಾಗದಲ್ಲಿ ಕೆಲಸ ಮಾಡಬೇಕಾದ್ರೆ ರೈತರು ತುಂಬ ಪ್ರಮುಖ ಸಮಸ್ಯೆ ಏನು ಫೇಸ್ ಮಾಡ್ತಿದ್ರು ಅಂದರೆ, ಎಲ್ಲ ರೀತಿಯಲ್ಲಿ ಚೆನ್ನಾಗೇ ಬೆಳೀತಾರೆ, ಬಟ್ ಮಾರುಕಟ್ಟೆ ಅಂತ ಬಂದಾಗ ಅವ್ರಿಗೆ ನಿಖರವಾದ ಒಂದು ಮಾರುಕಟ್ಟೆ ಸಿಗ್ತಿರಲಿಲ್ಲ. ನಾನು ಅದೇ ಫೀಲ್ಡಲ್ಲಿ ವರ್ಕ್ ಮಾಡಿದ್ರಿಂದ ಮಾರುಕಟ್ಟೆನ ಜಾಸ್ತಿ ಟಾರ್ಗೆಟ್ ಮಾಡ್ಕೊಂಡು ರೈತರಿಗೆ ಆದಷ್ಟು ಅವರ ಒಂದು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಿ ಉತ್ತಮವಾದ ಮಾರುಕಟ್ಟೆ ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೋಗ್ರೋ ರಿಚ್ ಕಂಪನಿನ ಪ್ರಾರಂಭ ಮಾಡೋದು.
1: ಏನು ಮಾಡ್ತೀರಾ ನೀವು ಅಲ್ಲಿ ಮಾರುಕಟ್ಟೆ ಕಲ್ಪಿಸೋದಕ್ಕೆ
3: ಸರ್? ಒಂದು ರೈತರಿಗೆ ಗುಣಮಟ್ಟದ ಪ್ರತಿಷ್ಠಿತ ಕಂಪ್ನಿಗಳ ಜೊತೆ ಟೈಅಪ್ ಮಾಡ್ಕೊಂಡು ಅವ್ರಿಗೆ ಒಳ್ಳೆ ದರದಲ್ಲಿ ಸರಬರಾಜು ಮಾಡಿಕೊಡ್ತೀವಿ. ಮತ್ತು ಆ ಗಿಡ ಕೊಟ್ಟಮೇಲೆ ಕಂಪ್ಲೀಟ್ ಅಂದರೆ ನಾವು ಎಂಡ್ ಟು ಎಂಡ್ ಸೊಲ್ಯೂಷನ್ ಅಂತ ಕರಿತೀವಿ ಸರ್. ಗಿಡ ಕೊಡೋದ್ರಿಂದ ಹಿಡಿದು ಅಪ್ ಟು ಮಾರ್ಕೆಟಿಂಗ್, ಅವರು ಕಾಯಿ ಬಂದಮೇಲೆ ನಾವೇ ಅದನ್ನ ಬೈಬ್ಯಾಕ್ ಮಾಡ್ಕೊಂಡು ನಮ್ಮ ಒಂದು ಆರ್ಗನೈಸ್ ರಿಟೇಲರ್ಸ್ ಜೊತೆ ಟೈಅಪ್ ಮಾಡ್ಕೊಂಡಿರ್ತೀವಿ, ಅವ್ರಿಗೆ ಸಪ್ಲೈ ಮಾಡ್ತಾ ಇರ್ತೀವಿ. ಸೊ ಗಿಡ ಕೊಟ್ಟಾದಮೇಲೆ ಅವ್ರಿಗೆ ಒಂದು ಅಡ್ವೈಸರಿ ಇರ್ಬೋದು, ಮತ್ತು ಫೀಲ್ಡ್ ವಿಸಿಟ್ಸು, ಮತ್ತು ಇತ್ತೀಚೆಗೆ ನಾವು ಮೈಸೂರಿನಲ್ಲಿ ಅಗ್ರಿ ಇನ್ಪುಟ್ ಶಾಪು ಕೂಡ ಮಾಡಿದ್ವಿ, ಅಗ್ರಿ ಕ್ಲಿನಿಕ್ಕು. ಅದರ ಮುಖಾಂತರ ಅವ್ರಿಗೆ ಗುಣಮಟ್ಟದ ಗೊಬ್ಬರಗಳು ಮತ್ತು ಔಷಧಿಗಳನ್ನು ಸರಬರಾಜು ಮಾಡಿ ಉತ್ತಮವಾದ ಒಂದು ಬೆಳೆನ ಬೆಳೀಲಿಕ್ಕೆ ಸಹಾಯ ಮಾಡ್ತಾ ಇದ್ದೀವಿ ಸರ್.
1: ಅಂದರೆ ಈಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ರೀತಿನ?
3: ಹಾಂ, ಇದು ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಟೈಪೇ. ಬಟ್ ಏನಂದರೆ ಯಾವುದೇ ದರನ ನಿಗದಿಪಟ್ಟಿರಲ್ಲ, ಅವತ್ತಿನ ಮಾರ್ಕೆಟ್ ರೇಟ್ ಏನಿರುತ್ತೆ ಅದೇ ರೀತಿ ಮಾರ್ಕೆಟ್ ರೇಟ್ ಮೇಲೆ ನಾವು ಅವ್ರ ಹತ್ರ ಪ್ರೊಕ್ಯೂರ್ ಮಾಡ್ಕೋತೀವಿ.
1: ಅಂದರೆ ಈಗ ಇಷ್ಟೇ ಜನ ರೈತರ ಕಡೆ ಬಾಳೆ ಬೆಳೆಸಬೇಕು ಅಂತ ಏನಾದ್ರು ತಮ್ದು ಇರುತ್ತಾ ವರ್ಷದಲ್ಲಿ, ಅಥವಾ ಎಷ್ಟು ಜನ ಬಂದರೂ ಅವ್ರಿಗೆ ಸಸಿಗಳನ್ನು ಕೊಡ್ತೀರಾ?
3: ಸಸಿಗಳು ಎಷ್ಟು ಬೇಕಾದ್ರೂ ಕೊಡ್ತೀವಿ ಸರ್, ಬಟ್ ನಾವು ಪ್ರೊಕ್ಯೂರ್ಮೆಂಟ್ ಏನಂದ್ರೆ ನಮ್ಮದು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ, ಬಟ್ ಈಗಿರೋ ನಮ್ಗೆ ರಿಕ್ವೈರ್ಮೆಂಟ್ಗೆ ಬಟ್ ನಮ್ಗೆ ಸಾಕಾಗ್ತಾ ಇಲ್ಲ. ಏರಿಯಾನ ನಾವು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಕೆಲವೊಂದು ಟೈಮಲ್ಲಿ ಆಂಧ್ರದಿಂದ ತರಿಸ್ಕೋತೀವಿ, ತಮಿಳ್ನಾಡಿಂದ ತರಿಸ್ಕೋತೀವಿ. ಬಟ್ ಆದರೆ ನಮ್ಮ ಭಾಗದ್ದು ಬಾಳೆಗೆ ತುಂಬ ಬೆಲೆ ಇದೆ, ಮತ್ತು ಇಲ್ಲಿ ರೀತಿ ಗುಣಮಟ್ಟ ನಮ್ಗೆ ಆಂಧ್ರ ಮತ್ತು ತಮಿಳ್ನಾಡಲ್ಲಿ ಸಿಗ್ತಾ ಇಲ್ಲ.
1: ಎಲ್ಲಿಗೆ ಮಾರ್ತೀರಾ ನೀವು
3: ಸರ್? ನಾವು ಆರ್ಗನೈಸ್ ರಿಟೇಲರ್ಸ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ ಸರ್. ಬಿಗ್ ಬಾಸ್ಕೆಟ್, ಮೋರು, ಮತ್ತು KPN ಫ್ರೆಶ್ ಅಂತ ಇದೆ, ಅವ್ರಿಗೆಲ್ಲ ಟೈಅಪ್ ಮಾಡ್ಕೊಂಡು ಅವ್ರಿಗೆ ಅವ್ರಿಗೇನು ಗುಣಮಟ್ಟ ಬೇಕೋ ಅದೇ ರೀತಿ ಇಲ್ಲಿ ರೈತರಿಗೂ ಬೆಳೆಸಿ ಗ್ರೇಡಿಂಗು ಮತ್ತು ಇದೆಲ್ಲ ಶಾರ್ಟಿಂಗ್ ಎಲ್ಲ ಮಾಡಿ ನಾವು ಕಳಿಸ್ಕೊಡ್ತೀವಿ.
1: ಹೊರ ರಾಜ್ಯಗಳಿಗೂ ಕಳಿಸ್ತೀರಾ?
3: ಹಾಂ ಹೌದು ಸರ್, ಮಹಾರಾಷ್ಟ್ರ ಜೊತೆ ಸಹ್ಯಾದ್ರಿ ಫಾರ್ಮ್ಸ್ ಅಂತ ಒಂದು ಇದಿದೆ, ಅವ್ರ ಜೊತೆ ಟೈಅಪ್ ಇದೆ. ಸೀಸನಲ್ಲಿ ಅವರು ಸೀಸನಲ್ಲಿ ಹೊರ ರಾಜ್ಯಕ್ಕೂ ಕಳಿಸ್ತೀವಿ. ಮತ್ತು ಮುಂದೆ ನಮಗೆ ಯಾಕಂದರೆ ಮೈಸೂರಿನ ಬಾಳೆಗೆ ತುಂಬ ಬೇಡಿಕೆ ಇರೋದ್ರಿಂದ ನಾವು ಲಾಸ್ಟ್ ಇಯರು ಅರಬ್ ಕಂಟ್ರೀಸ್ಗೆ ಕಳಿಸಿದ್ದು ಏಲಕ್ಕಿ ಬಾಳೆ ಮತ್ತು ನೇಂದ್ರ ಬಾಳೆ, ಅದು ಕೂಡ ಎಲ್ಲ ಓಕೆ ಆಗಿ ಈಗ ನೆಕ್ಸ್ಟ್ ಇಯರಿಂದ ನಾವು ಒಂದು ಎಕ್ಸ್ಪೋರ್ಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದ್ದೀವಿ ಸರ್.
1: ಪರವಾಗಿಲ್ಲ, ರಫ್ತು ಕೂಡ ಮಾಡಿದ್ದೀರಿ ಬಾಳೆನ?
3: ಹಾಂ ಹೌದು ಸರ್.
1: ಈಗ ಎಷ್ಟು ವಹಿವಾಟು ನಡೆಸ್ತಾ ಇದೆ ನಿಮ್ಮ ಕಂಪನಿ?
3: ಲಾಸ್ಟ್ 2 ವರ್ಷದಿಂದ ಒಂದು 6-7 ಕೋಟಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ವ್ಯವಹಾರ ಮಾಡ್ತಾ ಇದ್ದೀವಿ. ಮತ್ತೆ ಆಲ್ಮೋಸ್ಟ್ ಪ್ರತಿ ವರ್ಷಕ್ಕೂ 1,000-1,200 ರೈತರ ಜೊತೆ ಸಂಪರ್ಕ ಹೊಂದಿರ್ತೀವಿ ಸರ್, ಬಾಳೆ ಬೆಳೆಗಾರರ ಜೊತೆ. ಬಾಳೆ ಬೆಳೆ ಅಲ್ಲದೆ ನಾನು ಆ್ಯಕ್ಚುಲಿ ಮಾರುಕಟ್ಟೆ ಇದರಲ್ಲೇ ವರ್ಕ್ ಮಾಡಿರೋದ್ರಿಂದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ ವರ್ಕ್ ಮಾಡಿರೋದು ಸರ್. ಸಫಲ್ ಮಾರ್ಕೆಟು, ಮೋರು, ರಿಲಯನ್ಸು ಇದರಲ್ಲೆಲ್ಲ ರೈತರು ಬೆಳೆದಂಥ ಯಾವುದೇ ಬೆಳೆ ಆಗಿರ್ಬೋದು. ಈಗ ಕೆಲವೊಂದು ಸರಿ ಡ್ರ್ಯಾಗನ್ ಫ್ರೂಟು ಸ್ಟಾರ್ಟಿಂಗಲ್ಲಿ ಬಂದಾಗ ಅದು ಮಾರ್ಕೆಟಿಂಗ್ ತುಂಬ ಸಮಸ್ಯೆ ಆಗಿತ್ತು. ಆ ಟೈಮಲ್ಲಿ ಎಲ್ಲಿ ಲಿಂಕ್ ಇದೆ ಅವ್ರಿಗೆ ರೈತರಿಗೆ ಆದಷ್ಟು ವಿಶೇಷವಾದ ಹಣ್ಣುಗಳಿಗೆ ಮಾರ್ಕೆಟಿಂಗ್ ಕೊಡೋದ್ರ ಮುಖಾಂತರ ಅವ್ರಿಗೆ ರೈತರಿಗೂ ಸಹಾಯ ಮಾಡ್ತಾ ಇದ್ದೀವಿ.
1: ಮನುಕುಮಾರ್ ಅವರೇ, ಈಗ ಬಾಳೆ ಬೇಸಾಯದಲ್ಲಿ ಸಸಿ ಅಥವಾ ಗಡ್ಡೆ ಎಷ್ಟು ಪ್ರಧಾನವಾದ ಪಾತ್ರ ವಹಿಸುತ್ತೆ ಅಂತಂತೀರಿ?
2: ಬಾಳೆನ ನೀವು ಹೇಳ್ದಂಗೆ ಸಸಿಯಿಂದನೂ ಕೂಡ ಉತ್ಪಾದನೆ ಮಾಡ್ಬೋದು, ಗೆಡ್ಡೆ ಮುಖಾಂತರ ಅಥವಾ ಅದರಿಂದ ಬರ್ತಕ್ಕಂಥ ಮರಿಗಿಡಗಳು ಏನು ಕರಿತೀವಲ್ಲ, ಕಂದುಗಳು ಅಂತ ಕರಿತೀವಿ, ಅದರಿಂದನೂ ಕೂಡ ನಾವು ಬಾಳೆನ ಹೊಸ ತೋಟನ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಆದಷ್ಟು ನಾವು ಸಸಿಗಳನ್ನೇ ಅಂದರೆ ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿ ಗಿಡಗಳನ್ನ ಉಪಯೋಗ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಯಾಕೆ ಅದನ್ನೇ ಬಳಸಬೇಕು?
2: ಕಾರಣ ಏನಂತ ಹೇಳಿದ್ರೆ ಅಂಗಾಂಶ ಕೃಷಿ ಗಿಡಗಳನ್ನ ಲ್ಯಾಬೊರೇಟರಿಯಲ್ಲಿ ಉತ್ಪಾದನೆ ಮಾಡಿ

0: ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ಗಿಡದಲ್ಲಿ ಯಾವುದೇ ರೀತಿಯ ವೈರಸ್ ಆಗಿರ್ಬೋದು ಅಥವಾ ಯಾವುದೇ ರೋಗಕಾರಕ ಸೋಂಕು ಇರೋದಿಲ್ಲ. ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೀತವೆ, ಒಂದೇ ರೀತಿ ಬೆಳೀತದೆ. ಜೊತೆಗೆ ಸುಮಾರು ಒಂದು 70-80% ಗಿಡಗಳು ಒಂದೇ ಸತಿನೇ ಕಟಾವು ಕೂಡ ಬರ್ತದೆ. ಬೆಳವಣಿಗೆ ಎಲ್ಲ ಚೆನ್ನಾಗಿರೋದ್ರಿಂದ ಅಂಗಾಂಶ ಕೃಷಿ ಗಿಡಗಳನ್ನೇ ಉತ್ಪಾದನೆಗೆ ಬಳಸಬೇಕು.
1: ಒಂದು ವೇಳೆ ಆಗಲಿಲ್ಲಪ್ಪ ಅವಾಗ
0: ಆ ಸಂದರ್ಭದಲ್ಲಿ ರೈತರು ಏನು ಮಾಡ್ಬೋದು ಅಂತ ಹೇಳಿದರೆ, ಕಂದುಗಳನ್ನ ಉಪಯೋಗ ಮಾಡ್ಬೋದು. ಬಾಳೆಯಲ್ಲಿ ಎರಡು ರೀತಿ ಕಂದುಗಳನ್ನ ನಾವು ನೋಡ್ಬೋದು. ಒಂದು ಕತ್ತಿ ಕಂದು ಅಂತೇಳಿ ಕರಿತೀವಿ, ಇನ್ನೊಂದು ನೀರು ಕಂದು ಅಂತೇಳಿ ಕರಿತೀವಿ. ಅದನ್ನು ಮೇಲ್ನೋಟಕ್ಕೆ ನಾವು ಸುಲಭವಾಗಿ ಕಂಡುಹಿಡಿಯಲೂಬಹುದು ಕೂಡ. ನೀರು ಕಂದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅದು ಎಲೆಗಳು ಗಿಡ ಸಣ್ಣದಿರಬೇಕಾದ್ರೇ ಅಗಲವಾಗಿ ಬರ್ತದೆ. ಆದರೆ ಕತ್ತಿ ಕಂದಲ್ಲಿ ಎಲೆಗಳು ಕತ್ತಿ ಆಕೃತಿಯಲ್ಲಿರ್ತದೆ, ಅಗಲವಾಗಿರೋದಿಲ್ಲ. ಮತ್ತು ಕತ್ತಿ ಕಂದುಗಳು ತಾಯಿ ಗಿಡದಿಂದ ಸ್ವಲ್ಪ ದೂರದಲ್ಲಿ ಓರೆಯಾಗಿ 45 ಡಿಗ್ರಿ ಓರೆಯಾಗಿ ಬೆಳೆದಿರ್ತದೆ, ತುಂಬ ರೊಬಸ್ಟಾಗಿ ತುಂಬ ಗಟ್ಟಿಯಾಗಿ ಬೆಳೆದಿರ್ತದೆ. ಆದರೆ ನೀರು ಕಂದುಗಳು ಗಿಡದ ಬುಡಭಾಗದಲ್ಲೇ ಬಂದಿರ್ತದೆ, ಅದು ಅಷ್ಟು ಚೆನ್ನಾಗಿ ಬೆಳೆದಿರೋದಿಲ್ಲ, ಹಿಡ್ಕೊಂಡು ಅಲ್ಲಾಡಿಸಿದ್ರೆ ಅಲ್ಲಾಡ್ತದೆ ಕೂಡ. ಹಾಗಾಗಿ ಎರಡೂ ರೀತಿಯ ಕಂದುಗಳಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಕತ್ತಿ ಕಂದುಗಳು, ಯಾಕೆಂದರೆ ಅದರ ಬೆಳವಣಿಗೆ ಚೆನ್ನಾಗಿರ್ತದೆ, ತಾಯಿ ಗಿಡದ ಜೊತೆ ಚೆನ್ನಾಗಿ ಸಂಪರ್ಕ ಹೊಂದಿರ್ತದೆ. ಯಾಕೆಂತ ಹೇಳಿದರೆ ಆ ಕತ್ತಿ ಕಂದುಗಳು ತಾಯಿ ಕೆಳಭಾಗದಲ್ಲಿ ಏನು ಗೆಡ್ಡೆ ಇರ್ತದೆ, ಗೆಡ್ಡೆಯ ಮೇಲಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಕಣ್ಣುಗಳಿಂದ ಬಂದಿರ್ತದೆ. ಹಾಗೆ ತಾಯಿ ಗಿಡದ ಜೊತೆ ಚೆನ್ನಾಗಿ ಸಂಪರ್ಕ ಹೊಂದಿರ್ತದೆ. ಅಂಥ ಕತ್ತಿ ಕಂದುಗಳನ್ನ ನಾವು ಬೇರ್ಪಡಿಸಿ ಅವುಗಳನ್ನ ನಾವು ಟ್ರೀಟ್ಮೆಂಟ್ ಮಾಡಿ ಏನಂತೇಳಿದ್ರೆ ಕಂದುಗಳ ಉಪಚಾರ ಅಂತೇಳಿ ಕರಿತೀವಿ. ಈ ಕಂದುಗಳನ್ನ ನಾವು ಒಳ್ಳೆ ಆರೋಗ್ಯವಾಗಿರ್ತಕ್ಕಂಥ ತೋಟಗಳಿಂದ ತಂದ್ರೂ ಕೂಡ ಅದರಲ್ಲಿ ಮಣ್ಣಲ್ಲಿ ಇನ್ಫೆಕ್ಷನ್ ಇದ್ದಿರ್ಬೋದು, ತಾಯಿ ಗಿಡಕ್ಕೆ ಕೂಡ ಇನ್ಫೆಕ್ಷನ್ ಇರ್ಬೋದು, ಆದರೆ ಸಿಂಪ್ಟಮ್ ಎಕ್ಸ್ಪ್ರೆಸ್ ಆಗದೇ ಇರ್ಬೋದು. ಹಾಗಾಗಿ ನಾವು ಆ ಕಂದುಗಳನ್ನ ತಗೊಂಬಂದ ನಂತರ ಅವುಗಳಿಗೆ ನಾವು ಉಪಚಾರ ಮಾಡಬೇಕು. ಏನು ಉಪಚಾರ ಮಾಡಬೇಕು ಅಂತ ಹೇಳಿದರೆ, ಆ ಒಂದು ಕಂದುಗಳ ಮೇಲ್ಭಾಗನೆಲ್ಲನೂ ಕೂಡ ನಾವು ಕೆತ್ತಿ ತೆಗಿಬೇಕಾಗ್ತದೆ. ಆ ಗೆಡ್ಡೆ ಭಾಗದಲ್ಲಿರ್ತಕ್ಕಂಥ ಮೇಲ್ಭಾಗ ಎಲ್ಲ ಕೆತ್ತಿ ತೆಗಿಬೇಕು. ಎಲ್ಲಿವರೆಗೂ ಕೆತ್ತಿ ತೆಗಿಬೇಕು ಅಂತ ಹೇಳಿದರೆ, ಒಳಭಾಗದ ಬಿಳಿ ಬಣ್ಣದ ಅಂಗಾಂಶ ಕಾಣೋವರೆಗೂ ಕೂಡ ನಾವು ಕೆತ್ತಿ ತೆಗಿಬೇಕು. ಕೆತ್ತಿ ತೆಗೆದ ನಂತರ ಮೇಲ್ಭಾಗನ ಕಟ್ ಮಾಡಿಕೊಂಡು ಅದುಗಳನ್ನ ನಾವು ಸಗಣಿ ರಾಡಿ ಲದ್ದಬೇಕಾಗ್ತದೆ. ಈಗ ನಾವು ಒಂದು ತೋಟ ಮಾಡ್ತೀವಿ, ಒಂದು ಎಕರೆ ಅಂತ ಹೇಳಿದ್ರೆ ಒಂದು ಸುಮಾರು 1,000-1,200 ಗಿಡಗಳನ್ನ ನಾವು ನಾಟಿ ಮಾಡೋದ್ರಿಂದ ಒಂದೊಂದೇ ಗಿಡಕ್ಕೆ ನಾವು ಒಂದೊಂದೇ ಗೆಡ್ಡೆಗೆ ನಾವು ಉಪಚಾರ ಮಾಡಬೇಕು ಅಂತ ಹೇಳಿದರೆ ಅದು ಕಷ್ಟ ಸಾಧ್ಯ ಅಥವಾ ಲೇಬೋರಿಯಸ್ ಆಗಿಬಿಡ್ತದೆ, ಅದಕ್ಕೆ ಜಾಸ್ತಿ ಟೈಮ್ ಹಿಡಿತದೆ, ಖರ್ಚು ಬರ್ತದೆ. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ, ನಾವು 200 ಲೀಟ್ರದೊಂದು ಡ್ರಮ್ಮಲ್ಲಿ ಸಗಣಿ ರಾಡಿ ಮಾಡಿಕೊಂಡು ಅದಕ್ಕೊಂದು 1/2 kg ಮ್ಯಾಂಕೋಸೆಬ್ ಅಂತ ಶಿಲೀಂದ್ರನಾಶಕ ಸಿಗ್ತದೆ, 300 ml ಕ್ಲೋರೋಫೈರಿಪಾಸ್ ಅಂತ ಹೇಳ್ಬಿಟ್ಟು ಕೀಟನಾಶಕ ಸಿಗ್ತದೆ, ಅದ್ರ ಜೊತೆಗೆ ಒಂದು 3-4 kg DAP ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಆ ಕಲಿಸಿದ ರಾಡಿಯಲ್ಲಿ ನಾವು ಕೆತ್ತಿರ್ತಕ್ಕಂಥ ಕಂದುಗಳಿರ್ತದಲ್ಲ, ಕಂದುಗಳನ್ನ ಅದ್ದುಬಿಟ್ಟು ನೆರಳಿನಲ್ಲಿ ಒಂದಿನ ಒಣಗಿಸ್ಬಿಟ್ಟು ಅದಾದ ನಂತರ ನಾವು ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು. ಇದನ್ನು ನಾವು ಕಂದುಗಳ ಉಪಚಾರ ಅಂತ ಕರಿತೀವಿ. ಇದನ್ನು ಮಾಡಿದ ಏನು ಉಪಯೋಗ ಅಂತ ಹೇಳಿದರೆ, ಆ ಕಂದುಗಳು ತೆಗೆದಾಗ ಕಂದುಗಳ ಗೆಡ್ಡೆಯ ಮೇಲ್ಭಾಗದಲ್ಲಿರ್ತಕ್ಕಂಥ ಮಣ್ಣಿನಲ್ಲಿರ್ತಕ್ಕಂಥ ಏನಾದರೂ ಶಿಲೀಂದ್ರಗಳಾಗಿರ್ಬೋದು ಅಥವಾ ಕೀಟಗಳಾಗಿರ್ಬೋದು, ಗೆಡ್ಡೆ ಕರ್ಕ ಹುಳ ಅಂತ ಕೀಟಗಳಾಗಿರ್ಬೋದು, ಅವೆಲ್ಲನೂ ಕೂಡ ನಾವು ಅಥೋಟಿ ಮಾಡ್ಬೋದು. ಇದೊಂದು ನಾವು ಪ್ರೊಫಿಲಾಕ್ಟಿಕ್ ಮೆಷರ್ ಅಂತೇಳಿ ಅನ್ಬೋದು. ಇದರಿಂದ ನಾವು 100% ಕಂಟ್ರೋಲ್ ಆಗುತ್ತೆ ಅನ್ನೋದಕ್ಕಿಂತ ನಾವು ಅದನ್ನು ಮುಂಜಾಗ್ರತೆಯಾಗಿ ಮಾಡಿದರೆ ಮುಂದೆ ಬರ್ತಕ್ಕಂಥ ರೋಗ ರುಜಿನಗಳು ಕೀಟಬಾಧೆ ಸ್ವಲ್ಪ ಕಡಿಮೆ ಆಗ್ತದೆ.
1: ಬೇಸಾಯ ಮಾಡುವಾಗ ಸಾಲಿನ ಸಾಲು ಗಿಡದಿಂದ ಗಿಡ ಅಂತರಗಳು,
0: ಅಂತರ ಭಾಳ ಭಾಳ ಮುಖ್ಯ ಬಾಳೆಯಲ್ಲಿ. ಯಾಕೆಂತೇಳಿ ಬಾಳೆ ಒಂದು ಏಕದಳ ಸಸ್ಯ, ತುಂಬ ಒತ್ತೊತ್ತಾಗಿ ಹಾಕ್ಬಿಟ್ರೆ ಅದಕ್ಕೆ ಕಾಂಪಿಟೇಷನ್ ಆಗಿಬಿಟ್ಟು ಗಿಡ ಬೆಳವಣಿಗೆ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಸರಿಯಾದ ಅಂತರ ಕೊಡೋದು ಭಾಳ ಮುಖ್ಯ. ಈ ಅಂತರ ತಳಿಗಳ ಆಧಾರದ ಮೇಲಿರ್ತದೆ. ಬಾಳೆಯಲ್ಲಿ ಹಲವಾರು ರೀತಿಯ ತಳಿಗಳಿದೆ. ಕೆಲವು ತಳಿಗಳು ಗಿಡ್ಡವಾಗಿ ಬೆಳೀತದೆ, ಕೆಲವೊಂದು ತಳಿಗಳು ಎತ್ತರವಾಗಿ ಬೆಳೀತದೆ. ಉದಾಹರಣೆ ಡ್ವಾರ್ಫ್ ಕ್ಯಾವೆಂಡಿಶ್ ಅಂತೇಳಿ ಕರಿತೀವಿ, ಅದು ಗಿಡ್ಡ ಕ್ಯಾವೆಂಡಿಶ್ ಅಂತ. ಹಾಗಾಗಿ ಅದು ಎತ್ತರ ಬೆಳೆಯೋದಿಲ್ಲ. ಪಚ್ಚ ಬಾಳೆಯಲ್ಲಿ ಒಂದು ರೀತಿಯ ತಳಿ ಅದು. ಅದಕ್ಕೆ ನಾವು ಒಂದು 6 ಅಡಿ 6 ಅಡಿ ಕೊಟ್ಟರೆ ಸಾಕು. ಅದೇ ಕೆಲವೊಂದು ತಳಿಗಳು ಮಧ್ಯಮ ಎತ್ತರದ ತಳಿಗಳು, ಎಕ್ಸಾಂಪಲ್ ರೋಬಸ್ಟಾ ಅಂತೇಳಿ ಕರಿತೀವಿ, ಅದಕ್ಕೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ಪೇಸಿಂಗ್ ಕೊಟ್ಟರೆ ಸಾಕಾಗ್ತದೆ. ಇನ್ನು ನೇಂದ್ರನ್ನು ಮತ್ತು ಏಲಕ್ಕಿ ಬಾಳೆ ಇಂಥ ತಳಿಗಳು ಮತ್ತು ಕೆಂಪು ಬಾಳೆ ಇವೆಲ್ಲ ಕೂಡ ಎತ್ತರ ಬೆಳೆಯುವಂಥ ತಳಿಗಳು, ಇವಕ್ಕೊಂದು 7 ಅಡಿ ಕೊಡಬೇಕಾಗ್ತದೆ. ಹಾಗಾಗಿ ತಳಿಗಳ ಅನುಗುಣವಾಗಿ ನಾವು ಅದಕ್ಕೆ ಅಂತರ ಕೊಡೋದು ಉತ್ತಮ ಅಂತ ಹೇಳ್ತೀವಿ. ಬಟ್ ಜನರಲ್ ಆಗಿ ಒಂದು 6 ಅಡಿ ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ 6 ಅಡಿ ಕೊಟ್ಟರೆ ಉತ್ತಮ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ.
1: ಮಾಧವ್ ಪ್ರಸಾದ್ ಅವರೇ, ಈಗ ಬಾಳೆಯಲ್ಲಿ ಸಾಕಷ್ಟು ತಳಿಗಳಿದ್ದಾವೆ.
2: ಹೌದು ಸರ್.
1: ಈಗ ನೀವು ಕೊಡುವಂತಹ ತಳಿ ಯಾವ್ಯಾವುದು ರೈತರಿಗೆ?
2: ಸರ್, ನಾವು ಇತ್ತೀಚೆಗೆ ಈಗ ರೈತರ ಕಾಮನ್ ಟರ್ಮಲ್ಲಿ ಪಚ್ಚಬಾಳೆ ಅಂತ ಏನು ಕರಿತೀವಿ, ಅದಕ್ಕೆ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ G9 ಅಂತ ಕೊಡ್ತೀವಿ. ಮತ್ತು ಈಗ ಒಂದು ಇಂಪ್ರೂವ್ಡ್ ವೆರೈಟಿ ಬಂದಿದೆ ಸರ್, ವಿಲಿಯಮ್ಸ್ ಅಂತ, G9ಗೆ ಇಂಪ್ರೂವ್ಡ್ ವೆರೈಟಿ. ನಮಗೇನಾಗ್ತಿತ್ತು, G9ನಲ್ಲಿ ತುಂಬ ಎಲ್ಲ ಸಿಲಿಂಡ್ರಿಕಲ್ ಬಂಚಸ್ ಬರೋದು, ಕೆಳಗಡೆ ಒಂದು 3 ಚಿಪ್ ಎಲ್ಲ ಸ್ಮಾಲ್ ಸೈಜ್ ಬರ್ತಾ ಇತ್ತು, ಅದೆಲ್ಲ ಬಿ ಗ್ರೇಡ್ ಅಂತ ಕನ್ಸಿಡರ್ ಮಾಡೋರು. ಸೊ ಇವಾಗ ವಿಲಿಯಮ್ಸ್ ಅಂತ ಒಂದು ವೆರೈಟಿ ಬಂದಿದೆ, ಇತ್ತೀಚಿನ ದಿನಗಳಲ್ಲಿ ಬಂದಿದೆ, ಈಗ ಒಂದು 2 ವರ್ಷದಿಂದ ಬಂದಿರೋದು. ಅದು ಹೆಂಗೆ ಅಂದರೆ ಒಳ್ಳೆ ಇಳುವರಿ ಬರ್ತಾ ಇದೆ, ಆಲ್ಮೋಸ್ಟ್ ನಾವು ನೋಡಿದಂಗೆ 60 kg ಗೊನೆಯನ್ನು ತಗೊಂಡಿದ್ದಾರೆ ರೈತರುಗಳು, 60 kg ತನಕನು. ಮತ್ತು ಟಾಪ್ ಟು ಬಾಟಮ್ ಒಂದೇ ಸೈಜು ಫ್ರೂಟ್ಸ್ ಬರ್ತಾ ಇದೆ.
1: ಏನಂತೀರಿ ವಿಲಿಯಮ್ಸ್ ತಳಿ ಬಗ್ಗೆ?
0: ಹೌದು ಹೌದು, ವಿಲಿಯಮ್ಸ್ ಅಂತ, ಅದು ಜೈಂಟ್ ಕ್ಯಾವೆಂಡಿಶ್ ಅಂತಲೂ ಕೂಡ ಕರಿತಿದ್ರು. ಅದು ಮೊದಲಿಂದನೂ ಕೂಡ ಇದೇ ತಳಿ, ಬಟ್ ಇತ್ತೀಚಿನ ದಿನಗಳಲ್ಲಿ ಸರ್ ಹೇಳಿದಂಗೆ ಪ್ರಚಲಿತವಾಗಿ ಬರ್ತಾ ಇದೆ. ಸರ್ ಹೇಳಿದ್ದು ಕರೆಕ್ಟು, ಅದು ಸಿಲಿಂಡ್ರಿಕಲ್ ಆಗಿ ಅದು ಗೊನೆಗಳು ಬರೋದು, ಜಾಸ್ತಿ ತೂಕನೂ ಕೂಡ ಇರೋದ್ರಿಂದ ಅದು ರೈತರಿಗೆ ಒಳ್ಳೆ ತಳಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಹೇಳಿ ಸರ್, ಇನ್ಯಾವ ತಳಿ ಕೊಡ್ತೀರಿ?
2: ಅದು ಬಿಟ್ಟರೆ ಏಲಕ್ಕಿನೇ ಸರ್, ಏಲಕ್ಕಿ ಏಲಕ್ಕಿ ಬಾಳೆ ಕೊಡ್ತೀವಿ. ಮತ್ತು ಅದು ನೇಂದ್ರ ಬಾಳೆನಲ್ಲಿ, ನೇಂದ್ರ ಬಾಳೆ ಯೂಸ್ವಲಿ ನಮ್ಮ ರೈತರು ಆದಷ್ಟು ಕಂದುಗಳನ್ನೇ ಯೂಸ್ ಮಾಡ್ತಾರೆ, ಟಿಶಿಕಲ್ಚರ್ ಪ್ಲಾಂಟ್ಸ್ ತುಂಬ ಕಡಿಮೆ. ಬಟ್ ಏಲಕ್ಕಿ ಮತ್ತು ವಿಲಿಯಮ್ಸು ಜಿನೈನು, ಈ ಮೂರು ವೆರೈಟಿನ.
1: ರಸಬಾಳೆ ಯಾವುದನ್ನು ಕೊಡಲ್ವೇ?
2: ನಂಜನಗೂಡು ರಸಬಾಳೆ ಟ್ರೈ ಮಾಡ್ತಾ ಇದೀವಿ ಸರ್, ಈ ವರ್ಷದಿಂದ ಸ್ವಲ್ಪ ಪ್ರಮೋಟ್ ಮಾಡೋಣ ಅಂತ ಮಾಡ್ತಾ
1: ಇದ್ದೀವಿ. ಬೇರೆ ರಸಬಾಳೆ ತಳಿಗಳು
2: ಅದು ಬಿಟ್ಟರೆ ಇನ್ಯಾವುದು ಇಲ್ಲ.
1: ಇನ್ಯಾವ ರಸಬಾಳೆನೂ ತಾವು ಯೋಚನೆ ಮಾಡಿಲ್ಲ? ಈ ಬೂದು ಬಾಳೆ ಏನು ಬರ್ತಿತ್ತಲ್ಲ ಅದು?
2: ಇಲ್ಲ ಸರ್, ಕೆಂಪು ಬಾಳೆ ಇತ್ತೀಚೆಗೆ ಸ್ವಲ್ಪ ನಮ್ಮ ರೈತರು
1: ಚಂದ್ರಬಾಳೆ
2: ಅದನ್ನು ಕೂಡ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು.
1: ಅಂದ್ರೆ ನೀವು ಏನೇ ಕೊಟ್ಟರು ರೈತರಿಗೆ ಅದು ಟಿಶ್ಯೂ ಕಲ್ಚರ್, ಅಂಗಾಂಶ ಕೃಷಿ ಸಸಿಗಳೇ.
2: ಹೌದು,
1: ಗಡ್ಡೆ ಬೇಕು ಅಂದ್ರೆ ಕೊಡಲ್ಲ ನೀವು?
2: ಗಡ್ಡೆ ಇಲ್ಲ ಸರ್, ಅಂದ್ರೆ ರೆಫರ್ ಮಾಡ್ತೀವಿ ಸರ್. ಈಗ ನಾವೇ ಕಟಿಂಗ್ ಮಾಡೋದ್ರಿಂದ ಯಾವ ತೋಟ ತುಂಬಾ ಚೆನ್ನಾಗಿದೆ, ಯಾವ್ದು ರೋಗ ಮತ್ತೆ ಇದೆಲ್ಲ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ನಾವು ಫೀಲ್ಡ್ ಅಲ್ಲಿ ನೋಡಿರುವಂಗೆ ಈ ಪನಾಮ ರೋಗ ನಮ್ಮ ಮೈಸೂರು ಭಾಗದಲ್ಲಿ ತುಂಬ ಹರಡ್ತಾ ಇದೆ. ಈ ಏಲಕ್ಕಿ ಬಾಳೆ ಹೆಂಗಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಳೆಯದೆ ತುಂಬಾ ಕಷ್ಟ ಆಗಿದೆ. ಅಷ್ಟು ಪನಾಮ 5-6 ಮಂತ್ಸ್ ಅಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾರ್ಟ್ ಆದ್ಮೇಲೆ ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇಡೀ ತೋಟನೇ ಕೂಡ ಹೋಗಿರುವಂತ ಇದಿದೆ. ಸೊ ಹಂಗಾಗಿ ನಾವು ಆದಷ್ಟು ಸ್ಟಾರ್ಟಿಂಗ್ ಇಂದನೇ ಒಳ್ಳೆ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸು ಮತ್ತೆ ಅಕಸ್ಮಾತ್ ಕಂದೇ ಬೇಕು ಅಂದ್ರೆ ಎಲ್ಲಿ ತೋಟದಲ್ಲಿ ರೋಗ ಇರಲ್ಲ ಅಂತ ತೋಟಗಳನ್ನ ರೆಫರ್ ಮಾಡ್ತೀವಿ ಅವ್ರಿಗೆ, ರೈತರಿಗೆ. ಆ ರೈತರ ಜೊತೆ ಅವ್ರ ಮಾತುಕತೆ ಆಡ್ಕೊಂಡು ಕಂದು ತಗೊಂಡು ಮಾಡ್ತಾರೆ. ಮತ್ತೆ ಯಾವುದೇ ಗಿಡ ಮತ್ತೆ ಕಂದು ತಗೊಂಡು ಬಂದ್ರು ಸ್ಟಾರ್ಟಿಂಗ್ ಇಂದನೇ ಒಂದು ಪನಾಮ ರೋಗಕ್ಕೆ ಮುಂಜಾಗ್ರತೆ ಕ್ರಮವಾಗಿ ನಾವು ಆದಷ್ಟು ವರ್ಕ್ ಮಾಡ್ತಾ ಇದ್ವಿ. ಆದಷ್ಟು ನಾವು ರೆಫರ್ ಮಾಡ್ತಾ ಇರೋದೇ ಜೈವಿಕ ಗೊಬ್ಬರಗಳನ್ನ, ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನಾವು ಎಷ್ಟೇ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಿದ್ರು ಯಾವುದೇ ರೀತಿಯಾದ ಇದು ಬರ್ತಾ ಇಲ್ಲ. ಅದೇ ಜೈವಿಕ ಗೊಬ್ಬರಗಳಲ್ಲಿ ತುಂಬಾ ಸಕ್ಸಸ್ ಆಗಿದ್ದಾರೆ ರೈತರು. ನಾವು ಕೊಟ್ಟಿರುವಂತಹ ಜೈವಿಕ ಗೊಬ್ಬರಗಳಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಮತ್ತೆ ಈವನ್ ನಮ್ಮ ಮಣ್ಣು ಕೂಡ ತುಂಬಾ ಫಲವತ್ತವಾಗಿರುತ್ತದೆ, ಮಣ್ಣು ಯಾವುದೇ ರೀತಿಯ ಕಲುಷಿತ ಆಗಲ್ಲ.
1: ಮನುಕುಮಾರ್ ಅವರೇ, ಈಗ ತಾವು ಹೇಳಿ, ಸಾಮಾನ್ಯವಾಗಿ ಗುಂಡಿ ಹೊಡೆದ್ಬಿಟ್ಟು ಬಾಳೆ ನಾಟಿ ಮಾಡ್ತಾರೆ. ಒಂದಷ್ಟು ಜನ ಕೃಷಿಕರು ಗುಂಡಿ ಅಗತ್ಯ ಇಲ್ಲ, ನೇಗಿಲಲ್ಲಿ ಸಾಲು ಹೊಡೆದ್ಬೇಕಾದ್ರು ನಾಟಿ ಮಾಡ್ಬೋದು ಅಂತಾರೆ, ನಿಮ್ಮ ಅಭಿಪ್ರಾಯ ಏನು?
0: ಹೌದು, ಎರಡು ರೀತಿನೂ ಕೂಡ ಮಾಡ್ಬೋದು. ಗುಂಡಿ ಹೊಡೆದು ಮಾಡೋದು ಕ್ಕಿಂತ ನೇಗಿಲತ್ತಿ ಮಾಡೋದು ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂತ ಹೇಳಿದರೆ, ಟ್ರೆಂಚಲ್ಲಿ ಪ್ಲಾಂಟಿಂಗ್ ಮಾಡೋದ್ರಿಂದ ಬೇರುಗಳು ಚೆನ್ನಾಗಿ ಬೆಳೀತದೆ. ಆಗಲೇ ಹೇಳಿದಂಗೆ ಇದು ಬಾಳೆ ಒಂದು ಏಕದಳ ಸಸ್ಯ ಆಗಿರೋದ್ರಿಂದ ಇದಕ್ಕೇನು ಆಳವಾಗಿ ಹೋಗಿರ್ತಕ್ಕಂಥ ಬೇರುಗಳು ಇರೋದಿಲ್ಲ.
1: ಟ್ರೆಂಚ್ ಮಾಡಿದ್ರು ಯಾವ ರೀತಿನಲ್ಲಿ ಟ್ರೆಂಚ್ ಮಾಡಿ?
0: ಒಂದೂವರೆ ಅಡಿ ಅಗಲ ಉದ್ದಾಗಲ ಆಳದ್ದು ಟ್ರೆಂಚ್ ಮಾಡಿದರೆ ಸಾಕು. ನಿಗದಿತ ಅಂತರದಲ್ಲಿ ನಾವು ಗಿಡ ನಡ್ಕೊಂಡು ಹೋದರೆ ಸಾಕಾಗ್ತದೆ.
1: ಓಕೆ, ಈಗ ಬಾಳೆಗೆ ಯಾರು ಕೂಡ ಹಾಯಿ ನೀರು ಮಾಡಲ್ಲ, ಮತ್ತು ಅಷ್ಟೊಂದು ನೀರು ಇಲ್ಲ ಜನರ ಹತ್ರ. ಹನಿ ನೀರಾವರಿ ವಿಧಾನ ಅಳವಡಿಸೋದಾದ್ರೆ ಏನು ಮಾಡಬೇಕು ಅಂತ?
0: ಹನಿ ನೀರಾವರಿ ಭಾಳ ಬೆಸ್ಟ್ ಅಂತ ಹೇಳಕ್ ಬಿಡ್ತೀನಿ. ಬಾಳೆ ಆ್ಯಕ್ಚುಲಿ ಅದಕ್ಕೆ ನೀರು ಜಾಸ್ತಿ ಬೇಕು. ಆದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನೀರು ಭಾಳ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ ಆಗಿರೋದ್ರಿಂದ ಅದನ್ನು ಹಿತಮಿತವಾಗಿ ಬಳಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಡ್ರಿಪ್ ಇರಿಗೇಷನ್ ಹಾಕ್ಕೊಂಡ್ರೆ ಭಾಳ ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇಲಾಖೆ ವತಿಯಿಂದ ಅನುಕೂಲ ಕೂಡ ಇದೆ, ಅದನ್ನು ಉಪಯೋಗಿಸ್ಕೊಂಡು ರೈತರು ಡ್ರಿಪ್ ಇರಿಗೇಷನ್ ಅಳವಡಿಸ್ಕೋಬೇಕು ಅಂತ ಹೇಳಿ.
1: ಡ್ರಿಪ್ ಜೊತೆಗೆ ಫರ್ಟಿಗೇಷನ್ ಕೂಡ ಮಾಡ್ಕೋಬೇಕು.
0: ಡ್ರಿಪ್ ಇರಿಗೇಷನ್ ಯೂನಿಟ್ ಹಾಕ್ಕೊಂಡ್ರೆ ಅಡಿಷನಲ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅವರು ನೀರಲ್ಲಿ ಕರಗುವಂತಹ ರಸಗೊಬ್ಬರಗಳನ್ನ ಡ್ರಿಪ್ ಮುಖಾಂತರ ಕೊಡ್ಬೋದು. ಹಾಗಾಗಿ ಅವರಿಗೆ ಖರ್ಚು ಕೂಡ ಉಳಿತದೆ. ಆ ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಏನು ಹೇಳ್ತೀವಲ್ಲ ಅದನ್ನು ಕೂಡ ಉತ್ತಮವಾಗಿರ್ತದೆ ಅಂತ ಹೇಳ್ಬೋದು.
1: ಈ ಫರ್ಟಿಲೈಸರ್ ಶೆಡ್ಯೂಲ್ ಏನು ಸರ್? ಗೊಬ್ಬರನ ಯಾವ ರೀತಿ ಯಾವ ಸಂದರ್ಭದಲ್ಲಿ ಹೇಗೆ ಕೊಡಬೇಕು?
0: ಬಾಳೆ ನಿರಂತರವಾಗಿ ಬೆಳೆಯಿರ್ತಕ್ಕಂಥ ಒಂದು ಸಸ್ಯ, ನಾಟಿ ಮಾಡಿದ ದಿನದಿಂದ ಹಿಡಿದು ನಾವು ಗೊನೆ ಕಟಾವು ಮಾಡೋವರೆಗೂ ಕೂಡ ಬೆಳೀತಾನೆ ಇರ್ತದೆ. ಗೊನೆ ಕಟಾವು ಆದ ನಂತರನೂ ಕೂಡ ಅದ್ರ ಬೆಳವಣಿಗೆ ಕಂಟಿನ್ಯೂ ಇರ್ತದೆ. ಹೆಂಗೆ ಅಂತ ಹೇಳಿದರೆ, ಕೆಳಭಾಗದಲ್ಲಿ ಕಂದುಗಳನ್ನ ಬಿಡ್ತೀವಿ. ಬಾಳೆಯಲ್ಲಿ ಕೂಳೆ ಬೆಳೆ ತಗೊಳ್ತೀವಲ್ಲ, ಹಾಗಾಗಿ ಕಂದುಗಳನ್ನ ಬಿಡ್ತೀವಲ್ಲ, ಹಾಗಾಗಿ ಬಾಳೆ ನಿರಂತರವಾಗಿ ಬೆಳೆಯುವಂಥ ಗಿಡ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಬಾಳೆ ನಾವು ನಾಟಿ ಮಾಡಿದ್ದೀವಿ ಅಂತ ಹೇಳಿದರೆ, ತಳಿಗೆ ಅನುಗುಣವಾಗಿ ಹೇಳೋದಾದರೆ ಸುಮಾರು ಒಂದು ಒಂದೂವರೆ ವರ್ಷದ ಒಳಗಡೆ ಸುಮಾರು ಒಂದು ಏನಿಲ್ಲ ಅಂದರೆ 8-80 kg ಕೂಡ ನಾವು ಗೊನೆಗಳನ್ನ ನಾವು ಪಡ್ಕೋಬೋದಾಗಿದೆ. ನಾವು ನಂಜನಗೂಡು ಬಾಳೆ ಆದರೆ ಒಂದು ಸುಮಾರು 6-8 kg ಬರ್ಬೋದು. ಏಲಕ್ಕಿ ಬಾಳೆ ಒಂದು 20 kg ಬರ್ಬೋದು. ಅದೇನೋ ಪಚ್ಚಬಾಳೆ ತಗೊಂಡ್ರೆ 80 kg ಬೆಳೆದಿರ್ತಕ್ಕಂಥ ರೈತರು ಕೂಡ ಇದ್ದಾರೆ, ಜಿನೈನ್ ತಳಿಗಳಲ್ಲಿ ಅಥವಾ ಜೈಂಟ್ ಗವರ್ನರ್ ಕ್ಯಾವೆಂಡಿಶ್ ತಳಿಗಳಲ್ಲಿ. ಈ ನಿಟ್ಟಿನಲ್ಲಿ ಹೇಳೋದಾದರೆ, ಪೋಷಕಾಂಶಗಳ ನಿರ್ವಹಣೆ ಭಾಳ ಭಾಳ ಮುಖ್ಯ. ಆ ಒಂದು ಅಧ್ಯಯನಗಳ ಪ್ರಕಾರ ಯಾವ ಪೋಷಕಾಂಶಗಳು ಬಾಳೆಗೆ ಜಾಸ್ತಿ ಬೇಕು ಅಂತೇಳಿ ನಾವು ಅಧ್ಯಯನ ಮಾಡಿ ನೋಡಿದಾಗ, ಪೊಟ್ಯಾಶ್ ಜಾಸ್ತಿ ಬೇಕಾಗ್ತದೆ ಫಸ್ಟು, ನಂತರದ ಸ್ಥಾನ ಸಾರಜನಕಕ್ಕೆ, ಅದರ ನಂತರದ ಸ್ಥಾನ ರಂಜಕಕ್ಕೆ ಅಂತ ಹೇಳ್ಬೋದು. ಈ ಒಂದು ಗೊಬ್ಬರಗಳನ್ನ ಅಥವಾ ಪೋಷಕಾಂಶಗಳನ್ನ ನಾವು ಒಂದೇ ಸತಿ ಹಾಕ್ಲಿಕ್ಕೆ ಬರೋದಿಲ್ಲ. ನಾನು ಹೇಳಿ ನಿರಂತರವಾಗಿ ಬೆಳೆಯುವಂಥ ಗಿಡ ಇದು. ಅದು ಒಂದು 10-12 ತಿಂಗಳು ಅಥವಾ 13-14 ತಿಂಗಳೊಳಗೆ ನಿಮಗೆ 80 kg ಗೊನೆನ ಕೊಡುವಂಥ ಒಂದು ಶಕ್ತಿ ಅದಕ್ಕೆ ಇದೆ ಅಂತ ಹೇಳಿದರೆ ಅದಕ್ಕೆ ಪೋಷಕಾಂಶಗಳು ಎಷ್ಟು ಬೇಕು ಅಂದರೆ ಅದಕ್ಕೆ ಪೋಷಕಾಂಶಗಳ ಅಗತ್ಯತೆ ತುಂಬಾ ಇದೆ. ಹಾಗಾಗಿ ಈ ಪೋಷಕಾಂಶಗಳನ್ನ ನಾವು ಬಹುವಾರ್ಷಿಕ ಬೆಳೆಗಳಿಗೆ ಹಾಕ್ದಂಗೆ 1 ಸತಿನೋ 2 ಸತಿನೋ ಹಾಕಿದರೆ ಸರಿ ಬರೋದಿಲ್ಲ ಗಿಡ. ನಾವು ಹಂತ ಹಂತವಾಗಿ ಕೊಡಬೇಕಾಗ್ತದೆ. ಸೊ ನಾಟಿ ಮಾಡಿದಾಗ ಏನು ನಾವು ಗೊಬ್ಬರ ಹಾಕ್ತೀವಲ್ಲ ಅದ್ರ ಜೊತೆಗೆ ಪ್ರತಿ 35 ದಿನಗಳಿಗೆ ಒಂದು ಸತಿ ನಾವು ಗೊಬ್ಬರಗಳನ್ನ ಕೊಡ್ತಾ ಹೋಗಬೇಕು. ಗೊನೆ ಬಿಟ್ಟ ನಂತರ 1 ಡೋಸು ನಾವು ಪೊಟ್ಯಾಶ್ ಕೊಟ್ಟರೆ ಸಾಕಾಗ್ತದೆ. ಹಾಗಾಗಿ ಪ್ರತಿ ತಿಂಗಳೂ ಕೂಡ ನಾವು ಗೊಬ್ಬರಗಳನ್ನ ಕೊಡಬೇಕು ಮಣ್ಣಿಗೆ ಹಾಕೋದು.
1: ಒಂದು 6 ತಿಂಗಳವರೆಗೆ
0: ನಾವು ಕೊಡಬೇಕಾಗ್ತದೆ.
1: ಎಷ್ಟು ಕೊಡಬೇಕಾಗುತ್ತೆ
0: ಸುಮಾರು ಪ್ರತಿ ಗಿಡಕ್ಕೆ ಅಂತ ಹೇಳಿದರೆ ಸುಮಾರು ಒಂದು 20 ಗ್ರಾಮಷ್ಟು ಸ್ಟಾರ್ಟಿಂಗಲ್ಲೇ ನಾಟಿ ಮಾಡಿದ 35 ದಿನ ಆದರೆ 20 ಗ್ರಾಮಷ್ಟು ಸಾರಜನಕ ಆಮೇಲೆ ರಂಜಕ ಪೊಟ್ಯಾಷನ್ನ ನಾವು ಕೊಡಬೇಕಾಗ್ತದೆ. ಈ ಒಂದು ಗೊಬ್ಬರಗಳನ್ನ ನಾವು ಪ್ರತಿ ಕಂತಿಗೂ ಕೂಡ ಜಾಸ್ತಿ ಮಾಡ್ಕೊತ ಹೋಗ್ಬೇಕಾಗ್ತದೆ. ಯಾಕೆಂತೇಳಿ ಗಿಡ ಬೆಳೆದಂಗೆ ಬೆಳೆದಂಗೆ ಅದಕ್ಕೆ ಪೋಷಕಾಂಶಗಳ ಅಗತ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಹಾಕಬೇಕು. ಗೊನೆ ಬಂದ್ರ ನಂತರ ಸಾರಜನಕ ಆಗಿರ್ಬೇಕು ರಂಜಕ ಆಗಿರ್ಬೋದು ಕೊಡೋ ಅವಶ್ಯಕತೆ ಇರಲ್ಲ. ಪ್ರತಿ ಗಿಡಕ್ಕೂ 100 ಗ್ರಾಮಷ್ಟು ನಾವು ಪೊಟ್ಯಾಷ್ನ ಕೊಟ್ಟರೆ ಸಾಕಾಗ್ತದೆ.
1: ಈ ಹನಿ ನೀರಾವರಿ ಮೂಲಕ ಗೊಬ್ಬರ
0: ಕೊಡಬಹುದು.
1: ಅದು ದಿನ ಕೊಡಬೇಕಾಗತ್ತಾ ಅಥವಾ ಹೇಗೆ?
0: ದಿನಾನೂ ಕೊಡಬಹುದು ಅಥವಾ ವಾರಕ್ಕೊಂದ್ಸತಿನಾದ್ರೂ ಕೊಡಬಹುದು. ಅದನ್ನ ನಾವು ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳನ್ನ ಮಾತ್ರನೇ ಕೊಡಬೇಕಾಗ್ತದೆ. ನಾವು ರೆಗ್ಯುಲರ್ ಆಗಿ ಉಪಯೋಗ ಮಾಡುವಂಥ ಗೊಬ್ಬರಗಳನ್ನ ಮಣ್ಣಿಗೆ ಹಾಕುವಂಥ ಗೊಬ್ಬರಗಳನ್ನ ನಾವು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂತೇಳಿ ಅದು ನೀರಲ್ಲಿ ಸರಿಯಾಗಿ ಕರಗೋದಿಲ್ಲ.
1: ಈ ಜೈವಿಕ ಗೊಬ್ಬರಗಳು ಕೊಡ್ತೀವಿ, ಜೈವಿಕ ಕೃಷಿ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಿದ್ದೀವಿ ಅಂದ್ರಲ್ಲ, ಏನೇನು ಜೈವಾಣುಗಳನ್ನು ಕೊಡ್ತೀರ ಅವ್ರಿಗೆ?
2: ಸರ್, ಈಗ ಬಾಳೆ ಹಾಕಿದ್ಮೇಲೆ ಪ್ಲಾಂಟಿಂಗ್ ಆದ ತಕ್ಷಣ ಟ್ರೈಕೋಡರ್ಮ ಇರ್ಬೋದು, ಸೂಡಮನಸ್ಸು, ಫೆಸಿಲೋಮೈಸಿಸು ಮತ್ತು ಮೈಕೋರೈಜಾ, ಈ ಒಂದು ಗೊಬ್ಬರಗಳನ್ನ ಹಂತ ಹಂತವಾಗಿ ಒಂದು 45-50 ಡೇಸ್ ಇಂಟರ್ವಲಲ್ಲಿ ಡ್ರೆಂಚಿಂಗ್ ಕೊಡ್ತಾ ಇರ್ತೀವಿ ಸರ್. ಮೇಜರ್ ಆಗಿ ಟ್ರೈಕೋಡರ್ಮ, ಸೂಡಮನಸ್ಸು, ಫೆಸಿಲೋಮೈಸಿಸ್ ಮತ್ತು ಮೈಕೋರೈಜಾ
1: ಎಲ್ಲ ಭೂಮಿಗೆ ಕೊಡೋದು.
2: ಹಾಂ, ಎಲ್ಲ ಭೂಮಿಗೆ.
1: ಹೌದಾ? ಸಿಂಪರಣೆಗೆ ಅದನ್ನು ಬಳಸಲ್ವಾ?
2: ಸಿಂಪರಣೆಗೆ ಬಾಳೆನಲ್ಲಿ ಒಂದು ಸಿಗಟೊಕ್ಕ ರೋಗ ಅಂತ ಬರುತ್ತೆ, ಅದಕ್ಕೆ ಸೂಡಮನಸ್ನ ಸಿಂಪರಣೆಗೆ ಬಳಸಲಿಕ್ಕೆ.
1: ಹೌದಾ? ದ್ರವ ರೂಪದ ಸೂಡಮನಸ್?
2: ಹೌದು ಸರ್.
1: ಹೌದಾ?
2: ದ್ರವ ರೂಪ ಮತ್ತೆ ಘನ ರೂಪ ಎರಡು ಕೊಡ್ತಾ ಇದ್ದೀವಿ ಸರ್.
1: ಈ ಮೂರಿಂದ 4 ಮೇಜರ್ ಆಗಿ ಬಳಸ್ತೀವಿ
2: ಸರ್
1: ಅಲ್ವಾ? ಹಾಗಾಗಿ ನಿಮಗೆ ಸಿಗಾಟೋಕ ರೋಗ ಕಂಟ್ರೋಲ್ ಆಗ್ತಿದೆ.
2: ಈವನ್ ನಾವು ಇವಾಗ ಮೈಕ್ರೋಬಿಯಲ್ ಕನ್ಸೋರ್ಸಿಯ AMC ಸುಮಾರು ತೋಟಗಳಲ್ಲಿ ನಾವು ಇದು ಮಾಡಿ ನೋಡಿದಾಗ ಇವತ್ತು ಪನಾಮ ರೋಗನು ಕೂಡ ಎಷ್ಟು ಕಂಟ್ರೋಲ್ಗೆ ಬಂದಿದೆ AMC ಯೂಸ್ ಮಾಡೋದ್ರಿಂದ. ಅದ್ರ ಜೊತೆಗೆ AMC ಜೊತೆಗೆ ಟ್ರೈಕೋಡರ್ಮ, ಸೂಡಮನಸ್ ಇವೆಲ್ಲ ಕಾಂಬಿನೇಷನ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಈವನ್ ರೈತರು ಕೂಡ ತುಂಬ ಖುಷಿಯಾಗಿದ್ದಾರೆ.
1: ನೀವು ಈಗ ಪ್ರಮೋಟ್ ಮಾಡ್ತಿರೋ ಪದ್ಧತಿ ಯಾವುದು? ಗುಂಡಿ ಹೊಡೆದು ಮಾಡೋದು ಅಥವಾ ಟ್ರೆಂಚ್ ಮಾಡಿ ಬಾಳೆ ಬೆಳೆಯ?
2: ಆದಷ್ಟು ಟ್ರೆಂಚೆ ಸರ್. ಈಗ ಏನು ಮಾಡ್ತಾರೆ ಅಂದರೆ ನಮ್ಮ ರೈತರು ಈ ಸಿಂಗಲ್ ನೇಗ್ಲು ಬರ್ತದಲ್ಲ ಸರ್, 1.5 ಅಡಿ ಆಳ ಹೋಗುತ್ತೆ, ಆ ನೇಗ್ಲಲ್ಲಿ ಹೊಡೆದ್ಬಿಟ್ಟು 6 ಅಡಿ ಏಲಕ್ಕಿಗಾದ್ರೆ ನಾವೇನು ಸಜೆಸ್ಟ್ ಮಾಡ್ತೀವಿ 6x7 6-7 ಮಾಡ್ತಾ ಇದ್ದೀವಿ. ಪಚ್ಚಬಾಳೆ ಮತ್ತು ಜೀನ್ ಏನ್ಗಾದ್ರೆ 6x6 ಅದ್ರ ಪ್ರಕಾರ ಗಿಡಗಳು ನಾಟಿ ಮಾಡ್ತಾ ಇದ್ದಾರೆ ಸರ್.
1: ನೀರಾವರಿನೂ ಸಜೆಸ್ಟ್ ಮಾಡ್ತೀರಿ ನೀವು?
2: ಹನಿ ನೀರಾವರಿ ಕಂಪಲ್ಸರಿ ಸಜೆಸ್ಟ್ ಮಾಡ್ತೀವಿ ಸರ್. ಹನಿ ನೀರಾವರಿನೇ ಬೇಕಲ್ಲ ಸರ್ ಇವಾಗ, ಯಾಕಂದ್ರೆ ಆಯಾ ನೀರಾವರಿಲ್ಲಂತೂ ತುಂಬ ಕಷ್ಟ.
1: ಈ ಗುಂಪು ಬಾಳೆ ಪದ್ಧತಿ ಈ ಥರದ್ದೆಲ್ಲ ಒಂದಷ್ಟು ಬಹಳ ವಿಭಿನ್ನವಾದ ಬಾಳೆ ಬೇಸಾಯ ಪದ್ಧತಿಗಳಿದಾವೆ.
2: ಹೌದು ಸರ್.
1: ಅದನ್ನೇನು ತಾವು ಪ್ರಮೋಟ್
2: ನಾವು ನೋಡಿದೀವಿ, ಬಟ್ ಮಾರ್ಕೆಟ್ ದೃಷ್ಟಿಯಿಂದ ನಾವು ಮಾಡ್ತಾ ಇರೋದ್ರಿಂದ ಗುಂಪು ಬಾಳೆನಲ್ಲಿ ಓಕೆ ಬಂದಿದೆ, ಬಟ್ ನಾವು ಅಂದ್ಕೊಂಡಷ್ಟು ಬಂದ್ ಸೈಜ್ ಆಗಿರ್ಬೋದು ಮತ್ತು ಫ್ರೂಟ್ ಸೈಜ್ ಅಷ್ಟು ಇದಾಗಿ ಬಂದಿರಲಿಲ್ಲ. ನಾನು ಒಂದು 4-5 ರೈತರು ಟ್ರೈ ಮಾಡಿದರು, ಬಟ್ ಅಷ್ಟು ಅವ್ರಿಗೆ ಗೊನೆ ತೂಕ ಅಷ್ಟೊಂದು ಇದಾಗಿ ಬರಲಿಲ್ಲ.
1: ಅಂದ್ರೆ ನೀವು ಮಾರುಕಟ್ಟೆ ದೃಷ್ಟಿಯಿಂದ ನೋಡಿ ಬೇಸಾಯ ವಿಧಾನನ ಅಳವಡಿಸ್ಕೊತೀರಿ ಅಲ್ವೇ? ಸರ್, ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬನಾನಾ ಸ್ಪೆಷಲ್ ಅಂತ ಹೇಳಿ ಒಂದು ಮಾಡಿದೆ. ಅಂದ್ರೆ ಬಾಳೆಗೆ ಲಘು ಪೋಷಕಾಂಶಗಳ ಅಗತ್ಯನೂ ಕೂಡ ಸಾಕಷ್ಟು ಇರೋದ್ರಿಂದ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್.
0: ನಾವೀಗ ಮಣ್ಣಿಗೆ ಅಥವಾ ಡ್ರಿಪ್ಪಲ್ಲಿ ಏನು ಕೊಡ್ತೀವಲ್ಲ ಅದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ NPK ಕೊಟ್ಟಿರ್ತೀವಿ. ಬಟ್ ಒಂದು ಗಿಡ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದರೆ ಗಾಳಿಲಿರ್ತಕ್ಕಂಥ ಕಾರ್ಬೋನು, ಹೈಡ್ರೋಜನ್, ಆಕ್ಸಿಜನ್ನು ಸೇರಿಕೊಂಡು 17 ಪೋಷಕಾಂಶಗಳು ಬೇಕಾಗ್ತದೆ. ಬಟ್ ನಾವು ಮಣ್ಣಿಗೆ ಹಾಕೋದೇನು ಮ್ಯಾಕ್ಸಿಮಮ್ ಅಂತೇಳಿ NPK ನಾವು ಸಾರಜನಕ ರಂಜಕ ಪೊಟ್ಯಾಷ್ನ ನಾವು ಹಾಕ್ತೀವಿ, ಅದು ಸಾಕಾಗೋದಿಲ್ಲ. ಆ ಗಿಡಗಳಿಗೆ ಬೇರೆ ಪೋಷಕಾಂಶಗಳು ಕೂಡ ಬೇಕಾಗಿದೆ, ಅದರಲ್ಲೂ ಕೂಡ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಲ್ಲ ಅದರ ಅಗತ್ಯತೆ ತುಂಬಾ ಇರ್ತದೆ. ಆ ಗಿಡಗಳು ಆ ಸಿಂಪ್ಟಮ್ಸ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದ್ರೂ ಕೂಡ ಗಿಡದ ದೇಹದಲ್ಲಿ ಅದರದ ಕೊರತೆ ಇದ್ದೇ ಇರ್ತದೆ, ನಾವು ಅದು ಇಡನಂಗರ್ ಅಂತೇಳಿ ಕರಿತೀವಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಗಿಡದಲ್ಲಿ ಇಳುವರಿಲಿ ವ್ಯತ್ಯಾಸ ಆಗ್ಬೋದು, ಗಿಡದಲ್ಲಿ ಬಂದಿರತಕ್ಕಂಥ ಗೊನೆಯಲ್ಲಿ ಹಣ್ಣುಗಳ ಕ್ವಾಲಿಟಿಲಿ ವೇರಿಯೇಷನ್ ಆಗ್ಬೋದು. ಅದಕ್ಕೋಸ್ಕರ ಈ ಸೂಕ್ಷ್ಮ ಪೋಷಕಾಂಶಗಳನ್ನ ಬಳಸೋದು ಕೂಡ ಭಾಳ ಭಾಳ ಮುಖ್ಯ. ನಾವು ಇಂಡಿವಿಜುವಲಿ ಬೇಕಾದ್ರೆ ನಾವು ಐರನ್ ಅದರದ್ದು ಸಿಂಪ್ಟಮ್ಸ್ನ ನಾವು ಗಮನಿಸಿದ್ದೇ ಆದಲ್ಲಿ ಕಬ್ಬಿಣದ ಅಂಶದ ಕೊರತೆ ಇದೆ, ಐರನ್ ಸಲ್ಫೇಟ್ನ ತೊಗೊಬಂದು ನಾವು ಸ್ಪ್ರೇ ಮಾಡ್ಬೋದು. ಮೆಗ್ನೀಷಿಯಂ ಕೊರತೆ ಇದ್ದರೆ ನಾವು ಮೆಗ್ನೀಷಿಯಂ ಸಲ್ಫೇಟ್ನ ಸ್ಪ್ರೇ ಮಾಡ್ಬೋದು. ಬಟ್ ಇದೆಲ್ಲವೂ ಕೂಡ ರೈತರು ಗಮನಿಸಿ ಅದನ್ನು ತಂದು ಸ್ಪ್ರೇ ಮಾಡಲಿಕ್ಕೆ ಅವರಿಗೆ ಕಷ್ಟ ಸಾಧ್ಯ ಆಗ್ಬೋದು. ಅದಕ್ಕೋಸ್ಕರ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IHR ಅವರು ತಾವು ಹೇಳ್ದಂಗೆ ಬಾಳೆ ಸ್ಪೆಷಲ್ ಅಂತ ಒಂದು ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣನ ಅಭಿವೃದ್ಧಿ ಮಾಡಿರ್ತಾರೆ. ಇದರದ್ದು ಬಳಕೆ ಭಾಳ ಸುಲಭ. ಏನಂತ ಹೇಳಿದರೆ 5 ಗ್ರಾಮ್ ಪ್ರತಿ ಲೀಟ್ರಿಗೆ ನಾವು ಅದನ್ನು ಕಲಿಸ್ಕೊಂಡು ಸ್ಪ್ರೇ ಮಾಡೋದಾಗುತ್ತೆ. ಎಲೆಗಳ ಮೇಲೆಲ್ಲನೂ ಕೂಡ ಸ್ಪ್ರೇ ಮಾಡೋದು,
1: ಬಂಚ್ ಮೇಲೂ ಕೂಡ ಸ್ಪ್ರೇ,
0: ಬಂಚ್ ಮೇಲೂ ಕೂಡ ಸ್ಪ್ರೇ ಮಾಡ್ಬೋದು. ಏನು ಸಮಸ್ಯೆ ಇಲ್ಲ, ಇದೊಂಥರ ಟಾನಿಕ್ ಥರ ಆಗೋದ್ರಿಂದ ಅದನ್ನು ಎಲೆಗಳ ಮೇಲೆ ಸ್ಪ್ರೇ ಮಾಡ್ಬೋದು. ಯಾವಾಗ ಸ್ಪ್ರೇ ಮಾಡ್ಬೋದು ಅಂತ ಹೇಳಿದರೆ, ನಾಟಿ ಮಾಡುವ ಪ್ರತಿ ತಿಂಗಳಿಗೆ ಒಂದೊಂದು ಸ್ಪ್ರೇ ಮಾಡಿದರೆ ಸಾಕಾಗ್ತದೆ. ನಾಟಿ ಮಾಡಿದ ಒಂದು 30 ದಿನದಿಂದ ಹಿಡಿದುಬಿಟ್ಟು ಸುಮಾರು 5-6 ತಿಂಗಳವರೆಗೂ ಕೂಡ ನಾವು ಇದನ್ನು ಸ್ಪ್ರೇ ಮಾಡಿದರೆ ಗಿಡದ ಬೆಳವಣಿಗೆ ಚೆನ್ನಾಗಾಗ್ತದೆ. ಈ ಸ್ಪ್ರೇ ಮಾಡಬೇಕಾದ್ರೆ ಒಂದು ಗಮನ ಹರಿಸ್ಬೇಕು ಏನಂತ ಹೇಳಿದರೆ, 5 ಗ್ರಾಮ್ ಪ್ರತಿ ಲೀಟ್ರಿಗೆ ಹಾಕ್ಕೊಂಡಿದ್ರೆ ನಾವು ಜೊತೆಗೆ ನಾವು ಒಂದು ನ್ಯಾಪ್ಸಾಕ್ ಸ್ಪ್ರೇಯಲ್ಲಿ ಸ್ಪ್ರೇ ಮಾಡ್ತೀನಿ ಅಂತ ಹೇಳಿದ್ದೆ, ಅದರಲ್ಲಿ 15 ಲೀಟ್ರ್ ಹಿಡಿತದೆ ಅಂತ ಅಂದ್ಕೊಂಡ್ರೆ 75 ಗ್ರಾಮು ಬಾಳೆ ಸ್ಪೆಷಲ್ಲು. ಅದಕ್ಕೊಂದು ನಿಂಬೆಹಣ್ಣಿನ ರಸನ ನಾವು ಇಟ್ಕೋಬೇಕಾಗ್ತದೆ, ಪ್ಲಸ್ 1 ರೂಪಾಯಿದು ಶಾಂಪು ಸ್ಯಾಚೆಟ್ನ ನಾವು ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಆ ಮಿಶ್ರಣನ ಸ್ಪ್ರೇ ಮಾಡಿದ್ರೆ ಉತ್ತಮ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಆ ಮಿಶ್ರಣ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಗಿಡಕ್ಕೆ ಚೆನ್ನಾಗಿ ಅಬ್ಸಾರ್ಪ್ಷನ್ನು ಕೂಡ ಆಗ್ತದೆ. ಹಾಗಾಗಿ ಇದನ್ನು ನಾವು ರೈತರು ಮಾಡೋದು ಉತ್ತಮ ಅಂತ.
1: ಈಗ ಬಾಳೆಗೆ ಸಾಕಷ್ಟು ಕೀಟ ರೋಗಗಳ ಬಾಧೆ ಇದೆ ಅಲ್ವಾ, ಈಗ ತಮ್ಮ ಪರಿಹಾರ ಏನು ಅದಕ್ಕೆ?
2: ಬಾಳೆಗೆ ನಾವು ನೋಡಿದ ಮಟ್ಟಿಗೆ 2 ರೋಗ ತುಂಬ ಮೇಜರಾಗಿ ಬರ್ತಾಯಿದೆ ಸರ್. ಒಂದು ಸಿಗಟಕ ರೋಗ ಮತ್ತು ಪರಮ ಸೊರಗು ರೋಗ. ಪರಮ ಸೊರಗು ರೋಗನ ಆದಷ್ಟು ನಾವು ರೈತರಿಗೆ ಏನು ಎಜುಕೇಟ್ ಮಾಡ್ತಾ ಇದ್ದೀವಿ ಅಂದರೆ ಅದು ಬಂದ ಮೇಲೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಸೊ ನಾಟಿ ಮಾಡ್ತವಿಂದನೇ ಆದಷ್ಟು ಒಂದು ಜೀವಾಣುಗಳನ್ನ ಜೈವಿಕ ಗೊಬ್ಬರಗಳಾದಂಥ ಟ್ರೈಕೋಡರ್ಮಾ ಸೂಡೋಮೊನಾಸು ಮತ್ತು ಅದು ನೆಸೆಸಿಟಿ ಇದ್ದರೂ ಮಾತ್ರ ಕೆಮಿಕಲ್ ಟ್ರೀಟ್ಮೆಂಟು ಆ ರೀತಿ ಕೊಟ್ಟು ನಮ್ಮ ಮುಂಜಾಗ್ರತೆ ಕ್ರಮವಾಗಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ಉಪದೇಶ ಮಾಡ್ತಾಯಿದ್ದೀವಿ. ಇನ್ನು ಸಿಗಟೋಕ ರೋಗ ಅದು ಹೆಂಗಿದ್ರೆ ನಮ್ಮ ಒಂದು ಈ ಮಳೆ ಮತ್ತು ಮೋಡ ಕವಿದ ವಾತಾವರಣ ಇದ್ದಾಗ ಯೂಸ್ವಲ್ ಕಾಣಿಸ್ತದೆ. ಅದಕ್ಕೆ ಸಿಂಪಲಾಗಿ ಒಂದು ಸ್ಪ್ರೇ ಕೊಟ್ಟು ಅದಕ್ಕೆ ಕಂಟ್ರೋಲ್ ಮಾಡ್ಕೋತಿದ್ವಿ. ಅದಲ್ಲದೆ ಸರ್, ಈಗ ಮನುಷ್ಯರು ಹೇಳ್ದಂಗೆ ಬಂಚ್ ಸ್ಪ್ರೇ ಇದೆಲ್ಲ ಇದೆ ಅಂತ, ನಾವು ಏನು ಮಾಡ್ತಿದ್ದೀವಿ ಅಂದರೆ ಫ್ರೂಟ್ ಕೇರ್ ಆ್ಯಕ್ಟಿವಿಟೀಸ್ ಅಂತ ಮಾಡ್ತೀವಿ. ಅಂದರೆ 7 ಮಂತ್ಸ್ ಬಂಚ್ ಎಮರ್ಜೆನ್ಸಿ ಆದ ತಕ್ಷಣವೇ ಆ ಒಂದು ಬಂಚಲ್ಲಿ ಏನಾಗುತ್ತೆ, ಈಗ ಈವನ್ ಈಗ ಮಳೆಗಾಲ ಸ್ಟಾರ್ಟ್ ಆಯಿತು, ಮಳೆಗಾಲ ಲಾಸ್ಟು 3 ಇಯರ್ಸಿಂದ ರೈತರು ತುಂಬ ಈವನ್ ಚೆನ್ನಾಗಿ ಬೆಳೆದರೂ ಕೂಡ ಅವ್ರಿಗೆ ಮಾರುಕಟ್ಟೆ ಮಾಡೋದು ತುಂಬ ಕಷ್ಟ ಆಯಿತು. ಯಾಕೆಂದರೆ ಕಾಯಿ ಮೇಲೆಲ್ಲ ಬ್ಲಾಕ್ ಸ್ಪಾಟ್ಸ್, ಮಳೆ ಬಂದು ನಿಂತಾಗ ಅಲ್ಲಿ ಹನಿಗಳು ಅಲ್ಲೇ ಒಳಗಡೆನೆ ಕೂತ್ಕೊಂಡು ಅಲ್ಲೆಲ್ಲ ಬ್ಲಾಕ್ ಸ್ಪಾಟ್ ಬಂದಿರೋದು, ಅದೆಲ್ಲ ತುಂಬ ಸಮಸ್ಯೆ ಆಯಿತು. ಸೊ ಹಂಗಾಗಿ ಏನು ಮಾಡ್ತೀವಿ ಅಂದರೆ ಪ್ರಿವೆಂಟಿವ್ ಮೆಸರ್ಸ್, ಬಂಚು ಎಮರ್ಜೆನ್ಸಿ ಆದ ತಕ್ಷಣ ಅದು ಒಂದು ಹೂವ ಕಟ್ ಮಾಡಿದ ತಕ್ಷಣ ನಾವು ಒಂದು ಫಂಗಿಸೈಡು ಮತ್ತು ಒಂದು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿಸ್ತೀವಿ ಸರ್. ಬಾಳೆ ಕಾಯಿಗೂ ಕೂಡ ಥ್ರಿಪ್ಸ್ ಡ್ಯಾಮೇಜ್ ಬರುತ್ತೆ, ಆ ಥ್ರಿಪ್ಸ್ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಒಂದು ಕಪ್ಪು ಚುಕ್ಕೆಗಳದ್ದು ಸಮಸ್ಯೆ ತೀರಾ ಜಾಸ್ತಿ ಆಗ್ತಾ ಇದೆ ಇವಾಗ. ಅದರಲ್ಲೂ ನಮ್ಮ ಏಲಕ್ಕಿ ಬಾಳೆನಲ್ಲಿ ರೇಟ್ ತುಂಬ ಚೆನ್ನಾಗಿದ್ರು, ಈವನ್ ನಮಗೆ ಶ್ರಾವಣ ಮಾಸದಲ್ಲಿ 80 ರೂಪಾಯಿ 90 ರೂಪಾಯಿಗೆಲ್ಲ ಹೋಗುತ್ತೆ, ಬಟ್ ಆ ಒಂದು ಚುಕ್ಕೆ ಬಂದರೆ 40 ರೂಪಾಯಿಗೂ ಕೂಡ ಮಾರುಕಟ್ಟೆಯಲ್ಲಿ ಬೆಲೆ ಇರಲ್ಲ. ಸೊ ಹಂಗಾಗಿ ಪ್ರಿವೆಂಟಿವ್ ಆಗಿ ಇದನ್ನು ಮಾಡ್ಕೊಂಡ ಅಂದರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಆದಷ್ಟು ಈಗ ಪಚ್ಚಬಾಳೆ ಮತ್ತು ಇದಕ್ಕೆಲ್ಲ ಬಂಚ್ ಕವರ್ ಅಂತ ಅದೊಂದು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಬಂಚ್ ಕವರ್ ಮಾಡೋದ್ರಿಂದ ಒಂದು up to 5-10% ಈಲ್ಡ್ ಎನ್ಹಾನ್ಸ್ ಆಗುತ್ತೆ, ಮತ್ತು ನಮ್ಗೆ ಕ್ವಾಲಿಟಿ ಆಫ್ ದ ಫ್ರೂಟ್ ಈವನ್ ಸಿಂಗಲ್ ಸ್ಪಾಟ್ ಕೂಡ ಇರಲ್ಲ. ಸೊ ಗುಣಮಟ್ಟ ಚೆನ್ನಾಗಿರುತ್ತೆ ಸರ್.
1: ಈ ಬಂಚ್ ಕವರ್ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್ ಮನುಕುಮಾರ್ ಅವರ. ಇದನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನೇ ಅಭಿವೃದ್ಧಿಪಡಿಸಿರೋದು.
0: ಹೌದೌದು. ಈ ಟೆಕ್ನಾಲಜಿ ಏನಿದೆಯಲ್ಲ, ಮೊದಲೆಲ್ಲೂ ಕೂಡ ಬೇರೆ ರೀತಿಲಿ ನಾವು ಉಪಯೋಗಿಸಿದ್ದೇ ಆಗಿತ್ತು. ಮೊದಲೇನಾಗಿತ್ತು, ಮಂಗಂಗಿಂಗ ಕಾಟ ತಪ್ಪಿಸೋದಕ್ಕೆ ಗೋಣಿ ಚೀಲ ಮುಚ್ಚೋದು, ಗೊಬ್ಬರ ಚೀಲ ಮುಚ್ಚೋದು, ಇವೆಲ್ಲನೂ ಕೂಡ ಇದ್ದಿದ್ದೇ ಆಯಿತು. ಅದಕ್ಕೊಂದು ವೈಜ್ಞಾನಿಕ ಟಚ್ ಕೊಟ್ಕೊಂಡು ಈ ಒಂದು ಬಂಚ್ ಕವರಿಂಗ್ ಅನ್ನೋ ವಿಧಾನನ ಅಭಿವೃದ್ಧಿಪಡಿಸಲಾಗಿದೆ. ಇದರಲ್ಲಿ ನಾವು ಇದರಿಂದ ಉಪಯೋಗ ಸರ್ ಹೇಳ್ದಂಗೆ, ಈ ಬಂಚ್ ಕವರ್ ಮಾಡಿದ್ದೇ ಅದರಲ್ಲಿ ಸುಮಾರು 7-10 ದಿನದ ಮೊದಲೇ ಅದು ಬಂಚ್ ಹಾರ್ವೆಸ್ಟಿಂಗಿಗೆ ಬರ್ತದೆ. ಜೊತೆಗೆ ಅದ್ರ ಮೇಲೆ ಯಾವುದೇ ರೀತಿ ಸ್ಪಾಟ್ಸ್ ಇರೋದಿಲ್ಲ, ಚೆನ್ನಾಗಿ ಡೆವಲಪ್ಮೆಂಟು ಕೂಡ ಆಗ್ತದೆ. ಬಂಚ್ ಕವರಿಂಗ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಅದರೊಳಗಡೆ ಬಂಚ್ ಕವರ್ ಮಾಡಿರ್ತಕ್ಕಂಥ ಗೊನೆಯ ಒಳಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಫೋಟೋಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್ ಅಂದರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ, ಆಹಾರ ಉತ್ಪಾದನೆ ಕ್ರಿಯೆಗೆ ಪೂರಕವಾಗಿರ್ತಕ್ಕಂಥ ಸೂರ್ಯನ ಕಿರಣಗಳು ಅಲ್ಲಿ ಇರೋದ್ರಿಂದ ಬಂಚ್ ಡೆವಲಪ್ಮೆಂಟು ಕೂಡ ಚೆನ್ನಾಗಾಗುತ್ತೆ ಅಂತೇಳಿ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಬಂಚ್ ಕವರಿಂಗ್ ಮಾಡೋದು ಉತ್ತಮ. ಇದಕ್ಕೆ ರೈತರು 2 ರೀತಿಯ ಕವರ್ನ ಯೂಸ್ ಮಾಡ್ಬೋದು. ನೀಲಿ ಕವರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಂತೇಳಿದ್ರೆ ಪಾರದರ್ಶಕವಾಗಿರ್ತಕ್ಕಂಥ ಕವರ್ನು ಕೂಡ ನಾವು ಉಪಯೋಗ ಮಾಡ್ಬೋದು. ಬಟ್ ಒಂದು ಕೇರ್ ಏನು ತೊಗೋಬೇಕು ಅಂತ ಹೇಳಿದರೆ, ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ನಾವು ಡೈರೆಕ್ಟಾಗಿ ಮೇಲೆ ಕೆಳಗೆ ಎರಡೂ ಕೂಡ ಕಡೆ ಕಟ್ಬಿಟ್ರೆ ಒಳಗಡೆ ಹೀಟ್ ಜನ್ರೇಷನ್ ಆಗ್ಬಿಟ್ಟು ಸಮಸ್ಯೆ ಆಗ್ಬೋದು, ನೀರಲ್ಲೇ ಅಕ್ಯುಮುಲೇಟ್ ಆಗಿಬಿಟ್ಟು ಕೊಳೆಯೋಕ್ಕೂ ಕೂಡ ಸ್ಟಾರ್ಟ್ ಆಗ್ಬೋದು. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಬಂಚ್ ಕವರಿಂಗ್ ಮಾಡೋಕ್ಕಿಂತ ಮುಂಚೆ ಆ ಗೊನೆಯಲ್ಲಿ ಹಣ್ಣುಗಳ ತುದಿ ಭಾಗದಲ್ಲಿ ಇರತಕ್ಕಂಥ ಹೂವಿನ ಭಾಗಗಳಿರ್ತದೆ ಅದನ್ನೆಲ್ಲನೂ ಕೂಡ ತೆಗಿಬೇಕು. ಯಾಕೆಂತೇಳಿ ನಾಳೆ ದಿನ ಅದೆಲ್ಲನೂ ಕೂಡ ಕೆಳಗೆ ಬಿದ್ದು ಕೊಳೆಯೋಕ್ಕೆ ಸ್ಟಾರ್ಟ್ ಆಗ್ಬೋದು. ಆ ರೀತಿ ಒಂದು ತೆಗಿಬೇಕು. ಬಂಚಿನ ಕವರ್ನ ಮೇಲ್ಭಾಗದಲ್ಲಿ ಗೊನೆಯ ಮೇಲ್ಭಾಗದಲ್ಲಿ ಕಟ್ಟಿ ಕೆಳಭಾಗದಲ್ಲಿ ಓಪನ್ ಬಿಡಬೇಕು. ಅವಾಗ ಏನಾಗುತ್ತೆ ಅಂದರೆ ಗಾಳಿ ಆಡ್ತದೆ, ನೀರು ನಿಲ್ಲೋದಿಲ್ಲ, ಕೊಳೆಯುವಂಥ ಪ್ರಮಾಣ ಎಲ್ಲನೂ ಕೂಡ ಅವಾಯ್ಡ್ ಆಗ್ತದೆ.
1: ಈಗ ಬಹಳ ಪ್ರಧಾನವಾದ ಪ್ರಶ್ನೆ ಅಂತಂದ್ರೆ ಕೀಟ ರೋಗಗಳ ಸಮಗ್ರ ಹತೋಟಿ. ವಿಜ್ಞಾನಿಯಾಗಿ ತಾವೇನು ಹೇಳ್ತೀರಿ?
0: ಸರ್, ಬಾಳೆಯಲ್ಲಿ ಕೆಲವೊಂದು ರೋಗಗಳು ಬಹಳ ಮುಖ್ಯ. ರೋಗ ಅಂತ ಹೇಳಿದ್ರೆ ಒಂದು ಪನಾಮಸೊರಗ ರೋಗ ಬಹಳ ಮುಖ್ಯ. ಅದು ಫಿಸೇರಿಯಂ ಪೆಥೋಜಿನಿಂದ ಬರ್ತದೆ. ಅದು ಮಣ್ಣಲ್ಲೇ ಇರತಕ್ಕಂಥ ರೋಗಾಣ. ಅದು ನಮ್ಮ ಕಣ್ಣಿಗೂ ಕಾಣೋದಿಲ್ಲ, ನಾವು ಉಪಯೋಗ ಮಾಡತಕ್ಕಂಥ ನೀರಿಂದನೇ ಕೂಡ ಬರ್ಬೋದು, ಬೇರೆ ತೋಟದಿಂದ ಕಂದುಗಳನ್ನ ತಂದಾಗಲೂ ಕೂಡ ಬರ್ಬೋದು. ಹಾಗಾಗಿ ಅದರ ಹತೋಟಿ ಮಾಡೋದು ಭಾಳ ಭಾಳ ಮುಖ್ಯ ಅಂತೇಳಿ ಹೇಳ್ಬೋದು. ಇದು ಆ್ಯಕ್ಟಿವ್ ಪೆಥೋಜನ್ ಅಲ್ದಿದ್ರೂ ಕೂಡ ಮಣ್ಣಲ್ಲಿ ಏನಾದರೂ ಸಸ್ಯಹೀನಗಳು ಇದ್ದಿದ್ದೇ ಆದಲ್ಲಿ, ಬೇರುಗಳು ಡ್ಯಾಮೇಜ್ ಆಗಿದ್ದೇ ಆದಲ್ಲಿ, ಅಥವಾ ನಾವು ಇಂಟ್ರಕಲ್ಟಿವೇಷನ್ ಮಾಡಬೇಕಾದ್ರೆ ಅಥವಾ ನೇಗ್ಲೊಡಿಬೇಕಾದ್ರೆ ಮಣ್ಣನ್ನು ಏರಿಸ್ಕೊಡ್ಬೇಕಾದ್ರೆ ಏನಾದರೂ ಬೇರುಗಳಿಗೆ ಡ್ಯಾಮೇಜ್ ಆಗಿದೆ ಆದರೆ, ಬೇರುಗಳ ಮುಖಾಂತರ ಅದು ಗಿಡಕ್ಕೆ ಎಂಟ್ರಿ ತೊಗೊಂಬಿಟ್ಟು ಅದು ಸಿಂಪ್ಟಮ್ಸ್ನ ಗಿಡ ಒಂದ್ಸತಿ ಇನ್ಫೆಕ್ಷನ್ ಬಂದುಬಿಡ್ತದೆ. ಸಿಂಪ್ಟಮ್ ಹೆಂಗೆ ಎಕ್ಸ್ಪ್ರೆಷನ್ ಆಗ್ತದೆ ಅಂತ ಹೇಳಿದರೆ, ಮೊದಲನೇದಾಗಿ ಕೆಳಭಾಗದ ಎಲೆಗಳಲ್ಲೂ ಕೂಡ

0: ಹಳದಿ ಆಗಿಬಿಟ್ಟು ತೊಟ್ಟು ಮುರ್ಕೊಂಡು ಹಂಗೇನೆ ನೇತಾಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅದು ಪಕ್ಕ ಒಂದು ಸಿಂಪ್ಟಮು, ಸ್ಟಾರ್ಟಿಂಗ್ ಸಿಂಪ್ಟಮು. ಅದು ನಂತರದ ಸಿಂಪ್ಟಮ್ ಅಂತ ಹೇಳಿದ್ರೆ ರೋಗದ ತೀವ್ರತೆ ಜಾಸ್ತಿ ಆದಂಗೆ ಆದಂಗೆ ಕಾಂಡಗಳು ಬಿರುಕುಬಿಡ್ತದೆ, ಕಾಂಡ ಮಣ್ಣಿನ ಸ್ವಲ್ಪ ಮೇಲ್ಭಾಗದಲ್ಲಿ ಬಿರುಕು ಬಿಡೋದನ್ನು ಕೂಡ ನೋಡ್ಬೋದು. ಅಂಥ ಗಿಡಗಳನ್ನ ನಾವು ಕತ್ತರಿಸಿ ನೋಡಿದರೆ ಒಳಭಾಗದಲ್ಲಿ ಏನು ನೀರು ಮತ್ತು ಆಹಾರ ಸರಬರಾಜು ಆಗಂಥ ಕೋಶಗಳೇನಿರ್ತವೆ ಅವೆಲ್ಲವೂ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿರ್ತದೆ ಅಥವಾ ಬ್ರೌನ್ ಬಣ್ಣಕ್ಕೆ ತಿರುಗಿರ್ತದೆ. ಇದು ಅದ್ರದ್ದು ಸಿಂಪ್ಟಮ್ ಅಂತೇಳಿ ಹೇಳ್ಬೋದು. ಈ ರೋಗ ಬಂದಿರತಕ್ಕಂಥ ಗಿಡಗಳು ಲೇಟಾಗಿ ಇನ್ಫೆಕ್ಷನ್ ಆದರೆ ಗೊನೆ ಬಂದ್ರೂ ಕೂಡ ಅದು ಗೊನೆಗಳ ಗುಣಮಟ್ಟ ಇರೋದಿಲ್ಲ, ಬೇಗ ಇನ್ಫೆಕ್ಷನ್ ಆಗಿಬಿಟ್ರೆ ಗಿಡಗಳು ಗೊನೆನೂ ಕೂಡ ಬಿಡೋದಿಲ್ಲ. ಹಾಗಾಗಿ ಇದರ ನಿರ್ವಹಣೆ ಭಾಳ ಭಾಳ ಮುಖ್ಯ. ನಿರ್ವಹಣೆ ಹೆಂಗೆ ಮಾಡ್ಬೋದು ಅಂತ ಹೇಳಿದರೆ, ಮೊದಲನೇದಾಗಿ ಕಂದು ತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತ ಹೇಳಿದರೆ ಒಳ್ಳೆಯ ಆರೋಗ್ಯವಾಗಿರ್ತಕ್ಕಂಥ ತೋಟದಿಂದನೇ ಕಂದು ತರಬೇಕು. ಕಂದು ತಂದಾದನೂ ಕೂಡ ಎಷ್ಟೇ ನಾವು ಮುಂಜಾಗ್ರತೆ ವಹಿಸ್ಕೊಂಡು ತಂದ್ರೂ ಕೂಡ ಗಿಡದಲ್ಲಿ ಇನ್ಫೆಕ್ಷನ್ ಇದ್ದರೆ ಕಂದಲ್ಲೂ ಕೂಡ ಇನ್ಫೆಕ್ಷನ್ ಇರ್ಬೋದಾಗಿರೋದ್ರೆ ಅದನ್ನು ನಾವು ಮೊದಲೇ ಹೇಳ್ದಂಗೆ ಉಪಚಾರ ಮಾಡಬೇಕಾಗ್ತದೆ. ಇದು ಒಂದು. ಇಲ್ಲ ಅಂತ ಹೇಳಿದರೆ ಬೆಟರ್ ಅಂತ ಹೇಳಿದರೆ ಎಷ್ಟು ಸಾಧ್ಯವಾಗುತ್ತೋ ಸ್ವಲ್ಪ ರೈತರಿಗೆ ಖರ್ಚಾಗ್ತದೆ, ಬಟ್ ಖರ್ಚಾದ್ರೂ ಕೂಡ ಅವರು ಟಿಶ್ಯೂ ಕಲ್ಚರ್ ಗಿಡಗಳನ್ನೇ ತಂದು ಹಾಕೋದು ಉತ್ತಮ ಅಂತ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲ ತಳಿಗಳು ಕೂಡ ಟಿಶ್ಯೂ ಕಲ್ಚರ್ ಗಿಡಗಳು ಸಿಗ್ತದೆ. ಜಿನೇರಿಯಲ್ ಅಂತೂ 100% ಸಿಗ್ತಾ ಇದೆ. ಈಗ ಹೊಸದಾಗಿ ಬಂದಿರತಕ್ಕಂಥ ವಿಲಿಯಮ್ಸಲ್ಲಿ ಸಿಗ್ತದೆ, ನಂಜನಗೂಡು ರಸಬಾಳೆಯಲ್ಲಿ ಸಿಗ್ತದೆ, ನೇಂದ್ರನಲ್ಲಿ ಸಿಗ್ತದೆ, ಕೆಂಪು ಬಾಳೆಯಲ್ಲೂ ಕೂಡ ಸಿಗ್ತದೆ. ಆದರೆ ಏನಂತ ಹೇಳಿದರೆ ಅದರದ್ದು ಧಾರಣೆ ಸ್ವಲ್ಪ ಜಾಸ್ತಿ ಇರ್ತದೆ. ಆ ಜೀನೇನಾದರೆ ಒಂದು 11 ರೂಪಾಯಿಂದ 15 ರೂಪಾಯಿ ಒಳಗೆ ಸಿಗ್ಬೋದು. ಅದೇ ನೀವು ಏಲಕ್ಕಿ ಬಾಳೆ ಆದರೆ 25-30 ರೂಪಾಯಿ ತನಕನೂ ಕೂಡ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ರೈತರಿಗೆ ಸ್ವಲ್ಪ ಖರ್ಚಾಗುತ್ತೆ, ಖರ್ಚು ಆದ್ರೂ ಪರವಾಗಿಲ್ಲ, ಅವ್ರು ತಂದು ಹಾಕುವಂಥ ಗಿಡಗಳು ರೋಗ ಮುಕ್ತವಾಗಿರ್ತದೆ. ಹಾಗಾಗಿ ಅದನ್ನು ತಂದು ಹಾಕಬೇಕು. ಎರಡನೇ ವಿಧಾನ. ಮೂರನೇ ವಿಧಾನ, ನೀರು ಯಥೇಚ್ಛವಾಗಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಹಾಯಿ ನೀರು ಪದ್ಧತಿಯಲ್ಲಿ ಬಾಳೆನ ಬೆಳೀಲಬಾರ್ದು. ಕಾರಣ ಏನಂತ ಹೇಳಿದರೆ, ಯಾವುದೋ ಒಂದು ಗಿಡಕ್ಕೆ ನಾವು ರೋಗ ಬಂದಿದೆ ಅಂತ ಹೇಳಿದರೆ ಹಾಯಿ ನೀರು ಮಾಡಿದ್ದೆ ಅದರಲ್ಲಿ ಅದು ನೀರಿನ ಮುಖಾಂತರ ರೋಗಾಣುಗಳು ಪಕ್ಕದ ಎದುರು ಮುಂದೆ ಇರತಕ್ಕಂಥ ಗಿಡಗಳಿಗೆಲ್ಲನೂ ಕೂಡ ಸ್ಪ್ರೆಡ್ ಆಗಿಬಿಡ್ತದೆ. ಹಾಗಾಗಿ ಹಾಯಿ ನೀರು ಮಾಡಬಾರ್ದು, ಡ್ರಿಪ್ ಇರಿಗೇಷನ್ನೇ ಮಾಡಬೇಕಾಗ್ತದೆ. ಮೂರನೇದು ಅಂತ ಹೇಳಿದರೆ, ರೋಗ ಬಂದಿರತಕ್ಕಂಥ ತೋಟನ ಗಮನಿಸ್ತಾ ಇರಬೇಕಾಗ್ತದೆ. ಈ ರೀತಿಯ ಎಲೆಗಳು ಹಳದಿಯಾಗಿ ಹೋಗ್ತಾ ಇದ್ದಾವೆ, ಒಂದು ಸಿಂಪ್ಟಮ್ ಕಾಣಿಸ್ತು ಅಂತ ಹೇಳಿದ್ದೆ, ಅದರಲ್ಲಿ ನಾವು ಶಿಲೀಂದ್ರನಾಶಕಗಳನ್ನ ಉಪಯೋಗ ಮಾಡಬೇಕು. ಉದಾಹರಣೆಗೆ ವ್ಯಾಲಿಡಮೈಸಿನ್ ಅಂತ ಹೇಳ್ಬಿಟ್ಟು ಒಂದು ಶಿಲೀಂದ್ರನಾಶಕ ಇದೆ, ಅದು 2 ಗ್ರಾಂ/ಲೀಟರ್ ನಾವು ಹಾಕ್ಕೊಂಡು ಅದನ್ನು ನಾವು ಗಿಡದ ಬುಡಕ್ಕೆಲ್ಲನೂ ಕೂಡ ತೊಯಿಸಬೇಕಾಗ್ತದೆ. ಜೊತೆಗೆ ನಾವು ಕಾಪರ್ ಸಲ್ಫೇಟನ್ನು ಕೂಡ ಉಪಯೋಗ ಮಾಡ್ಬೋದು. 2-3 ಗ್ರಾಂ/ಲೀಟರ್ಗೆ ನಾವು ಅದನ್ನು ಮಿಕ್ಸರ್ ಮಾಡಿಕೊಂಡು ಅದು ಗಿಡದ ಬುಡಭಾಗಕ್ಕೆಲ್ಲನೂ ಕೂಡ ತೊಯಿಸಿದ್ದೆ. ಅದರಲ್ಲಿ ಅದು ಪೆಥೋಜನ್ ಏನಿದೆ ಅಥವಾ ಫಿಸೇರಿಯಂ ಪೆಥೋಜನ್ ಇದೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಜೈವಿಕ ವಿಧಾನಕ್ಕೆ ಸಾಗಲೇ ಸರಿ ಹೇಳಿದಂಗೆ ಟ್ರೈಕೋಡರ್ಮ ಅವುಗಳನ್ನ ಮತ್ತು AMCಗಳನ್ನ ನಾವು ಉಪಯೋಗ ಮಾಡಿದ್ದೆ, ಅದರಲ್ಲಿ ಅವುಗಳನ್ನ ಒಂದು ಹಂತಕ್ಕೆ ನಾವು ಹತೋಟಿ ಮಾಡ್ಬೋದು. ಇದು ಒಂದು ಪ್ರಧಾನವಾಗಿರ್ತಕ್ಕಂಥ ರೋಗ. ಇನ್ನೊಂದು ಪ್ರಮುಖ ರೋಗ ಅಂತ ಹೇಳಿ ಸಿಗಟೊಕ ಲೀವ್ ಸ್ಪಾಟ್, ಸಿಗಟೊಕ ಎಲೆ ಚುಕ್ಕಿ ರೋಗ ಅಂತೇಳಿ ಕರಿತೀವಿ. ಈ ರೋಗ ಏನಿದೆಯಲ್ಲ, ಇದು ಕೆಳಗಿನ ಎಲೆಗಳಿಂದ ಮೇಲ್ಭಾಗದ ಎಲೆಗಳಿಗೆಲ್ಲ ಕೂಡ ಹಬ್ಕೊಳ್ತಾ ಹೋಗ್ತದೆ. ತೋಟದಲ್ಲಿ ನಾವು ನೀರನ್ನು ಜಾಸ್ತಿ ಕೊಟ್ಟಿದ್ದೆ, ಅದರಲ್ಲಿ ತೋಟದ ಒಳಗಿನ ಒಂದು ಮೈಕ್ರೋಕ್ಲೈಮೇಟ್ ಕ್ರಿಯೇಟ್ ಆಗ್ತದಲ್ಲ, ಅಥವಾ ಗಾಳಿಯಲ್ಲಿ ಆರ್ದ್ರತೆ ಜಾಸ್ತಿ ಆಗ್ತದಲ್ಲ, ಆ ಸಂದರ್ಭದಲ್ಲಿ ಈ ಪೆಥೋಜನ್ ಏನಿದೆ ಅಥವಾ ಈ ಒಂದು ಎಲೆ ಚುಕ್ಕಿ ರೋಗ ಬರ್ತಕ್ಕಂಥ ಪೆಥೋಜನ್ ಏನಿದೆ ಅದು ಉಲ್ಬಣ ಆಗೋಗ್ತದೆ. ಹಾಗಾಗಿ ಕೆಳಭಾಗದ ಎಲೆಗಳಿಂದ ಮೇಲ್ಭಾಗದ ಎಲೆಗಳಿಗೆಲ್ಲ ಕೂಡ ಚುಕ್ಕೆಗಳು ಆಗ್ತಾ ಹೋಗೋದು ನೋಡ್ಬೋದು. ಫಸ್ಟಿಗೆ ಚುಕ್ಕೆಗಳಾಗ್ತದೆ, ಅದಾದ ನಂತರ ಚುಕ್ಕೆಗಳೆಲ್ಲನೂ ಕೂಡ ಒಂದಕ್ಕೊಂದು ಬೆಸೆದುಕೊಂಡು ಮಚ್ಚೆಗಳಾಗಿ ಎಲೆಗಳೆಲ್ಲನೂ ಕೂಡ ಹೋಗೋದನ್ನು ನಾವು ಹಳದಿಯಾಗಿ ಸಾಯೋದನ್ನು ಕೂಡ ನಾವು ನೋಡ್ಬೋದು. ಹಾಗಾಗಿ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ರೋಗ, ಸಿಗೋಟ ಕಲೆ ಚುಕ್ಕಿ ರೋಗ. ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದರೆ ನೀರಿನ ನಿರ್ವಹಣೆ ಭಾಳ ಭಾಳ ಮುಖ್ಯ. ನೀರು ಜಾಸ್ತಿ ಕಟ್ಟೋದಾಗಿರಲಿ ಆ ಥರ ಎಲ್ಲ ಮಾಡಬಾರ್ದು, ಅದನ್ನು ನಾವು ನೋಡ್ಕೋಬೋದು. ಅದಾದ ನಂತರ ಕೆಮಿಕಲಿ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಪ್ರೋಪಿಕೊನೋಸೋಲ್ ಅಂತೇಳಿ ಸಿಗ್ತದೆ, 1 mL/L ಹಾಕ್ಬಿಟ್ಟು ಎಲೆಗಳ ಮೇಲೆ ಸಿಂಪಡಣೆ ಮಾಡಿದ್ದೆ, ಅದರಲ್ಲಿ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಹೇಳಿದರೆ, ಈ ರೀತಿ ಎಲೆ ಚುಕ್ಕಿ ರೋಗ ಬಂದಿರತಕ್ಕಂಥ ಎಲೆಗಳನ್ನ ಉಳಿಸ್ಕೊಳೋ ಅವಶ್ಯಕತೆ ಇಲ್ಲ, ಅವುಗಳನ್ನ ನಾವು ಕಟ್ ಮಾಡಿ ತೆಗೆದುಬಿಟ್ಟು ಯಾವ್ದಾದ್ರು ಗುಂಡಿಲಿ ಹಾಕ್ಬಿಟ್ಟು ಮುಣ್ಣು ಮುಚ್ಚಿಬಿಟ್ರೆ ಆ ರೋಗ ಇರತಕ್ಕಂಥ ಪೆಥೋಜನ್ನ ಇನೋಕ್ಯುಲಮ್ ನಾವು ಕಡಿಮೆ ಮಾಡ್ಬೋದು.
1: ಈಗ ಮಹಾದೇವ ಪ್ರಸಾದ್ ಅವರೇ, ಬಂಚ್ ಕೆಳಗಡೆ ಮಾತೆ ಬರುತ್ತಲ್ಲ, ಅದನ್ನ ಕತ್ತರಿಸಬೇಕು ಅಂತಾರೆ ಸಾಮಾನ್ಯವಾಗಿ. ಕತ್ತರಿಸದ ಮೇಲೆ ಅದಕ್ಕೆ ಫೀಡ್ ಮಾಡ್ತಾರೆ,
2: ಬಂಚ್ ಫೀಡಿಂಗ್ ಅಂತ.
1: ಅದನ್ನ ಮಾಡಿಸ್ತೀರಾ ನೀವು?
2: ಅಂದ್ರೆ ಮೊದಲು ಮಾಡಿಸ್ತಾ ಇದ್ದೆ ಸರ್. ಇವಾಗ ಏನಂದ್ರೆ ಅದು ಲೇಬರ್ಸ್ ಇದು ಜಾಸ್ತಿ ಆಗಿರೋದ್ರಿಂದ ರೈತರು ಆದಷ್ಟು ಏನ್ ಮಾಡ್ತಾರೆ ಅಂದ್ರೆ ಬಂಚ್ ಸ್ಪ್ರೇಗೆ ಹೋಗ್ತಾರೆ ಹೊರತು ಬಂಚ್ ಫೀಡಿಂಗ್ ತುಂಬಾ ಕಡಿಮೆ. ಆದಷ್ಟು ಪಚ್ಚಬಾಳೆ ತಳಿಗಳಲ್ಲಿ ಮಾಡಿದ್ರೆ ತುಂಬಾ ಉತ್ತಮ, ಯಾಕಂದ್ರೆ ನಮ್ಗೆ ಕೆಳಗಡೆ ಚಿಪ್ಗಳು ಕೂಡ ಒಳ್ಳೆ ವೆಯ್ಟ್ ಬರುತ್ತೆ ಮತ್ತೆ ಗೊನೆ ತೂಕನು ಚೆನ್ನಾಗಿ ಬರುತ್ತೆ.
1: ಕಟಾವು ಯಾವ ರೀತಿ ಮಾಡಿಸ್ತೀರಿ
2: ಸರ್? ನಮ್ದು ಏನು ಅಂದ್ರೆ ಬೇರೆ ವ್ಯಾಪಾರಸ್ಥರಿಗೂ ನಮ್ದಕ್ಕೂ ತುಂಬಾ ವಿಭಿನ್ನವಾಗಿರುತ್ತೆ ಸರ್. ಒಂದು ಆ ತೋಟ ಮೊದಲಿನಿಂದಲೂ ನಾವೇ ನಿರ್ವಹಣೆ ಮಾಡಿರ್ತೀವಿ, ಒಂದು ಕ್ವಾಲಿಟಿ ತೋಟ ನಿರ್ವಹಣೆ ಮಾಡಿ ಬಂದಿರೋಂಥ ಬಂಚ್ಗಳನ್ನ ಕಟಾವ್ ಮಾಡಿ ಅಲ್ಲೇ ತೋಟದಲ್ಲೇ ಅದನ್ನ ನಾವು ಚಿಪ್ ಕಟಿಂಗ್ ಮಾಡ್ತೀವಿ. ಚಿಪ್ ಕಟಿಂಗ್ ಮಾಡಿ ಅದನ್ನ ನೇರ ಗೊನೆ ಇಲ್ವಿಲ್ಲ ಸರ್, ಕಂಪ್ಲೀಟ್ ನಮ್ದು ಬಾಕ್ಸ್ ಕಟಿಂಗ್. ಅದನ್ನ ಎರಡು ಟೈಪ್ ಇದರಲ್ಲಿ ವಾಶ್ ಮಾಡ್ತೀವಿ, ಒಂದು ಆಲಮ್ ವಾಟರ್ ವಾಶ್ ಮಾಡ್ತೀವಿ, ಇನ್ನೊಂದು ನಾರ್ಮಲ್ ವಾಟರ್ ಅಲ್ಲಿ ಆಲಮ್ ಟ್ರೀಟೆಡ್ ವಾಟರ್ ವಾಶ್ ಮಾಡ್ತೀವಿ. ಇನ್ನೊಂದು ನಾರ್ಮಲ್ ವಾಟರ್ ಡಿಪ್ ಮಾಡಿ.

0: ಕಾಸ್ಟ್ ಎಲ್ಲ ನಾವೇ ಇಲ್ಲ, ಸ್ಪಾಟಲ್ಲೇ ತೂಕ ಮಾಡಿ ರೆಸಿಪ್ಟ್ ಕೊಟ್ಬಿಡ್ತೀವಿ. ಒಂದು 2-3 ದಿನದಲ್ಲಿ ಅವರ ಹಣ ವರ್ಗಾವಣೆ ಆಗುತ್ತೆ.
1: ಡಾಕ್ಟ್ರೆ, ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ತುಂಬ ಚುಟುಕಾಗಿ ಹೇಳ್ಬಿಡಿ.
2: ಬಾಳೆಯಲ್ಲಿ ನಾವು ಜಾಸ್ತಿ ಅದನ್ನು ಹ್ಯಾಂಡ್ಲಿಂಗ್ ಮಾಡಿದಷ್ಟು ಕೂಡ ಡ್ಯಾಮೇಜಸ್ ಜಾಸ್ತಿ ಬರ್ತದೆ. ಹಾಗಾಗಿ ಕರೆಕ್ಟ್ ರೀತಿಯಲ್ಲಿ ಹ್ಯಾಂಡ್ಲಿಂಗ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಕರೆಕ್ಟ್ ಸ್ಟೇಜಲ್ಲಿ ಹಾರ್ವೆಸ್ಟಿಂಗ್ ಮಾಡೋದು ಭಾಳ ಮುಖ್ಯ. ಇಲ್ಲಾಂತ ಹೇಳಿದರೆ ಅದರದ್ದು ಕ್ವಾಲಿಟಿನೂ ಕೂಡ ಸಮಸ್ಯೆ ಆಗೋಗ್ತದೆ. ಹಾಗಾಗಿ ಕರೆಕ್ಟ್ ಸ್ಟೇಜಲ್ಲಿ ಹಾರ್ವೆಸ್ಟಿಂಗ್ ಮಾಡಬೇಕು. ಸ್ಟೇಜ್ ಹಾರ್ವೆಸ್ಟಿಂಗ್ ಆದ ನಂತರ ಟ್ರಾನ್ಸ್ಪೋರ್ಟೇಷನಲ್ಲಿ ಕೂಡ ಸರ್ ಹೇಳಿದಂಗೆ ಬಾಕ್ಸ್ ಕಟಿಂಗ್ ಮಾಡಿ ಅದನ್ನು ನಾವು ಮಾಡಿದ್ದೇ ಆದಲ್ಲಿ ಒಳ್ಳೆ ರೀತಿ
1: ಸ್ವಲ್ಪ ಸಮಸ್ಯೆ ಇದೆ ಅಲ್ವಾ?
2: ಹೌದು, ರೈಪನಿಂಗ್ ಬಾಳೆನ ನಾವು ಗಿಡದಲ್ಲೇನು ಹಣ್ಣಾಗಿ ಬಿಡೋದಿಲ್ಲ, ಗೊನೆ ಬಲ್ತ್ ಮೇಲೆ ಅದನ್ನು ಕಟ್ ಮಾಡಿ ತಗೊಂತೀವಲ್ಲ. ಅದಾದ ನಂತರ ಏನು ಮಾಡ್ಬೋದು ಅಂದರೆ ರೈಪನಿಂಗ್ ಚೇಂಬರಲ್ಲಿ ನಾವು ರೈಪನಿಂಗ್ ಮಾಡ್ಬೋದು. ಅದಕ್ಕೆ ನಾವು ಇಥಿಲಿನ್ ಗ್ಯಾಸ್ನ ನಾವು ಉಪಯೋಗ ಮಾಡ್ತೀವಿ. ಸೊ 100 PPM ಇಥಿಲಿನ್ ಗ್ಯಾಸ್ನ ನಾವು ಆ ರೈಪನಿಂಗ್ ಚೇಂಬರಲ್ಲಿ ನಾವು ಅದನ್ನು ಉಪಯೋಗ ಮಾಡೋದ್ರಿಂದ ಯೂನಿಫಾರ್ಮ್ ಆಗಿ ರೈಪನಿಂಗ್ ಆಗ್ತದೆ, ಜೊತೆಗೆ ಒಳ್ಳೆ ಕಲರ್ ಬರೋದನ್ನು ಕೂಡ ನಾವು ನೋಡ್ಬೋದು. ಅದು ಒಳ್ಳೆ ವಿಧಾನ ಅಂತೇಳಿ ಹೇಳ್ತೀವಿ. ಅದು ಬಿಟ್ಟು ಬೇರೆ ರೀತಿ ಟ್ರೆಡಿಷ್ನಲ್ ಆಗಿ ಯೂಸ್ ಮಾಡ್ತಾರೆ, ಲೈಕ್ ಹೊಗೆ ಹಾಕಿ ಎಲ್ಲನೂ ಕೂಡ ಮಾಡೋದನ್ನು ನೋಡ್ಬೋದು. ಅದು ಸಣ್ಣ ಪುಟ್ಟ ಅಂಗಡಿಯವ್ರು ಮಾಡೋದಕ್ಕೆ ಆಗ್ತದೆ. ಬಟ್ ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು, ಕರೆಕ್ಟ್ ಸ್ಟೇಜಲ್ಲಿ ನಾವು ಹಣ್ಣು ಮಾಡಬೇಕು ಅಂತ ಹೇಳಿದ್ರೆ ರೈಪನಿಂಗ್ ಚೇಂಬರಲ್ಲಿ ಇಥಿಲಿನ್ ಗ್ಯಾಸ್ ಉಪಯೋಗ ಮಾಡೋದು ಉತ್ತಮ.
1: ಇನ್ನೇನಾದರೂ ಹೇಳಕ್ಕಿದೆಯಾ ತಮಗೆ?
0: ನಮ್ಮದೇ ಆದ ರೈಪನಿಂಗ್ ಚೇಂಬರ್ ಇದೆ, ಅದರಲ್ಲೂ ಮೈಸೂರಲ್ಲಿ ಫುಲ್ ಕಂಪ್ಲೀಟ್ ಆಟೋಮೇಟೆಡ್ ರೈಪನಿಂಗ್ ಚೇಂಬರ್ ನಾವೇ ಫಸ್ಟ್ ಮಾಡಿರೋದು. ಏನಂದರೆ ರೈಪನಿಂಗ್ ಚೇಂಬರ್ಲಿ ಹಣ್ಣು ಮಾಡಿ ಕೊಡೋದ್ರಿಂದ ಒಂದು ಗ್ರಾಹಕರಿಗೆ ಏನು ಬೇಕು ಒಂದು ಗುಣಮಟ್ಟನ ಕಾಯ್ಕೋಬೋದು, ಮತ್ತು ನಮಗೇನು ಗೋಲ್ಡನ್ ಕಲರ್ ಏನು ಇರ್ತೀವಿ ಅದೇ ರೀತಿ ಒಂದು ಕಲರ್ ಡೆವಲಪ್ ಆಗುತ್ತೆ.
1: ಬಾಳೆ ಅನ್ನೋದು ಒಂದು ಸಮುದ್ರ ಇದ್ದಾಗೆ ಅಲ್ವಾ, ಅದು ಎಷ್ಟು ಹೇಳಿದ್ರೂ ಕಡಿಮೆನೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಡಾಕ್ಟರ್ ಮನುಕುಮಾರ್ ಅವರೇ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ?
2: 8296-230-4 6-0.
1: ಇನ್ನೊಮ್ಮೆ ಹೇಳ್ತೀರಾ?
2: 8296-230-4 6-0.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟ್ರ.
2: 8296-230-4 6-0.
1: ತಮ್ಮದು ಮಹಾದೇವ್ ಪ್ರಸಾದ್ ಅವರೇ?
0: 9900-7268-48.
1: ಇನ್ನೊಮ್ಮೆ?
0: 9900-7268-48.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 9900-7268-48.
1: ಒಳ್ಳೆಯದು ಡಾಕ್ಟರ್ ಮನುಕುಮಾರ್ ಅವರೇ ಹಾಗೂ ಮಹದೇವ್ ಪ್ರಸಾದ್ ಅವರೇ, ಇದುವರೆಗೂ ಕೂಡ ಬಾಳೆ, ಸಸಿ, ಕೃಷಿ ಮತ್ತು ಮಾರಾಟ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಅನುಭವ ಹಂಚಿಕೊಂಡಿದ್ದೀರಿ. ವಂದನೆಗಳು, ನಮಸ್ಕಾರ.
0: ಧನ್ಯವಾದಗಳು.
3: ಬಾಳೆ, ಸಸಿ, ಕೃಷಿ ಹಾಗೂ ಮಾರಾಟ ಸಂವಾದವನ್ನು ಕೇಳಿದ್ರಲ್ಲ, ಇದರಲ್ಲಿ ಭಾಗವಹಿಸಿದವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ಆರ್ ಮನುಕುಮಾರ್ ಹಾಗೂ ಮೈಸೂರಿನ ಪಿಜೆಆರ್ ಫಾರಮ್ಸ್ನ ಎನ್ ಮಹದೇವ್ ಪ್ರಸಾದ್. ಮುಂದಿನ ಗುರುವಾರ 18th ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತರಕಾರಿ ಬೆಳೆಗಳ ಸಸಿ ಮಡಿಯಲ್ಲಿ ಕೀಟರೋಗಗಳ ಸಮಗ್ರ ನಿರ್ವಹಣೆ ಕುರಿತು ಸಂವಾದವಿದೆ. ಭಾಗವಹಿಸ್ತಾ ಇದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಸಿ ಕಿರಣ್ ಕುಮಾರ್ ಹಾಗೂ ಜಿಕೆ ರಾಮೇಗೌಡ ಅವರು.
4: ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ.

0: ನೆರವು ಆರ್ ಲೋಕೇಶ್ವರಿ.
1: ನಿರ್ಮಾಣ ಎನ್ ಕೇಶವಮೂರ್ತಿ.
0: ಹಣ್ಣು ಹೊನ್ನು
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೃಷಿ ನಿರಂತರ,
1: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ.
0: ಕೃಷಿ

0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ
1: ರೇಷ್ಮೆ ರಂಗ
0: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು, ಕೃಷಿ ಮಾರಾಟ ಇಲಾಖೆಯ ಕಾರ್ಯಚಟುವಟಿಕೆಗಳು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಮಾರಾಟ ವ್ಯವಸ್ಥೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕರಾದ ಎಸ್ ಸಂಗೀತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗಿದೆ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೂವರು ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ವಾರ್ತೆಗಳ ವಿವರ. ಜಗತ್ತು ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಅವಧಿಯನ್ನು ಎದುರಿಸುತ್ತಿದ್ದರೂ ಭಾರತವು ತನ್ನ ಅಭಿವೃದ್ಧಿಯ ಪಥದಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಕಸಿತ ಭಾರತದ ದೂರದೃಷ್ಟಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಹಕಾರ ಹಾಗೂ ಸಂವಾದ ಅತ್ಯಗತ್ಯ. ಯುವ ಜನತೆಗೆ ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಸಶಕ್ತ ಯುವಶಕ್ತಿಯೇ ದೇಶದ ಪ್ರೇರಕ ಶಕ್ತಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದಗಳು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ನೂತನ ಅವಕಾಶಗಳನ್ನು ಕಲ್ಪಿಸಿವೆ ಎಂದು ತಿಳಿಸಿದ ಪ್ರಧಾನಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯು ವಿಕಸಿತ ಭಾರತದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಕೃಷಿ, ಸ್ಟಾರ್ಟ್ಅಪ್, ವಿಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ನಾರಿ ಶಕ್ತಿಯು ಕೊಡುಗೆಯನ್ನು ನೀಡುತ್ತಿದ್ದು, ರಾಜ್ಯಗಳು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಒಮಾನ್ನ ಶಿನಾಸ್ ಬಂದರು ಬಳಿ ಗಿನಿ ಬಿಸೌ ಧ್ವಜದ ಎಂಟಿ ಜಲವೀರ್ ವಾಣಿಜ್ಯ ಟ್ಯಾಂಕರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಕಡಲ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವಂತಹ ಈ ಹಡಗಿನ ಪರಿಸ್ಥಿತಿಯನ್ನು ಮಸ್ಕತ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಒಮಾನ್ ಜಲಪ್ರದೇಶದಲ್ಲಿ ಕಳೆದ 72 ಗಂಟೆಗಳಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ ಹಡಗುಗಳು ಬಿಕ್ಕಟ್ಟಿಗೆ ಸಿಲುಕುತ್ತಿರುವುದು ಇದು ಸತತ 3ನೇ ಬಾರಿಯಾಗಿದೆ. ಈ ನಡುವೆ ನಿನ್ನೆ ರಾತ್ರಿ ಒಮಾನ್ ಕರಾವಳಿಯಲ್ಲಿ ಅಮೆರಿಕ ಪಡೆಗಳ ಕ್ಷಿಪಣಿ ದಾಳಿಗೆ ಒಳಗಾಗಿದ್ದಂತಹ ಎಂಟಿ ಸೆಟ್ಟಬೆಲ್ಲೋ ಹಡಗಿನಲ್ಲಿದ್ದಂತಹ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ದೃಢಪಡಿಸಿದ್ದಾರೆ. ಹಡಗಿನಲ್ಲಿದ್ದಂತಹ 24 ಭಾರತೀಯರ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು ಅವರನ್ನು ಸ್ವದೇಶಕ್ಕೆ ಕರೆತರಲು ಕ್ರಮ ಕೈಗೊಳ್ಳಲಾಗಿದೆ. ಕಳೆದ ಜೂನ್ 8ರಂದು ಸಹ ಎಂಟಿ ಮಾರಿವೆಕ್ಸ್ ಹಡಗಿನ ಮೇಲೆ ಅಮೆರಿಕ ಪಡೆಗಳು ದಾಳಿಯನ್ನು ನಡೆಸಿದ್ದವು. ನಾವಿಕರ ಜೀವಕ್ಕೆ ಧಕ್ಕೆ ತರುತ್ತಿರುವಂತಹ ಇಂತಹ ದಾಳಿಗಳನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಐಎಂಒ ತೀವ್ರವಾಗಿ ಖಂಡಿಸಿದೆ. ಒಮಾನ್ ಕರಾವಳಿಯಲ್ಲಿ ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಅಂತರ್ ಸಚಿವಾಲಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್, ಈ ಸಂಬಂಧ ಅಮೆರಿಕ ರಾಯಭಾರಿ ಅಧಿಕಾರಿಯನ್ನು ಕರೆಸಿ ಸರ್ಕಾರ ತೀವ್ರ ಪ್ರತಿಭಟನೆ ದಾಖಲಿಸಿದೆ ಎಂದಿದ್ದಾರೆ. ಗಲ್ಫ್ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಆರ್ ಮಹಾಜನ್ ಮಾತನಾಡಿ, ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬಂದರು, ಹಡಗುಗಳು ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಕೇಶ್ ಮಂಗಲ್, ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಬದ್ದರಾಗಿರುವುದಾಗಿ ಪುನರುಚ್ಚರಿಸಿದ್ದು, ನಾವಿಕರ ಕಲ್ಯಾಣ ನಿಧಿ ಸಂಘದಿಂದ ಮೃತ ನಾವಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸೂಚನೆ ನೀಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಈ ವೇಳೆ ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು, ಒಮಾನ್, ರಷ್ಯಾ ಸೇರಿದಂತೆ ವಿವಿಧ ದೇಶಗಳಿಂದ ಯೂರಿಯಾ ಪೂರೈಕೆ ಖಚಿತಪಡಿಸಿಕೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶದಲ್ಲಿ ಅನಿಲ ಪೂರೈಕೆಯು ಸ್ಥಿರವಾಗಿದೆ. ಕಳೆದ 3 ದಿನಗಳಲ್ಲಿ 1.49 ಕೋಟಿ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಕಾಳಸಂತೆ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದೆ. ಕುಟುಂಬ ಮತ್ತು ಮುಂದಿನ ಪೀಳಿಗೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗೃಹಿಣಿಯರನ್ನು ದೇಶದ ನಿರ್ಮಾತೃಗಳು ಎಂದು ಸುಪ್ರೀಂಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ನೀಡಿದೆ. ರಸ್ತೆ ಅಪಘಾತಗಳಲ್ಲಿ ಗೃಹಿಣಿಯರು ಮರಣ ಹೊಂದಿದಂತಹ ಸಂದರ್ಭಗಳಲ್ಲಿ ಪರಿಹಾರವನ್ನು ಲೆಕ್ಕ ಹಾಕುವ ವೇಳೆ ಅವರ ಗೃಹ ಕೆಲಸ ವೇತನರಹಿತವಾಗಿದ್ದರೂ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಗಳಾಗಿ ನಿಗದಿಪಡಿಸಬೇಕು ಎಂದು ನ್ಯಾಯಾಲಯ ಆದೇಶ ನೀಡಿದೆ. ಮನೆ ನಿರ್ವಹಿಸುವಂತಹ ಮಹಿಳೆಯರನ್ನು ಕೇವಲ ಗೃಹಿಣಿ ಎಂದು ಕರೆಯುವುದು ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಮೌಲ್ಯವನ್ನು ಅಲ್ಪವಾಗಿ ಪರಿಗಣಿಸಿದಂತಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕರೋಲ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಅವರ ಪೀಠವು ಕುಟುಂಬದ ಆರೈಕೆ ಮತ್ತು ಮನೆ ನಿರ್ವಹಣೆಯು ಗಮನಾರ್ಹ ಆರ್ಥಿಕ ಮೌಲ್ಯವನ್ನು ಹೊಂದಿದ್ದು ಇದು ಮಾನವ ಬಂಡವಾಳದ ಅಭಿವೃದ್ಧಿಗೆ ಅತ್ಯಗತ್ಯ ಎಂದು ಸ್ಪಷ್ಟಪಡಿಸಿದೆ. ನವೆಂಬರ್ 2001 ಪಂಜಾಬ್ನಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಮಗುವಿಗಿಂತ ಗಂಡು ಮಗುವಿಗೆ ಹೆಚ್ಚು ಆದ್ಯತೆ ನೀಡುವ ಮನೋಭಾವ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ ಎಂದು ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PPPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳು ಹೆಣ್ಣು ಮಕ್ಕಳ ಪರ ಕೆಲಸ ಮಾಡುತ್ತಿವೆ ಎಂದು ನ್ಯಾಯಾಲಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕಡಿಮೆ ಇರುವುದು ಸವಾಲಾಗಿ ಉಳಿದಿದೆ ಎಂದು ಹೇಳಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PCPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. 945 ಇದ್ದಂತಹ ಮಕ್ಕಳ ಲಿಂಗಾನುಪಾತವು 2011 ಇಳಿದಿರುವುದನ್ನು ಉಲ್ಲೇಖಿಸಿದ ಸುಪ್ರೀಂಕೋರ್ಟ್ ಈ ಸಮಸ್ಯೆಯ ಗಂಭೀರತೆಯನ್ನು ಎತ್ತಿ ತೋರಿಸಿದೆ. ಇದೇ ವೇಳೆ ವೈದ್ಯರೊಬ್ಬರು ಸಲ್ಲಿಸಿದ್ದ ಮೇಲ್ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಮಾಲ್ಡೀವ್ಸ್ ದೇಶದಲ್ಲಿ ಹೆಚ್ಚುತ್ತಿರುವಂತಹ ದಡಾರ ಪ್ರಕರಣಗಳನ್ನು ನಿಯಂತ್ರಿಸಲು ಮತ್ತು ಅಲ್ಲಿನ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಸರ್ಕಾರವು 20,000 ಡೋಸ್ ದಡಾರ ಲಸಿಕೆ ಮತ್ತು ಸುಮಾರು 3 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಒಳಗೊಂಡ ತುರ್ತು ನೆರವನ್ನು ರವಾನಿಸಿದೆ. ಈ ಸಕಾಲಿಕ ನೆರವು ಮಾಲ್ಡೀವ್ಸ್ನಲ್ಲಿ ಲಸಿಕಾಕರಣ ಪ್ರಕ್ರಿಯೆಯನ್ನು ಬಲಪಡಿಸಲು ಮತ್ತು ಅಲ್ಲಿನ ಸರ್ಕಾರದ ರೋಗ ನಿಯಂತ್ರಣ ಪ್ರಯತ್ನಗಳಿಗೆ ಹೆಚ್ಚಿನ ಶಕ್ತಿ ತುಂಬಲು ನೆರವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ 16 ಆಟಗಾರರ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದಂತಹ ಏಷ್ಯಾರಾಣಿ ಬರುವ ಅವರನ್ನು 22-20, 21-12 ನೇರ ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಪಂದ್ಯದಲ್ಲಿ ಸಿಂಧು ಚೆನ್ ಸು ಯು ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಮಾಳವಿಕಾ ಬನ್ಸೋದ್ ವಿರುದ್ಧ 21-13, 21-15 ಹಂತದಲ್ಲಿ ಜಯ ದಾಖಲಿಸಿ ಅಂತಿಮ 8ರ ಘಟ್ಟಕ್ಕೆ ಪ್ರವೇಶ ಪಡೆದಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ MR ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ನ್ಯೂಜಿಲೆಂಡ್ನ ಮೈಕೆಲ್ ಓವನ್ ಮತ್ತು ಡೈಲನ್ ಸೋಡ್ಜಾಸಾ ಜೋಡಿಯನ್ನು 21-17, 21-7 ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಕ್ಕೆ ಇಟ್ಟಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಲ್ಜೆಕ್ಟಾದಲ್ಲಿ ಆರಂಭಗೊಳ್ಳಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾ ಅಭಿಮಾನಿಗಳು 1 ತಿಂಗಳ ಕಾಲ ನಡೆಯುವಂತಹ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 12:30 ಅಂದರೆ ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ July 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದಂತಹ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗಿಯಾಗುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಭಾರತ ಮತ್ತು ನೇಪಾಳ ನಡುವೆ ಹೊಸ ಡಿಜಿಟಲ್ ಹಣ ವರ್ಗಾವಣೆ ವ್ಯವಸ್ಥೆ ಆರಂಭವಾಗಿದೆ. ಇದು ಭಾರತದ ಯುಪಿಎ ಮತ್ತು ನೇಪಾಳದ ಎನ್ಪಿಐ ವ್ಯವಸ್ಥೆಗಳನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಇದರಿಂದ ಎರಡೂ ದೇಶಗಳ ಜನರು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ತಕ್ಷಣವೇ ಮತ್ತು ಸುರಕ್ಷಿತವಾಗಿ ಹಣವನ್ನು ಕಳುಹಿಸಬಹುದಾಗಿದೆ. ಈ ವ್ಯವಸ್ಥೆ ಹಣಕಾಸು ಸೇವೆಗಳನ್ನು ಹೆಚ್ಚು ಜನರಿಗೆ ತಲುಪಿಸುವುದರ ಜೊತೆಗೆ ಭಾರತ ನೇಪಾಳ ಆರ್ಥಿಕ ಹಾಗೂ ಡಿಜಿಟಲ್ ಸಂಬಂಧಗಳನ್ನು ಬಲಪಡಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿಯಿದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟಬೆಲ್ಲೋ ಹಡಗಿನ 3 ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಮಳೆ ಬಂತು ಮಳೆ ಚಿತ್ರದ ಗೀತೆಯನ್ನು. ಗೀತೆಯ ಬರಹಗಾರರು ಆರ್ ಎನ್ ಜೈಗೋಪಾಲ್, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

ಕೇಳುಗರೆ ಗಮನಿಸಿ, ಈ ಮೂಲಕ ಮೈಸೂರು ನಗರದ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಮೈಸೂರು ನಗರಕ್ಕೆ ನೀರು ಸರಬರಾಜು ಮಾಡುವ ಹೊಂಗಳ್ಳಿ ಎರಡನೇ ಹಂತದ ಬೂಸ್ಟರ್ ಯಂತ್ರಾಗಾರಕ್ಕೆ ಮತ್ತು ಬೆಳಗೊಳ ಯಂತ್ರಾಗಾರಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಮೇಟಗಳ್ಳಿ 66/11 kV ಸಬ್ಸ್ಟೇಷನ್ನಲ್ಲಿ ಕೆಪಿಟಿಎಸ್ಸಿಎಲ್ ಇಲಾಖೆಯವರು ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿಯನ್ನು ಕೈಗೊಳ್ಳುತ್ತಿರುವುದಾಗಿ 14ನೇ ತಾರೀಖಿನಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ವಿದ್ಯುತ್ ಸರಬರಾಜು ನಿಲುಗಡೆ ಮಾಡಲಾಗುವುದೆಂದು ತಿಳಿಸಿರುತ್ತಾರೆ. ಆದ ಕಾರಣ ಸದರಿ ದಿನಾಂಕದಂದು ಪೂರ್ಣ ಪ್ರಮಾಣದಲ್ಲಿ ನೀರು ಸರಬರಾಜು ಮಾಡಲು ಸಾಧ್ಯವಾಗುವುದಿಲ್ಲ. ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಸಾರ್ವಜನಿಕರು ನೀರು ಬಂದ ವೇಳೆಯಲ್ಲಿ ನೀರನ್ನು ಶೇಖರಿಸಿಕೊಂಡು ಮೈಸೂರು ಮಹಾನಗರ ಪಾಲಿಕೆಯೊಂದಿಗೆ ಸಹಕರಿಸಲು ಈ ಮೂಲಕ ಕೋರಲಾಗಿದೆ. ಜೂನ್ 14 ಮತ್ತು 15ರಂದು ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗುವ ಪ್ರದೇಶಗಳು ಮಂಡಿ ಮೊಹಲ್ಲಾ, ಲಷ್ಕರ್ ಮೊಹಲ್ಲಾ, ಯಾದವಗಿರಿ, ಬನ್ನಿ ಮಂಟಪ, ಎಬಿಸಿ ಲೇಔಟ್, ಪುಲಕೇಶಿ ರಸ್ತೆ, ಮಂಡಿ ಮೊಹಲ್ಲಾ, ವೀರನಗರೆ, ಸಿದ್ದಿಕಿ ನಗರ, ಶಿವರಾತ್ರೀಶ್ವರ ನಗರ, ತಿಲಕ್ ನಗರ, ಬಡೇ ಮಕಾನ್, ಹಲೀಂ ನಗರ, ದೇವರಾಜ್ ಮೊಹಲ್ಲಾ, ಲಷ್ಕರ್ ಮೊಹಲ್ಲಾ ಭಾಗಶಃ, ನಜರ್ಬಾದ್ ಮೊಹಲ್ಲಾ, ವಿದ್ಯಾರಣ್ಯಪುರಂ, ವಿಶ್ವೇಶ್ವರ ನಗರ, ಚಾಮುಂಡಿಪುರಂ, ಲೂರ್ದ್ ನಗರ, ಮೀನಾಬಜಾರ್, ವಾರ್ಡ್ ಸಂಖ್ಯೆಗಳಾದ 8, 17, 18, 19, 23, 27, 40, 41, 55, 60, 61, 62 ಹಾಗೂ ಮೇಟಗಳ್ಳಿ ಮತ್ತು ಹೆಬ್ಬಾಳ್ ಕೈಗಾರಿಕಾ ಪ್ರದೇಶಗಳು. ನೀರು ಸರಬರಾಜು ಮತ್ತು ಒಳಚರಂಡಿ ಪಶ್ಚಿಮ ವಿಭಾಗದ ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವ ಪ್ರಣಯಂ ಚಿತ್ರದ ಗೀತೆಯನ್ನು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನೋಮೂರ್ತಿ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 8 ಗಂಟೆ. ಯುವವಾಣಿ. ಹೆಲೋ ಯುವವಾಣಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತು ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಪ್ರಸ್ತುತಿ ನಿವೇದಿತಾ ಎಚ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಫೋನ್ ಸಂಖ್ಯೆಗಳು 251252582 ಮತ್ತೊಂದು 251508. ಮೈಸೂರಿನ STD ಕೋಡ್ 0821. ಮತ್ತೊಮ್ಮೆ 251258 ಹಾಗೂ 251508. STD ಕೋಡ್ 0821.

0: ಸ್ನೇಹಿತರೆ ನಮಸ್ಕಾರ, ಸ್ವಾಗತ ಇಂದಿನ ಹಲೋ ಯುವವಾಣಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ. ಈಗಾಗಲೇ ಜೂನ್ ಪ್ರಾರಂಭ ಆಗಿದೆ, ಶಾಲೆಗಳು ಶುರುವಾಗಿದೆ, ಜೊತೆಗೆ ಮಳೆ ಕೂಡ ಶುರುವಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಎಲ್ಲರೂ ಒಂದು ರೀತಿ ಸೀರಿಯಸ್ ಆಗಿ ಇರುವಂತಹ ಸಮಯ ಬಂದುಬಿಟ್ಟಿದೆ. ಇಷ್ಟು ದಿನ ರಜೆ ಮೂಡೇನಿತ್ತು ಎಲ್ಲ ಕಳೆದಿದೆ. ಸೊ ಇವಾಗ ನಮ್ಮ ರಸಪ್ರಶ್ನೆ ಕೂಡ ಜೂನ್ ತಿಂಗಳ ಮೊದಲ ರಸಪ್ರಶ್ನೆ, ಅಕಾಡೆಮಿಕ್ ಇಯರ್ನ ಮೊದಲ ರಸಪ್ರಶ್ನೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಓಕೆ, ಕರೆ ಮಾಡೋದಕ್ಕೆ ನೀವೆಲ್ಲ ರೆಡಿ ಇದ್ದೀರಿ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀನಿ. ಸಂಖ್ಯೆಗಳನ್ನ ಮತ್ತೊಮ್ಮೆ ಹೇಳಿಬಿಡ್ತೀನಿ, ಫೋನ್ ಸಂಖ್ಯೆಗಳನ್ನ 251-508-9, ಮತ್ತೊಂದು 251-2582, ಎಸ್ ಟಿ ಡಿ ಕ್ರಮಾಂಕ 0821. ಓಕೆ, ಮೊದಲನೇ ಕರೆ ಯಾರ್ದಿದೆ ನೋಡೋಣ. ಹಲೋ, ನಮಸ್ತೆ.
1: ಹಲೋ.
0: ಹಾಂ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ ಮೇಡಮ್, ನಾವು ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಅಂತ ಮೇಡಮ್.
0: ಓಕೆ, ರಾಮಚಂದ್ರ ಅವ್ರು ಏನು ಮಾಡ್ಕೊಂಡಿರೋದು?
1: ಬಸ್ ಏಜೆಂಟ್ ಮೇಡಮ್.
0: ಏನು?
1: ಬಸ್ ಏಜೆಂಟ್ ಮೇಡಮ್.
0: ಬಸ್ ಏಜೆಂಟ್. ಓಕೆ, ಸೊ ನಿಮ್ದು ಕೆಲಸ ತುಂಬಾ ಬಿಸಿ ಕೆಲಸ ಅಲ್ವಾ?
1: ಇಷ್ಟಾದ್ಮೇಲೆ ಯಾವ ಗಾಡಿಗಳು ಬರಲ್ವಲ್ಲ ಮೇಡಮ್?
0: ಬರಲ್ಲ. ಸೊ ನಿಮ್ಗೆ ಯಾವಾಗ ರೇಡಿಯೋ ಕೇಳೋದ ಅಥವಾ ದಿನವಿಡಿ ಸಮಯ ಆದಾಗೆಲ್ಲ ಕೇಳ್ತಾ ಇರ್ತೀರಾ?
1: ಹೌದು ಮೇಡಮ್,
0: ಸಮಯ ಆದಾಗೆಲ್ಲ ಕೇಳ್ತಿರ್ತೀರಾ. ಓಕೆ, ನೀವು ಇವತ್ತು ಕರೆ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಈಗ ನಿಮ್ಗೆ ಪ್ರಶ್ನೆ. ಓಕೆ, ರಾಮಚಂದ್ರ ಅವರೇ
1: ಹೇಳಿ ಮೇಡಮ್.
0: ಹಾ, ಅತಿ ಹೆಚ್ಚು ಸೈಕಲ್ ಬಳಸುವ ದೇಶ ಯಾವುದು?
1: ಸೈಕಲ್ ಬಳಸುವ ದೇಶ ಅಂತಂದ್ರೆ ನಮ್ಮ ಕರ್ನಾಟಕ ಮೇಡಮ್.
0: ಆ ದೇಶ
1: ದೇಶ ಭಾರತ ಮೇಡಮ್. ಭಾರತ
0: ಭಾರತ ಅಲ್ಲ, ಆಕ್ಚುಲಿ ನೀವು ಸೈಕಲ್ ಬಳಸ್ತೀರಾ? ಹೌದಾ, ನಿಜವಾಗ್ಲು? ಹೌದಾ? ಓಕೆ, ಹಂಗಾದ್ರೆ ನೀವು ಕೂಡ ತುಂಬಾ ಪ್ರೀತಿಯಿಂದ ಸೈಕಲ್ ಓಡಿಸಿದೀರಾ ಅಲ್ವಾ? ಆಕ್ಚುಲಿ ಏನು ಅಂತ ಅಂದ್ರೆ, ಸೈಕಲ್ ಬಳಸುವಂತಹ ಟಾಪ್ 5 ರಾಷ್ಟ್ರಗಳು ಅಂತ ತಗೊಂಡ್ರೆ ಅದ್ರಲ್ಲಿ ಭಾರತದ ಹೆಸರು ಬರೋದಿಲ್ಲ.
1: ಫಸ್ಟ್ ಮೊದಲಾಗಿ ಲೇಡೀಸ್ ಓಡಿಸಲಿಲ್ಲ, ಜಾಸ್ತಿ ಜೆಂಟ್ಸ್ ಓಡಿಸಿದ್ದೆ ಮೇಡಮ್.
0: ಇವಾಗ ಎಲ್ಲರೂ ಓಡಿಸ್ತಾರೆ ಅಲ್ವಾ? ಹೌದು, ಆದ್ರೂ ಸೈಕಲ್ ಕ್ರೇಜ್ ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೇಕು. ಉತ್ತರ ನೆದರ್ಲ್ಯಾಂಡ್ಸ್. ನೆದರ್ಲ್ಯಾಂಡ್ ಡಚ್ಚರು ಅಂತ ಹೇಳ್ತೀವಲ್ಲ, ನೆದರ್ಲ್ಯಾಂಡ್. ಸೊ ಅಲ್ಲಿ ಸೈಕಲ್ಗಳು ಅತಿ ಹೆಚ್ಚು ಬಳಸಲ್ಪಡುತ್ತೆ. ಖಂಡಿತ ನೀವು ಮಾಡಿದ್ ನಿಜವಾಗ್ಲೂ ಖುಷಿ ಆಯ್ತು. ಹೀಗೆ ಕರೆ ಮಾಡ್ತಾರಿ ರಾಮಚಂದ್ರ ಅವರೇ, ಕಾರ್ಯಕ್ರಮ ಕೇಳ್ತಾರಿ. ಓಕೆ, ನಮಸ್ತೆ. ನಮಸ್ತೆ ಸ್ನೇಹಿತರೆ, ನೆದರ್ಲ್ಯಾಂಡ್ ಅಲ್ಲಿ ಜನಸಂಖ್ಯೆ ಇರೋದು 1.8 ಕೋಟಿ ಜನ ಅಷ್ಟೇ ಇರೋದು, ಆದರೆ ಅಲ್ಲಿರುವಂತಹ ಸೈಕಲ್ಗಳ ಸಂಖ್ಯೆ 2.2 ಕೋಟಿ. ಅಷ್ಟರ ಮಟ್ಟಿಗೆ ಜನ ಅಲ್ಲಿ ನೆದರ್ಲೆಂಡ್ ಅವರು ಏನಿದ್ದಾರೆ, ಸೈಕಲ್ನ ಪ್ರೀತಿಸ್ತಾರೆ. ಸೊ ಸೈಕಲ್ನ ವಿಷಯ ಯಾಕೆ ತಂದೆ ಅಂತ ಅಂದರೆ, ವಿಶ್ವ ಬೈಸಿಕಲ್ ದಿನವನ್ನು ನಾವು ಜೂನ್ 3 ಆಚರಿಸ್ತೀವಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಪ್ರಶ್ನೆನ ಕೇಳಿದೆ. ಇನ್ನೊಂದೇನು ಅಂತಂದರೆ, ಜೂನ್ 5 ಪರಿಸರ ದಿನಾಚರಣೆಯನ್ನು ಕೂಡ ಆಚರಿಸ್ತೀವಿ. ಸೊ ಒಂದು ದಿನ 2 ಹಿಂದೆ ಮುಂದೆ ಬರುತ್ತೆ. ಇದು ಪರಿಸರಕ್ಕೆ ಸೈಕಲ್ ಪೂರಕ, ಮತ್ತು ಸೈಕಲ್ನ ಬಳಕೆ ಪರಿಸರಕ್ಕೆ ಬಹಳ ಸಹಾಯಕಾರಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೇಳಿದೆ. ಸೊ 2 ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ, ಆಮೇಲೆ ಜರ್ಮನಿ, ಜಪಾನ್ ಮತ್ತು ಚೀನಾ ಇದೆ. ನಮ್ಮ ಮೈಸೂರಿನಲ್ಲಿ ಕೂಡ ಟ್ರಿನ್ ಇದೆ, ಬಹುಶಃ ನಿಮ್ಮೆಲ್ಲರಿಗೂ ನೆನಪಾಗಿರಬಹುದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಹಲೋ, ನಮಸ್ತೆ.
2: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
2: ಸೋಮಾವತಿ ಮೇಡಮ್.
0: ಸೋಮಾವತಿ, ಓಕೆ, ಇವತ್ತು ಕರೆ ಸಿಕ್ಬಿಟ್ಟಿದೆ.
2: ನಾನು ಇವತ್ತು ಮಧ್ಯಾಹ್ನ ಕೇಳ್ಕೊಂಡು ಇಲ್ಲೇ ಕುಂತಿದ್ದೆ ಮೇಡಮ್.
0: ಹೌದಾ? ಓಕೆ, ಸರಿ, ಸಿಕ್ಕಿದೆ, ಮಾತಾಡ್ತಾ.
2: ನಿಮ್ ಜೊತೆಲಿ ಮಾತಾಡಕ್ ತುಂಬಾ ಇಷ್ಟ ಮೇಡಮ್, ಅದಕ್ಕೆ ಮಾಡ್ದೆ.
0: ಧನ್ಯವಾದಗಳು ಸೋಮಾವತಿ ಅವರೇ, ನೀವು ಕರೆ ಮಾಡೋದ್ ನಮ್ಗೆ ಅಷ್ಟೇ ಖುಷಿ ಆಗುತ್ತೆ. ನಿಜವಾಗ್ಲೂ ಕಾಯ್ದು ಮಾಡ್ತೀರಿ ಅಲ್ಲ?
2: ಅಂತೂ ತುಂಬಾ ಚೆನ್ನಾಗಿದೆ ಮೇಡಮ್.
0: ಧನ್ಯವಾದಗಳು. ಸೊ ಕೇಳ್ತಾ ಇದ್ದೀರ,
2: ನನ್ ಮೊಮ್ಮಗ ಬಂದಿದ್ದ ಮೇಡಮ್, ಅವ್ನಿಗೆ ಹೇಳ್ಬೇಕು ಈ ಕಾರ್ಯಕ್ರಮ ಕೇಳ್ತೀನಿ ಕಣಪ್ಪ ನಾನು ಅಂತಂದೆ, ಅವನು ಕೇಳಿಸ್ಕೊತಾ ಇದ್ದಾನೆ ಮೇಡಮ್.
0: ಹೌದಾ? ಸರಿ ಸರಿ.
2: ಟೆಂತ್ ಅಲ್ಲಿ ತುಂಬಾ ಹೆಚ್ಚಿಗೆ ನಂಬರ್ ತೆಗೆದಿದ್ದಾನೆ ಮೇಡಮ್, ನ್ಯೂಸ್ ಪೇಪರ್ ಅಲ್ಲೆಲ್ಲ ಹಾಕಿದ್ರು.
0: ಹೌದಾ? ಅಭಿನಂದನೆಗಳು. ತಿಳಿಸಿ, ಏನು ನಿಮ್ಮ ಮೊಮ್ಮಗನ ಹೆಸರು?
2: ಮೊಮ್ಮಗನ ಹೆಸರು ಹರಿಪ್ರೀತ್ ಅಂತ ಮೇಡಮ್.
0: ಹರಿಪ್ರೀತ್ ಅಂತ. ಹರಿಪ್ರೀತ್, ಅಭಿನಂದನೆಗಳು.
2: ಗೌರ್ಮೆಂಟ್ ಇದರಲ್ಲಿ ಸ್ಕೂಲಲ್ಲಿ ಓದಿದ್ದ ಮೇಡಮ್ ಅವನು.
0: ಹೌದಾ?
2: 600 ಒಂದೇನ ತೆಗೆದಿದ್ದ ಮೇಡಮ್.
0: ಓ ತುಂಬಾ ಚೆನ್ನಾಗಿ ತೆಗೆದಿದ್ದಾನೆ. ಸೊ ಮುಂದೆ ಪಿ ಯು ಸಿ ನಲ್ಲಿ ನೆಕ್ಸ್ಟ್ ಎಲ್ಲ. ಹೌದಾ, ನಮ್ ಕಡೆಯಿಂದ ಕೂಡ ಕಂಗ್ರಾಚುಲೇಷನ್ಸ್ ತಿಳಿಸಿ. ಹಾ ಆಯ್ತಾ, ಓಕೆ. ಈಗ ನಿಮ್ಗೆ ಪ್ರಶ್ನೆ ಕೇಳೋಣ.
2: ಆಯ್ತು ಮೇಡಮ್.
0: ಓಕೆ, ಈಗ ನಿಮ್ಗೆ ಪ್ರಶ್ನೆ ಏನು ಅಂತ ಅಂದ್ರೆ, ಕೃಷ್ಣ, ಭಗವಾನ್ ಶ್ರೀಕೃಷ್ಣ, ನಮ್ಮ ಭಾರತದ ಮಹಾಭಾರತದಲ್ಲಿ ಬರುವಂತಹ ಕೃಷ್ಣ ಇದಾನಲ್ಲ, ಕೃಷ್ಣ ಭಗವಾನ್, ಕೃಷ್ಣ, ಶ್ರೀಕೃಷ್ಣ,
2: ಹಾ,
0: ಶ್ರೀಕೃಷ್ಣನ ತಂದೆಯ ಹೆಸರೇನು ಅನ್ನೋದು ನಿಮ್ಮ ಪ್ರಶ್ನೆ.
2: ನನ್ಗೆ ಹೇಳಕ್ಕಿಂತ ಮುಂಚೆನೆ ಗೊತ್ತಾಗ್ಲಿಲ್ಲ ಮೇಡಮ್, ಸುಮ್ನೆ ಕರೆ ಮಾಡಿದೆ.
0: ಇರ್ಲಿ, ತೊಂದ್ರೆ ಇಲ್ಲ, ನೆನ್ಪಾದ್ರೆ ಹೇಳಿ.
2: ನೆನ್ಪಾದ್ರೆ ಮೇಡಮ್,
0: ಹಾ, ಶ್ರೀಕೃಷ್ಣನ ತಂದೆ ಹೆಸರು ಏನು? ತಾಯಿ ಹೆಸರು ಯಶೋದೆ, ಸಾಕಿದ ತಾಯಿ ಯಶೋದೆ, ಹೆತ್ತಮ್ಮ ದೇವಕಿ ಅಲ್ವಾ? ಹಾ, ತಂದೆ ಹೆಸರು?
2: ತಂದೆ ಹೆಸರು ಗೊತ್ತಾಗ್ಲಿಲ್ಲ ಮೇಡಮ್.
0: ಓಕೆ, ವಸುದೇವ.
2: ವಾಸುದೇವ ಅಂತ ಹೇಳಿ ಮೇಡಮ್.
0: ಹಾ, ವಾಸುದೇವ ಅಂತ ಕೃಷ್ಣನ ಕರಿತೀವಿ, ವಸುದೇವ ಅಂತ.
2: ಈಗ ನೆನಪಾಯ್ತು ಮೇಡಮ್.
0: ಆಯ್ತು, ಹಂಗೆ ಆಗತ್ತೆ, ಅದು ತೊಂದ್ರೆ ಇಲ್ಲ. ನೀವು ಕರೆ ಮಾಡಿದ್ರಿ, ಸೊ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಕರೆ ಮಾಡಕ್ಕಿಂತ ಹೆಚ್ಚು ಮೇಡಮ್, ನಿಮ್ ಜೊತೆ ಮಾತಾಡಿದ್ರೆ ಎಷ್ಟೋ ಖುಷಿ ಮೇಡಮ್ ನಂಗೆ.
0: ಖಂಡಿತ, ನಮ್ಗೂ ಅಷ್ಟೇ, ನೀವು ಕರೆ ಮಾಡೋದೇ ಖುಷಿ ನಮ್ಗೆ, ಅಷ್ಟೊತ್ತು ಕಾಯ್ದು ಮಾಡ್ತೀರಿ ಅಲ್ವಾ.
2: ಥ್ಯಾಂಕ್ ಯು ಮೇಡಮ್ ನಿಮ್ಗೆ.
0: ಹಾ ಖಂಡಿತ, ಕಾರ್ಯಕ್ರಮ ಕೂಡ ಕೇಳಿ ಸೋಮವತಿ ಅವರೇ.
2: ಮತ್ತೆ ಅದು ಮುಗಿಯೋ ತನಕನು ಕೇಳ್ತೀನಿ ಮೇಡಮ್, ನಾನು ಏನ್ ಕೆಲಸ ಇದ್ರು ಬಿಟ್ಬಿಟ್ಟು ಬಂದು ಕೂತ್ಕೋತೀನಿ.
0: ಇಲ್ಲ, ರೇಡಿಯೋ ಆಗಿರೋದ್ರಿಂದ ನೀವು ಕೆಲಸ ಮಾಡ್ಕೊಂಡು ಕೇಳ್ಬೋದು, ಕೇಳ್ತಾ ಇರಿ.
2: ನಾನು ಇಲ್ಲ ಮೇಡಮ್, ಹಾಕೊಂಡೆ ಕೇಳೋದು ಕೆಲಸನ, ಇಂಥದಕ್ಕೆ ಮಾತ್ರ ಅಲ್ಲೇ ಮುಂದೆನೆ ಕುಂತು.
0: ಥ್ಯಾಂಕ್ ಯು. ಸೊ ನಿಮ್ಮ ಮೊಮ್ಮಗನಿಗೂ ಅಭಿನಂದನೆಗಳು, ನಿಮ್ಗೂ ಕೂಡ ಅಭಿನಂದನೆಗಳು. ಆಯ್ತಾ
2: ಮೇಡಮ್, ಇದಾನೆ ಮಾತಾಡಿ ಮೇಡಮ್ ನಮ್ ಜೊತೆ.
0: ಹಾ ಕೊಡಿ.
2: ಹರಿಪ್ರೀತ್.
0: ಹಲೋ.
3: ಹಲೋ.
0: ಹಲೋ ಹರಿಪ್ರೀತ್, ಕಂಗ್ರಾಚುಲೇಷನ್ಸ್ ಅಪ್ಪ.
3: ಥ್ಯಾಂಕ್ ಯು ಮ್ಯಾಮ್.
0: ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ಯಾ, ಏನ್ ನೆಕ್ಸ್ಟ್ ಏನ್ ಓದ್ಬೇಕು ಅನ್ಕೊಂಡಿದ್ಯಾ?
3: ಮ್ಯಾಮ್ ಸೈನ್ಸ್ ತಗೊಂಡಿದ್ದೀನಿ, PCMC.
0: ಶುರುವಾಗಿದ್ಯಾ ಕಾಲೇಜ್ ಆಗ್ಲೇ?
3: ಶುರುವಾಗಿದೆ.
0: ಆಲ್ ದ ಬೆಸ್ಟ್, ಚೆನ್ನಾಗಿ ಓದು. ಪಿ ಯು ಸಿ ನಲ್ಲಿ ಕೂಡ ಇಷ್ಟೇ ಒಳ್ಳೆ ಮಾರ್ಕ್ಸ್ ಬಂದು ನಿಮ್ಮ ಅಜ್ಜಿ ಅವರು ಫೋನ್ ಮಾಡಿದಾಗ ನಮ್ಗೆ ಹೀಗೆ ಹೇಳಿ, ಮತ್ತೆ ನಾನು ನಿಮ್ಗೆ ಕಂಗ್ರಾಚುಲೇಷನ್ಸ್ ಹೇಳೋಣಂತೆ. ಆಯ್ತಾ?
3: ಥ್ಯಾಂಕ್ ಯು.
0: ಓಕೆ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್, ನಮಸ್ತೆ. ಸ್ನೇಹಿತರೆ, ಯಾವ ಹರಿಪ್ರೀತ್ಗೆ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ನೋಡೋಣ ಮುಂದಿನ ಕರೆ ಯಾರ್ದಿದೆ. ಕಟ್ ಆಯ್ತು. ಹಲೋ.
4: ಹಲೋ ಮೇಡಮ್, ನಮಸ್ಕಾರ.
0: ಹಾ ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
4: ಮೇಡಮ್ ಸಿದ್ದರಾಜು ಅಂತ, ಚಾಮರಾಜನಗರ ಜಿಲ್ಲೆ ಸಾಗರ ಗ್ರಾಮದಿಂದ.
0: ಓಕೆ ಸಿದ್ದರಾಜ್ ಅವ್ರು, ಏನ್ ಮಾಡ್ಕೊಂಡಿರೋದು?
4: ಮೇಡಮ್ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದೀವಿ ಮೇಡಮ್, ಖುಷಿ ಕೆಲಸನ ಮಾಡ್ತಾ ಇದೀವಿ ಮೇಡಮ್.
0: ಓಕೆ ಸಿದ್ದರಾಜ್ ಅವರು, ಮಾಡಿದೀರಿ ಮುಂಚೆ ಕೂಡ ಫೋನ್ ಅಲ್ವಾ?
4: ಹೌದು ಮೇಡಮ್.
0: ಓಕೆ, ಸೊ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ. ಮಳೆ ಬರ್ತಾ ಇದೆಯಾ ನಿಮ್ಮ ಕೃಷಿ ಕೆಲಸಗಳಿಗೆಲ್ಲ ಅನುಕೂಲಕರವಾಗಿ? ಹೌದಾ, ಓಕೆ, ಖುಷಿ ಆಯ್ತು. ಈಗ ನಿಮ್ಗೆ ಪ್ರಶ್ನೆ
4: ಹೇಳಿ ಮೇಡಮ್.
0: ಪ್ರತಿ ಕ್ಷಣ ನಮ್ಮ ದೇಹದಲ್ಲಿ ಎಷ್ಟು ಜೀವಕೋಶಗಳು ಸಾಯುತ್ತವೆ?
4: 36 ಮೇಡಮ್.
0: ಅಲ್ಲ, ತುಂಬಾ ದೊಡ್ಡ ನಂಬರ್.
4: 248 ಮೇಡಮ್.
0: ಆಹಾ, ಹೇಳ, ಹೇಳಿದ್ರೆ ಬಹುಶಃ ಅಜಗಜಾಂತರ ಉತ್ತರ ಅಂತ ಅನ್ಕೊಳ್ತೀನಿ. 30 ಕೋಟಿ. 30 ಕೋಟಿ ಜೀವಕೋಶಗಳು ಸಾಯ್ತಾ ಇರುತ್ತೆ ಪ್ರತಿ ಕ್ಷಣ. ಸೊ ಪ್ರತಿ ಕ್ಷಣ ಇದು, ಸೊ ಇಡೀ ದಿನಕ್ಕೆ ತಗೊಂಡ್ರೆ 50-70 ಬಿಲಿಯನ್ ಅಷ್ಟು ಜೀವಕೋಶಗಳು ಸಾಯ್ತಾ ಇರುತ್ತೆ, ಮತ್ತೆ ಹಾಗೆ ಹೊಸದು ಹುಟ್ಕೊಳ್ತಾ ಇರತ್ತೆ. ಓಕೆ, ಇರ್ಲಿ ಸಿದ್ದರಾಜ್ ಅವರೇ, ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ, ಕರೆ ಮಾಡಿದ್ರಿ, ಧನ್ಯವಾದಗಳು. ಕಾರ್ಯಕ್ರಮ ಕೇಳ್ತಾ ಇರಿ, ಕರೆನು ಮಾಡ್ತಾ ಇರಿ. ಓಕೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಪ್ರತಿ ಕ್ಷಣ ಜೀವಕೋಶಗಳು ಸಾಯ್ತಾ ಇರುತ್ತೆ ಅಂದರೆ ಅನಾರೋಗ್ಯಕ್ಕೆ ಒಳಗಾಗಿರುವಂತಹ ಜೀವಕೋಶಗಳು ಸಾಯ್ತಾ ಇರತ್ತೆ, ಹೊಸದು ಹುಟ್ಟುತ್ತಾ ಇರತ್ತೆ. ಸೊ ಅಪೋಪ್ಟೋಸಿಸ್ ಅಂತ ಅಂತ ಈ ಪ್ರಾಸೆಸ್ಗೆ, ಅಂದರೆ ಈ ಜೀವಕೋಶಗಳು ಸಾಯುವಂತಹ ಪ್ರಾಸೆಸ್ಗೆ ಅಂತ ಹೇಳ್ತಾರೆ. ಮ್ಯಾಕ್ರೋಫೇಜಸ್ ಅಂತ ಅನ್ನೋ ಒಂದು ಏನು ಒಂದು ಪ್ರೋಟೀನ್ ಏನಿದೆ, ಇದು ಈ ಒಂದು ಪ್ರಾಸೆಸ್ಗೆ ಕಾರಣ ಆಗತ್ತೆ. ಸೊ ಇದು ಸಾಯ್ತಾ ಇರುತ್ತೆ, ಹಾಗೆ ಹೊಸ ಜೀವಕೋಶಗಳು ಹುಟ್ಕೊಳ್ತಾನೆ ಇರ್ತವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಹಲೋ ನಮಸ್ತೆ.
5: ಹಲೋ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
5: ಕುಮಾರ್ ಅಂತ ಮೇಡಮ್.
0: ಕುಮಾರ್, ಕುಮಾರ್ ಅವರು ಎಲ್ಲಿಂದ? ಹಲೋ.
5: ಹಲೋ. ಗುಂಡ್ಲುಪೇಟೆಯಿಂದ.
0: ಗುಂಡ್ಲುಪೇಟೆಯಿಂದ. ಕುಮಾರ್ ಅವ್ರು ಏನ್ ಮಾಡ್ಕೊಂಡಿರೋದು?
5: ಇಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಮೇಡಮ್.
0: ಹೌದಾ, ಓಕೆ. ಸೊ ಸಕ್ಕೆ ರೇಡಿಯೋ ಕೇಳೋದಕ್ಕೆ ಸಮಯ ಆಗತ್ತಾ ನಿಮ್ಗೆ?
5: ಟೈಮ್ ಇದ್ದಕ್ಕೆ.
0: ಟೈಮ್ ಇದ್ದಾಗ ಕೇಳ್ತೀರಾ. ಓಕೆ, ಈಗ ನಿಮಗೆ ಪ್ರಶ್ನೆ. ಹಲೋ,
5: ಹಲೋ ಹೇಳಿ.
0: ಆ ಚಿತ್ರಗಳನ್ನೆಲ್ಲ ನೋಡ್ತೀರಾ, ಫಿಲ್ಮ್ಸ್ ಎಲ್ಲ ನೋಡ್ತೀರಾ? ಓಕೆ, ಈಗ ನಿಮಗೆ ಪ್ರಶ್ನೆ ಏನು ಅಂತ ಅಂದರೆ, ಅತಿ ಚಿಕ್ಕ ವಯಸ್ಸಿಗೆ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಂಥವರು ಯಾರು?
5: ಪುನೀತ್ ರಾಜ್ಕುಮಾರ್.
0: ಅಲ್ಲ, ಪುನೀತ್ ರಾಜ್ಕುಮಾರ್ ಅವರಿಗೂ ಬಂದಿದೆ, ಆಗ ಅವ್ರ ವಯಸ್ಸು ಇಷ್ಟು ಚಿಕ್ಕದಿರಲಿಲ್ಲ, ತುಂಬ ಸಣ್ಣ ವಯಸ್ಸಿಗೆ, ಎಷ್ಟು 4ನೇ ವರ್ಷಕ್ಕೇನೆ ಪ್ರಶಸ್ತಿ ಪಡೆದಂತಹ ಬಾಲಕಿ.
5: ಕ್ಲೂ ಕೊಡಿ ಮೇಡಮ್.
0: ಕ್ಲೂ ಅಂತಂದ್ರೆ, ಮರಾಠಿ ಚಿತ್ರದ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಬಂತು 2025.
5: ಗೊತ್ತಾಗ್ಲಿಲ್ಲ ಮೇಡಮ್.
0: ಗೊತ್ತಾಗ್ಲಿಲ್ವಾ, ಇಲ್ಲಿ ತೊಂದರೆ ಇಲ್ಲ. ತ್ರಿಷಾ ಥೋಸರ್ ಅಂತ ಅನ್ಬಿಟ್ಟು. ತ್ರಿಷಾ ಥೋಸರ್ ಅಂತ ಅನ್ಬಿಟ್ಟು. ಓಕೆ ಸ್ನೇಹಿತರೆ, ಬಾಲಕಿ ತ್ರಿಷಾ ಥೋಸರ್ ಅಂತ ಅನ್ಬಿಟ್ಟು, ನಾಲ್ ಟೂ ಅಂದರೆ ನಾಲ್ ಅನ್ನೋ ಫಿಲಮ್ನ 2ನೇ ಭಾಗದ ಒಂದು ಚಿತ್ರದ ನಟನೆಗಾಗಿ, ಸೊ ಬಾಲಕಿ ತ್ರಿಷಾಗೆ ರಾಷ್ಟ್ರೀಯ ಪ್ರಶಸ್ತಿ ಬಂತು. ದ್ರೌಪದಿ, ನಮ್ಮ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರಿಂದ ಇವರು ಈ ಪ್ರಶಸ್ತಿನ ಕೂಡ ಸ್ವೀಕರಿಸಿದರು. ಸೊ ಈ ಬಾಲಕಿಗೆ ಕೇವಲ 4 ವರ್ಷ ಅಷ್ಟೇನೆ. ಸೊ ಇನ್ನೊಂದು ಏನು ಸ್ವಾರಸ್ಯಕರ ವಿಷಯ ಅಂತಾದರೆ, ಇದುವರೆಗೂ ಈ ರೆಕಾರ್ಡ್ ಏನಿದೆ ಇದು ಕಮಲ್ ಹಾಸನ್ ಅವರ ಹೆಸರಲ್ಲಿ ಇತ್ತು. ಸೊ ಅವರಿಗೆ 6ನೇ ವಯಸ್ಸಿಗೇನೆ ಅವರಿಗೆ ಅತ್ಯುತ್ತಮ ಬಾಲಕ ಪೋಷಕ ಬಾಲನಟ ಅಂತ ಅಂದ್ಬಿಟ್ಟು ಪ್ರಶಸ್ತಿ ಬಂದಿತ್ತು. ಆ ಒಂದು ರೆಕಾರ್ಡನ್ನು ಈ ತ್ರಿಷಾ ಥೋಸರ್ ಈಗ 2025 ಒಂದು ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಅದನ್ನು ಬ್ರೇಕ್ ಮಾಡಿದ್ದಾರೆ. ಸೊ ನಾವೀಗ ಅಂತಾರಾಷ್ಟ್ರೀಯ ಮಕ್ಕಳ ದಿನವನ್ನು ಜೂನ್ 1 ಆಚರಿಸ್ತಾ ಇದ್ದೀವಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾನು ಈ ಪ್ರಶ್ನೆನ ಕೇಳಿದೆ, ಪ್ರೊಟೆಕ್ಟಿಂಗ್ ಆ್ಯಂಡ್ ನರ್ಚರಿಂಗ್ ಚಿಲ್ಡ್ರನ್ ಫಾರ್ ಅ ಬೆಟರ್ ಟುಮಾರೋ. ಸೊ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನಮಗೆ ಗೊತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇಂತಹ ಸಾಧನೆ ಮಾಡಿರುವಂತಹ ಒಬ್ಬ ಬಾಲಕಿನ ನೆನಪಿಸ್ಕೊಳ್ತಾ ಮುಂದಿನ ಕರೆಗೆ ಹೋಗೋಣ. ಹಲೋ, ನಮಸ್ತೆ.
6: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
6: ಪದ್ಮಾಂಕ್ಷಾಪುರದಿಂದ ಬಸರಾಲ್ ಹೋಗ್ಲಿ ಮೇಡಮ್.
0: ಪದ್ಮಾವ್ರು ಹೇಗಿದ್ದೀರಿ?
6: ಚೆನ್ನಾಗಿದ್ದೀನಿ ಮೇಡಮ್, ನೀವೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಪದ್ಮ ಅವರೇ, ಕೇಳ್ತಾ ಇದ್ದೀರಾ ಕಾರ್ಯಕ್ರಮ?
6: ಕೇಳ್ತಾ ಇದ್ದೀನಿ ಮೇಡಮ್, ಕೇಳ್ತಾನು ಇದ್ದೀನಿ, ಟ್ರೈನು ಮಾಡ್ತಾ ಇದ್ದೀನಿ.
0: ಓಕೆ, ಸೊ ಸಿಕ್ಬಿಟ್ಟಿದೆ ಇವಾಗ ಲೈನು.
6: ಹೌದು.
0: ಓಕೆ, ಈಗ ನಿಮಗೆ ಪ್ರಶ್ನೆ. ಈಗ ವಿಶ್ವ ಪರಿಸರ ದಿನ ಜೂನ್ 5 ಆಚರಿಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಆಗಲೇ ಹೇಳಿದೆ ಸೈಕಲ್ ಪ್ರಶ್ನೆ ಕೇಳಿದಾಗ ಅಲ್ವಾ. ಈಗ ನಿಮಗೆ ಪ್ರಶ್ನೆ ಅಂತ ಅಂದರೆ, ಈಗ ಓಜೋನ್ ಪದರದ ಬಗ್ಗೆ ಕೇಳಿದ್ದೀರಿ ಅಲ್ವಾ?
6: ಹಾಂ.
0: ಓಜೋನ್ ಪದರದಿಂದನೇ ನಮ್ಮ ಭೂಮಿ ಸುರಕ್ಷಿತವಾಗಿದೆ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಅನ್ನೋದೆಲ್ಲ ನಮಗೆ ಗೊತ್ತು. ಈ ಓಜೋನ್ ಹಾಳಾಗೋದಕ್ಕೆ ಮುಖ್ಯವಾದ ಒಂದು

0: ಕೆಮಿಕಲ್ ಯಾವುದು, ಯಾವ್ದ್ರಿಂದ ಓಜೋನ್ ಪದರ ಹಾಳಾಗ್ತಾ ಇದೆ? ಉತ್ತರ ಬಂತು, ಹೇಳಿ ಹೇಳಿ. ಕರೆಕ್ಟ್, ಕರೆಕ್ಟ್, ಸಿ ಎಫ್ ಸಿ, ಕ್ಲೋರೋಫ್ಲೂರೋ ಕಾರ್ಬನ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅಲ್ವಾ? ಹೌದು, ಖಂಡಿತ. ಈ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಏನಿದೆ, ಸೊ ಇದರಿಂದ ಓಜೋನ್ ಪದರಕ್ಕೆ ಬಹಳ ಹಾನಿಯಾಗ್ತಾ ಇದೆ. ನಾವು ಬಳಸುವಂತಹ ಫ್ರಿಡ್ಜ್ ಇರ್ಬೋದು, ಅಂದರೆ ಫ್ರಿಡ್ಜ್ ಅಂತಂದರೆ ನಾವು ದಿನ ಬೆಳಗಾದರೆ ನಾವು ಬಳಸುವಂಥದ್ದು, ಇನ್ನು ಸಾಕಷ್ಟು ಈ ರೀತಿಯಾದ ಗ್ಯಾಜೆಟ್ಗಳು ಉಗುಳುವಂತಹ ಒಂದು ವಿಷಾನಿಲದಿಂದ ಈ ಕ್ಲೋರೋಫ್ಲೋರೋ ಕಾರ್ಬನ್ ಬಿಡುಗಡೆ ಆಗಿಬಿಟ್ಟು ಓಜೋನ್ ಪದರಕ್ಕೆ ಹಾನಿಯಾಗ್ತಾ ಇದೆ. ಅದಕ್ಕೆ ಸಾಕಷ್ಟು ಏನು ಮುನ್ನೆಚ್ಚರಿಕೆಗಳನ್ನ ಕೂಡ ತಗೊಳ್ತಾ ಇದ್ದೀವಿ. ಸೊ ಪರಿಸರದ ರಕ್ಷಣೆ ಏನಿದೆ ಅದು ನಮ್ಮ ಜವಾಬ್ದಾರಿ ಕೂಡ ಅಲ್ವಾ? ಓಕೆ, ಸರಿಯಾದ ಉತ್ತರ ಹೇಳಿದ್ರಿ. ಹೌದು, ಖಂಡಿತ, ಪ್ರತಿಯೊಬ್ಬರ ಜವಾಬ್ದಾರಿ ಅದು. ಸೊ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಬೇಕು.
1: ಉತ್ತಮ ಪರಿಸರ ಅಲ್ವಾ ಮೇಡಮ್?
0: ಹೌದು ಹೌದು, ಖಂಡಿತ. ನಾವಂತೂ ಚೆನ್ನಾಗಿದ್ಬಿಟ್ವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರಬೇಕು ಅಂದ್ರೆ ನಮ್ದು ಜವಾಬ್ದಾರಿ ನಾವು ನಿರ್ವಹಿಸಬೇಕು ಅಲ್ವಾ?
1: ಹೌದು ಮೇಡಮ್.
0: ಓಕೆ ಪದ್ಮ ಅವರೇ,
1: ಹಣಕ್ಕಿಂತನೂ ಒಳ್ಳೆ ಉತ್ತಮ ಪರಿಸರ ನಿರ್ಮಾಣ ಮಾಡಬೇಕು ಮೇಡಮ್.
0: ಮಾಡಬೇಕು, ಖಂಡಿತ ಖಂಡಿತ. ಸೊ ಈ ಒಂದು ಎಚ್ಚರಿಕೆ ಎಲ್ಲರಲ್ಲೂ ಬಂದ್ರೆ ಸೊ ಅವತ್ತೇನೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಅಂತ ಅನ್ಬಿಟ್ಟು ಅನ್ಕೋಬಹುದು ಅಲ್ವಾ?
1: ಹೌದು.
0: ಓಕೆ, ಥ್ಯಾಂಕ್ ಯು ಪದ್ಮ ಅವರೇ, ಕರೆ ಮಾಡಿದ್ರಿ.
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ. ಸ್ನೇಹಿತರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅಂತ ಅನ್ನೋದು ಈ ಬಾರಿಯ ಪರಿಸರ ದಿನಾಚರಣೆಯ ಒಂದು ಥೀಮ್ ಘೋಷವಾಕ್ಯ ಆಗಿದೆ. ಖಂಡಿತ, ನಮ್ಮ ಭವಿಷ್ಯವನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಾವು ಪರಿಸರದ ನಿರ್ವಹಣೆಯನ್ನ ಮಾಡಬೇಕು. ನೋಡೋಣ ಮುಂದಿನ ಕರೆ. ಹಲೋ, ನಮಸ್ತೆ.
2: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
2: ವೆಂಕಟೇಶ್ ಅಂತ, ನಾನು ನಂಜನಗೂಡಿಂದ, ನೀಲಕಂಠ ನಗರ ಮೇಡಮ್.
0: ವೆಂಕಟೇಶ್ ಅವರು ಹೇಗಿದ್ದೀರಿ?
2: ವೆಂಕಟೇಶ್ ವೆಟರ್ನರಿ ಡಿಪಾರ್ಟ್ಮೆಂಟ್ ರಿಟೈರ್ಡ್. ನಾನು ಬೆಳಿಗ್ಗೆಯಿಂದ ಸಾಯಂಕಾಲಕ್ಕೆ ಕೇಳಿದೆ, ಒಳ್ಳೊಳ್ಳೆ ಪ್ರೋಗ್ರಾಮ್ ಗಳು ಬರ್ತವೆ ಮೇಡಮ್. ನಿಮ್ದು ನಿಮ್ ಕಾರ್ಯಕ್ರಮ ಬಹಳ ಚೆನ್ನಾಗಿರ್ತದೆ ಮೇಡಮ್. ಅದಕ್ಕೆ ನಾನು ಬಹಳ ದಿವಸ ಮಾಡ್ತಾ ಇದ್ದೆ, ಸಿಗ್ತಾ ಇರ್ಲ. ಅದಕ್ಕೆ ಇವತ್ತು ಸಿಕ್ತು ಮೇಡಮ್. ಒಳ್ಳೇದಾಗ್ಲಿ ನಿಮ್ಗೆ, ನಿಮ್ಗೆ ಇನ್ನು ಆರೋಗ್ಯ ಭಾಗ್ಯ ನಿಮ್ಗೆ ಇನ್ನು ಒಳ್ಳೇದಾಗ್ಲಿ ಮೇಡಮ್.
0: ಖಂಡಿತ ಖಂಡಿತ, ಧನ್ಯವಾದಗಳು ವೆಂಕಟೇಶ್ ಅವರೇ. ನಿಮ್ಗೆ ರಿಟೈರ್ ಆದ್ಮೇಲಿಂದ ನೀವು ಪೂರ್ತಿ ರೇಡಿಯೋಗೆ ಅಂಟ್ಕೊಂಡ್ಬಿಟ್ಟಿದ್ದೀರಾ ಹಾಗಾದ್ರೆ.
2: ಇದೇ ಬೆಳಿಗ್ಗೆಯಿಂದ ಕೇಳ್ತಾ ಇರೋದೆ ಮೇಡಮ್. ಮನೇಲಿ ಬೇಡ ಅಂತರು ಅನ್ನೋನು. ಒಳ್ಳೊಳ್ಳೆ ಪ್ರೋಗ್ರಾಮ್ ಎಂತೆಂತ ಪ್ರೋಗ್ರಾಮ್ ಬರ್ತಾವ ಮೇಡಮ್. ಅದು ಕೇಳಿ ನಮ್ಗೆ ನೆಮ್ಮದಿ ಆಯ್ತದ ಮೇಡಮ್. ಬಹಳ ಒಳ್ಳೊಳ್ಳೆ ಕಾರ್ಯ, ಆಕಾಶವಾಣಿ ಟಿವಿನೂ ಬರಲ್ಲ ಮೇಡಮ್. ಅಂತಂತ ಒಳ್ಳೊಳ್ಳೆಯವ್ರನ್ನ ಕರಿತಿ ಮಾತಾಡ್ತಿದ್ರಲ್ಲ, ನಮ್ಮ ಹತ್ತಿರದಲ್ಲೇ ಮಾತಾಡಿದಾಗ ಅವ್ರ ಮೇಡಮ್. ಒಳ್ಳೇದಾಗ್ಲಿ ನಿಮ್ಗೆ, ಇದೇ ತರ ನಡ್ಕೊಂಡು ಹೋಗ್ಲಿ ಮೇಡಮ್. ನಿಮ್ಗೆ ಇನ್ನು ಉನ್ನತ ಸ್ಥಾನ ಸಿಕ್ಲಿ ಮೇಡಮ್.
0: ಧನ್ಯವಾದಗಳು ವೆಂಕಟೇಶ್ ಅವರೇ. ಪ್ರಶ್ನೆ ಕೇಳಲ ನಿಮ್ಗೆ?
2: ಕೇಳಿ ಮೇಡಮ್. ಆದ್ರೆ ಹೇಳ್ತೀನಿ.
0: ಆಯ್ತು, ಈಗ ನಿಮ್ಗೆ ಪ್ರಶ್ನೆ, ಸಿಂಪಲ್ ಆಗಿರೋ ಪ್ರಶ್ನೆನೆ ಕೇಳೋಣ, ಎಲ್ಲರಿಗೂ ಬಹುಶಃ ಗೊತ್ತಿರುತ್ತೆ, ಗೊತ್ತಿದ್ರೆ ಹೇಳಿ. ಸಣ್ಣ ಕಥೆಗಳ ಜನಕ ಅಂತ ಯಾರನ್ನ ಕರಿತೇವೆ?
2: ಗೊತ್ತಿಲ್ಲ ಮೇಡಮ್.
0: ಇದಕ್ಕೆ ಉತ್ತರ ಹೇಳಲೇಬೇಕು, ಯಾಕಂದ್ರೆ ನಿಮ್ ಹೆಸರಿನವರೇ ಅವರು. ನೋಡಿ, ಕ್ಲೂ ಕೊಟ್ಬಿಟ್ಟಿದ್ದೀನಿ.
2: ವೆಂಕಟರಮಣ
0: ಅಲ್ಲ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಕೇಳಿದಿರಾ ಹೆಸರು?
2: ಕೇಳಿದ್ದೀನಿ ಮೇಡಮ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ನಿಮ್ಮಿಂದ ಇನ್ನು ನಮ್ಗೆ ಇನ್ನು ಅನುಕೂಲ ಆಯ್ತು ಮೇಡಮ್. ಒಳ್ಳೇದು ನೀವು ಹೇಳ್ದು ನಮ್ಗೆ. ಅಂತಂತವ್ರಿಗೆಲ್ಲ ಹೇಳ್ಕೊಡ್ತಿದ್ರಲ್ಲ ನಮ್ಗೆ, ನಾವು ನೀವ್ ಬಹಳ ಒಳ್ಳೇದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಿದ್ರಿ ಮೇಡಮ್. ನಿಮ್ಗೆ ಒಳ್ಳೇದಾಗ್ಲಿ.
0: ಖಂಡಿತ, ಆಕಾಶವಾಣಿ ಎಲ್ಲಾ ಕಾರ್ಯಕ್ರಮಗಳು ನಿಮ್ಗೋಸ್ಕರನೇ. ಇಷ್ಟು ಅಭಿಮಾನದಿಂದ ಹೇಳ್ತಾ ಇದ್ದೀರಿ, ಧನ್ಯವಾದಗಳು ವೆಂಕಟೇಶ್ ಅವರೇ.
2: ಮೇಡಮ್ ಅವರೇ, ನಾವು ತಂದೆ ತಾಯಿಗಳು ಮಾತಾಡಲ್ಲ ಹಂಗ್ ಮಾತಾಡ್ತಿದ್ರೆ ಮೇಡಮ್. ನಿಮ್ಗೆ ಒಳ್ಳೇದಾಗ ಇನ್ನು ಆರೋಗ್ಯ ಭಾಗ್ಯ ನಿಮ್ಗೆ ನಂಜುಂಡಪ್ಪನ್ ನಿಮ್ ಕಾಲ್ ಸಿಕ್ಕದಾಗ್ಲೇ ನಂಜುಂಡಪ್ಪನ್ ಕೇಳ್ಕೊಂಡು ನಿಮ್ಗೆ ಮೇಡಮ್ ಅವ್ರಿಗೆ ಇನ್ನೂ ಉನ್ನತ ಸ್ಥಾನ ಸಿಕ್ಲಪ್ಪ ಅಂತ ಕೇಳ್ಕೊಂಡು.
0: ಓಕೆ, ಧನ್ಯವಾದಗಳು ವೆಂಕಟೇಶ್ ಅವರೇ, ಕಾರ್ಯಕ್ರಮ ಕೇಳ್ತಾ ಇರಿ.
2: ನಮಸ್ಕಾರ.
0: ನಮಸ್ಕಾರ ಸ್ನೇಹಿತರೆ, ಜೂನ್ 6ಕ್ಕೆ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಒಂದು ಹುಟ್ಟಿದ ದಿನ ಇತ್ತು. ಸಣ್ಣ ಕಥೆಗಳ ಜನಕ ಅಂತ ನಾವೆಲ್ಲ ಪ್ರೀತಿಯಿಂದ ಕರೆಯುವಂತಹ ಶ್ರೀನಿವಾಸ ಕಾವ್ಯನಾಮನ ಮಾಸ್ತಿ ಅವರು ಸೊ ಕೋಲಾರದ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿಯಲ್ಲಿ ಜನಿಸಿದ್ದು 1891. ಸೊ ರಂಗನ ಮದುವೆ ಅನ್ನೋದು ಇವರ ಮೊದಲ ಕಥಾ ಸಂಕಲನ. ಅಲ್ಲಿಂದ ಸಾಕಷ್ಟು ಸಣ್ಣ ಕಥೆಗಳು, ಕಾದಂಬರಿಗಳು, ನಾಟಕ, ವಿಮರ್ಶೆ, ಪ್ರಬಂಧ, ಸೊ ಎಲ್ಲ ಒಂದು ಪ್ರಕಾರಗಳಲ್ಲೂ ಕೈಯಾರಿಸಿರೋದು ನಮ್ಮ ಮಾಸ್ತಿಯವರು. ಹಾಗೆ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ 3ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟವರು ನಮ್ಮ ಮಾಸ್ತಿಯವರು. ಸೊ ಮುಂದಿನ ಕರೆಗೆ ಹೋಗೋ ಮುಂಚೆ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

0: ನೋಡೋಣ ಮುಂದಿನ ಕರೆ ಯಾರ್ದಿದೆ ಅಂತ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾನು ಪಾರ್ವತಿ, ಮಂಡ್ಯದಿಂದ ಮೇಡಮ್.
0: ಓಕೆ ಪಾರ್ವತಿ ಅವ್ರು, ಮುಂಚೆ ಕೂಡ ಮಾಡಿದೀರಿ ಅಲ್ಲ?
1: ಹೌದು ಮೇಡಮ್, ಮಧ್ಯ ಗ್ಯಾಪ್ ಕೊಡ್ತಾ ಇರ್ತೀನಿ.
0: ನೀವೇ ಗ್ಯಾಪ್ ಕೊಡ್ತಾ ಇರ್ತೀರಾ?
1: ಊರ್ಗ ಹೋದಾಗ ಅಲ್ಲಿ ಸಿಗಲ್ಲ ಮೇಡಮ್, ಒಂದೊಂದ್ಸರಿ ಸಿಗ್ತದೆ, ಒಂದೊಂದ್ಸರಿ ಸಿಗಲ್ಲ. ಚೆನ್ನಾಗಿದ್ದೀರಾ ಮೇಡಮ್?
0: ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಏನ್ ಮಾಡ್ಕೊಂಡಿರೋದು ಪಾರ್ವತಿ ಅವರು?
1: ನಾನು ಹೌಸ್ ವೈಫ್ ಮೇಡಮ್.
0: ಹೌಸ್ ವೈಫ್, ಸೊ ರೇಡಿಯೋ ಕೇಳ್ತಾ ಇರ್ತೀರಾ ಯಾವಾಗ್ಲೂ?
1: ರೇಡಿಯೋ ಅಂದ್ರೆ ಪಂಚಪ್ರಾಣ.
0: ಓಕೆ, ಖುಷಿ ಆಯ್ತು ನೀವು ಗ್ಯಾಪ್ ತಗೊಂಡು ಮತ್ತೆ ಕರೆ ಮಾಡಿದ್ದು ಖುಷಿ ಆಯ್ತು. ಓಕೆ, ಈಗ ನಿಮ್ಗೆ ಪ್ರಶ್ನೆ ಪಾರ್ವತಿ ಅವರೇ. ಸಂಗೀತ ವಾದ್ಯಗಳ ರಾಣಿ ಅಂತ ಅಂದ್ಬಿಟ್ಟು ಯಾವ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಕರಿತೇವೆ, ಯಾವ ವಾದ್ಯವನ್ನ ಕರಿತೇವೆ?
1: ಸಂಗೀತ ವಾದ್ಯಗಳ
0: ರಾಣಿ ಅಂತ.
1: ಒಂದು ಕ್ಲೂ ಕೊಡಿ.
0: ಕ್ಲೂ ಕೊಟ್ಬಿಟ್ರೆ ಹೇಳ್ಬಿಡ್ತೀರಾ? ನಮ್ಮ ವಿದ್ಯಾದಿ ದೇವತೆ ಕೈಯಲ್ಲಿರುವಂತಹ
1: ವೀಣೆ.
0: ಸೊ ವೀಣೆ ಕೇಳ್ತೀರಾ, ನುಡಿಸ್ತೀರಾ? ಹವ್ಯಾಸ ಇದೆಯಾ, ಹೇಗೆ?
1: ನಾನು ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಸಂಗೀತ ಆಗ್ತಿರಲ್ಲ ಮೇಡಮ್, ಅದು ಕೇಳೇ ಕೇಳ್ತೀನಿ. ಆದ್ರೂ ನನ್ ಮಗಳ ಅಮ್ಮ ಏನಮ್ಮ ಇದನ್ನೆಲ್ಲ ಕೇಳ್ತೀನಿ ಅಂತಾರೆ. ಒಟ್ಟಿನಲ್ಲಿ ಏನ್ ಗೊತ್ತಾ ಮೇಡಮ್, ನನ್ ರೇಡಿಯೋ ಬಂದ್ರೆ ಪ್ರತಿ ಒಂದು ಕೇಳ್ಬೇಕು, ಅದು ಸಾಕು. ಶಾಸ್ತ್ರೀಯ ಸಂಗೀತ ಆಗ್ಲಿ ಮತ್ತೆ ಹಿಂದಿ ಚಿತ್ರ ಗೀತ ಆಗ್ಲಿ ಯಾವ್ದಾದ್ರು ಕೇಳ್ತಾ ಇರ್ತೀನಿ. ನನ್ಗಂತೂ ನಿಜವಾಗ್ಲೂ ಏನು ಬೇಜಾರ್ ಅನ್ಸಲ್ಲ ಮೇಡಮ್, ಎಲ್ಲ ಕೇಳ್ತಾ
0: ಇರ್ತೀನಿ. ಸಂಗೀತದಲ್ಲಿ ವೀಣೆ ಕೇಳಿದಾಗ ನೆನಪ್ ಮಾಡ್ಕೊಳ್ಳಿ, ಓ ಇದು ವಾದ್ಯಗಳ ರಾಣಿ ವೀಣೆ ಅಂತ
1: ಅನ್ಬಿಟ್ಟು ಗೊತ್ತಾಗುತ್ತೆ ಮೇಡಮ್. ನೀವು ಏನಾದ್ರು ಈಗ ಬೇರೆಯವ್ರು ಹೇಳಿದ್ರೆ ನಾನು ಹೇಳ್ಬಿಡ್ಬೇಕಾಗಿತ್ತು ಅಂತ ಹಂಗ ಅನ್ನಿಸ್ತದೆ.
0: ಈಗ ನೀವ್ ಹೇಳಿದ್ರಲ್ಲ, ನೀವೇ ಉತ್ತರ
1: ಹೇಳಿದ್ರಿ, ನೀವು ಕ್ಲೂ ಕೊಟ್ಟಿದ್ದೆ. ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಪಾರ್ವತಿ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಸ್ನೇಹಿತರೆ, ವಿಶ್ವ ಸಂಗೀತ ದಿನವನ್ನು ಜೂನ್ 21ಕ್ಕೆ ನಾವು ಆಚರಿಸ್ತಾ ಇದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಪ್ರಶ್ನೆನ ಕೇಳಿದೆ. ಒಂದು ಏನು ಇಲ್ಲಿ ಸ್ವಾರಸ್ಯ ಅಂತ ಅಂದರೆ, ನಮ್ಮ ಭಾರತೀಯ ಒಂದು ಸಿನಾರಿಯೋನಲ್ಲಿ ನಾವು ಸಂಗೀತ ವಾದ್ಯಗಳ ರಾಣಿ ಅಂತ ಅಂದ್ಬಿಟ್ಟು ವೀಣೆಯನ್ನು ಕರೆದ್ರೆ, ಸೊ ವೆಸ್ಟರ್ನ್ ಅಂದರೆ ಪಾಶ್ಚಾತ್ಯ ಸಂಗೀತದಲ್ಲಿ ವಯಲಿನ್ನನ್ನು ಅವರು ಸಂಗೀತ ವಾದ್ಯಗಳ ಒಂದು ರಾಣಿ ಅಂತ ಅಂದ್ಬಿಟ್ಟು ಕರೀತಾರೆ. ಸೊ ವೀಣೆ ಮತ್ತು ವಯಲಿನ್ ಎರಡೂ ಕೂಡ ಅತಿ ಮಧುರಾತಿ ಮಧುರ ಸ್ವರಗಳನ್ನು ಹೊರಡಿಸುವಂತಹ ವಾದ್ಯಗಳು. ಸೊ ಎರಡಕ್ಕೂ ಕೂಡ ಈ ಒಂದು ಟೈಟಲ್ ಏನಿದೆ ಇದೆ. ಸೊ ಸಂಗೀತ ದಿನದ ಹಿನ್ನೆಲೆಯಲ್ಲಿ ಪ್ರಶ್ನೆನ ಕೇಳಿದೆ. ಮುಂದಿನ ಪ್ರಶ್ನೆ ನೋಡೋಣ. ಹಲೋ ನಮಸ್ತೆ. ಹಲೋ ಹಲೋ, ಯಾರು ಮಾತಾಡ್ತಿರೋದು, ಹೆಸರು ಹೇಳಿ. ಹಲೋ
2: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಮೇಡಮ್ ರಾಜಣ್ಣ, ಮೈಸೂರಿಂದ ರಾಮಕೃಷ್ಣ ಹೇಳಿ ಮೇಡಮ್.
0: ರಾಜಣ್ಣ. ಓಕೆ, ರಾಜಣ್ಣ ಅವರು ಮಾತಾಡೋದಕ್ಕೆ ತುಂಬಾ ಟೈಮ್ ತಗೊಂಡ್ರಿ ಅಲ್ಲ, ಏನ್ ಆಚೆ
2: ಬಂದ್ರೆ?
0: ಓಕೆ ರಾಜಣ್ಣ ಅವ್ರು ಏನ್ ಮಾಡ್ಕೊಂಡಿರೋದು?
2: ರಿಟೈರ್ಡ್
0: ಟೀಚರ್ ಅಲ್ಲ ಸರ್, ಹಿಂದೆ ಕೂಡ ಮಾಡಿದ್ರಿ. ಈಗ ನಿಮ್ಗೆ ಪ್ರಶ್ನೆ. ಸೂರ್ಯ ನಮಸ್ಕಾರದಲ್ಲಿ ಸಾಕಷ್ಟು ಆಸನಗಳು ಬರ್ತವೆ ಅಲ್ವಾ ಸರ್, ಮಾಡ್ತೀರಾ ನೀವು ಯೋಗ? ಮಾಡ್ತೀರಿ. ಈಗ ಸೂರ್ಯ ನಮಸ್ಕಾರದಲ್ಲಿ ಸಾಕಷ್ಟು ಆಸನಗಳು ಬರುತ್ತೆ, ಸೊ ಆ ಆಸನಗಳ ಹೆಸರು ಹೇಳಿ. ನಿಮ್ಗೆ ಗೊತ್ತಿರೋ ಯಾವ್ದಾದ್ರು ಒಂದೆರಡು ಹೆಸರು ಹೇಳಿ.
2: ಪ್ರಾಣಾಯಾಮ,
0: ಸೂರ್ಯ ನಮಸ್ಕಾರ ಮಾಡುವಾಗ. ಓಕೆ, ಪ್ರಾಣಾಯಾಮ ಅಲ್ಲಿ ಉಸಿರಾಟ ಕೂಡ, ಉಸಿರಾಟದ ಗತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಸನಗಳ ಹೆಸರು ಹೇಳ್ಬೋದಾ? ನೋಡೋಣ, ನೆನಪಿಸ್ಕೊಳ್ಳಿ ಯಾವ್ದಾದ್ರು. ಗೊತ್ತಾಗ್ತಾ ಇಲ್ಲ, ಇರ್ಲಿ. ಅಲ್ಲಿ ಪ್ರಣಾಮ, ಹಸ್ತ ಉತ್ಥಾನಾಸನ, ಪಾದಾಸನ, ಅಶ್ವಸಂಚಲನಾಸನ, ದಂಡಾಸನ, ಮತ್ತೆ ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಸೊ ಇದಿಷ್ಟು ಆಸನಗಳು ಬರುತ್ತೆ. ಮತ್ತೆ ಹಂಗೆ ರಿಪೀಟ್, ನೀವು ಸೂರ್ಯ ನಮಸ್ಕಾರ ಮಾಡಿದ್ರೆ ಗೊತ್ತಿರುತ್ತೆ. ಸೊ ಎಲ್ಲಿ ಯಾವ

0: ಅನಿಸ್ತಾ ಇದ್ದೀವಿ ಜೂನ್ 21ಕ್ಕೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೇಳಿದೆ. ಪರವಾಗಿಲ್ಲ ಸರ್, ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ನಮಸ್ತೆ. ನೋಡೋಣ ಸ್ನೇಹಿತರೆ ಮುಂದಿನ ಕರೆ ಯಾರಿಗೆ. ಹಲೋ, ನಮಸ್ತೆ.
1: ನಮಸ್ತೆ ನಿವೇದಿತಾ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಹೆಚ್ ಪಿ ಕಿರಣ್, ಮೈಸೂರಿಂದ ಮೇಡಮ್.
0: ಓಕೆ ಕಿರಣ್, ಕಿರಣ್ ಅವ್ರು ಏನ್ ಮಾಡ್ಕೊಂಡಿರೋದು?
1: ಮೇಡಮ್, ನಾನು ಗೌಶನಗರದಲ್ಲಿ ಮ್ಯೂಸಿಕ್ ಟೀಚರ್ ಮೇಡಮ್.
0: ಹಾ, ಮ್ಯೂಸಿಕ್ ಟೀಚರ್. ಸೊ ಈಗ ತಾನೇ ನಿಮ್ಗೆ ಸಂಬಂಧಪಟ್ಟ ಪ್ರಶ್ನೆ ಬೇರೆಯವರಿಗೆ ಹೋಗ್ಬಿಡ್ತು
1: ಅನ್ಕೊಂಡೆ. ಅಯ್ಯೋ, ಪಾರ್ವತಿ ಅವ್ರಿಗೆ ಬಂದಿದ್ ಕ್ವಶನ್ ನನ್ಗಾದ್ರು ಪಾಸ್ ಆಗಿ ಬರ್ದಿತ್ತ ಅನ್ಕೊಂಡೆ.
0: ಖಂಡಿತ. ಸೊ ನೋಡೋಣ, ಮುಂದಿನ ವಿಶ್ವ ಸಂಗೀತ ದಿನದ ಹಿಂದೆ ಮುಂದೆ ಬರುವಂತಹ ಕ್ವಿಜ್ ಅಲ್ಲಿ ನಿಮ್ಗೆ ಆ ಪ್ರಶ್ನೆ ಬರ್ಲಿ ಅಂತ ಅನ್ಕೊಳ್ಳೋಣ ಅಲ್ವಾ?
1: ಇವಾಗ ಆದಷ್ಟು ಟ್ರೈ ಮಾಡಿ ಮೇಡಮ್. ಎಲ್ಲರೂ ಮ್ಯೂಸಿಕ್ ಬಗ್ಗೆ ಇದ್ರೆ ನಿಮ್ ಪ್ರೇಸ್ ಅಲ್ಲಿ.
0: ಮ್ಯೂಸಿಕ್ ಬಗ್ಗೆ ಬೇಡ ಬಿಡಿ, ಮ್ಯೂಸಿಕ್ ಬಗ್ಗೆ ನಿಮ್ಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಮತ್ತೆ ಯಾಕೆ ನಿಮ್ಗೆ ಕೇಳೋದು? ನೀವು ಉತ್ತರ ಹೇಳ್ಬಿಡ್ತೀರಲ್ಲ ಆಗ ಅಲ್ವಾ?
1: ಖಂಡಿತ. ಆಯ್ತು ಮೇಡಮ್, ನಿಮ್ ಇಷ್ಟ.
0: ತೊಂದ್ರೆ ಇಲ್ಲ. ನೋಡೋಣ ನಿಮ್ಗೆ ಯಾವ ಪ್ರಶ್ನೆ ಬರುತ್ತೆ ಅಂತ ಅಂದ್ಬಿಟ್ಟು. ಈಗ ನಿಮ್ಗೆ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟೋದಕ್ಕೆ ಯಾವ ವಿಟಮಿನ್ ಸಹಕಾರಿ ಆಗತ್ತೆ ಅನ್ನೋದು ನಿಮ್ಮ ಪ್ರಶ್ನೆ.
1: ರಕ್ತ ಹೆಪ್ಕಟ್ಟೋದಕ್ಕೆ ಯಾವುದು? ಹೆಪ್ಕಟ್ಟೋದ್ರೆ ರಕ್ತ ಕಡಿಮೆ ಆಗುತ್ತೆ.
0: ಏನೋ ಗಾಯ ಆಯ್ತು, ಏನೋ ಆಯ್ತು, ಈಗ ರಕ್ತ ಬರುತ್ತೆ ಅಲ್ವಾ ನಮ್ಗೆ ಆಚೆ, ಆದ್ರೆ ಸ್ವಲ್ಪ ಹೊತ್ತಿಗೆ ಆ ರಕ್ತ ತಾನಾಗೇನೆ ನಿಂತು ಹೋಗುತ್ತೆ.
1: ವಿಟಮಿನ್ ಡಿ ಅಂತ ಗೆಸ್ ಮಾಡ್ತಾ ಇದೀನಿ ಮೇಡಂ.
0: ವಿಟಮಿನ್ ಡಿ ಅಲ್ಲ ಸರ್. ನೋಡೋಣ ಇನ್ನೊಂದೆರಡು ಚಾಯ್ಸ್ ಹೇಳ್ಬೋದಾ?
1: ಅಂದ್ರೆ ವಿಟಮಿನ್ ಸಿ ಕಣ್ಗೆ ಅಂತ ಗೊತ್ತು.
0: ಹೌದು.
1: ವಿಟಮಿನ್ ಡಿ, ವಿಟಮಿನ್ ಬಿ ಕೊರತೆನಾ ಮೇಡಮ್?
0: ಅಲ್ಲ, ಕೆ.
1: ಇಲ್ಲ, ನನಗೆ ಇದು ಗೊತ್ತಿಲ್ಲ ಮೇಡಮ್.
0: ವಿಟಮಿನ್ ಕೆ.
1: ವಿಟಮಿನ್ ಕೆ,
0: ವಿಟಮಿನ್ ಕೆ ನಮ್ಮ ದೇಹದಲ್ಲಿ ಕಡಿಮೆ ಇದ್ರೆ ಈ ಒಂದು ರಕ್ತ ಹೆಪ್ಪುಗಟ್ಟುವಂತಹ ಒಂದು ಕ್ರಿಯೆ ನಡೆಯೋದಿಲ್ಲ, ಮತ್ತೆ ಬ್ಲಡ್ ಲಾಸ್ ಅಂತ ಏನ್ ಹೇಳ್ತೀವಿ, ರಕ್ತ ಹೆಚ್ಚಾಗಿ ದೇಹದಿಂದ ಹೋಗಿ ಅಪಾಯ ಆಗುವಂತಹ ಸಂಭವ ಇರತ್ತೆ. ಸೊ ಈ ವಿಟಮಿನ್ ಕೆ ಏನಿದೆ, ರಕ್ತ ಹೆಪ್ಪುಗಟ್ಟೋದಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ಲಿವರ್ ಅಲ್ಲಿ ಪ್ರೊಡ್ಯೂಸ್ ಆಗೋದಕ್ಕೆ ಅದು ಸಹಾಯಕಾರಿ ಆಗಿದೆ.
1: ಆದ್ರೆ ಮೇಡಮ್, ಎಲ್ಲಾ ಕಡೆ ಸಾಮಾನ್ಯವಾಗಿ ವಿಟಮಿನ್ ಸಿ, ವಿಟಮಿನ್ ಡಿ ಬಗ್ಗೆನೇ ಇನ್ಫಾರ್ಮೇಶನ್ಸ್ ಇರುತ್ತೆ, ಬಟ್ ಡಿಫ್ರೆಂಟ್ ಆಗಿ ನೀವು ಕೊಟ್ಟಿರೋದು ಖುಷಿ ಆಯ್ತು ಮೇಡಮ್.
0: ಇರ್ಲಿ ಸರ್, ಧನ್ಯವಾದಗಳು. ಜೂನ್ 14ಕ್ಕೆ ರಕ್ತದಾನಿಗಳ ದಿನವನ್ನ ನಾವು ಆಚರಿಸ್ತಾ ಇದ್ದೀವಿ. ಹಾಗಾಗಿ ಸೊ ರಕ್ತದಾನ ಯಾವಾಗ ಅವಶ್ಯಕತೆ ಬರುತ್ತೆ ಅಂತಂದ್ರೆ ಬ್ಲಡ್ ಲಾಸ್ ಆದಾಗ. ಸೊ ಬಹಳಷ್ಟು ಇದರಲ್ಲಿ ಬ್ಲಡ್ ಲಾಸ್ ಆಗೋದು ಅಂದ್ರೆ ಆಕ್ಸಿಡೆಂಟ್ ಮತ್ತೊಂದು ಆದಾಗ, ರಕ್ತ ಹೆಪ್ಪುಗಟ್ಟದೇ ಇದ್ರೆ. ಸೊ ಆ ಒಂದು ಕ್ಷಣಗಳಲ್ಲಿ ಈ ವಿಟಮಿನ್ ಕೆ ನಮ್ಮ ದೇಹದಲ್ಲಿ ಸಹಕಾರಿ ಆಗತ್ತೆ ಅಂತ ಅನ್ಬಿಟ್ಟು ನಿಜ ನಮ್ಗೆಲ್ಲ ತಿಳಿದಿರ್ಲೇಬೇಕು. ಸೊ ಸರಿ ಕಿರಣ್ ಅವರೇ, ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ. ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ ನಮಸ್ತೆ. ಸ್ನೇಹಿತರೆ, ಹಿಮೋಸ್ಟಾಟಿಸ್ ಅಂತ ಅಂದ್ಬಿಟ್ಟು ಅಂದರೆ ಹಿಮೋಸ್ಟಾಟಿಸ್ ರಕ್ತ ತಡೆಗ ಹೆಪ್ಪುಗಟ್ಟೋದನ್ನು ಒಂದು ತುಂಬ ಒಳ್ಳೆ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗೋದಕ್ಕೆ ವಿಟಮಿನ್ ಕೆ ಸಹಾಯಕಾರಿಯಾಗಿದೆ. ಹಸಿರೆಲೆ ತರಕಾರಿಗಳು, ಮೊಳಕೆ ಕಾಳುಗಳು, ಕೋಸು ಮತ್ತು ಸೋಯಾಬೀನ್ ಇದೆಲ್ಲದರಲ್ಲೂ ಈ ಒಂದು ವಿಟಮಿನ್ ಕೆ ಇದೆ. ಸೊ ರಕ್ತದಾನಿಗಳ ದಿನದ ಹಿನ್ನೆಲೆಯಲ್ಲಿ ಈ ಒಂದು ಮಾಹಿತಿಯೊಂದಿಗೆ ಮುಂದಿನ ಪ್ರಶ್ನೆ ಯಾರಿಗೆ ನೋಡೋಣ. ಹಲೋ, ಕರೆ ಕಟ್ ಆಗಿದೆ. ಹಲೋ ಹಲೋ
1: ಹಲೋ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ವಿಜಯ್ ಕೌಶಿಕ್ ಮೇಡಮ್.
0: ವಿಜಯ್ ಕೌಶಿಕ್. ವಿಜಯ್ ಕೌಶಿಕ್ ಏನ್ ಮಾಡ್ಕೊಂಡಿರೋದು?
1: ನಾನು ಪಾಟೀಲ್ ಆರ್ಕೆಸ್ಟ್ರಾ ಸಿಂಗರ್.
0: ಹಿಂದೆ ಕೂಡ ಮಾಡಿದ್ರಿ ಅಲ್ಲ ವಿಜಯ್ ಅವರು?
1: ಹೋದ ತಿಂಗಳು ಕರೆಕ್ಟ್ ಸಿಗಲಿಲ್ಲ.
0: ಸರಿ ಸರಿ, ಒಟ್ಟಲ್ಲಿ ಮಾಡ್ತಾ ಇರ್ತೀರಿ. ಓಕೆ, ಈಗ ನಿಮ್ಗೆ ಪ್ರಶ್ನೆ ಕೇಳೋಣ. ಕೇಳ್ತಾ ಇದ್ದೀರಾ ಕಾರ್ಯಕ್ರಮವನ್ನ?
1: ಕೇಳ್ತಾ ಇದ್ದೀನಿ ಮೇಡಮ್. ರೇಡಿಯೋ ಬಿಟ್ಟು ಇದ್ದಂಗೆ ಇದ್ದರೆ ಇರೋದೇ ಇಲ್ಲ.
0: ರೇಡಿಯೋ
1: ರೇಡಿಯೋ ಬಿಟ್ಟು ಇರೋದೇ ಇಲ್ಲ,
0: ಇರೋದೇ ಇಲ್ಲ. ಓಕೆ ಓಕೆ, ಸರಿ ಸರಿ, ಖುಷಿ ಆಯ್ತು. ಈಗ ನಿಮ್ಗೆ ಪ್ರಶ್ನೆ, ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಅನ್ಬಿಟ್ಟು ಭಾರತದ ಯಾವ ನಗರವನ್ನ ಕರೀತೇವೆ
1: ಮೇಡಮ್?
0: ಕ್ವೀನ್ ಆಫ್ ಅರೇಬಿಯನ್ ಸಿ, ಅರೇಬಿಯನ್ ಸಮುದ್ರದ ರಾಣಿ ಅಂತ ಭಾರತದ ಯಾವ ನಗರವನ್ನ ಕರೀತೇವೆ?
1: ಐಡಿಯಾ ಇಲ್ಲ ಮೇಡಮ್.
0: ಕೇರಳದಲ್ಲಿದೆ.
1: ಕೇರಳ?
0: ಕೊಚ್ಚಿನ್. ಕೊಚ್ಚಿ ಅಥವಾ ಕೊಚ್ಚಿನ್ ಅಂತ ಅನ್ಬಿಟ್ಟು ಕರಿತೀವಲ್ಲ. ಸೊ ಆ ಒಂದು ನಗರವನ್ನ ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಅನ್ಬಿಟ್ಟು
1: ಕರಿತೀವಿ. ನೋಡಿರ್ತೀವಿ, ಓದಿರ್ತೀನಿ, ಅದು
0: ಖಂಡಿತ ಹಾಗೆ ಆಗೋದು ಸರ್. ಹಾಟ್ ಸೀಟ್ ಅಂತ ಅಂತೀವಲ್ಲ, ಇದು ಹಾಟ್ ಕಾಲ್ ಅಷ್ಟೇನೆ. ತಕ್ಷಣ ಕೆಲವೊಮ್ಮೆ ನೆನಪಾಗೋದಿಲ್ಲ, ತೊಂದರೆ ಇಲ್ಲ. ನೀವು ಕರೆ ಮಾಡಿ ಪ್ರಯತ್ನ ಪಟ್ರಿ. ಧನ್ಯವಾದಗಳು ಸರ್.
1: ಅಂದ್ರೆ ಇವತ್ತು ನಿಮ್ಮ ಒಂದು ಮ್ಯಾಟರ್ ಪೇಪರ್ ಬಂದಿತ್ತು ಮೇಡಮ್, ಓದಿ ಬಹಳ ಖುಷಿ ಆಯ್ತು.
0: ಓಕೆ, ಧನ್ಯವಾದಗಳು ಸರ್.

0: ಅಲ್ಲ ಆ
1: ಕೇಳ್ತಾ ಇರಿ.
0: ಪುಸ್ತಕ ಓದಿದೀನಿ ಅನ್ಸುತ್ತೆ ನನಗೆ. ನನಗೆ ಕೆರೂರು ವಾಸುದೇವಾಚಾರ್ಯರು ಬರೆದಿರಂತಹದ್ದು,
1: ಹಾ ಓಕೆ ಸರಿ
0: ಆ
1: ಖಂಡಿತ.
0: ಇಂದಿರಾ ಅನ್ನೋದು ನನಗೆ ಓದಿರೋ ನೆನಪಿದೆ.
1: ಓಕೆ ಸರಿ ಸರಿ ಸರ್, ಹಾಗೆ ಓದಿ ಮತ್ತೊಮ್ಮೆ ಸಿಕ್ಕಿದ್ರೆ ಪುಸ್ತಕ.
0: ಸರಿ
1: June 17ಕ್ಕೆ ಓದಿನ ದಿನವನ್ನ ಕೂಡ ನಾವು ಆಚರಿಸ್ತಾ ಇದ್ದೀವಿ ಈ ತಿಂಗಳಲ್ಲಿ. ಸೊ
0: ಸರಿ ಮೇಡಮ್,
1: ಓದೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಅನ್ಬಿಟ್ಟು ಅನ್ಬೋದು. ಧನ್ಯವಾದಗಳು ಸರ್,
0: ಹೌದು,
1: ನಮಸ್ತೆ.
0: ಧನ್ಯವಾದಗಳು.
1: ನಮಸ್ತೆ ಸ್ನೇಹಿತರೆ. ಕೊಚ್ಚಿನ್ ಕೊಚ್ಚಿನ್ ಇರೋಂತಹ ಜಾಗ, ಅಲ್ಲಿರುವಂತಹ ಬಂದರು ಇರೋಂತಹ ಜಾಗ ಹೇಗಿದೆ ಅಂತ ಅಂದರೆ, ಬೇರೆ ಯುರೋಪ್ ರಾಷ್ಟ್ರಗಳಿಗೆ ಕನೆಕ್ಟ್ ಆಗೋದಕ್ಕೆ ಬಹಳ ಒಳ್ಳೆಯ ಒಂದು ಜಾಗದಲ್ಲಿ ಅದು ಇರೋದ್ರಿಂದ ಚೀನಾ, ರೋಮ್, ಗ್ರೀಸ್, ಪೋರ್ಚುಗಲ್, ಸೊ ಇಲ್ಲೆಲ್ಲದಕ್ಕೂ ತುಂಬ ಕರೆಕ್ಟಾಗಿ ಅದು ಆಕ್ಸೆಸ್ ಆಗೋ ಹಾಗೆ ಇರೋದ್ರಿಂದ ಅದನ್ನು ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಅಂದ್ಬಿಟ್ಟು ಕರೀತಾರೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಈ ಒಂದು ಮಸಾಲೆ ಪದಾರ್ಥಗಳ ವ್ಯಾಪಾರ ಏನು ಮಾಡ್ತಾ ಇತ್ತು, ಸೊ ಅದು ಕೊಚ್ಚಿನ ಮೂಲಕ ತುಂಬ ಸರಾಗವಾಗಿ ಸಾಗ್ತಾ ಇತ್ತು. ಹಾಗಾಗಿ ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಅಂದ್ಬಿಟ್ಟು ಕೊಚ್ಚಿನ ಕರಿತೇವೆ. ನೋಡೋಣ ಕರೆ ಯಾರ್ದಿದೆ. ಹಲೋ ನಮಸ್ತೆ.
2: ಹಲೋ ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
2: ಗೋವಿಂದ ರಾಜು ಅಂತ.
1: ಗೋವಿಂದ ರಾಜು. ಗೋವಿಂದ ರಾಜು ಅವ್ರು ಏನ್ ಮಾಡ್ಕೊಂಡಿರೋದು ಸರ್?
2: ಮೇಡಮ್ ನಮ್ ಜೆಕೆ ಟೈರ್ಸ್ ಅಲ್ಲಿ ರಿಟೈರ್.
1: ಹೌದಾ, ಓಕೆ. ಸೊ ರಿಟೈರ್ ಆಗಿದ್ದೀರಿ, ಕೇಳ್ತಾ ಇರ್ತೀರಾ ಕಾರ್ಯಕ್ರಮಗಳನ್ನ ರೇಡಿಯೋನ? ಓಕೆ ಸರಿ, ಈಗ ನಿಮ್ಗೆ ಪ್ರಶ್ನೆ. ನಾನೊಂದು ಗಾದೆನ ಕೇಳ್ತೀನಿ, ನೀವು ಆ ಗಾದೆನ ಪೂರ್ತಿ ಮಾಡ್ಬೇಕು. ಅರ್ಧ ಗಾದೆ ನಾನು ಹೇಳ್ತೀನಿ, ಇನ್ನರ್ಧ ನೀವು ಹೇಳಬೇಕು. ಹಾ ಓಕೆ. ಈಗ ಪ್ರಶ್ನೆ ನಿಮ್ಗೆ, ನೆಂಟ ನೆಂಟರಿಗೆ ನೆಂಟ ಮಾರಿ, ಇದು ಗಾದೆಯ ಮೊದಲ ಭಾಗ. ಸೊ ಎರಡನೇ ಭಾಗ ಏನು ನೋಡೋಣ, ಹೇಳಿ ಟ್ರೈ ಮಾಡಿ. ನೆಂಟರಿಗೆ ನೆಂಟ ಮಾರಿ, ಮಾರಿ ಅಂತಂದ್ರೆ ಅಪಾಯ ಅಂತ ಅನ್ಬಿಟ್ಟು, ಸೊ ಡ್ಯಾಶ್ ಡ್ಯಾಶ್ ಡ್ಯಾಶ್, ಸೊ ಫಿಲ್ ಇನ್ ದ ಬ್ಲಾಂಕ್ಸ್. ಇರ್ಲಿ, ಸಾರಿ ಎಲ್ಲ ಬೇಡ ಸರ್, ಖಂಡಿತ ಇದೊಂದು ಮಾಹಿತಿ ವಿನಿಮಯ ಅಷ್ಟೇನೆ, ಮತ್ತಿನ್ನೇನಿಲ್ಲ. ಕುಂಟೆತ್ತು ಹೊಲಕ್ಕೆ ಮಾರಿ ಅಂತ.
2: ಹಾ,
1: ನೆಂಟರಿಗೆ ನೆಂಟ ಮಾರಿ, ಕುಂಟೆತ್ತು ಹೊಲಕ್ಕೆ ಮಾರಿ ಅಂತ ಅಂದ್ಬಿಟ್ಟು. ಓಕೆ, ಪ್ರಯತ್ನ ಪಟ್ಟಿ ಧನ್ಯವಾದಗಳು. ಕಾರ್ಯಕ್ರಮ ಕೇಳ್ತಾ ಇರಿ ಸರ್. ಓಕೆ ಸ್ನೇಹಿತರೆ, ಈಗ ಇನ್ನೊಂದು ಹಾಡನ್ನು ಕೇಳ್ಕೊಂಡು ಬರೋಣ.

0: ಸುಂದರವಾದ ಗೀತೆ. ಓಕೆ, ಈಗ ನೋಡೋಣ ಪ್ರಶ್ನೆ ಯಾರಿಗೆ ಅಂತ. ಹಲೋ, ನಮಸ್ತೆ.
1: ಹಲೋ
0: ಹಲೋ, ಯಾರು ಮಾತಾಡ್ತಾ ಇರೋದು?
1: ಬದರವಾಳ ಗ್ರಾಮದಿಂದ ವೆಂಕಟೇಶ್ ಬಿ ಆರ್ ಮೇಡಮ್.
0: ವೆಂಕಟೇಶ್, ಆಗ್ಲೇ ಕೂಡ ಒಬ್ರು ವೆಂಕಟೇಶ್ ಅಂತ ಅನ್ಬಿಟ್ಟು ಫೋನ್ ಮಾಡಿದ್ರು, ಈಗ ಇನ್ನೊಬ್ರು ವೆಂಕಟೇಶ್. ಓಕೆ, ಏನ್ ಮಾಡ್ಕೊಂಡಿರೋದು ವೆಂಕಟೇಶ್ ಅವರು?
1: ಮೇಡಮ್, ಊರ್ಲೆ ವ್ಯವಸಾಯ.
0: ವ್ಯವಸಾಯ, ಹೌದಾ? ಓಕೆ, ತುಂಬಾ ಖುಷಿ ವಿಚಾರ. ಓಕೆ, ರೇಡಿಯೋ ಕೇಳ್ತಾ ನಿಮ್ ಕೆಲಸಗಳು ಸಾಗತ್ತೆ.
1: ಹೌದು ಮೇಡಮ್, ಹೌದು.
0: ಓಕೆ, ಸರಿ ಸರಿ. ಈಗ ನಿಮ್ಗೆ ಪ್ರಶ್ನೆ
1: ಹೇಳಿ ಮೇಡಮ್.
0: ರಾಜಧಾನಿಯೇ ಇಲ್ಲದಂತಹ ದೇಶ ಯಾವುದು? ನೋಡೋಣ, ಟ್ರೈ ಮಾಡಿ.
1: ಚಿಲಿ?
0: ಚಿಲಿ ಅಲ್ಲ.
1: ರಾಜಧಾನಿ,
0: ಹಾ, ಇದು ಪೆಸಿಫಿಕ್ ಅಲ್ಲಿ ಒಂದು ದ್ವೀಪ, ದ್ವೀಪ ರಾಷ್ಟ್ರ.
1: ಫಿಲಿಪೈನ್ಸ್
0: ಅಲ್ಲ. ನೌರು ಅಂತ,
1: ನೌರು ಅಂತ,
0: ನೌರು, ಎನ್ ಎ ಯು ಆರ್ ಯು ಅಂತ ಅನ್ಬಿಟ್ಟು ಸ್ಪೆಲ್ಲಿಂಗ್ ಬರೀತೀವಿ. ನೌರು ಅಂತ ಅನ್ನೋದು ರಾಜಧಾನಿಯೇ ಇಲ್ಲದಂತಹ ದೇಶ. ಓಕೆ, ಸೊ ಇದು ತುಂಬಾ ಚಿಕ್ಕದ್ದು, ಏನು 21 ಚದರ ಕಿಲೋಮೀಟರ್ ಅಷ್ಟೇ ಇರುವಂತಹ ಒಂದು ದೇಶ, 10,000 ಜನಸಂಖ್ಯೆ ಇರುವಂತಹ ಒಂದು ದೇಶ. ಸೊ ಇಲ್ಲಿ ಒಂದು ಜಿಲ್ಲೆ ಇದೆ, ಯಾರೆನ್ ಅಂತ ಅನ್ಬಿಟ್ಟು ಜಿಲ್ಲೆ, ಅದು ಒಂದ್ ರೀತಿಯಾಗಿ ಏನು ರಾಜಧಾನಿ ತರ ಎಲ್ಲ ಕೆಲಸಗಳು ಅಲ್ಲಿ ನಡೆಯುತ್ತೆ, ಮುಖ್ಯವಾದ ಜಿಲ್ಲೆ. ಆದ್ರೆ ರಾಜಧಾನಿ ಅಂತ ಅನ್ಬಿಟ್ಟು ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ನಾರು ಅಂತ ಅನ್ನೋದು ಇಡೀ ಪ್ರಪಂಚದಲ್ಲಿ ರಾಜಧಾನಿಯೇ ಇಲ್ಲದೆ ಇರುವಂತಹ ಒಂದು ದೇಶ. ಓಕೆ,
1: ಎಲ್ಲ ಕಾರ್ಯಕ್ರಮಗಳು ಕರೆ ಮಾಡ್ತಿದ್ದೆ ಮೇಡಮ್, ಇದೇ ಪ್ರಥಮ ಬಾರಿ ತಮ್ಮ ಕಾರ್ಯಕ್ರಮ ಕರೆ ಮಾಡಿದ್ದೆ.
0: ಓ ಹೌದಾ, ಸರಿ ಸರಿ.
1: ಹೀಗೆ ಆರ್ವೇ ಕಾರ್ಯಕ್ರಮ, ಮತ್ತೆ ಪತ್ರೋತ್ತರ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಕ್ಕೂ ಮತ್ತೆ ಪ್ರಥಮವಾಗಿ ನಿಮ್ಮದಕ್ಕೆ ಮಾಡಿದ್ದೆ ಮೊದಲು.
0: ಖಂಡಿತ ಸರ್, ಥ್ಯಾಂಕ್ ಯು. ಹೀಗೆ ಕರೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಕೂಡ ಮಾಡ್ತಾ
1: ನಿಮ್ಮ ಕಾರ್ಯಕ್ರಮ.
0: ಓಕೆ, ಧನ್ಯವಾದಗಳು, ಕಾರ್ಯಕ್ರಮ ಕೇಳಿ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ ಸ್ನೇಹಿತರೆ. ಹಾಗೆ ಫೆಡರಲ್ ಸಿಟೀಸ್ ಅಂತ ಕೂಡ ಇದ್ದಾವೆ, ಮೊನಾಕೋ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ವ್ಯಾಟಿಕನ್ ಆಗಿರ್ಬೋದು. ಸೊ ಇವುಗಳನ್ನ ಫೆಡರಲ್ ಸಿಟಿ ಅಂತ ಕರಿತೀವಿ. ಇವಕ್ಕೂ ಕೂಡ ಯಾವುದೇ ಒಂದು ಏನು ರಾಜಧಾನಿ ಅಂತ ಅಂದ್ಬಿಟ್ಟು ಇಲ್ಲ. ಸೊ ಈ ನಾರು ಏನಿದೆ, ಪ್ರಪಂಚದಲ್ಲಿ 3ನೇ ಸಣ್ಣ ರಾಷ್ಟ್ರ ಕೂಡ. ಓಕೆ, ಮುಂದಿನ ಕರೆ ನೋಡೋಣ ಯಾರ್ದಿದೆ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಕಾರ್ತಿಕ್ ಅಂತ, ಶ್ರೀರಂಗಪಟ್ಟಣದಿಂದ.
0: ಕಾರ್ತಿಕ್, ಓಕೆ. ಕಾರ್ತಿಕ್ ಏನ್ ಮಾಡ್ಕೊಂಡಿರೋದು?
2: ಮೇಡಮ್ ಈಗ 10th.
0: ಓಕೆ, ಸೊ ರೇಡಿಯೋ ಕೇಳಕ್ಕೆ ಸಮಯ ಆಗತ್ತಾ? ಕೇಳ್ತಾ ಇರ್ತೀರಾ
2: ಮೇಡಮ್? ಹಂಗೆ ಜೊತೆಗೆ ನಾವು ಕೇಳ್ತಾ ಇರ್ತೀವಿ.
0: ನಿಜವಾಗ್ಲೂ ತುಂಬಾ ಖುಷಿಯಾದ ವಿಚಾರ. ಓಕೆ, ಕಾರ್ತಿಕ್ ಹೇಗೆ ಓದ್ತಾ ಇದೀಯಾ?
2: ಚೆನ್ನಾಗಿ ಓದ್ತಾ ಇದೀನಿ.
0: 10th ಅಲ್ವಾ, ಸ್ವಲ್ಪ ತುಂಬಾ ಸೀರಿಯಸ್ ಆಗಿ ಓದೆಲ್ಲ ಶುರು ಆಗಿದೆಯಾ ಅಥವಾ ಇನ್ನ ಶುರು ಆಗಿಲ್ವಾ?
2: ಶುರುವಾಗಿದೆ.
0: ಸೊ ಆಲ್ ದ ಬೆಸ್ಟ್ ಕಾರ್ತಿಕ್, ಚೆನ್ನಾಗಿ ಓದು, ಒಳ್ಳೆ ಮಾರ್ಕ್ಸ್ ಬರಲಿ. ಆಯ್ತಾ? ಓಕೆ, ಈಗ ನಿನ್ಗೆ ಪ್ರಶ್ನೆ. ನಮ್ಮ ಭಾರತ ಸರ್ಕಾರದ ಇಂಧನ ಸಚಿವರು ಜೊತೆಗೆ ವಸತಿ ಮತ್ತು ನಗರ ವ್ಯವಹಾರಗಳ ಮಂತ್ರಿಗಳು ಯಾರು? ಜೊತೆಗೆ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆಯನ್ನು ಕೂಡ ನಿರ್ವಹಿಸ್ತಾರೆ ಯಾರು?
2: ಡೌಟ್ ಇದೆ ಮೇಡಮ್.
0: ಹೇಳಿ, ಪರವಾಗಿಲ್ಲ, ಡೌಟ್ ಇದ್ರೂ ಚಿಂತೆ ಇಲ್ಲ. ನೆನಪಾಗ್ತಾ ಇಲ್ವಾ?
2: ಇಲ್ಲ ಮೇಡಮ್.
0: ಮನೋಹರ್ ಲಾಲ್ ಖಟ್ಟರ್ ಅವರು. ಹಾ, ಶ್ರೀ ಮನೋಹರ್ ಲಾಲ್ ಖಟ್ಟರ್ ಅವರು 2024 ಈ ಖಾತೆಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಹರಿಯಾಣದ 10ನೇ ಮುಖ್ಯಮಂತ್ರಿಗಳು ಕೂಡ ಶ್ರೀ ಖಟ್ಟರ್ ಅವರು ಆಗಿದ್ರು. ಸೊ ಅಲ್ಲಿನ ಕರ್ನಾಲ್ ಕ್ಷೇತ್ರದಿಂದ ಇವರು ಆಯ್ಕೆಯಾಗಿದ್ದಾರೆ. ಓಕೆನಾ? ಓಕೆ ಓಕೆ ಕಾರ್ತಿಕ್, ಹೀಗೆ ಕಾರ್ಯಕ್ರಮ ಕೇಳ್ತಾ ಇರು, ಆಲ್ ದ ವೆರಿ ಬೆಸ್ಟ್, ಚೆನ್ನಾಗ್ಬೋದು. ಓಕೆನಾ? ಓಕೆಪ್ಪ, ನಮಸ್ತೆ. ಸ್ನೇಹಿತರೆ, ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
3: ನಟರಾಜ್ ಅಂತ ಮೇಡಮ್.
0: ನಟರಾಜ್, ನಟರಾಜ್ ಅವ್ರು ಏನ್ ಮಾಡ್ಕೊಂಡಿರೋದು?
3: ನಾನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತೀನಿ.
0: ಎಲ್ಲಿ?
3: ಫ್ಯಾಕ್ಟರಿಯಲ್ಲಿ.
0: ಫ್ಯಾಕ್ಟರಿಯಲ್ಲಿ. ಓಕೆ, ಸೊ ಮನೆಗೆ ಬಂದ ಮೇಲೆ ನೀವು ರೇಡಿಯೋ ಕೇಳ್ತೀರಾ?
3: ಅಲ್ಲೂ ಕೇಳ್ತೀನಿ ಮೇಡಮ್.
0: ಅಲ್ಲೂ ಕೇಳ್ತೀರಾ?
3: ಓಕೆ, ಕೇಳ್ತೀನಿ.
0: ಓ ಸರಿ ಸರಿ, ಖುಷಿ ಆಯ್ತು ನೀವು ರೇಡಿಯೋ ನಿಮ್ಮ ಕೆಲಸದ ಸಮಯದಲ್ಲಿ ಕೂಡ ಕೇಳ್ತೀರಾ ಅಂತ ಕೇಳ್ಬಿಟ್ಟು. ಈಗ ನಿಮ್ಗೆ ಪ್ರಶ್ನೆ ಏನು ಅಂತ ಅಂದ್ರೆ, ಈಗ ಕ್ಯಾಂಗರೂಗೆ ಚೀಲ ಇರತ್ತೆ ಅಲ್ವಾ, ಅದರಲ್ಲಿ ಮರಿನ ಕೂರಿಸ್ಕೊಡುತ್ತೆ, ನೋಡಿದ್ದೀರಿ ಅಲ್ವಾ?
3: ಹಾ,
0: ಅದೇ ರೀತಿಯಾಗಿ ಒಂದು ಪಕ್ಷಿಗೆ ಚೀಲ ಇರತ್ತೆ, ಅದರಲ್ಲಿ ಅದು ಮೀನು ಮತ್ತೆ ನೀರನ್ನು ತಗೊಂಡು ಹೋಗುತ್ತೆ, ಮೀನನ್ನು ತಗೊಂಡು ಹೋಗತ್ತೆ. ಸೊ ಯಾವುದು ಅದು ಪಕ್ಷಿ?
3: ಕ್ಲೂ,
0: ಆ ಹೆಸರಿನ ಸಾಕಷ್ಟು ಹೋಟ್ಲ್ಗಳೆಲ್ಲ ಇದಾವೆ, ಅಷ್ಟು ಹೇಳ್ಬೋದು. ದೊಡ್ಡ ಗಾತ್ರದ ಪಕ್ಷಿ
3: ಮಯೂರ
0: ಅಲ್ಲ. ಮಯೂರ ಅಂತ ಅಂದ್ರೆ ನವಿಲು ಅಲ್ಲ. ಪೆಲಿಕನ್,
3: ಪೆಲಿಕಾನ್,
0: ಪೆಲಿಕಾನ್, ಹಾ, ಪೆಲಿಕಾನ್, ಪೆಲಿಕನ್ ಅಂತ ಹೇಳ್ತೀವಲ್ವಾ, ಹಾ, ಆ ಪಕ್ಷಿಗೆ ಅದು ನೀರಲ್ಲಿ ಇರತ್ತೆ ಅಲ್ವಾ. ಸೊ ನೀರಿಂದ ಮೀನನ್ನ ಎತ್ಕೊಂಡು ಹೋಗೋದಕ್ಕೆ ತಗೊಂಡು ಅದು ಆ ಚೀಲದಲ್ಲಿ ಹಾಕೊಳ್ಳುತ್ತೆ. ಅದರ ಕೊಕ್ಕಿನ ಕೆಳಗಡೆನೇ ಚೀಲ ಇರುತ್ತೆ. ಸೊ ಆ ಚೀಲದೊಳಗಡೆ 3.75 ಲೀಟ್ರಷ್ಟು, ಅಂದರೆ 3 ಗ್ಯಾಲನ್ನಷ್ಟು ನೀರನ್ನು ಕೂಡ ತುಂಬ್ಕೋಬಹುದು. ಅದು ಅಷ್ಟು ದೊಡ್ಡ ಚೀಲ. ಅದರೊಳಗಡೆ ನೀರು ಮತ್ತು ಫಿಶನ್ನು ಹಾಕ್ಕೊಳತ್ತೆ, ಆಮೇಲೆ ನೀರನ್ನು ಚೆಲ್ಬಿಟ್ಟು ಅದು ಮೀನನ್ನು ತಿನ್ನತ್ತಂತೆ. ಸೊ ಇದೊಂದು ಏನದನ್ನ ಗುಲಾರ್ ಪೌಚ್ ಅಥವಾ ಗುಲಾರ್ ಸ್ಯಾಕ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಇದೊಂದು ವಿಶಿಷ್ಟ ಏನು ಅಥವಾ ಪಕ್ಷಿ ಲೋಕದ ವಿಶಿಷ್ಟ ಪಕ್ಷಿ ಅಂತ ಅಂದ್ಬಿಟ್ಟು ಹೇಳ್ಬೋದು ಅಲ್ವಾ? ಓಕೆ, ಸರಿ, ಕರೆ ಮಾಡಿದ್ರಿ, ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ಓಕೆ, ನಮಸ್ತೆ. ಸ್ನೇಹಿತರೆ, 1 ಗ್ಯಾಲನ್ ಅಂತ ಅಂದರೆ 3.75 ಲೀಟರ್ ಅಷ್ಟು ನೀರು, ಅಂದರೆ 4 ಲೀಟ್ರ್ಗಿಂತ ಕಡಿಮೆ ಅಷ್ಟು ನೀರು. ಸೊ ಅಂಥ 3 ಗ್ಯಾಲನ್ ನೀರನ್ನು ಪೆಲಿಕನ್ ಪಕ್ಷಿ ತನ್ನ ಆ ಒಂದು ಚೀಲದಲ್ಲಿ ಇಟ್ಕೊಳತ್ತೆ. ಸೊ ಅದರೊಳಗೆ ಮೀನು ಕೂಡ ಇರುತ್ತೆ, ಆಮೇಲೆ ಮೀನಿನ ಭಕ್ಷಣೆ ಮಾಡತ್ತಂತೆ. ಸೊ ಎಂತಹ ವಿಸ್ಮಯ ಅಂತ ಅಂದ್ಬಿಟ್ಟು ಹೋಗ್ತೆ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಯಾರಿಗೆ. ಹಲೋ, ನಮಸ್ತೆ.
4: ಹಲೋ,
0: ಹಾಂ, ಯಾರು ಮಾತಾಡ್ತಾ ಇರೋದು?
4: ನಿವೇದಿತಾ ಸಿಸ್ಟರ್ ಅವರಿಗೆ ನಂಜನಗೂಡು ಮಹೇಶ್ ನಾಯಕನ ನಮಸ್ಕಾರಗಳು ಮೇಡಮ್.
0: ನಂಜನಗೂಡು ಮಹೇಶ್ ಅವರೇ, ಹೇಳಿ, ಕೇಳ್ತಾ ಇದ್ದೀರಾ ಕಾರ್ಯಕ್ರಮ?
4: ಓಕೆ,
0: ಸೊ ಪ್ರಶ್ನೆ ಕೇಳಲಾ ನಿಮ್ಗೆ?
4: ಕೇಳಿ ಮೇಡಮ್.
0: ಓಕೆ, ನಿಮ್ಗೆ ಪ್ರಶ್ನೆ ಯಾವುದು ಅಂತ ಅಂದ್ರೆ, ಹಲೋ
4: ಹಲೋ ಹಲೋ
0: ಹಲೋ, ಕೇಳಿಸ್ತಾ ಇದೆಯಾ?
4: ನಮಸ್ತೆ ಮೇಡಮ್.
0: ನಂಜನಗೂಡು ಮಹೇಶ್ ಅವರಲ್ವಾ?
4: ಇಲ್ಲ, ತುಳಸಿದಾಸ್.
0: ಓಕೆ, ಸೊ ಕಾಲ್ ಕಟ್ ಆಯ್ತು ಅದು ಅಂತ ಅನ್ಸುತ್ತೆ. ಮಹೇಶ್ ಅವರು
4: ತುಳಸಿದಾಸ್, ನಾನು ಇದೇ ಫಸ್ಟ್ ನಿಮಗೆ ಕರೆ ಮಾಡಿರೋದು.
0: ಹೌದಾ? ಓಕೆ ಓಕೆ, ಥ್ಯಾಂಕ್ ಯು ಸರ್. ಏನ್ ಮಾಡ್ಕೊಂಡಿರೋದು?
4: ಇದು ಮಂಗಳವಾರ ಕಾರ್ಯಕ್ರಮ ಮತ್ತೆ ಗೇಮ್ಸ್ ಕಾರ್ಯಕ್ರಮಕ್ಕೆಲ್ಲ ಮಾತಾಡ್ತೀನಿ. ದಿಜಯ್ ಸರ್, ಕೀರ್ತನ್ ಮೇಡಮ್, ಚಿನ್ಮಯ ಮೇಡಮ್, ಮತ್ತೆ ರಮೇಶ್ ಸರ್ ಇವ್ರಿಗೆ ಫೋನ್ ಮಾಡ್ತಿರ್ತೀನಿ. ಅಂದ್ರೆ ಇದು
0: ಹಲೋ
5: ಹಲೋ ಹಲೋ ಮೇಡಮ್.
0: ಅಯ್ಯೋ, ಹೇಳಿ ಹೇಳಿ, ಯಾರು ಮಾತಾಡ್ತಾ ಇರೋದು ಮತ್ತೆ ಕಾಲ್?
5: ಬೆಳಗೆರೆ ಚಿನ್ನಣ್ಣ ಮೇಡಮ್.
0: ಏನಂದ್ರಿ ಹೆಸರು?
5: ಮಡಿಕೇರಿಯಿಂದ ಚಿನ್ನಣ್ಣ.
0: ಮಡಿಕೇರಿಯಿಂದ? ಓಕೆ, ಮಡಿಕೇರಿಯಿಂದ ಕಾಲ್ ಮಾಡಿದಿರಿ. ಓಕೆ, ಹೇಳಿ ಸರ್, ಏನ್ ಮಾಡ್ಕೊಂಡಿರೋದು ನೀವು?
5: ಕೃಷಿಕರು.
0: ಕೃಷಿಕರು, ಓಕೆ. ಕೇಳ್ತಾ ಇರ್ತೀರಾ ಮೈಸೂರು ಆಕಾಶವಾಣಿ ಕಾರ್ಯಕ್ರಮಗಳನ್ನ?
5: ಕೇಳ್ತಾ ಇರ್ತೀನಿ ಮೇಡಮ್.
0: ಓಕೆ ಸರಿ, ಈಗ ನಿಮ್ಗೆ ಪ್ರಶ್ನೆ, ಏನ್ ಮಾಡ್ಕೊಂಡಿರೋದು ನೀವು ಸೀನಣ್ಣ ಅವರು?
5: ಕೃಷಿಕರು.
0: ಕೃಷಿಕರು, ಓಕೆ. ಈಗ ನಿಮ್ಗೆ ಪ್ರಶ್ನೆ ಏನು ಅಂತ ಅಂದ್ರೆ, ಓಕೆ, ಸೂರ್ಯನನ್ನು ಸುತ್ತು ಹಾಕಲು 30 ವರ್ಷ ಸಮಯ ತೆಗೆದುಕೊಳ್ಳುವ ಗ್ರಹ ಯಾವುದು? ಅಲ್ಲ, ಗ್ರಹ. ಗೊತ್ತಾಗ್ತಾ ಇಲ್ವಾ? ಶನಿಗ್ರಹ.
5: ಶನಿಗ್ರಹ,
0: ಇಲ್ಲಿ ಕರೆ ಮಾಡಿದ್ರಿ. ಸೊ ಇದು ಶನಿಯ ಒಂದು ದಿನ ಏನಿದೆ, ಸೊ ಇದು ಇದರ ಪ್ರಕಾರ ತಗೊಂಡ್ರೆ 30 ವರ್ಷಗಳ ಕಾಲ ಅದು ತಗೊಳುತ್ತೆ. ಓಕೆ, ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ, ನಮಸ್ತೆ. ಸ್ನೇಹಿತರೆ, ಬಹುಶಃ ಇಂದಿನ ಕೊನೆಯ ಕರೆ ಯಾರ್ದಿದೆ ನೋಡೋಣ. ಹಲೋ, ನಮಸ್ತೆ.
6: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ, ಸೌಜನ್ಯ. ಹಲೋ, ಯಾರು ಮಾತಾಡ್ತಿರೋದು? ಓಕೆ, ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಈಗ ನಿಮ್ಗೆ ಪ್ರಶ್ನೆ, ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟಲು ಸಂವಿಧಾನ ಸೂಚಿಸುವಂತಹ ಆರ್ಟಿಕಲ್ ಯಾವುದು?
6: ಅಂಬೇಡ್ಕರ್ ಅವರೇನೋ ಅಲ್ವಾ ಮಾಡಿದ್ದು?
0: ಹೌದು, ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ, ಅಂಬೇಡ್ಕರ್ ಅವರ ಅವರು ಅಧ್ಯಕ್ಷರಾಗಿದ್ದಂತಹ ಸಂವಿಧಾನ ಏನಿದೆ ಅದರಲ್ಲಿ ಒಂದು ವಿಧಿ ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟುವ ಬಗ್ಗೆ ಹೇಳುತ್ತೆ. ಯಾವುದು ಅದು? ಹೌದು, 14 ವರ್ಷಕ್ಕಿಂತ ಕೆಳಗಿನವ್ರನ್ನ ಕೆಲಸಕ್ಕೆ ತಗೋಬಾರ್ದು ಅಂತ. ಸೊ ಯಾವದ್ರಲ್ಲಿ ಬರುತ್ತೆ? ಆರ್ಟಿಕಲ್ 24ನೇ ವಿಧಿಯಲ್ಲಿ ಅದರಲ್ಲಿ ಬರುತ್ತೆ. ಸೊ ಅದರಲ್ಲಿ ಏನು ಈ ಬಾಲಕಾರ್ಮಿಕರನ್ನ ಕೆಲಸಕ್ಕೆ ತಗೋಬಾರ್ದು ಅಂತ ಹೇಳುತ್ತೆ. ಜೂನ್ 12ಕ್ಕೆ ಬಾಲಕಾರ್ಮಿಕರ ವಿರೋಧಿ ದಿನ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಪ್ರಶ್ನೆನ ಕೇಳಿದೆ. ಹಾಗೆ ಸಂವಿಧಾನದ ಆರ್ಟಿಕಲ್ 21A ಏನಿದೆ ಅದು ಮಕ್ಕಳಿಗೆ ಶಿಕ್ಷಣವನ್ನು ಕಡ್ಡಾಯ ಅಂತ ಮಾಡಿದೆ. ಸೊ ಈ ಎಲ್ಲ ಪ್ರಶ್ನೆಗಳ ಜೊತೆಗೆ ಇಂದಿನ ಹಲೋ ಯುವವಾಣಿ ರಸಪ್ರಶ್ನೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ರಸಪ್ರಶ್ನೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಮೈಸೂರು 100.6 ಇಂದು ರಾತ್ರಿ 10 ಗಂಟೆಗೆ ನಾಟಕ ಆ ಭಾನುವಾರ. ರಚನೆ ಸುಬ್ರಾಯ್ ಜಿ ಭಟ್, ನಿರ್ಮಾಣ ಉಮೇಶ್ ಎಸ್ಎಸ್. ಸಮಯ 10 ಗಂಟೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಿಲಯ ಕಲಾವಿದರಿಂದ ವಾದ್ಯವೃಂದ, ನಿರ್ದೇಶನ ಎಂವೈ ಕಾಮಶಾಸ್ತ್ರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರಾಗ ಸರಸಾಂಗಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯ ಕಲಾವಿದರಿಂದ ವಾದ್ಯವೃಂದ ಕೇಳಿದಿರಿ. ನಿರ್ದೇಶನ ಮಾಡಿದವರು MY ಕಾಮಶಾಸ್ತ್ರಿ.

0: ನಾಟಕ ಆ ಭಾನುವಾರ. ರಚನೆ ಸುಬ್ರಾಯ್ ಜಿ ಭಟ್. ನಿರ್ಮಾಣ ಉಮೇಶ್ ಎಸ್ಎಸ್. ಕೇಳಿ ನಾಟಕ ಆ ಭಾನುವಾರ.
1: ಬೇಗ ಬೇಗ ರೆಡಿ ಆಗ್ರಿ, ಆಗ್ಲೇ ಏಳುವರೆ ಆಗೋಯ್ತು. ಈ ಸಂಡೇನು ಸುಖ ಇಲ್ಲ ಅಂದ್ರೆ
2: ನಾನ್ ರೆಡಿ ಕಣೆ. ನೀನು ರೆಡಿ ಆದ್ರೆ ಹೊರಟೇ ಬಿಡೋಣ.
1: ಎಲ್ಲಿಗೆ ಹೋಗುದು?
2: ಏ, ನಿನ್ನೆ ಎಲ್ಲ ಮಾತಾಡದ ಮೇಲೆ ಇವತ್ತು ಎಲ್ಲಿಗೆ ಅಂತ ಕೇಳ್ತಾ ಇದೆಯಲ್ಲ.
1: ಹೌದಲ್ಲ ರೀ, ಇಬ್ರು ಕೆಲ್ಸಕ್ಕೆ ಹೋಗ್ತೀವಿ. ನೀವು ಫ್ಯಾಕ್ಟ್ರಿ, ನಾನ್ ಆಫೀಸ್.
2: ಹೌದು,
1: ಇಬ್ರಿಗೂ ಪುರ್ಸೋತ್ ಅನ್ನೋದೇ ಇಲ್ಲ. ಬೆಳಗ್ಗೆ ನೀವು ಏಳಕ್ಕೆ ಹೊರಟ್ರೆ
2: ನೀನ್ ಎಂಟಕ್ಕೆ ರೈಟ್ ಅಂತೀಯ. ನಮ್ ಫ್ಯಾಕ್ಟ್ರಿಲಿ ಬೆಳಗಿನ ತಿಂಡಿ ಕಾಫಿ, ಮಧ್ಯಾಹ್ನ ಮುದ್ದೆ ಊಟ.
1: ನಮ್ ಕಂಪನಿಯಲ್ಲಿ ಮಧ್ಯಾಹ್ನ ಊಟ ಮಾತ್ರ ಕೊಡ್ತಾರಪ್ಪ. ಪ್ರತಿನಿತ್ಯ ಅದೇ ತಿಂದು ತೇಗಿ ತೇಗಿ
2: ಹೊಟ್ಟೆ ಬೀಗಿ ಬೀಗಿ ಒಂದಿನ ಎಲ್ಲಾದ್ರೂ ಹೋಗಿ ಯಾರ ಮನೇಲಾದ್ರೂ ಕವಳ ಕತ್ತರಿಸೋಣ ಅಂತ ಪ್ಲಾನ್ ಮಾಡಿದೀವಿ.
1: ಅಂತ ಒಳ್ಳೆ ಕಾರ್ಯಕ್ಕೆ ಹೊರಟಾಗ ಯಾವ್ದಾದ್ರು ತೊಂದ್ರೆ ವಿಘ್ನ ಬಂದ್ರೆ ಅಂತ ಬೇಗ ಹೊರಟಿದೀವಿ.
2: ಹೌದು, ಅಷ್ಟೇ ಅಲ್ಲ ಕಣೆ, ನಾನು ನಾಲ್ಕು ಜನಗಳ ಲಿಸ್ಟು ಅಂದ್ರೆ ಫ್ರೆಂಡ್ಸು ಹಾಗೆ ರಿಲೇಟಿವ್ಸ್ಗಳು ಇದ್ದಾರೆ, ಅವ್ರ ಹೆಸರೆಲ್ಲ ಪಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಮೊದ್ಲು ಯಾರ ಮನೆ ಅಂತ ಡಿಸೈಡ್ ಮಾಡ್ಬೇಕು
1: ರೀ. ಮೊದ್ಲು ಮನೆಗೆ ಬೀಗ ಹಾಕೋಣ, ಆ ನಂತರ ಹೊರಗೆ ಹೋಗೋಣ. ಇಲ್ದೆ ಇದ್ರೆ ಅಷ್ಟರಲ್ಲಿ ಯಾರಾದ್ರೂ ಬಂದ್ರೆ ನಮ್ಮನ್ನಲ್ಲ ಅವರನ್ನ ನೋಡ್ಕೊಳ್ಳೋದ್ರಲ್ಲೇ ನಮ್ ಟೈಮ್ ಪಾಸ್ ಆಗತ್ತೆ.
2: ಹೌದಲ್ಲ? ಹೌದು ಹೌದು ಹೌದು ಹೌದು. ಬೇಗ ಬೇಗ ಬೇಗ ಬೇಗ ಬೇಗ,
1: ಕಿಸೆಯಲ್ಲಿ ಕಾಸಿದೆ ತಾನೆ?
2: ಇದೆ ಕಣೆ, 500 ರೂಪಾಯಿ ಆಟೋಗ್ ಬೇಕಲ್ಲ
1: ರೀ. ಇನ್ನೊಂದ್ ಸರ್ತಿ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ.
2: ಏನು?
1: ಇಂದು ಸಂಡೆ, ಬೆಳಗಿನ ಕಾಫಿ ತಿಂಡಿ ಎಲ್ಲ ನನ್ನ ಫ್ರೆಂಡ್ ಲತಾ ಮನೆಯಲ್ಲಿ.
2: ಸರಿ.
1: ನಂತರ ಊಟ
2: ಜಯ ಭೀಮರಾವ್ ಮನೆಯಲ್ಲಿ 12 ಗಂಟೆ ಹೊತ್ತಿಗೆ. ಅವ್ರ ಮನೆ ಜಯನಗರ 4th ಬ್ಲಾಕ್ ಅಲ್ಲಿದೆ. 12 ಗಂಟೆ ಅಂದ್ರೆ ಅದು ತಿಂಡಿ ಸಮಯ ಅಲ್ಲ, ಒಂದು ಅರ್ಧ ಗಂಟೆಯಲ್ಲಿ ಊಟ ಸಮಯ ಬಂದ್ಬಿಡುತ್ತೆ ಕಣೆ. ಖಂಡಿತವಾಗಿ ಊಟ ಮಾಡ್ಕೊಂಡು ಹೋಗಿ ಅಂತ ಅವ್ರು ಅಂದೇ ಅಂತಾರೆ.
1: ಹೌದು, ಅವ್ರು ಹೇಳ್ತಾರೆ ನೀವು ನಿಮ್ ದೊಡ್ಡತನಕ್ಕೆ ಬೇಡ ಬೇಡ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ.
2: ಅಲ್ಲ ಕಣೆ, ಶಿಷ್ಟಾಚಾರಕ್ಕಾದ್ರೂ ನಾವು ಬೇಡ ಅನ್ಬಾರ್ದೇನೆ
1: ರೀ. ಇಲ್ಲ ಅಂದ್ರೆ ಕೂಡ್ಲೇ ಅವ್ರು ಆಯ್ತು ಅನ್ಲಿ, ಅವಾಗ ನಮ್ ಕತೆ ಮಂಗಳೂರಿನ ಆಚಾರ್ಯ ತರ ಎಲ್ಲ ಆಗತ್ತೋ ಅಂತ.
2: ಅಯ್ಯೋ, ಆಚಾರ್ಯರ ಕತೆ ಅಂತೂ ಮರೆಯೋ ಹಾಗೆ ಇಲ್ಲ ಬಿಡೂರಾದ. ಆಚಾರ್ಯರನ್ನ ಅವತ್ತು ಆಚಾರ್ಯರೇ ಎಲ್ಲಿ ಊಟ ಕೇಳಿ ಅಂದ್ವಿ, ಆಚಾರ್ಯರು ಆಯ್ತು ಅಂದ್ರು. ನಮ್ಮ ಕಡೆ ಆಯ್ತು ಅಂದ್ರೆ ಊಟ ಆಗಿದೆ ಅಂತ ಅರ್ಥ. ಅವ್ರನ್ನ ಬಿಟ್ಟು ಎಲ್ಲ ಒಳಗೆ ಹೋಗಿ ಊಟ ಮಾಡಿ ಹೊರಗೆ ಬಂದಾಗ ಪಾಪ ಹೊಟ್ಟೆ ಹಸ್ಕೊಂಡಿದ್ದ ಆಚಾರ್ಯರ ಅವಸ್ಥೆ ನೋಡಿದ ಮೇಲೆ ಗೊತ್ತಾಯ್ತು, ಅವ್ರ ಬಾಯಲ್ಲಿ ಬಂದ ಆಯ್ತು ಅನ್ನೋ ಪದದ ಅರ್ಥ ಆಗಬಹುದು ಅಂತ.
1: ಏನೇ ಇರ್ಲಿ ರೀ, ನಮ್ ಫೋಕಸ್ ಬೆಳಗಿನ ತಿಂಡಿ ಲತಾ ಮನೆಯಲ್ಲಿ, ಊಟ ಜಯ ಭೀಮರಾವ್ ಮನೆಯಲ್ಲಿ, ಸಂಜೆ ಟಿಫಿನ್ ಕೃಷ್ಣಪ್ಪನ್ ಮನೆಯಲ್ಲಿ.
2: ಆಲ್ ರೈಟ್.
1: ಹೌದು, ರಾತ್ರಿ ಊಟ ಎಲ್ಲಿ?
2: ನಮ್ಮ ಗೋವಿಂದಯ್ಯ, ಅದೇ ಇನ್ಸ್ಪೆಕ್ಟರ್ ಗೋವಿಂದಯ್ಯ ಕಣೆ.
1: ರೀ, ಅದ್ ಸರಿ ಕಣ್ರಿ, ಎರಡ್ ಚಿಕ್ಕ ಚೀಲ ತಗೊಂಡಿದೀನಿ. ಹೋದ ಮನೇಲೆಲ್ಲ ಬರೀ ಕೈಲಿ ಹೋಗಕ್ಕಾಗತ್ತಾ? ಒಂದೆರಡು ಡಜನ್ ಬಾಳೆಹಣ್ಣು, ಬಿಸ್ಕೆಟ್ ಪಟ್ನ, ಅದೇ ಲತಾನ್ ಮಕ್ಳಿಗೆ ಬೇಕಲ್ವಾ?
2: ಹೌದು ಹೌದು ಹೌದು ಹೌದು, ಬರೀ ಕೈಲಿ ಹೋಗಕ್ಕಾಗಲ್ಲ. ಅಲ್ದೆ ರಾಮ್ ಭಟ್ರು ಬರ್ತಾ ಇರೋ ಹಾಗಿದೆ, ಬೇಗ ಬರ, ಬೀಗ ತಗೊಂಡು ಬೇಗ ಬಾ.
3: ಏನು ಏನು ಗೋಪಾಲ ಅವರು, ಬೆಳಿಗ್ಗೆ ಬೆಳಿಗ್ಗೆ ಹೊರಟು ಬಿಟ್ಟಿದ್ದೀರಾ?
2: ಹೌದು,
3: ನಾನು ಒಂದು ಬೈಟು ಕಾಫಿ ಕುಡಿಯೋಣ ಅಂತ ಬಂದೆ. ಇವತ್ತು ಸಂಡೆ ಅಲ್ವಾ?
2: ಹೌದೌದು.
3: ನನ್ನ ಹೆಂಡತಿಗೂ ನನಗೂ ಒಂದು ಒಪ್ಪಂದ.
2: ಏನು?
3: ವಾರದ 6 ದಿನಾನು ಆಕೆ ಬೆಳಿಗ್ಗೆ ಬೇಗ ಹೇಳ್ತಾಳೆ.
2: ಹೌದು,
3: ವಾರದಲ್ಲಿ 1 ದಿನ ಆಕೆಗೆ ಬಿಡುವು. 8 ಗಂಟೆ ತನಕ ಫುಲ್ ನಿದ್ದೆ, 8-9 ಗಂಟೆ ತನಕ ಟಿವಿಲಿ ಆ ರಂಗೋಲಿ ಕಾರ್ಯಕ್ರಮ ಬರುತ್ತಲ್ಲ, ಅದನ್ನ ನೋಡಿ ಆಮೇಲೆ ಕಾಫಿ ಕುಡಿಯೋದು.
2: ಚೆನ್ನಾಗಿದೆ ಚೆನ್ನಾಗಿದೆ ಸುಪ್ರಭಾತ, ಸುಪ್ರಭಾತ, ಬಹಳ ಚೆನ್ನಾಗಿದೆ. ಅಲ್ಲೇ ರಾಧಾ, ಕಾಫಿ
1: ರೀ, ನೀವು ಇವತ್ತು ಹಾಲೆ ತಂದಿಲ್ಲ? ರಾಮ್ ಭಟ್ರೆ, ನಾವು ಅರ್ಜೆಂಟ್ ಆಗಿ ಜಯನಗರಕ್ಕೆ ಹೋಗ್ಬೇಕಾಗಿದೆ ರೀ, ಬೇಗ ಹೊರಡ್ರಿ.
3: ನನಗೂ ಅವಸರ ಇದೆಯಮ್ಮ. ಏನಿಲ್ಲ, ಒಂದು 500 ರೂಪಾಯಿ ಅರ್ಜೆಂಟ್ ಆಗಿ ಬೇಕಾಗಿತ್ತು. ಹತ್ತಿರದಲ್ಲಿ ಎಲ್ಲೂ ATM ಇಲ್ಲ, ನಾಳೆ ಖಂಡಿತ ಕೊಟ್ಬಿಡ್ತೀನಿ.
2: ಅದು 500 ರೂಪಾಯಿ
1: ನಿಮ್ ಜೇಬಲ್ಲಿ ಇದೆ ಇಲ್ಲ ರೀ? ನಾನ 2 ನೋಟ್ ಇಟ್ಟಿದ್ದೀನಿ.
2: ಹೌದು, 2 ತಗೊಳ್ಳಿ.
3: ಥ್ಯಾಂಕ್ಸ್, ತುಂಬಾನೇ ತುಂಬಾನೇ ಥ್ಯಾಂಕ್ಸ್ ಗೋಪಾಲ.
1: ರಾಮ್ ಭಟ್ರೆ, ಕಾಫಿ.
2: ಭಟ್ರು ಹೋದ್ರು. ಏ ರಾಧಾ, ಇದಕ್ಕೆ ಹೇಳೋದು ನಿನಗೆ ಬುದ್ಧಿ ಕಡಿಮೆ ಅಂತ?
1: ಯಾಕೆ
2: ಅಲ್ವೇ, ನನ್ನ ಜೇಬಲ್ಲಿ 500 ರೂಪಾಯಿ 2 ನೋಟ್ ಇದೆ ಅಂತ ಯಾಕೆ ಬಡ್ಕೊಂಡು ಒಂದು ನೋಟನ್ನು ನೋಡ ಅವನು ಕಿತ್ಕೊಂಡು ಹೋದ? ನಿನ್ನ ಕರ್ಮಕ್ಕೆ ಈಗ ಕಾಫಿ ಕಾಫಿ ಅಂತ ಬೇರೆ ಕೇಳ್ತಾ ಇದೀಯಾ?
1: ರೀ, ನನಗೇನ್ರಿ ಗೊತ್ತು?
2: ಗೊತ್ತಿದ್ಮೇಲೆ ಯಾಕೆ ಮಾತಾಡಬೇಕು? ಅದನ್ನೇ ನಾನು ಹೇಳೋದು. 500 ರೂಪಾಯಿ ಎಲ್ಲಿಂದ ತರಲಿ ಅಂತ ನಾನು ಅನ್ನೋಷ್ಟರಲ್ಲಿ ನಿನ್ನ ಮದ್ದಲ್ಲಿ ಬಾಯಿ ಹಾಕ್ಬಿಟ್ಟೆ. ನೋಡು, ಈಗ ನನ್ನ ಕೈಯಲ್ಲಿ ಬಾಕಿ ಇರೋದು ಬರೀ 500 ರೂಪಾಯಿ ಅಷ್ಟೇ.
1: ಅಯ್ಯೋ ಹೋಗ್ಲಿ ಬಿಡಿ, ಬಸ್ನಲ್ಲೇ ಓಡಾಡೋಣ. ಅದಕ್ಕೇನಂತೆ, ನಮಗೇನು ಇವತ್ತು ಬಿಡುವೇ ಬಿಡುವು. ಲಾಕ್ ಹಾಕಿದೆ, ಹೊರಡಿ.
2: ನಡಿ.
1: ಅಯ್ಯಪ್ಪ, ಅಂತೂ ಬಸ್ನಿಂದ ಇಳಿದ್ವಿ. ಭಾನುವಾರ ಇಷ್ಟೊಂದು ರಶ್
2: ಹೌದೆ
1: ರೀ? ಚಿಲ್ಲರೆ ತಗೊಂಡ್ರ?
2: ಅಯ್ಯೋ, ನಿನ್ನ ಲತಾ ಮನೆ ಸ್ಟಾಪ್ ಬಂತು ಅಂತ ಅವಸರ ಅವಸರದಲ್ಲಿ ಇಳಿದಿದ್ರು. ಫಲ ನೋಡೆ, 500 ರೂಪಾಯಿ ಕೊಟ್ಟೆ, ಅವನು 24 ರೂಪಾಯಿ ಟಿಕೆಟ್ ಕೊಟ್ಟ, 400 ಕೊಟ್ಟವನು 76 ಬಾಕಿ ಕೊಡ್ತೀನಿ ಇಂದ. ನುಂಗ್ಬಿಟ್ನಲ್ಲೇ ಆ ಪ್ರಾಣಿ.
1: ಅಯ್ಯೋ
2: ಲೇ, ಒಂದು ಆಟೋ ಹತ್ತಿ ನೆಕ್ಸ್ಟ್ ಸ್ಟಾಪ್ವರೆಗೂ ಹೋಗಿ ಅಲ್ಲವನ ಹಿಡಿಯೋಣ ಕಣೆ.
1: ನಾಳೆ ಬೆಳಗ್ಗೆ ಅವನೇ ಇರ್ತಾನೆ, ಆಗ ನೋಡ್ಕೋಬಹುದು. ಬನ್ನಿ, ಇವಾಗ ಲತಾ ಮನೆ ಅದೇನೆ ನೋಡಿದ್ರಲ್ಲ, ಆ ಗೇಟ್ ಕಾಣಿಸ್ತಾ ಇಲ್ವಾ?
2: ಅದೇ ಅದೇ ಅದೇ ಹಸಿರು ಗೇಟು.
1: ಅದೇ ರೀ, ನಾಯಿ ಇದೀರಿ?
2: ಇರು ಇರು, ನಾನು ಮುಂದೆ ಹೋಗ್ತೀನಿ, ನೀನ್ ಸ್ವಲ್ಪ ಹಿಂದೆ ನಿಲ್ಲು, ಕರೆಯೋಣ. ಹಲೋ, ಯಾರಾದ್ರೂ ಇದ್ದೀರಾ? ಹಲೋ, ಏ ಇದೇನೆ, ಹೆಂಗ್ಸೊಬ್ಳು ಮುಖಕ್ಕೆ ಮುಲ್ತಾನಿ ಫೇಸ್ ಪ್ಯಾಕ್ ಹಾಕೊಂಡು ಹೊರಗಡೆ ಬರ್ತಾ ಇದ್ದಾಳೆ?
4: ಯಾರು? ಏ ಟಾಮಿ, ಟಾಮಿ, ಸುಮ್ಮನಿರಪ್ಪ, ಯಾರು ಬಂದಿ?

0: ಇದ್ದೀರಿ, ಒಳಗೆ ಬನ್ನಿ, ನಾಯಿ ಏನು ಮಾಡಲ್ಲ. ಏ ಆ ಕನ್ನಡಕ ಕೊಡು, ಯಾರೋ ಗೇಟಲ್ಲಿದ್ದಾರೆ.
1: ನಾನು ಲತಾ, ನಾನು ರಾಧಾ, ಮಿಸ್ಸೆಸ್ ಸ್ವಾಮಿ.
0: ಓ ಹಾಯ್ ರಾಧಾ.
1: ಹಾಯ್.
0: ಕಮ್ ಕಮ್. ಐ ಆಮ್ ಸಾರಿ ಕಣೆ, ಐ ಕುಡಂಟ್ ರೆಕಗ್ನೈಸ್ ಯು.
1: ಪರವಾಗಿಲ್ಲ ಬಿಡೆ,
0: ಕನ್ನಡಕ ಇಲ್ಲದೆ ಯಾರೂ ಗೊತ್ತಾಗೋದೇ ಇಲ್ಲ. ಬನ್ನಿ ಬನ್ನಿ, ಈ ಗಾರ್ಡನಲ್ಲೇ ಕಲ್ ಬೆಂಚ್ ಮೇಲೆ ಕೂತ್ಕೊಳ್ಳೋಣ.
1: ಸರಿ ಬಿಡು.
0: ಒಳಗೆ ಸ್ವಲ್ಪ ನೋಡು ರಾಧಾ, ಸಿಗೋದು ಒಂದು ಸಂಡೆ. 7-10 ಗಂಟೆವರೆಗೂ ನನ್ನ ಫೇಸು, ಪೆಡಿಕ್ಯೂರು, ಮೆನಿಕ್ಯೂರು, ಹೇರ್ ಕ್ಲೀನಿಂಗು ಎಲ್ಲ ಆಗಬೇಕಮ್ಮ. ನಮ್ಮ ಸನ್ನಿ.
1: ಸನ್ನಿ?
0: ಅದೇ ನನ್ನ ಗಂಡ ಶ್ರೀನಿವಾಸು. ಶ್ರೀನಿ ಶ್ರೀನಿ ಅಂತಿದ್ದೆ, ಅದು ಹಳೇದಾಯ್ತು. ಶ್ರೀನಿ ಸನ್ನಿ ಆಗಿದ್ದಾನೆ. ರಾಧಾ, ಏನು ಈ ಕಡೆ ಏನಾದರೂ ವಿಶೇಷ ಇದೆಯಾ? ಓಹೋ, ಏನೋ ಇದೆ ಬ್ಯಾಗಲ್ಲಿ. ಪ್ರಾಬಬ್ಲಿ ಮನೆಗಿನೇ ತಗೊಂಡಿರ್ಬೇಕು ಅಲ್ವಾ?
1: ಏನಿಲ್ವೇ, ಹೀಗೆ ಬಂದ್ವಿ, ಹಾಗೆ ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ.
2: ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತಲೇ ಬಂದ್ವಿ.
0: ವೆರಿ ಗುಡ್. ಲೀ ರಾಧಾ, ನಿನ್ನ ಹ್ಯಾಂಡ್ಸಮ್ ಹಸ್ಬೆಂಡ್ನ ಅವ್ರ ಫ್ರೆಂಡ್ಸ್ ಮನೆಗೆ ಹೋಗೋ ಕೇಳೆ. ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ನಮ್ಮ PS ಬಸ್ ಫ್ರೆಂಡ್ಸ್ನೆಲ್ಲರನ್ನು ಕಿಟ್ಟಿ ಪಾರ್ಟಿಗೆ ಕರೆದಿದ್ದೀನಿ, ನೀನು ಸೇರ್ಕೊಂಡು ಬಿಡು.
1: ಅಲ್ವೇ, ಬ್ರೇಕ್ಫಾಸ್ಟು
0: ಬ್ರೇಕ್ಫಾಸ್ಟು ಲಂಚು ಎಲ್ಲ ಮಿಕ್ಸು, ಬ್ರಂಚ್ ಮಾಡೋಣ. ನಮ್ಮ ಪಾರ್ಟಿ ಫ್ರೆಂಡ್ಸ್ಗೆ ಒಂದೊಂದು ಐಟಮ್ ಥರ ಕೇಳಿದ್ದೀನಿ. ಹೇಗೂ ನೀನು ಬಂದಿದ್ದೀಯಾ, ಬೋಂಡಾ ಎಕ್ಸ್ಪರ್ಟ್ ನೀನು, ನಿನ್ನ ಕೈಲೇ ಬೋಂಡಾ ಮಾಡಿಸಿದ್ರಾಯ್ತು.
1: ಇಲ್ಲ ಲತಾ, ಅಷ್ಟೊತ್ತಿರೋಕ್ಕಾಗಲ್ವೇ ನನ್ನ ಕೈಲಿ.
0: ಯಾಕೆ?
1: ಅಲ್ಲದೇ ಯಜಮಾನ್ರನ್ನ ಹಾಗೆ ಕಳ್ಸೋಕ್ಕೆ ಹೇಗಾಗತ್ತೆ? ನನಗೂ ಅವ್ರ ಜೊತೆ ಸ್ವಲ್ಪ ಕೆಲಸ ಇದೆ ಕಣೆ.
0: ಓ ಸರಿ, ಕಾಫಿನಾದರೂ ಕುಡ್ದು ಹೋಗಿ. ಏನೋ ಅಪರೂಪಕ್ಕೆ ಬಂದಿದ್ದೀಯಾ, ಒಂದು 4 ಅವರ್ಸ್ ಫ್ರೀಯಾಗಿ ಇಟ್ಕೊಂಡು ಬರಬೇಕಾಗಿತ್ತಮ್ಮ. ಹೋಗ್ಕೊಳ್ಳಿ, ಇರಲಿ ಬಿಡು. ಇನ್ನೊಂದು ಸಲ ಬಾರೆ ಸರ್. ನೀವೂ ಸಕ್ಕರೆ ಸರಿಯಾಗಿದೆಯಾ? ನಾನು ಬೆಳಗ್ಗೆ ಕಾಫಿ ಮಾಡಿ ಫ್ಲಾಸ್ಕಲ್ಲಿ ಹಾಕ್ಬಿಟ್ಟಿರ್ತೀನಿ, ಕುಡಿತಾ ಇರ್ಬೋದು ನೋಡಿ. ಅಲ್ಲದೆ ನಿಮ್ಮಂಥವ್ರು ಬಂದರೆ ಕುಡಿಸ್ತಾನೂ ಇರ್ಬೋದು.
1: ಹೌದು ಹೌದು, ಕಾಫಿ ಕುಡಿತಾ ಇದ್ದರೆ ಟಿಫಿನ್ನೇ ಬೇಡ ಬಿಡು ಅಲ್ವಾ?
0: ಹೌದೌದು, ಕಾಫಿಲೇ ಎಲ್ಲ.
2: ಲೇ ರಾಧಾ, ಶಿಷ್ಟಾಚಾರಕ್ಕೆ ಇಲ್ಲಿ ಸುಮ್ಮನೆ ಕಪ್ಪು ಇಟ್ಕೊಂಡಿದ್ದೀನಿ ಕಣೆ, ಕುಡ್ದಿಲ್ಲ, ತಿಂಡಿ ತಿಂದೆ, ಕಾಫಿ ಕುಡಿಯೋಕ್ಕಾಗಲ್ಲ ಕಣೆ ನನಗೆ.
1: ಅಲ್ಲ ಲತಾ, ನಮ್ಮ ಯಜಮಾನರು ತಿಂಡಿ ಇಲ್ದೇನೆ ಕಾಫಿ ಕುಡಿಯೋದಿಲ್ಲ.
2: ಹೌದು,
1: ಇರಲಿ ಬಿಡು ಲತಾ, ನಾನು ಬರ್ತೀನಿ ಕಣೆ.
0: ಓ ಥ್ಯಾಂಕ್ಸ್ ಕಣೆ ರಾಧಾ, ಏನೋ ಇಷ್ಟು ದೂರ ಬಂದಿಯಲ್ಲ.
2: ನಾವಿನ್ನೂ ದೂರ ಹೋಗ್ಬೇಕು, ಬರ್ತೀವಿ.
1: ರೀ ಲತಾ ಕೈ ಕೊಟ್ಲು ಅಂತ ನಿಮ್ಮ ಚಿದಂಬರ ಹಾಗೆ ಕಳ್ಸಲ್ಲ ತಾನೆ? ಇಲ್ಲಿಂದ 2 ಕಿಲೋಮೀಟರ್ ಇದೆ, ಅದೇ ರಾಘವೇಂದ್ರ ಕಾಲೋನಿಯಲ್ಲಿ. ಅವ್ರ ಮನೆಗೆ ಹೋಗೋಣ ಬನ್ನಿ.
2: ಹೌದು ಕಣೆ, ಜಯನಗರದಿಂದ ಚಾಮರಾಜಪೇಟೆ ಬಸ್ಸು, ಏನಂತ ದೂರ ಇಲ್ಲ. ಆಮೇಲೆ 10 ಗಂಟೆ ಅಂದರೆ ಇನ್ನೂ ಟಿಫನ್ ಟೈಮ್ ಮುಗಿದಿರಲ್ಲ. ಓ ಬಸ್ ಬಂತು ನೋಡು, ಹತ್ತು ಹತ್ತು ಬೇಗ ಹತ್ತು.
1: ಅಬ್ಬಾ, ಅಂತೂ ಬಸ್ ಸ್ಟಾಪ್ ಬಂತಪ್ಪ. ರೀ ಚಿಲ್ಲರೆ ಬಿಟ್ಬಿಡ್ತೀರಾ, ಸರಿಯಾಗಿ ತಗೊಳ್ಳಿ. ಇಲ್ಲಿ ರಾಘವೇಂದ್ರ ಕಾಲೋನಿ ಅಲ್ವಾ ರೀ, ಅದೇ 4ನೇ ಮನೆ ಅಲ್ವೇನ್ರಿ? ತಳಿ ತಳಿ, ಯಾರು ಇಲ್ಲಿ ಕಾಣ್ತಾನೆ ಇಲ್ವಲ್ಲ?
2: ಬರ್ತಾರೆ ಇರೇ, ಅವ್ರ ಮನೆ ಔಟ್ ಹೌಸು ಹಿಂಭಾಗದಲ್ಲಿರುತ್ತೆ. ಹಾಗೋ ಹೋಗೋ ಹೋಗೋ, ಚಿದಂಬರನೇ ಬಂದ.
3: ಏನು ಗೋಪಾಲ್ ರಾಯರು, ಅಪರೂಪ. ಅದು ನಮ್ಮನೆಗೆ.
2: ಹೌದು,
3: ಬನ್ನಿ ಬನ್ನಿ ಬನ್ನಿ. ಏನು ರಾಧಾ ಮೇಡಮ್, ಶ್ರೀಪಾದರಾಜರ ಮಠದಲ್ಲಿ ಏನಾದರೂ ಪೂಜೆ ಇಟ್ಕೊಂಡಿದ್ದೀರಾ?
1: ಇಲ್ಲ ಸರ್, ನಿಮ್ಮನೆಗೆ ಅಂತಾನೇ ಬಂದ್ವಿ.
2: ನಿನ್ನ ನೋಡೋಕ್ಕೆ ಅಂತಲೇ ಬಂದ್ವಿ, ತುಂಬ ದಿನ ಆಗೋಗಿತ್ತು ನೋಡು. ಅದೇ ನಾವು ಮದುವೆ ಆದ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ತಿಂದು ಕೊಟ್ಟೆ ಕಡುಬನ್ನ ನನ್ನ ಹೆಂಡತಿ ಇವತ್ತಿಗೂ ನೆನೆಸ್ಕೋತಾಳೆ. ಕಡುಬು ಅಂದ್ರೆ ಚಿದಂಬರ ಅವರ ಮನೆ ಕಡುಬೇ ಕಡುಬು ಅಂತ.
3: ಹೌದು ಕಣಯ್ಯ, ನೀವೊಬ್ಬರೇ ಅಲ್ಲ, ನಮ್ಮ ಎಲ್ಲಾ ಫ್ರೆಂಡ್ಸು ಅದನ್ನ ನೆನೆಸ್ತಾರೆ.
2: ಹೌದು,
3: ನನ್ನ ಹೆಂಡತಿ ಹಾಕೋ ಹದಾನೇ ಹಾಗೆ.
2: ಗ್ರೇಟ್.
3: ಮುಂದಿನ ತಿಂಗಳು ನನ್ನ ಮಗನ ಬರ್ತ್ಡೇ ಬರುತ್ತೆ, ಆ ದಿನ ಖಂಡಿತ ಬನ್ರಿ, ನಮ್ಮ ಮಂಗಳೂರಿನ ಎಲ್ಲಾ ಸ್ಪೆಷಲ್ಲು ಮಾಡಿಸ್ತೇನೆ.
2: ಸರಿ ಸರಿ, ಅಂದ್ರೆ ನಿಮ್ಮ ಮನೇಲಿ ಯಾವಾಗ್ಲೂ ಮಂಗಳೂರು ಟೈಪ್ ತಿಂಡಿ ಅಡುಗೆ ಅನ್ನು.
3: ಏ ಬಿಡು ಗೋಪಾಲ, ಪ್ರತಿನಿತ್ಯ ಅಲ್ಲ ಆದ್ರೂ ಇಡ್ಲಿ ದೋಸೆ ಕಾಮ.

0: ಓಹೋ,
1: ನೆನ್ನೆನೆ ಅರಿಶಿನ ಎಲೆ ಕಡುಬು ಮಾಡಿದ್ವಿ.
0: ಓ,
1: ಅದು ಯಾಕೋ ನನ್ನ ಹೆಂಡತಿಗೆ ಈಗೀಗ ಸುಸ್ತಾಗತ್ತೆ.
0: ಯಾಕಪ್ಪ?
1: ಅದಕ್ಕೆ ನಾವೂ ಇವತ್ತು ನನ್ನ ತಂಗಿ ಮನೆಗೆ ಹೋಗ್ತಾ ಇದೀವಿ, ಆಕೆಯ ಮಗನ ಬರ್ತಡೆ, ಇನ್ನೇನು ಹೊರಡಬೇಕು.
2: ರೀ, ಯಾರದು ಬಾಗ್ಲಲ್ಲಿ? ನೀವು ಬೇಗ ರೆಡಿ ಆಗಿ, ನನ್ನ ಸ್ನಾನ ಆಗಿ ಸೀರೆ ಉಟ್ಕೊಳ್ತಾ ಇದ್ದೀನಿ. ನಿಮ್ಮ ತಂಗಿ ಬೇರೆ ಫೋನ್ ಮಾಡಿದ್ಲು, ಬೇಗ ಬನ್ನಿ, ತಿಂಡಿ ಮಾಡಿಸಿದ್ದೀನಿ, ಲೇಟ್ ಆದರೆ ಮುಗ್ದೋಗತ್ತೆ ಅಂದ್ಲು. ಅಂದಹಾಗೆ ಯಾರು ಬಾಗ್ಲಲ್ಲಿ? ಆ ಇಸ್ತ್ರಿ ಮಾಡೋ ಮಣಿಕಂಠನ್ ಥರ ಇದ್ದಾನೆ, ಅವನಿಗೆ ನಾಳೆ ಬರೋದಕ್ಕೆ ಹೇಳಿ.
0: ಸರಿಯಪ್ಪ ಚಿದಂಬರ, ನಾವು ಬರ್ತೀವಿ. ನೀನೇನೋ ಪಾಪ ತುಂಬ ಅವಸರದಲ್ಲಿರೋ ಹಾಗಿದೆ. ನಾಳೆ ಅಂತೂ ಬರೋಕ್ಕಾಗಲ್ಲ ಅಂತ ನಿನ್ನ ಹೆಂಡ್ತಿಗೆ ಹೇಳ್ಬಿಡಪ್ಪ.
1: ಏ ಕೋಪಿಸ್ಕೋಬೇಡ ಮಾರಾಯ, ಅವಳಿಗೆ ಗೊತ್ತಿಲ್ಲ ಯಾರು ಬಂದಿದ್ದಾರೆ ಅಂತ. ಹೌದೇನೆ ಸವಿತಾ, ಅದೇ ನನ್ನ ಗೆಳೆಯ ಗೋಪಾಲನು ಅವನ ಹೆಂಡತಿ ರಾಧಾನೂ ಬಂದಿದ್ದಾರೆ. ಅರೆ ಎಲ್ಲಿ ಹೊರಟೋದ್ರು ಇಬ್ರು? ಹೋಗ್ಲಿ, ಮಠಕ್ಕೆ ಲೇಟ್ ಆಯಿತು ಅಂತ ಕಾಣುತ್ತೆ, ಅವ್ರು ಹೊರಟೇ ಹೋದರು.
0: ಕೈ ಬಿಡೆ, ಕೈ ಬಿಡೆ.
3: ಅಯ್ಯೋ,
0: ಏನೇ ಹೀಗೆ ಹೇಳ್ಕೊಂಬಂದಿದ್ದಿ? ಅಲ್ಲ ಕಣೆ, ಚಿದಂಬರಂಗೆ ಬಾಯ್ ಬಾಯ್ ಅಂದೆ ನನ್ನ ಈ ಕಡೆ ಫೋರ್ಸಲ್ಲಿ ಹೇಳ್ಕೊಂಬಂದ್ಬಿಟ್ಟಿದ್ಯಲ್ಲ. ಲೇ, ಇದು ಒಳ್ಳೆ ಮ್ಯಾನರ್ಸ್ ಅಲ್ಲ ಕಣೆ.
3: ರೀ, ಅದು ಎಂಥಾದ್ರಿ ಮ್ಯಾನರ್ಸು? ಹೋಗ್ರಿ ಹೋಗ್ರಿ, ಒಳಗೆ ಕರೆಯೋ ಸೌಜನ್ಯನೂ ಇಲ್ಲ ನಿಮ್ಮ ಚಿದಂಬರಿಗೆ. ಹೋಗ್ಲಿ ಬನ್ನಿ, ರಾಣಿ ಕಮಲಮ್ಮನ ಮನೆ ಕಡೆ ಆದರೂ ಹೋಗೋಣ.
0: ರಾಣಿ ಯಾರದು? ಅವಳು ಮನೆಗೆ ಯಾವ ರಥ ಹತ್ತಬೇಕೆ?
3: ರೀ, ಯಾವ ರಥನೂ ಇಲ್ಲ ರೀ, ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಇದೆಯಪ್ಪ. ಅದೇ ನ್ಯಾಷನಲ್ ಕಾಲೇಜ್ ಪಕ್ಕದ ರಸ್ತೆ ರೀ. ರೀ, ಅದೇ ರೀ ರಂಗರಾವ್ ರಸ್ತೆಯಿಂದ ಎರಡನೇ ಕ್ರಾಸು. ಅವ್ರಿಗೆ ವಯಸ್ಸಾಗಿದೆ, ಸಾಧಾರಣವಾಗಿ ಎಲ್ಲೂ ಹೋಗಲ್ಲಪ್ಪ. ಗಂಡ ಹೆಂಡ್ತಿ ಇಬ್ಬರೇ ಇರೋದು.
0: ಹೌದಾ?
3: ಹೇಗೋ 11 ಗಂಟೆ ಆಗಿರತ್ತೆ ಅಲ್ಲಿ ಹೋಗೋ ಹೊತ್ತಿಗೆ. ಹೋದ, ಅಲ್ಲೇ ಊಟನೂ ಮಾಡ್ದ. ಅಲ್ದೇನೆ ಅವರು 12ಕ್ಕೆಲ್ಲ ಊಟ ಮಾಡ್ತಾರೆ.
0: ಹೌದೇನೋ ಅಪ್ಪ, ಸ್ವಲ್ಪ ಜೀವ ಬಂತು. ನಡಿ ನಡಿ ನಡಿ, ಹೊರಡೋಣ. ನಡಿ
3: ನಡಿ.
0: ರಂಗರಾವ್ ರಸ್ತೆ ಪಕ್ಕದ ಎರಡನೇ ಕ್ರಾಸು ಇದೆ. ಓ ನೋಡೆ, ಬೋರ್ಡ್ ಕಾಣ್ತಾ ಇದೆಯಲ್ಲ ಕಣ್ಣು ಮುಂದೆ, ಪಂಡಿತಾಚಾರ್ಯರು, ಸಂಸ್ಕೃತ ಪಂಡಿತರು. ಲೇ, ಆ ಬಾಳೆಹಣ್ಣಿನ ಚಿಪ್ಪಿದೆಯಲ್ಲ, ಆ ಚಿಪ್ಪನ್ನ ಪಂಡಿತರು ಕೊಡೋಣ ಕಣೆ.
3: ಸರಿ ಸರಿ. ರೀ, ಬಾಗಿಲು ತೆಗೆದೇ ಇದೆ.
0: ಹೌದೇ, ಇದು ಇದು ಒಳ್ಳೆ ಗೃಹಸ್ಥರ ಲಕ್ಷಣ. ಹಿಂದೆ ಎಲ್ಲ ನಾವು ಕೇಳಿಲ್ವೇ, ಆ ಕಾಲದಲ್ಲಿ ಅಡುಗೆ ಮಾಡಿ ರೆಡಿ ಇಟ್ಕೊಂಡು ಯಾರಾದರೂ ಅತಿಥಿಗಳು ಬರ್ತಾರೇನೋ ಅಂತ ಕಾದು, ಆತ ಬಂದ ಮೇಲೆ ಮನೆ ಮೇಲೆ ಕೂಡಿಸಿ ಕಾಲು ತೊಳೆದು, ಅದೇ ಕೃಷ್ಣ ಸುಧಾಮನಿಗೆ ಮಾಡಿದ್ದಲ್ಲ ಆ ತರಹದ ಆದರಾತಿಥ್ಯ ಮಾಡಿ ರುಚಿ ರುಚಿಯಾಗಿ ಊಟ ಬಡಿಸಿ ಪಕ್ಕದಲ್ಲೇ ಕೂತು, ಏ ಆ ಹಳೆ ಸಿನಿಮಾಗಳಲ್ಲಿ ಪತಿವ್ರತ ಶಿರೋಮಣಿ ಪೀಸಣಿಗೆ ಹಿಡ್ಕೊಂಡು ಗಾಳಿ ಹಾಕ್ತಾ ಹಾಕ್ತಾ ಉಪಚಾರ ಮಾಡಲ್ವೇ, ತಮಗೂ ಕೂಡ ಏನನ್ನು ಇಟ್ಕೊಳ್ಳದೆ ಅತಿಥಿಗಳನ್ನು ಸಂತೋಷ ಪಡಿಸುವಂತಹ ದೃಶ್ಯ, ಆ ದೃಶ್ಯ ನಮಗೆ ಈಗ ಈಗ ಕಾದಿದೆ.
3: ತಾಳ್ಮೆ ತಾಳ್ಮೆ. ರೀ, ರಾಣಿ ಕಮಲು ಅಂಟಿ ಇದ್ದೀರಾ ಅಂತ ನಾನು ಮೊದ್ಲು ಕೇಳ್ತೀನಿ.
0: ಓ ಸರಿ ಸರಿ.
3: ಕಮಲು ಅಂಟಿ ಇದ್ದೀರಾ ಮನೆಯಲ್ಲಿ?
4: ಯಾರು? ಅರೆ ನಮ್ಮ ರಾಧಾ, ಬಾಮ್ಮ ಒಳಗೆ ಬಾ. ಗೋಪಾಲನು ಬಂದಿದ್ದಾನಾ?
0: ಬಂದಿದ್ದೀನಿ.
4: ಬನ್ನಿ ಬನ್ನಿ ನೋಡಿ, ಗೋಪಾಲು ಅವನ ಹೆಂಡತಿ ರಾಧಾ ಬಂದಿದ್ದಾರೆ, ಅಲ್ಲೇ ಮೇಲೆ ಕೂತ್ಕೊಮ್ಮ.
5: ಹರಿಓಂ. ತ್ವಂ ಆರೋಗ್ಯಂ ವಾ ಕಸ್ಯ ತ್ವಂ ಕಹಕುತ ಆಯತ.
0: ಏನಪ್ಪ ಇದು?
4: ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ ಅಂತ ವಿಚಾರ ಮಾಡಿ ಅಂತ ಇದ್ದಾರೆ. ನಮ್ಮ ಯಜಮಾನ್ರು ಹರಿದಿನಗಳಂದು ಕೇವಲ ಸಂಸ್ಕೃತದಲ್ಲೇ ಮಾತನಾಡ್ತಾರೆ. ಇರಲಿ, ಏನು ವಿಶೇಷ? ಶಂಕರಾಚಾರ್ಯರ ಭಜಗೋವಿಂದಂನ ಬಗ್ಗೆ ವ್ಯಾಖ್ಯಾನ ಇದೆ, ಅದರ ತಯಾರಿಲಿದ್ದಾರೆ.
0: ಓ ಭಜಗೋವಿಂದಮ್ಮು. ಓ ಹೌದು ಹೌದು ಹೌದು, ಅದರಲ್ಲಿ ಬರುತ್ತೆ ಆಂಟಿ ಈ ಶ್ಲೋಕ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ.
5: ಕಾತೆ ಕಾಂತಕಸ್ತೆ ಪುತ್ರ ಸಂಸಾರೋಯಮತೀವ ವಿಚಿತ್ರ ಕಸ್ಯತ್ವಂ ಕಹಕುತ ಆಯತ ತತ್ವಂ

0: ಚಿಂತಯಾ ತದಹಿ ಭ್ರಾತಃ.
1: ಕಶ್ಯತ್ವಂ ಕಹ ಕುತ ಆಯತ. ಗೊತ್ತಾಯಿತು ಪಂಡಿತರೇ, ಗೊತ್ತಾಯಿತು. ವಿಜಯನಗರದಿಂದ ಜಯನಗರಕ್ಕೆ ಬಂದಿದ್ದೀವಿ.
2: ರೀ ರೀ ರೀ, ಆ ಅರ್ಥ ಅಲ್ಲ ರೀ ಅವ್ರು ಹೇಳಿದ್ದು.
1: ಮತ್ತೆ ನಾವು
0: ಇಹ ಸಂಸಾರೇ ಬಹುದುಸ್ಸಾರೆ ಕೃಪಯಾ ಪಾರೆ ಪಾಹಿ ಮುರಾರೆ.
1: ಓಹ, ಅರ್ಥವಾಯಿತು ಅರ್ಥವಾಯಿತು. ನಾನೇ ಹೇಳ್ತೇನೆ, ಹೇಗೋ ನೀವು ಸಂಸ್ಕೃತ ಬಿಟ್ಟು ಬೇರೆ ಭಾಷೆ ಮಾತನಾಡೋಲ್ಲ ತಾನೇ. ಹೇಳ್ತೇನೆ ಕೇಳಿ. ಅದರ ಅರ್ಥ, ಈ ಸಂಸಾರ ಅಸಾರ, ಏನಾದರೂ ಸಾರ ಸಿಕ್ಕಿದರೆ ಆ ಸಂಸಾರದಲ್ಲಿ ಒಂದು ಖುಷಿ.
2: ಹಾಗೆ ಅಡುಗೆ ಮನೆ ಕಡೆ ಹೋಗಿ ನೋಡ್ಕೊಂಡು ಬರ್ತೀನಿ, ಅಲ್ಲೇನಾದರೂ ಸಾರೋ ಹುಳಿ ಇದೆಯಾ ನೋಡೋಣ.
1: ನೋಡು ನೋಡು ನೋಡು,
2: ಈ ಬಾಳೆಹಣ್ಣನ್ನು ಅಡುಗೆ ಮನೇಲಿ ಇಟ್ಟು ಬರಲ. ಅಡುಗೆ ಮನೆಯಲ್ಲಿ ಏನು ಅಡುಗೆನೆ ಕಾಣ್ತಾ ಇಲ್ವಲ್ರಿ?
1: ಏನು
2: ಕಾಫಿನು ಇತ್ತಾಗಿಲ್ಲ. ನಮ್ಮ ಪಾಲ್ಗೆ ಭಜ ಗೋವಿಂದಂ ಊಟ ಇಲ್ಲಂ.
1: ಅಯ್ಯೋ, ಹಾಗಾದ್ರೆ ನಾವು ಯಾಕೆ ಇಲ್ಲಿದ್ದೀವಿ? ಲೇಲೆ, ಒಂದು ವೇಳೆ ನಿನ್ನೇ ಅವರು ಅಡುಗೆ ಮಾಡಿ ಬಡಿಸ್ಬಿಡಮ್ಮ ಅಂದ್ರೆ?
2: ನಂಗಾಗಲ್ಲಪ್ಪ. ರೀ, ಸ್ವಲ್ಪ ಮೆತ್ತಿಗೆ ಮಾತಾಡ್ರಿ. ಪಂಡಿತರು ಅವ್ರ ಪತ್ನಿನ ಕೇಳಿಸ್ಕೊಂಡ್ರೆ?
1: ಹೌದೌದು.
3: ಏನೇ ರಾಧಾ, ಏನಾದರೂ ಹೊಸ ಸುದ್ದಿ ಇದೆಯಾ?
2: ಇಲ್ಲಪ್ಪ.
3: ಇಲ್ಲ, ಎಲ್ಲ ಮಾಮೂಲ.
2: ಏನು ಸುದ್ದಿ ಇಲ್ಲ. ಅಂದಾಗೆ ನೀವೆಲ್ಲಾದರೂ ಹೋಗ್ತಾ ಇದ್ದೀರಾ? ಅಂದರೆ
3: ಇವತ್ತು ಎಲ್ಲಿಗಮ್ಮ ಹೋಗೋದು? ಇಂದು ಏಕಾದಶಿ ಬೇರೆ, ಊಟ ಇಲ್ಲ, ತಿಂಡಿ ಇಲ್ಲ. ಒಂದಿನ ನಮ್ಮ ಹೆಂಗಸ್ರಿಗೆ ಅಡುಗೆ ಕೋಣೆಯಿಂದ ಬಿಡು. ನಾಳೆ ಯಥಾ ಪ್ರಕಾರ ದ್ವಾದಶಿ, ಬೆಳಗ್ಗೆ 6 ಗಂಟೆಗೆಲ್ಲ ರೆಡಿ ಆಗಬೇಕು ನೈವೇದ್ಯ. ಮತ್ತೆ ರಾತ್ರಿವರೆಗೂ ಬಿಡು.
1: ಗೊತ್ತು ಗೊತ್ತು ಬಿಡಿ ಆಂಟಿ, ಇವತ್ತು ಏಕಾದಶಿ ಅಂದರೆ ಉಪವಾಸ. ಹಾಡೇ ಇದೆಯಲ್ಲ, ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಆಹಾ, ಉಪ್ಪಿಟ್ಟು ಅವಲಕ್ಕಿ ಪಾಯಸ.
3: ಅದೆಲ್ಲ ಉಪವಾಸ ಮಾಡುವವರಿಗೆ ತಮಾಷೆ ಮಾಡೋ ಹಾಡುಗಳು
1: ಅಷ್ಟೇನಾ?
3: ಅಡುಗೆ ಮನೆ ಕಾಣೋಲ್ವಾ, ಕಾಫಿನೂ ನಾವು ಕುಡಿಯಲ್ಲ. ನೀವೂ ಏಕಾದಶಿ ನೋಡೇ ಮನೆಗೆ ಬಂದಿದ್ದೀರ. ಇರಲಿ, ಇವತ್ತು ರಾತ್ರಿ ಇಲ್ಲೇ ಇರಿ.
1: ಅಯ್ಯೋ,
3: ನಾಳೆ 6 ಗಂಟೆಗೆಲ್ಲ ದ್ವಾದಶಿ ಪಾರಣೆ ಮುಗಿಸ್ಕೊಂಡೇ ಹೋಗಿ.
2: ಇಲ್ಲ ಕಮಲಮ್ಮ, ಇವರಿಗೆ ಆಫೀಸಲ್ಲಿ ಕೆಲಸ ವಿಪರೀತ ಇದೆ ಅಂತೆ. ಟೈಮೇ ಇಲ್ಲ, ನಾವು ಬೇಗ ಮನೆಗೆ ಹೋಗಬೇಕು.
3: ಓ ಸರಿ ಕಣಮ್ಮ, ಇನ್ನೊಂದಿನ ಪುರ್ಸೋತ್ ಮಾಡಿಕೊಂಡೇ ಬನ್ನಿ ನಮ್ಮ ಮನೆಗೆ.
2: ಆಯಿತು ಕಮಲಮ್ಮ.
1: ಭಜಗೋವಿಂದಂ ಪಂಡಿತರೆ, ಬರ್ತೀವಿ ಬರ್ತೀವಿ ಸುಬ್ಬಮ್ಮನವ್ರೆ, ಅಲ್ಲ ಸಾರಿ, ಬರ್ತೀವಮ್ಮ.
3: ಆಯ್ತಪ್ಪ.
1: ಲೇ ರಾಧಾ, ಶನಿ ಕಾಟ ಇದ್ದಾಗ ಹೀಗೆ ಕಣೆ?
2: ಹೋಗ್ಲಿ ಬಿಡಿ, ಇವತ್ತು ಯಾರ ಮುಖ ನೋಡಿ ಎದ್ದಿವೋ ಏನೋ.
1: ಓ, ಯಾರದ್ದೇನೋ, ನಾನು ನಿನ್ನ ಮುಖ ನಿನ್ನ ನನ್ನ ಮುಖ ನೋಡೇ ಎದ್ದಿದ್ದೀವಿ. ಸರಿ, ನೆಕ್ಸ್ಟ್ ಏನಪ್ಪ ಮಾಡೋದು, ಎಲ್ಲಿಗೆ ಹೋಗೋದು? ಅಯ್ಯೋ ನೋಡಾಗಲೇ 12:30 ದಾಟ್ತಾ ಇದೆ ಟೈಮು.
2: ರೀ
1: ನಾ ತಾಳು, ಗಾಂಧಿ ಬಜಾರಲ್ಲಿ 20-25 ಮದುವೆ ಛತ್ರಗಳಿವೆ. ಯಾರ್ದೋ ಮದುವೆ ಛತ್ರಕ್ಕೆ ಹೋಗಿ ಕೂತ್ಕೊಂಡು ಯಾರ್ದೋ ಸಂಬಂಧಿ ಅಂತ ಹೇಳಿ ಬಾಳೆಲೆ ಊಟ ಮಾಡಿ ಬಂದ್ಬಿಟ್ರೆ ಆಯ್ತು.
2: ನೀವು ಯಾವಾಗಲೂ ತಮಾಷೆನೆ. ಇವಾಗ ಪಕ್ಷ ಮಾಸ ಬೇರೆ, ಎಲ್ಲೂ ಇವತ್ತು ಮದುವೆ ಮುಹೂರ್ತ ಇರಲ್ಲ.
1: ಅಯ್ಯಯ್ಯೋ, ಹಾಗಾದ್ರೆ ನಮ್ಮ ಊಟದ ಗತಿ ಏನು? ಆ ರಂಗಣ್ಣನ ಮನೆ ಜೆಪಿ ನಗರದಲ್ಲಿದೆ. ಲೇ, 12:30 ದಾಟಿದೆ ಅನ್ನಲ್ಲ, ಸಂಜೆ ಟಿಫನ್ನು ರಾತ್ರಿ ಊಟ ಎಲ್ಲ ಅಲ್ಲೇ ಮುಗಿಸಿ ಮನೆಗೆ ಹೋಗೋಣ, ನಡಿಯೇ.
2: ಏನು ಸಿಕ್ಕೇನಪ್ಪ, ಅಂತೂ ಆಟೋ ಸಿಕ್ತಲ್ಲ. ಅಲ್ಲ ರೀ, ನಾವ್ಯಾಕೆ ಫ್ರೆಂಡ್ಸ್ ಆಗಿ ಸ್ವಾತಂತ್ರ್ಯ ತಗೊಂಡು ಹೇಳ್ಬಿಡ್ಬಾರ್ದು ಇವತ್ತು ನಾವು ಇಲ್ಲೇ ಊಟ ಮಾಡ್ತೇವಿ ಅಂತ?
1: ಕಷ್ಟ ಇರೋದು ಅಲ್ಲೇ ರಾಧಾ, ಜೀವನಾನೇ ಇವತ್ತು ಹಾಗಾಗೋಗಿದೆ. ನಮ್ಮ ಮನಸ್ಸಲ್ಲಿರೋದನ್ನು ನಾವು ನೇರವಾಗಿ ಹೇಳ್ಕೊಳ್ಳೋಕ್ಕಾಗಲ್ಲ ಕಣೆ. ಮನಸ್ಸಿನಲ್ಲಿರೋದೇ ಒಂದು, ಹೇಳೋದು ಇನ್ನೊಂದು. ಒಂದು ರೀತಿ ಸ್ಕೀಮಿಂಗು, ಈಗೆಲ್ಲ ಡಿಪ್ಲೊಮೆಸಿನೇ ಹೆಚ್ಚು.
2: ಅದೊಂದೇ ಕಾರಣ ಅಲ್ಲ ರೀ, ಆರ್ಥಿಕ ಪರಿಸ್ಥಿತಿನೂ ಹಾಗೆ ಆಗಿದೆ. ಯಾರ ಮನೆಗೂ ಯಾರು ಹೋಗಬಾರ್ದು. ಯಾರಾದರೂ ಬಂದರೆ ಯಾಕಪ್ಪ ಬಂದರು, ಇವರು ಎಲ್ಲಿ ತರೋಣ ಎಕ್ಸ್ಟ್ರಾ ಅಂತ ಅನ್ನೋ ಹಾಗಾಗಿದೆ ಈ ಪರಿಸ್ಥಿತಿ.
1: ನಾವು ಹಾಗೆ ಮಾಡ್ತಿದ್ದೀವಲ್ರಿ.
2: ನಾವು ಏನು ಹಾಗಿಲ್ಲ ಬಿಡಿ, ನಮಗೆ ಟೈಮ್ ಇಲ್ಲ. ನೀವು ಕೆಲಸ, ನಾನು ಕೆಲಸ.
1: ಅದಕ್ಕೆ ತಾನೇ ರೀ, ಈ ಒಂದು ದಿವಸನಾದರೂ ಬೇರೆ ಥರ ಕಾಲ ಕಳೆಯೋಣ ಅಂತ ಹೊರಟ್ರೆ ಎಲ್ಲ ಉಲ್ಟಾ ಆಗಬೇಕೇ. ಅಲ್ಲ, ನನ್ನ ಹತ್ರ ಉಳ್ಕೊಂಡಿದ್ದ 500 ರೂಪಾಯಿ ಆಲ್ಮೋಸ್ಟ್ ನುಣ್ಣಗಾಗೋಯ್ತು ನೋಡು. 100 ರೂಪಾಯಿ ಹಣ್ಣು ಬಿಸ್ಕೆಟ್ಟಾ, 100 ರೂಪಾಯಿ ಆಟೋಗಾ, ಅಲ್ಲಿ 76 ರೂಪಾಯಿ ಕಂಡಕ್ಟರ್ ಹತ್ರ ಉಳಿದೋಯ್ತಾ. ಅಯ್ಯೋ, ಉಳಿದಿರೋದು 100, ಅದು ವಾಪಸ್ ಮನೆಗೆ ಹೋಗೋಕೆ. ಹಾಂ, ಇಲ್ಲ ಇಲ್ಲ ಇಲ್ಲೇ ಪಕ್ಕದ ಕಲ್ಲಿಗೆ ತಿರ್ಗಿಸಪ್ಪ. ಹಾಂ, ಮುಂದೆ ನೋಡು, ಅಲ್ಲಿ ಎಡಕ್ಕಿದೆಯಲ್ಲ ಕ್ರಾಸು ಅಲ್ಲಿ. ಹಾಂ ಹಾಂ, ನೋಡು ಹಲಸಿನ ಮರ ಕಾಣ್ತಾ ಇದೆಯಲ್ಲ, ಅದೇ ಅದೇ ಅದೇ. ಏನಾದ್ರೂ ಕಾರ್ ನಿಂತಿದೆಯಲ್ಲ, ಅಲ್ಲಿ ನಿಲ್ಲಿಸ್ಬಿಡು. ರಾಧಾ,
2: ಏನು?
1: ಯಾರೋ ಅವ್ರ ಮನೆಗೆ ಬಂದಾಗಿದೆ.
2: ಹೌದಲ್ರಿ, ರೀ ಬೇರೆ ಏನಾದರೂ ಆಗಿದೆಯಾ ಮತ್ತೆ?
1: ತಾಳ್ ನೋಡ್ತೀನಿ. ಏ ರಾಧಾ, ನಾವು ಯಾವುದೋ ತಪ್ಪು ಮನೆಗೆ ಬಂದಿದ್ದೀವಿ ಕಣೆ. ಇದು ರಂಗಣ್ಣವ್ರ ಮನೆ ಅಲ್ಲ.
2: ಅಯ್ಯೋ, ಏನ್ರಿ ಮಾಡೋದು ಇವಾಗ?
1: ಇದು ರಂಗಣ್ಣವ್ರ ಮನೆನೇ. ಬ್ಯಾಂಕ್ ಲೋನ್ ತೀರಿಸಿಲ್ಲ ರೀ ಅವರು, ಅದಕ್ಕೆ ನಾವು ಅಫಿಷಿಯಲ್ಸು ಲಾಕ್ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ ಮನೇನ. ಮನೆ ಲಾಕು? ಅಲ್ಲ, ರಂಗಣ್ಣವರು ಮತ್ತು ಅವರ ಮಿಸ್ಸಸ್ಸು ಎಲ್ಲಿ ಸರ್? ಒಳಗಿದ್ದಾರ್ರಿ, ಮನೆ ಸಾಮಾನೆಲ್ಲ ಕಟ್ತಾ ಇದ್ದಾರೆ.
0: ಗೋಪಿ ಗೋಪಿ, ನೀವೇನ್ರೋ ಇವತ್ತಿಲ್ಲಿ
1: ಅಂಕಲ್? ಅದು
0: ನಮ್ಮ ಅವಸ್ಥೆ ಮುಗಿದು ಹೋಯ್ತು ಕಣ.
1: ಯಾಕೆ?
0: 2 ತಿಂಗಳಿಂದ ಒದಾಡ್ತಾ ಇದ್ದೀನಿ. ನನ್ನ ಹೆಂಡತಿ ದುಂದು ವೆಚ್ಚ.
1: ಅಯ್ಯಯ್ಯೋ,
4: ನೀವೇನು ಕಮ್ಮಿನಾ? ರೇಸ್ ಕೋರ್ಸು, ಲಾಟ್ರಿ, ಶೇರ್ ಬಜಾರ್ ಅಂತ ನಮ್ಮನ್ನು ಬೀದಿ ಪಾಲ್ ಮಾಡಿದ್ರಿ. ಈಗ ಎಲ್ಲಿ ಹೋಗೋದು? ಯಾರ ಮನೆಗೆ ಹೋಗೋದು?
2: ರೀ ಬನ್ರಿ ಇಲ್ಲಿ.
1: ಏನು
2: ನಮ್ಮನೆಗೆ ಬನ್ನಿ ಅಂತ ಎಲ್ಲರೂ ಕರೆದು ಬಿಟ್ಟಿರೋ?
1: ಅಯ್ಯೋ, ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ.
2: ಏನಿಲ್ಲ ರಂಗಣ್ಣ ಸರ್, ನಮ್ಮ ಅತ್ತಿಗೆ, ಭಾವ, ಅವ್ರ ಮಕ್ಕಳು ಎಲ್ಲ ಬಂದಿದ್ದಾರೆ. ಅವ್ರ ಸಂಬಂಧಿ ಇಲ್ಲೆಲ್ಲೋ ಇದ್ದಾರಂತೆ, ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದ್ವಿ. ಹಾಗೇನೆ ನಿಮ್ಮನೆಗೆ ಒಂದು ವಿಸಿಟ್ ಇರಲಿ ಅಂತ ನಿಂತ್ಕೊಂಡಿದ್ವ ಅಷ್ಟೇ.
1: ಗ್ರೇಟ್ ಕಣಿರೋದೋ, ಯು ಆರ್ ಗ್ರೇಟ್. ರಂಗಣ್ಣವರೇ, ಪಾಪ ನೀವು ಎಲ್ಲಿಗೆ ಅಂತ ಹೋಗ್ತೀರಾ? ಅಲ್ಲ, ನಾವೇ ಕರ್ಕೊಂಡು ಹೋಗ್ಬಿಡ್ತಿದ್ವಿ, ಆದರೆ ನಿಮಗೆ ಗೊತ್ತಲ್ಲ, ನಮ್ಮದು ಸಿಂಗಲ್ ಬೆಡ್ರೂಮ್ ಅಪಾರ್ಟ್ಮೆಂಟು, ರಿಲೇಟಿವ್ಸ್ ಬೇರೆ ಬಂದುಬಿಟ್ಟಿದ್ದಾರೆ. ಒಂದು ಐಡಿಯಾ, ಇಲ್ಲಿ ನಮ್ಮ ಸಮಾಜದ ಒಂದು ಹಾಸ್ಟೆಲ್ ಇದೆ, 2 ದಿನಕ್ಕೆ ವ್ಯವಸ್ಥೆ ಏನಾದರೂ?
0: ಇಲ್ಲಪ್ಪ, ಅದೆಲ್ಲ ಆಗೋಲ್ಲ, ಕೈಯಲ್ಲಿ ಕಾಸು ಬೇರೆ ಇಲ್ಲ. ಇರಲಿ, ನನ್ನ ಕಷ್ಟ ನಿಮ್ಗೆ ಯಾಕೆ?
1: ಸಾರಿ,
2: ಬರ್ತೇವೆ ರಂಗಣ್ಣ ಸರ್. ರೀ ಬನ್ರಿ ಬೇಗ.
1: ಬಸ್ ಸ್ಟಾಪ್ ಬಂತು, ಆಟೋ ಇಲ್ಲೇ ನಿಲ್ಲಿಸ್ಬಿಡಪ್ಪ, ಮುಂದಕ್ಕೆ ನಾವು ಬಸ್ಸಲ್ಲೇ ಹೋಗ್ತೀವಿ.
2: ಅಯ್ಯಪ್ಪ, ಅರೆ ರಾತ್ರಿ 8:30 ಆಗಿದೆ, ಬಸ್ ಎಲ್ಲೂ ಇಲ್ಲ, ಆಟೋಲಿ ಹೋಗೋಕ್ಕೆ ಅಷ್ಟು ಕಾಸು ಉಳಿದಿಲ್ಲ.
1: ಹೌದಲ್ಲ.
2: ಅಯ್ಯಪ್ಪ,
1: ಲೇ ರಾಧಾ, ಬಸ್ಸು?
2: ಅಯ್ಯೋ,
1: ಊಟದ ವಿಷಯದಲ್ಲಿ ಮೋಸ ಆದರು, ಬಸ್ಸಿನ ವಿಷಯದಲ್ಲಿ ನಮಗೆ ಮೋಸ ಆಗ್ತಾ ಇಲ್ಲ. ಸಿಗ್ತಾ ಇದೆ. ಹೊತ್ತು ಹೊತ್ತು ಹೊತ್ತು
2: ರೀ, ಇವಾಗ ರಾತ್ರಿ 10 ಗಂಟೆ ಆಗಿದೆ.
1: ಅಪ್ಪ ಹೌದು
2: ರೀ. ಅದೇನ್ರಿ, ಯಾರೋ ನಮ್ಮ ಬಿಲ್ಡಿಂಗ್ ಹೊರಗೆ ಕೂತ್ಕೊಂಡಿದ್ದಾರೆ. ಅಯ್ಯೋ, 4 ಜನ ಬೇರೆ ರೀ. ನನಗೇನೋ ಹೆದರಿಕೆ ಆಗ್ತಾ ಇದ್ದೀರಿ.
1: ಹೆದರಬೇಡ, ಹೆದರಬೇಡವೇ,
2: 4 ಜನ ಇದ್ದಾರೆ ರೀ. ಅವರು
1: ಇರು. ರಾಧಾ, ಊರಿಂದ ನಿನ್ನ ಸಂಬಂಧಿಕರು ಬಂದಿದ್ದಾರೆ ಕಣೆ, ಅವರೇ ಕೂತಿರೋದು.
4: ಏನೇ ರಾಧಾ, ಸಂಜೆ 5 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಎಲ್ಲಾದರೂ ಹೋಟೆಲ್ಗೆ ಹೋಗೋಣ ಅಂದರೆ ಇವ್ರಿಗೆ ಹೋಟೆಲ್ ಊಟ ಹಿಡಿಸೋಲ್ಲ. ಅಲ್ಲದೆ ಹತ್ರ ಒಂದು ಹೋಟ್ಲು ಕಾಣಲಿಲ್ಲ ಕಣೆ, ವಿಪರೀತ ಹಸು ಬೇರೆ. ನಡಿ ನಡಿ, ನಾಳೆ CET ಇಂಟರ್ವ್ಯೂ ಬೇರೆ ಇದೆ, ಅದಕ್ಕೆ ಚಂದ್ರೂ ರಾಗಿಣಿನೂ ಬಂದಿದ್ದಾರೆ ನೋಡು. ಅಲ್ಲಿ ಆ ದೀಪದ ಬೆಳಕಲ್ಲೇ ಓದ್ತಾ ಕೂತಿದ್ದಾಳೆ ರಾಗಿಣಿ.
1: ಬನ್ನಿ ಬನ್ನಿ ಬನ್ನಿ ಬನ್ನಿ.

0: ಆಗೋಯ್ತಲ್ಲೇ.
1: ಅಯ್ಯೋ, ಹಾಗಂತ ಏನು?
0: ಏನಿಲ್ಲ, ಸಂಡೆ ಪಾರಾಯಣಕ್ಕೆ 108 ವಿಘ್ನ.
1: ಏನಿಲ್ಲ ಶ್ಯಾಮ್ಲ, ಅವ್ರ ಜೋಕು ಬೇಕಂತ ಹೋದ್ವಿ, ಬೇಡದ ಬೆನ್ ಹತ್ತು. ಅಂದ್ರೆ ನಾವು ಬಂದಿದ್ದು ಎಲ್ಲಾದ್ರೂ ಉಂಟೆ. ಕವಳಕ್ಕೆ ಹೊರಟ ಗಂಡಂಗೆ ಕೈಗೆ ಸಿಕ್ಕ ಅವಲಕ್ಕಿಯಲ್ಲಿ ಬರೀ ಹುಳ ಕಲ್ಲು
0: ಅಷ್ಟೆ.
1: ಅಯ್ಯೋ, ಏನೋಪ್ಪ ನಿಂದು ನಿನ್ ಗಂಡನ್ ಮಾತು ನಂಗೊಂದು ಅರ್ಥನೇ ಆಗ್ತಾ ಇಲ್ಲ. ಏಕಾದಶಿ ನಿಮ್ಗೆ, ನಮ್ಗಿಲ್ಲ. ಇಟ್ಬಿಡು ಒಂದು ಕುಕ್ಕರು, ಉಪ್ಪಿನಕಾಯಿ, ಈರುಳ್ಳಿ ಇದೆಯಲ್ಲ.

ಆ ಭಾನುವಾರ ನಾಟಕ ಕೇಳಿದಿರಿ. ರಚನೆ ಸುಬ್ರಾಯ ಜಿ ಭಟ್, ಭಾಗವಹಿಸಿದವರು ಎಎಸ್ ಪ್ರಕಾಶ್, ಆರತಿ ಕುಲಕರ್ಣಿ, ಎಂಆರ್ ಅಂಬಿಕಾ ಹಾಗೂ ಎಂ ಶಿವರಾಮ್. ನಿರ್ಮಾಣ ಉಮೇಶ್ ಎಸ್ಎಸ್.

0: ಹಾಯ್ ಪುಟ್ಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ನೀನು ಹೋಗಿ ಆ ಮನೆಯಲ್ಲಿ ಯಾರಾದರೂ ಇದ್ದರೆ ನೀರನ್ನು ಕೇಳು.
2: ಅಪ್ಪಣೆ ಪ್ರಭು. ಸ್ವಾಮಿ ಸ್ವಾಮಿ, ಒಳಗೆ ಯಾರಾದರೂ ಇದ್ದೀರಾ? ಸ್ವಲ್ಪ ಬಾಗಿಲು ತೆಗೆಯಿರಿ. ಹೋ, ಒಳಗೆ ಯಾರು ಇಲ್ಲ ಅನಿಸುತ್ತದೆ.
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಮೂಡಿಬರಲಿದೆ. ಆ ಬಳಿಕ 11:05 ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:30. ಇದೀಗ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ಇಂದಿನ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ.